ಆಕಾಶವಾಣಿ ಕಾರವಾರ. ಇಂದು 2026 ಇಸ್ವಿ ಮೇ ತಿಂಗಳ 12 ತಾರೀಕು ಮಂಗಳವಾರ. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:58:30. ಆತ್ಮೀಯರೇ, ತಮಗೆಲ್ಲರಿಗೂ ನಿಮ್ಮ ಬಾನುಲಿ ಕೆಳತಿ ಗೀತಾ ಪಾಲೇಕರ್ ಹೇಳುವ ನಮಸ್ಕಾರಗಳು. ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ಕೆ ನಲುಮೆಯ ಸ್ವಾಗತ.

ಆಕಾಶವಾಣಿ ಕಾರವಾರ ನಿಲಯದಿಂದ ಪ್ರಸಾರವಾಗಲಿರುವ ಇಂದಿನ ಕಾರ್ಯಕ್ರಮಗಳ ವಿವರಗಳು ಹೀಗಿವೆ. 6:10 ಕರುಣಾಳು ಬಾಬೆಳಕ್ಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ದಿವಾಕರ ಠೋಕ್ರೆ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:40 ಕಾನಸುದೆ, 7:15 ಕಾವ್ಯಯಾನ, ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ, ವಾಚನಕಾರರು ಮಂಜುಳಾ ಸುಬ್ರಹ್ಮಣ್ಯಂ, ವ್ಯಾಖ್ಯಾನಕಾರರು ಸೇರಜಾ ಸೀತಾರಾಮ್ ಭಟ್. 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ ಒ. 8:35 ಆಕಾಶ ಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿ ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ರಾಷ್ಟ್ರ ಪ್ರಶಸ್ತಿ ವಿಜೇತ ವಿಶೇಷ ಚೇತನ ಮಹಾಂತೇಶ್ ಕೆವಡ ಸಣ್ಣವರ್ ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ಚಾಂಪಣ್ಣ ಆಶಿಹಾಳ್. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್.

ಒಂಬತ್ತು ಗಂಟೆ 5 ನಿಮಿಷಕ್ಕೆ ಭಾವಗೀತೆಗಳು, 1:15 ಪ್ರಾರ್ಥನೆಯ ಮಹತ್ವ ಈ ಕುರಿತು ಮಾತನಾಡಲಿದ್ದಾರೆ ಮಾನಸ ಹೆಗಡೆ. 9:30 ಮಂಜುಳ ಗಾನ, ಕನ್ನಡ ಹಳೆಯ ಚಿತ್ರಗೀತೆಗಳು. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳ ಸಹಪ್ರಸಾರ. 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ ನಾಟಕ ಭುವನದ ಭಾಗ್ಯ ಅಹಲಾಬಾಯಿ ಅಹಲ್ಯಾಬಾಯಿ ಹೋಳ್ಕರ್ ಪ್ರಸ್ತುತಿ ಸಮುದ್ಯತ ಶ್ರೋತೃಬಳಗ ಮೈಸೂರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ದಾದಿಯರ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಭಾಗವಹಿಸುತ್ತಾರೆ ಎಸ್ಡಿಎಂ ವೈದ್ಯಕೀಯ ಕಾಲೇಜಿನ ನರ್ಸಿಂಗ್ ಸೂಪರಿಡೆಂಟ್ ಮಂಜುಳಾ ಹಾಗೂ ಡೆಪ್ಯುಟಿ ನರ್ಸಿಂಗ್ ಸೂಪರಿಡೆಂಟ್ ಸುಮಂಗಲ ಅವರು. ಪ್ರಸ್ತುತಿ

ಅಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಪ್ರಗತಿ ಪಥ, ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಒಂದು ಗಂಟೆ 20 ನಿಮಿಷಕ್ಕೆ ಚಿತ್ರಗೀತೆಗಳು, 1:30 ನಿಮಿಷಕ್ಕೆ ಚೈತ್ರವನ, ಲಕ್ಷ್ಮೀಶನ ಜೀವಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ನಿಮಿಷಕ್ಕೆ ಹಿಂದಿ ಪಾಠ ಹೇಳಿಕೊಡುತ್ತಾರೆ ವೆಂಕಟ ಲಕ್ಷ್ಮಮ್ಮ. 3 ಗಂಟೆಯಿಂದ ವಿವಿಧ ಭಾರತಿ ಮುಂಬೈ ಕೇಂದ್ರದ ಕಾರ್ಯಕ್ರಮಗಳ ಸಹಪ್ರಸಾರ.

ಸಂಜೆ 5 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ರಾಷ್ಟಮಟ್ಟದ ಯುವ ಕ್ರೀಡಾಪಟು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಈಶ್ವರ್ ನಾರಾಯಣಗೌಡ ಇವರೊಂದಿಗೆ ಸಂದರ್ಶನ, ನಂತರ ಯುವ ಪ್ರತಿಭೆ ಹಳಿಯಾಳದ ಆಕಾಶ ರಾಮದಾಸ್ ಪೋಪತಿ ಇವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ.

5:30ಕ್ಕೆ ಸಂದೇಶ ಸಂಗಮ ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ. ಇಂದಿನ ವಿಷಯ, ಕೋಪ ಬಂದಾಗ ನೀವೇನು ಮಾಡುವಿರಿ? 6:30ಕ್ಕೆ ಅವಲೋಕನ, 6:50ಕ್ಕೆ ಕಿಸಾನವಾಣಿಯಲ್ಲಿ ಹಾವುಗಳ ಬಗ್ಗೆ ಜಾಗೃತವಾಗಿರಿ ಕುರಿತು ಅಂಕೋಲಾದ ಮಹೇಶ್ ನಾಯ್ಕ್ ಇವರೊಂದಿಗೆ ಸಂದರ್ಶನ. ಜನಪದ ಸಂಗೀತದಲ್ಲಿ ತತ್ವಪದಗಳು ಮಾರ್ಕಾಂಡೇಯ ದೊಡ್ಮನೆ ಮತ್ತು ಸಂಗಡಿಗರಿಂದ. 7:45ಕ್ಕೆ ಗಜಲ್ಸ್, 8:30ಕ್ಕೆ ಕನ್ನಡ ಚಿತ್ರಗೀತೆಗಳು, 9:15ಕ್ಕೆ ಹಿಂದಿ ಚಿತ್ರಗೀತೆಗಳ ಪ್ರಸಾರ, 9:30ಕ್ಕೆ ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ, 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹಾಡುಗಾರಿಕೆ ಅರ್ಚನಾ ಎಲ್ ಅವರಿಂದ, 10:30ಕ್ಕೆ ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ನಿಲಯದಿಂದ ಪ್ರಸಾರವಾಗಲಿರುವ ಇಂದಿನ ಕಾರ್ಯಕ್ರಮಗಳ ವಿವರಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಸಮಯ 6:05ವಾಗುತ್ತಲಿದೆ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಕರುಣಾಳು ಬಾ ಬೆಳಕೆ. ವಿಷಯ ತಜ್ಞರು ಡಾಕ್ಟರ್ ಗುರುರಾಜ ಕರ್ಜಿಗಿ.
1: ಸುಮಾರು 2.5 ದಶಕಗಳ ಹಿಂದೆ ನನಗೆ ಅತ್ಯಂತ ಪರಿಚಿತರಾದವರೊಬ್ಬರು ಈ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಅತ್ಯಂತ ಉನ್ನತ ಹುದ್ದೆಯಲ್ಲಿದ್ದವರು, IAS ಅಧಿಕಾರಿಗಳು. ಅವರ ಎತ್ತರದ ನಿಲುವು, ಮೇರ ಮಾತು, ಮತ್ತು ಬುದ್ಧಿವಂತರು ಅಂತ ಬಹಳ ಹೆಸರಾಗಿದ್ದರು. ತಮ್ಮ ಅಧಿಕಾರಾವಧಿಯಲ್ಲಿ ಬಹಳಷ್ಟು ಬದಲಾವಣೆ ತರೋದಕ್ಕೆ ಪ್ರಯತ್ನ ಮಾಡಿದವರು. ಜನರ ಬಗ್ಗೆ ತುಂಬ ಪ್ರೀತಿ. ಅವ್ರು ಹೇಳೋರು, ನನಗೆ ಅಧಿಕಾರ ಬಂದದ್ದು ಜನರಿಗೆ ಏನಾದರೂ ಪ್ರಯೋಜನ ಮಾಡೋದಕ್ಕೆ, ನಾನು ದರ್ಪದಲ್ಲಿ ಕೂತ್ಕೊಳ್ಳೋಕ್ಕಲ್ಲ. ಆದ್ದರಿಂದ ಅವರ ಆಡಳಿತ ವಿಧಾನ ಕೂಡ ಸ್ವಲ್ಪ ಬೇರೆಯೇ ಆಗಿತ್ತು. ಅದು ಒಂದು ಬಾರಿ ನಾನು ಅವ್ರ ಜೊತೆಗೆ ಹೋಗ್ತಾ ಇದ್ದೆ. ಅವ್ರ ಆಫೀಸಲ್ಲಿ ಹೋಗಬೇಕಾದ್ರೆ ಮಧ್ಯದಲ್ಲಿ ಕಾರಿಡಾರ್ ಇರುತ್ತಲ್ಲ, ಹೋಗ್ತಿರ್ಬೇಕಾದ್ರೆ ಎಡಕ್ಕೆ ಬಲಕ್ಕೆ ಎಲ್ಲ ಕೊಠಡಿಗಳು, ಅಲ್ಲ ಅಧಿಕಾರಿ ವರ್ಗ ಕೂತಿರ್ತಾರೆ. ಅಸಂಖ್ಯ ಫೈಲ್ಗಳು, ನಿಮ್ಗೆ ಗೊತ್ತಲ್ಲ ಸರ್ಕಾರಿ ಇಲಾಖೆ ಅಂದರೆ ಎಲ್ಲಿ ನೋಡಿದಲ್ಲಿ ಫೈಲ್ಗಳು. ಒಂದು ಕೋಣೆ ಮನೆ ನಿಂತರು, ಹೀಗೆ ಬಗ್ಗಿ ಕೋಣೆ ಒಳಗೆ ಇಣಕಿ ನೋಡಿದರು. ಅಲ್ಲೂ ಅದೇ ಸನ್ನಿವೇಶ. ಆ ಬಾಗಿಲಿದ್ರೆ ಒಬ್ಬರು ಅಂಡರ್ ಸೆಕ್ರೆಟರಿ ಕೂತಿದ್ದಾರೆ. ಅವ್ರ ಟೇಬಲ್ ಸುತ್ತ ಒಂದು 15-20 ಜನ ನಿಂತಿರ್ಬೇಕಪ್ಪ. ಕಾರ್ಯದರ್ಶಿಯವರು ನಾರಾಯಣ ಅಂತ ಕರೆದ್ರು, ಅದು ಅಂಡರ್ ಸೆಕ್ರೆಟರಿ ಹೆಸರು. ಆತ ಸರ್ ಅಂತ ಓಡ್ ಬಂದ. ಇವರು ಕೇಳಿದ್ದು, ಅದಕ್ಕೆ ನಾನು ಸಾಕ್ಷಿ ಆದದ್ದು. ಯಾಕೆ ಎಷ್ಟೊಂದು ಜನ ನಿಂತಿದ್ದಾರೆ ನಿಮ್ಮ ಟೇಬಲ್ ಸುತ್ತ ಅಂತ ಕೇಳಿದರು. ಆತ ಹಣೆ ಒರೆಸ್ಕೊಂಡ, ಸಾರ್ ಸಾಕಾಗಿ ಹೋಗಿದೆ ಸರ್, 1 ನಿಮಿಷ ಬಿಡೋದಿಲ್ಲ ಸರ್, ಊಟಕ್ಕೆ ಬಿಡೋಲ್ಲ ಸರ್. ಅದು ಬಿಡಿ ಸರ್, ಬೆಳಿಗ್ಗೆ 6 ಗಂಟೆಗೆ ಮನೆಗೆ ಬಂದ್ಬಿಡ್ತಾರಲ್ಲ ಸರ್, ಏನು ಮಾಡೋದು ಸರ್ ಅಂತ ತನ್ನ ಕಷ್ಟ ಹೇಳ್ಕೊಂಡ. ಅದಕ್ಕೆ ಉತ್ತರ ಬಹಳ ಚೆನ್ನಾಗಿತ್ತು. ನೋಡಿ ನಾರಾಯಣ್, ದೂರದೂರಿಂದ ಜನ ಇಲ್ಲಿ ಬರೋದು ನಿಮ್ಮ ಮುಖ ನೋಡೋದಕ್ಕಲ್ಲ, ಅವ್ರ ಎಲ್ಲ ಫೈಲ್ ನಿಮ್ಮ ಹತ್ರ ನಿಂತ್ಕೊಂಡ್ಬಿಟ್ಟಿದ್ದಾವೆ, ಅದಕ್ಕೆ ಬರ್ತಾರೆ ಆತಂಕದಿಂದ. ಯಾಕೆ ನಿಂತ್ಕೋಬೇಕು ಫೈಲ್ ಎಲ್ಲ ಇಲ್ಲಿ? ಒಂದು ಕೆಲಸ ಮಾಡಿ, ನಾನು 2:30 ವರೆಗೂ ಟೈಮ್ ಕೊಡ್ತೇನೆ, ಅಷ್ಟೊಳಗೆಲ್ಲ ನಿರ್ಧಾರ ಮಾಡಿ ಫೈಲನ್ನು ಮೇಲೆ ಕಳಿಸ್ಬಿಡಿ. ನೀವು ಮಾಡೋದು ಕಷ್ಟ ಆಗ್ತದೆ ಅಂದರೆ ನಿಮ್ಮ ಎಲ್ಲ ಫೈಲನ್ನು ನನ್ನ ಟೇಬಲ್ ಮೇಲೆ ಕಳಿಸ್ಬಿಡಿ, ನಾನೇ ನೋಡ್ತೀನಿ ಅದನ್ನು ಅಂತ ನಗ್ತಾ ಹೋಗ್ಬಿಟ್ರು. ಅವನು ನಾರಾಯಣನಿಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ. ಮಧ್ಯಾಹ್ನದ ಹೊತ್ತಿಗೆ ಅವನ ಮೇಜಿನ ಮೇಲೆ ಯಾವ ಕಡತನೂ ಇರಲಿಲ್ಲ, ಯಾವ ಜನನೂ ನಿಂತಿರಲಿಲ್ಲ. ಒಂದ್ಸಲ ರೂಮಲ್ಲಿ ಯಾವುದೋ ಚರ್ಚೆಗೆ ಕೂತ್ಕೊಂಡಾಗ ಅವ್ರ ಸೆಕ್ರೆಟರಿ ಬಂದು, ಯಾರೋ ನಿಮ್ಮ ಭೇಟಿ ಆಗ್ಬೇಕು.

0: ಬಿದ್ದಿದ್ದಾರೆ ಅಂತ. ಯಾರು ಅಂತ ಮುದುಕರು ಅಳತಾ ಇದ್ದಾರೆ ಹೊರಗಡೆ ಅಂತ, ಕರಿ ಒಳಗಡೆ ಅಂದರು. ಒಬ್ರು ವೃದ್ಧರು ಬಂದರು, ಅಳತಾ ಇದ್ರು. ಇದು ವಯಸ್ಸಾದವ್ರು ಅಳತ್ರ ನೋಡೋಕ್ಕಾಗಲ್ಲ, ಕೂತ್ಕೊಳ್ಳಿಪ್ಪ ಯಾಕೆ ಅಳ್ತೀರಿ ಅಂತ ಕೂಡಿಸಿದ್ರು. ಆ ಮುದುಕರು ಅಳತಾ ಹೇಳಿದರು, ಸ್ವಾಮಿ ನಾನು ಪ್ರಾಥಮಿಕ ಶಾಲೆ ಶಿಕ್ಷಕ ಆಗಿ 35 ವರ್ಷ ಕೆಲಸ ಮಾಡಿ ನಿವೃತ್ತಿ ಆಗಿದ್ದೀನಿ ಸ್ವಾಮೀಜಿ, 8 ವರ್ಷ ಆಯಿತು ನನಗೆ ಪೆನ್ಷನ್ ಬಂದಿಲ್ಲ. ಪೆನ್ಷನ್ ಬಿಡಿ, ಆ ನಿವೃತ್ತಿ ಅನುಕೂಲ ಗ್ರಾಚ್ಯುಟಿ ಪ್ರಾವಿಡೆಂಟ್ ಫಂಡ್ ಇರ್ತಾರೆ, ಏನೂ ಬರಲಿಲ್ಲ ಸ್ವಾಮಿ ನನಗೆ. ನಾನೇನು 10 ಕಡೆ ಹೋಗಿಲ್ಲ, ಒಂದೇ ಕಡೆ ಸೇರಿಕೊಂಡು ಅಲ್ಲೇ 35 ವರ್ಷ ಕೆಲಸ ಮಾಡಿ ರಿಟೈರ್ ಆಗಿದ್ದೀನಿ. ನನಗೆ ಏನೂ ಗೊತ್ತಾಗ್ತಾ ಇಲ್ಲ. ಮಗಳು ಮದುವೆ ಗೊತ್ತು ಮಾಡಿದ್ದೀನಿ ಸ್ವಾಮಿ, ಏನು ಮಾಡಲಿ, ಮದುವೆ ಖರ್ಚಿಲ್ಲ, ನೇಣು ಹಾಕೋಬೇಕಷ್ಟೇ ನಾನು. ನೀವು ಕೂತ್ಕೊಳ್ಳಿಪ್ಪ ಅಂದರು, ಅಧಿಕಾರಿನ ಕರೆದ್ರು. ಇವ್ರು ಕಡತ ನೋಡಿ ಯಾವ ತೊಂದರೆ ಇದೆ ಹೇಳಿ, 15 ನಿಮಿಷ ತಗೊಳ್ಳಿ ಹೇಳಿ ಅಂದರು. ಆತ ಕಡತ ನೋಡಿ ಎಲ್ಲ ಮಾಡಿ 10 ಕಾರಣ ಹೇಳ್ದ. ಈ ಕಾರಣಕ್ಕೆ ಕೊಡೋಕೆ ಬರಲ್ಲ, ಈ ಕಾರಣಕ್ಕೆ ಕೊಡೋಕೆ ಬರಲ್ಲ, ಈ ಕಾರಣಕ್ಕೆ ಕೊಡೋಕೆ ಬರಲ್ಲ, ಲಿಸ್ಟೇ ಮಾಡ್ದ. ಈ ಕಾರ್ಯದರ್ಶಿ ಅವ್ರ ಮುಖ ನೋಡಿದ್ರು, ನೋಡಪ್ಪ ನೀನು ಯಾಕೆ ಕೊಡೋಕೆ ಬರಲ್ಲ ಅನ್ನೋದಕ್ಕೆ 8 ಕಾರಣ ಹೇಳಿದೆ ಅಲ್ಲ, ಈಗ ಪೇಪರ್ ತಗೋ, ಯಾವ ಕಾಯ್ದೆ ಪ್ರಕಾರ ಇವ್ರು ಕೊಡೋಕೆ ಬರುತ್ತೆ ಅನ್ನೋದನ್ನು ತಿಳಿಸು ನನಗೆ ಅಂದರು. ಆತ ಕಾಗದ ನೋಡ್ದ, ತಮಾಷೆ ನೋಡಿ 10 ನಿಮಿಷದಲ್ಲಿ 4 ಕಾರಣ ಕೊಟ್ಟ, ಕೊಡ್ಬೋದು ಸರ್ ಕೊಡ್ಬೋದು ಸರ್, ಅದು ತಪ್ಪಾಗಿದೆ, ಅವ್ರ ತಪ್ಪಾಗಿದೆ, ಇವ್ರ ತಪ್ಪಾಗಿದೆ, ಕೊಡ್ಬೋದು ಅಂದ. ಹಂಗಾರೆ ಕೊಡು. ಕೊಡೋದಕ್ಕೆ 3 ಕಾರಣ ಇದ್ರು ಯಾವುದೊಂದು ಶುಲ್ಕ ಕಾರಣ ಹಿಡ್ಕೊಂಡು ಪಾಪ ಸತಾಯಿಸ್ತಾರಲ್ಲಿ, ನಾಚಿಕೆ ಆಗಲ್ವ ನಿಮಗೆ ಅಂತ ಬೈದು ತಕ್ಷಣ ಶಿಕ್ಷಕರು ಕೆಲಸ ಮಾಡಿ ಕಳಿಸ್ಕೊಟ್ರು. ಜನರಿಗೆ ಸಹಾಯ ಆಗಲಿ ಅಂತ ಕಾಯ್ದೆ ಇದ್ದಾವೆ, ಅವನು ಸರಿಯಾಗಿ ಜನರು ತಲುಪಿಸಬೇಕು ಅಂತ ಅಧಿಕಾರಿಗಳಿದ್ದಾರೆ. ಆದರೆ ಕೆಲವರು ಆ ಕಾಯ್ದೆಗಳನ್ನ ಶೋಷಣೆ ಅಸ್ತ್ರ ಮಾಡಿಕೊಂಡಿದ್ದಾರಲ್ಲ, ಇವರು ಸರ್ಕಾರಿ ಸೇವಕರು ಅನ್ನೋದು ಹೇಗೆ, ಪ್ರಧಾನ ಕಾರ್ಯದರ್ಶಿಗಳು ಅಂತ, ಅಂಥವರ ಸಂಖ್ಯೆ ಹೆಚ್ಚಾದರೆ ಮಾತ್ರ ಜನಕ್ಕೆ ಸೌಖ್ಯ ಆಗ್ತದೆ. ಇದ್ರ ಸರ್ಕಾರ ಅನ್ನೋದು ಯಾರಿಗೂ ಕೈಗೆಟಕಲಾರದಂತ ಕಡಲೆಕಾಳಾಗತ್ತೆ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.

ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು ಶಂಕರ್ ಶಾನ್ಭಾಗ್ ಅವರ ಸ್ವರದಲ್ಲಿ ಕೇಳಿ ಮಾಧವಯ್ಯ ಅವರ ವಚನ. ರಣದಲ್ಲಿ ಧನ ಮುರಿದ ಮತ್ತೆ

0: ಇನ್ನು ಮುಂದೆ ಕೇಳಿ ಬಸವಣ್ಣನವರ ಇನ್ನೊಂದು ವಚನ, ಚಂದ್ರಿಕಾ ಗುರುರಾಜ್ ಅವರ ಸ್ವರದಲ್ಲಿ.
1: ಉತ್ತಮ ಕುಲದಲ್ಲಿ ಹುಟ್ಟಿನೆಂಬ ಕಷ್ಟತನದ ಹೊರೆಯ ಹೊರಿಸಿದರಯ್ಯ.

ಎಂಎಸ್ ಗೀತಾ ಅವರ ಸ್ವರದಲ್ಲಿ ಕೇಳಿ ಅಲ್ಲಮ ಪ್ರಭು ಅವರ ವಚನ. ಕುಲಮದ ಚಲಮದ ವಿದ್ಯಾಮದ ತೋರದಿರಾ.

ಸಿದ್ದರಾಮ ಅವರ ವಚನವನ್ನ ಶಾಂತಾ ಜಯತೀರ್ಥ ಅವರ ಸ್ವರದಲ್ಲಿ ಕೇಳಿದಿರಿ. ಭಕ್ತಿಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಕಾರವಾರ, ಸಮಯ 6:30 ಆಗುತ್ತಲಿದೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನವನ್ನು ಕೇಳುವಿರಿ.

0: ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ ದಿವಾಕರ್ ಡೋಗ್ರೆ ಅವರಿಂದ.
1: ಬೆಟ್ಟದಲ್ಲಿರುವ ಎಲ್ಲ ಕಲ್ಲುಗಳು ದೇವರ ವಿಗ್ರಹಗಳಾಗುವುದಿಲ್ಲ. ಮೂರ್ತಿಯ ರಚನೆಗೆ ಬೇಕಾದ ಸಂಲಕ್ಷಣವಿರುವ ಕಲ್ಲಷ್ಟೇ ಗರ್ಭಗುಡಿಯ ಒಳಗಿನ ಆರಾಧನಾ ಮೂರ್ತಿಯಾಗಿ ಸ್ಥಾಪಿಸಲ್ಪಡುತ್ತದೆ. ಉಳಿದಂತೆ ಆ ಕಲ್ಲುಗಳು ಗರುಡಗಂಬವಾಗಿ, ದ್ವಾರಪಾಲಕರಾಗಿ, ತೀರ್ಥಮಂಟಪದ ಕಂಬಗಳಾಗಿ, ಗರ್ಭಗೃಹದ ಸುತ್ತಲ ಹಾಸುಕಲ್ಲುಗಳಾಗಿ, ದೇವಾಲಯದ ಬಳಿಯ ಪುಷ್ಕರಣಿಯ ಮೆಟ್ಟಲುಗಳಾಗಿ, ಗುಡಿಯ ಪ್ರವೇಶದ್ವಾರದ ಮೆಟ್ಟಲುಗಳಾಗಿಯೇ ಉಳಿಯಬಹುದು. ಹಾಗೆಂದು ಕಲ್ಲುಗಳು ತಮ್ಮ ಸ್ಥಿತಿಗೆ ಮರುಗಿವೆಯೇ? ಖಂಡಿತ ಇಲ್ಲ. ತಾವು ಈ ಪರೆಯಲ್ಲಾದರೂ ದೇವನ ಸೇವೆಗೆ ಒದಗಿ ಬಂದೆವಲ್ಲ ಅನ್ನುವ ಸಾರ್ಥಕ ಭಾವವನ್ನು ಅವು ಹೊಂದಿವೆ. ಯಾಕೆ ಹೀಗೆ? ಉತ್ತರ ಬಹಳ ಸುಲಭವಿದೆ. ಕಲ್ಲಿನ ಲಕ್ಷಣ ಗಡಸುತನ, ಮೆದುತನಗಳನ್ನು ಹೊಂದಿಕೊಂಡು ಅದು ವಿವಿಧ ನಿರ್ಮಿತಿಗಳಿಗೆ ಬಳಸಲ್ಪಡುತ್ತದೆ. ಶಿಲ್ಪಕ್ಕೊದಗಿ ಬರುವ ಕಲ್ಲಿನ ಗುಣಲಕ್ಷಣಗಳೇ ಬೇರೆ. ಅದು ಮೆದುವಾಗಿರಬೇಕು. ಶಿಲ್ಪಿಯ ಚಾಣದ ಪೆಟ್ಟನ್ನು ಸಹಿಸಿಯೂ ಶಿಲ್ಪವಾಗುವ ಗುಣವನ್ನು ಹೊಂದಿರಬೇಕು. ಎಲ್ಲೋ ಬೆಟ್ಟದಲ್ಲಿ ಮಳೆ ಬಿಸಿಲು ಗಾಳಿಯ ಹೊಡೆತಗಳನ್ನು ಸಹಿಸುತ್ತ ಅನಾಥವಾಗಿ ಬಿದ್ದ ಕಲ್ಲು ಶಿಲ್ಪಿಯ ಕಣ್ಣಿಗೆ ಬಿದ್ದಾಗ ಅದರ ಅದೃಷ್ಟ ಕುದುರಿತೆಂದೇ ಹೇಳಬೇಕು. ಅದು ದೇವಮೂರ್ತಿಯಾಗಿ ಗರ್ಭಗೃಹದಲ್ಲಿಯೇ ರಾರಾಜಿಸಲ್ಪಡುತ್ತದೆ, ದೇವಾಲಯಕ್ಕೆ ಬಂದ ಭಕ್ತರಿಂದ ವಂದಿಸಲ್ಪಡುತ್ತದೆ. ಒಂದು ಕ್ಷಣ ಸಾಮಾಜಿಕ ಬದುಕಿನಲ್ಲಿ ಹೇಗೆಲ್ಲ ಮನುಷ್ಯ ಒದಗಿ ಬರುತ್ತಾನೆ, ಹೇಗೆಲ್ಲ ಬಳಸಲ್ಪಡುತ್ತಾನೆ ಅನ್ನುವುದನ್ನು ಯೋಚಿಸಿದಾಗ ಕಲ್ಲಿನ ಬಳಕೆಯ ಉದಾಹರಣೆ ನಮಗೆಲ್ಲ ಅರ್ಥವಾಗಬೇಕು. ಕಲ್ಲಿನ ಮಾತು ಬಿಡಿ, ಅದು ತನ್ನ ಪ್ರಕೃತಿದತ್ತ ಗುಣವನ್ನು ಬದಲಿಸಲಾಗದು. ಆದರೆ ನಾವು ಮನುಷ್ಯರು ಹಾಗಲ್ಲವಲ್ಲ. ನಮ್ಮಲ್ಲಿ ವಿದ್ಯೆ ಇದೆ, ವಿವೇಕವಿದೆ, ವಿವೇಚನೆ ಇದೆ, ನಾವು ಏನಾಗಬೇಕು ಅನ್ನುವುದರ ನಿರ್ಧಾರವೂ ಇದೆ. ನಾವು ಮನಸ್ಸು ಮಾಡಿದರೆ ಮೆಟ್ಟಿಲು ಕಂಬ ದ್ವಾರಪಾಲಕರಾಗದೆ ಎಲ್ಲರೂ ಕೈ ಮುಗಿಯುವ ಮೂರ್ತಿ ರೂಪವಾಗಬಹುದು. ಏನಾಗಬೇಕೆಂಬುದು ನಮ್ಮ ವಿವೇಚನೆಗೆ ಬಿಟ್ಟ

0: ವಿಚಾರ. ನಾವು ಏನೇ ಆದರೂ ಸಮಾಜ ರೂಪಿ ಭಗವಂತನ ಸೇವೆಗೆ ಹಿರಿದು ಕಿರಿದೆನ್ನದೆ ಅನುವಾಗೋಣ. ಶಿಲ್ಪಿ ಹೇಗೆ ಶಿಲೆಯ ಗುಣ ಸ್ವಭಾವಗಳನ್ನರಿತು ತನ್ನ ಚಾಣದಿಂದ ತನ್ನ ಕಲ್ಪನೆಯ ಆಕಾರವನ್ನು ಕೊಟ್ಟು ಅದನ್ನು ಒಂದು ಶಿಲ್ಪವಾಗಿ ಮಾಡುತ್ತಾನೋ, ಅಂತೆಯೇ ಗುರುವು ಕೂಡ ಶಿಷ್ಯನ ಗುಣ ಸ್ವಭಾವ, ಕಲಿಕೆಯ ಮೇಲಿನ ಆಸಕ್ತಿ, ಅವನಲ್ಲಿರುವ ವಿನಯ ವಿಧೇಯತೆಗಳನ್ನು ಗಮನಿಸಿ ಅವನನ್ನು ರೂಪಿಸುತ್ತಾನೆ. ಈ ನೆಲೆಯಲ್ಲಿ ಗುರುವೇ ನಮ್ಮನ್ನು ರೂಪಿಸುವ ಶಿಲ್ಪಿ. ಗುರುವಿನ ಬಗೆಗೆ ಸಂಸ್ಕೃತದಲ್ಲಿ ಹೀಗೊಂದು ಶ್ಲೋಕವಿದೆ: ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರುನ್ನೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುವು ಅಜ್ಞಾನ ಅವಿವೇಕಗಳಿಂದ ಕುರುಡಾಗಿರುವ ನಮ್ಮ ಕಣ್ಣುಗಳನ್ನು ಸುಜ್ಞಾನ ವಿವೇಕಗಳೆಂಬ ಅಂಜನವನ್ನು ಹಚ್ಚಿ ತೆರೆಸುತ್ತಾನೆ. ದಾಸರು ಕೂಡ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಎಂದಿಲ್ಲವೇ? ಇನ್ನು ನಮ್ಮ ಬದುಕಿನಲ್ಲಿ ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನುವ ಕವಿತೆಯ ಸಾಲುಗಳೇ ಇವೆಯಲ್ಲ. ಇಳವೆಯಲ್ಲಿ ನಮ್ಮ ತೊದಲು ನುಡಿಗಳನ್ನು ತಿದ್ದಿ ತೀಡಿ ನಮಗೆ ಸಂಸ್ಕಾರವನ್ನು, ಬದುಕಿನ ಚೆಲು ನಡೆ ನುಡಿಗಳನ್ನು ಕಲಿಸಿದವಳು ನಮ್ಮ ಹೆತ್ತ ತಾಯಿ. ಮುಂದೆ ಗುರುವಾಗುವ ಸರದಿ ನಾವು ಬೆಳೆದಂತೆ ನಮ್ಮನ್ನು ಸಾಕಿ ಸಲಹಿ ವಿದ್ಯೆಯಿಟ್ಟು ಪೊರೆದ ತಂದೆಯದು. ಮುಂದೆ ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕರ ಸರದಿ. ಈ ಕಾರಣಕ್ಕಾಗಿಯೇ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅನ್ನುವ ಮಾತು. ನಮ್ಮ ಬದುಕಿನ ಒಳ್ಳೆಯ ಮತ್ತು ಕೆಟ್ಟ ಅನುಭವಗಳು ಕೂಡ ಬದುಕಿನಲ್ಲಿ ಗುರುವೇ ಆಗುವುದಿದೆ. ಬದುಕಿನಲ್ಲಿ ನಾವು ಎಡವಿದೊಂದೊಂದು ಪರಿಯು ನಮ್ಮ ಗುರುವಾಗಿ ಜೀವನದ ಪಾಠವನ್ನು ನಮಗೆ ಕಲಿಸುತ್ತದೆ. ಬದುಕು ಮುಗಿಯದ ಕಲಿಕೆ. ಈ ಕಲಿಸುವಿಕೆಯಲ್ಲಿ ಗುರುಸ್ವರೂಪರಾದ ಎಲ್ಲರನ್ನೂ ಸ್ಮರಿಸುತ್ತ ಬಾಳ ಪಥವನ್ನು ಕ್ರಮಿಸೋಣ.
1: ಇದುವರೆಗೆ ದಿವಾಕರ ಡೋಗ್ರೆ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಕಾರವಾರ.

0: ರೈತರಿಗೆ ಸಲಹೆ.
1: ಕೇಳುವರೆ, ತೋಟದ ಬೆಳೆಗಳಿಗೆ ಅದರಲ್ಲೂ ಮುಖ್ಯವಾಗಿ ಅಡಿಕೆ, ತೆಂಗು, ಬಾಳೆ, ಕರಿಮೆಣಸು ಇಂತಹ ಬೆಳೆಗಳಿಗೆ ನೀರನ್ನು ಹಿತಮಿತವಾಗಿ ಕೊಡಬೇಕು ಎನ್ನುವಂತಹದ್ದು ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಬೇಸಿಗೆಯಲ್ಲಿ ನೀರು ಕಡಿಮೆ ಆಗಬಾರದು, ಹಾಗೆಯೇ ಮಳೆಗಾಲದಲ್ಲಿ ನೀರು ಹೆಚ್ಚಾಗಲೂ ಕೂಡ ಬಾರದು. ಅಂದರೆ ಯಾವುದೇ ಸಂದರ್ಭದಲ್ಲಿ ಬುಡದಲ್ಲಿ ನೀರು ನಿಲ್ಲುವ ಹಾಗೆ ಇರಬಾರದು. ಹಾಗಾಗಿ ಸೂಕ್ತ ಬಸಿಗಾಲುವೆಗಳನ್ನು ತೋಡಿ ಹೆಚ್ಚಾಗಿರುವಂತಹ ನೀರು ಬಸಿದು ಹೋಗುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಹೀಗೆ ಬಸಿಗಾಲುವೆಯನ್ನು ಮಾಡುವುದರಿಂದ ಅನೇಕ ಅನುಕೂಲಗಳಿವೆ. ಅಡಿಕೆ, ತೆಂಗು, ಕರಿಮೆಣಸು ಮತ್ತು ಬಾಳೆ ಬೆಳೆಗಳಿಗೆ ತಾಯಿ ಬೇರು ಅಂತ ಇರುವುದಿಲ್ಲ, ತಂತು ಬೇರು ಅಥವಾ ಕವಲು ಬೇರುಗಳೇ ಹೆಚ್ಚಾಗಿ ಇರುವಂತಹದ್ದು. ಹಾಗಾಗಿ ಪೋಷಕಾಂಶಗಳು, ನೀರು, ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ಗಳನ್ನು ಹೀರಿಕೊಂಡು ಆಹಾರ ಉತ್ಪಾದನೆಯಲ್ಲಿ ಸಹಕರಿಸುವುದಕ್ಕೆ ಇಂತಹ ಕವಲು ಬೇರುಗಳಿಗೆ ಮಣ್ಣಿನಲ್ಲಿ ಬಿಸಿಯಾದಂತಹ ವಾತಾವರಣ ಬೇಕಾಗ್ತದೆ. ನೀರನ್ನು ಬಸಿಯುವುದರಿಂದ ಬೇರಿನ ಸುತ್ತಮುತ್ತ ಬಿಸಿಯ ವಾತಾವರಣ ಉಂಟಾಗಿ ಸಸ್ಯಗಳು ಸುಲಭವಾಗಿ ಹೀರಿಕೊಳ್ಳುವ ರೀತಿಯಲ್ಲಿ ಪೋಷಕಾಂಶಗಳನ್ನು ಪರಿವರ್ತಿಸುವ ಕೆಲಸ ಮಾಡುವ ಬ್ಯಾಕ್ಟೀರಿಯಾಗಳಿಗೆ ಪೂರಕ ಸನ್ನಿವೇಶವನ್ನು ಒದಗಿಸಿದ ಹಾಗಾಗ್ತದೆ. ಬೇರುಗಳು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ನೆಲದಲ್ಲಿರುವ ಜಲಮಟ್ಟದವರೆಗೆ ಬೆಳೀತದೆ. ಜಲಮಟ್ಟವು ಸ್ವಲ್ಪ ಆಳವಾಗಿ ಇದ್ದರೆ ಮಳೆಗಾಲದಲ್ಲಿಯೂ ಬೇರುಗಳು ಹೆಚ್ಚು ಆಳಕ್ಕೆ ಪಸರಿಸುತ್ತವೆ. ಇದರಿಂದಾಗಿ ಬೇರುಗಳ ಬೆಳವಣಿಗೆ ಚೆನ್ನಾಗಿ ಆಗಿ ಬೇಸಿಗೆಯಲ್ಲಿ ನೆಲದ ಮೇಲ್ಪದರ ಒಣಗಿದರೂ ಮಣ್ಣಿನಲ್ಲಿರುವ ತೇವಾಂಶವನ್ನು ಆಳದಲ್ಲಿರುವಂತಹ ಬೇರುಗಳು ಹೀರಿಕೊಳ್ಳುವುದಕ್ಕೆ ಸಹಾಯವಾಗುತ್ತದೆ. ಈ ವ್ಯವಸ್ಥೆಯು ಸಸ್ಯಗಳ ಬೇರು ವಲಯಕ್ಕೆ ಬೇಕಾಗುವ ಆಮ್ಲಜನಕದ ಪೂರೈಕೆಗೆ ನೆರವಾಗ್ತದೆ. ಜೊತೆಗೆ ಮರಗಿಡಗಳ ಪೋಷಕಾಂಶ ಹೀರಿಕೊಳ್ಳುವ ಸಾಮರ್ಥ್ಯವು ಹೆಚ್ಚಿ ಉತ್ಪಾದಕತೆಯು ಹೆಚ್ಚಾಗ್ತದೆ. ಅಡಿಕೆ ಮತ್ತು ತೆಂಗಿನ ತೋಟಗಳಲ್ಲಿ ಮಳೆಗಾಲದಲ್ಲಿ ನೀರು ನಿಲ್ಲುವ ಸಂದರ್ಭವಿದ್ದರೆ ಸೂಕ್ತ ಬಸಿಗಾಲುವೆಯನ್ನು ಮಾಡಿ ಹೆಚ್ಚುವರಿಯಾದಂತಹ ನೀರನ್ನು ಬಸಿಯುವುದರಿಂದ ಅನೇಕ ಅನುಕೂಲಗಳಿವೆ. ಹಾಗೆ ಭತ್ತದ ಗದ್ದೆಯ ಬದುಗಳ ಮೇಲೆ ನೆಟ್ಟಿರುವಂತಹ ತೆಂಗಿನ ಮರವು ಹೆಚ್ಚಿನ ಇಳುವರಿ ನೀಡುವುದನ್ನು ನೀವು ಗಮನಿಸಬಹುದು. ಹೆಚ್ಚಾದಂತಹ ನೀರು ಚೆನ್ನಾಗಿ ಬಸಿದು ಹೋಗುವುದಕ್ಕೆ ಸಮರ್ಪಕ ವ್ಯವಸ್ಥೆ ಇಲ್ಲದೇ ಇದ್ದಾಗ ಬೇರುಗಳ ಉಸಿರಾಟಕ್ಕೆ ತೊಂದರೆ ಉಂಟಾಗಿ ಗಿಡಗಳ ಬೆಳವಣಿಗೆ ಮತ್ತು ಇಳುವರಿ ಕುಂಠಿತವಾಗಬಹುದು. ಮರಗಳ ಬುಡಕ್ಕೆ ಹೊಸ ಕೆಂಪು ಮಣ್ಣನ್ನು ಹಾಕುವ ಕ್ರಮ ಕೆಲವೊಂದು ರೈತರಲ್ಲಿದೆ. ಹೀಗೆ ಹಾಕುವಾಗ ಮರಳು ಮಿಶ್ರಿತ ಮಣ್ಣಾಗಿದ್ರೆ ಒಳ್ಳೆಯದು, ಅಂಟು ಮಣ್ಣಾದರೆ ಮತ್ತೆ ಬೇರುಗಳಿಗೆ ಉಸಿರಾಟದ ಸಮಸ್ಯೆ ಉಂಟಾಗಬಹುದು. ಸಾಂಪ್ರದಾಯಿಕ ಬಸಿಗಾಲುವೆಯ ಬದಲಿಗೆ ತೂತುಗಳನ್ನು ಹೊಂದಿರುವಂತಹ PVC ಪೈಪ್ಗಳನ್ನು ಮಣ್ಣಿನ ಅಡಿಯಲ್ಲಿ ಹಾಕುವಂತಹ ಭೂಗತ ಬಸಿಗಾಲುವೆಯ ವ್ಯವಸ್ಥೆಯನ್ನು ಉತ್ತರ ಕನ್ನಡದ ಕೆಲವೊಂದು ಭಾಗಗಳಲ್ಲಿ ಈಗಾಗಲೇ ಯಶಸ್ವಿಯಾಗಿ ಅಳವಡಿಸಲಾಗಿದೆ. ಇದರಲ್ಲಿ ಆರಂಭಿಕ ವೆಚ್ಚ ಸ್ವಲ್ಪ ಹೆಚ್ಚಾಯಿತು ಅಂತ ಅನಿಸಿದರೂ ಅನಂತರದ ವರ್ಷಗಳಲ್ಲಿ ನಿರ್ವಹಣಾ ವೆಚ್ಚ ಬಹಳ ಕಡಿಮೆ ಇರುವುದರಿಂದ ಇದು ಹೆಚ್ಚು ಪರಿಣಾಮಕಾರಿಯಾಗಿದೆ. ಬಸಿಗಾಲುವೆ ಎಷ್ಟು ಅಂತರದಲ್ಲಿ ಇರಬೇಕು ಎನ್ನುವುದನ್ನು ನಿರ್ಧರಿಸುವುದಕ್ಕೆ ಮಣ್ಣಿನ ಗುಣಧರ್ಮ, ಜಲಮಟ್ಟ, ವಾರ್ಷಿಕ ಮಳೆಯ ಪ್ರಮಾಣ, ಜಮೀನಿನ ಇಳಿಜಾರು ಮತ್ತು ಯಾವ ಬೆಳೆ ಮೊದಲಾದಂತಹ ಅಂಶಗಳನ್ನು ಗಮನಿಸಬೇಕಾಗ್ತದೆ. ವರ್ಷದ 4-6 ತಿಂಗಳು ಜಮೀನಿನ ಮೇಲ್ಪದರದಲ್ಲಿ ನೀರಿನ ಮಟ್ಟ ಇರುವುದಾದರೆ ಮಣ್ಣನ್ನು ಗುಡ್ಡೆಯಂತೆ ಏರು ಹಾಕಿ ಅದರಲ್ಲಿ ಗಿಡವನ್ನು ನೆಡುವಂತಹದ್ದು ಸೂಕ್ತ. ಜೊತೆಗೆ ಆಳವಾದ ಬಸಿಗಾಲುವೆಯೂ ಕೂಡ ಅವಶ್ಯಕವಾಗಿ ಮಾಡಬೇಕಾಗ್ತದೆ.
0: ರೈತರಿಗೆ ಸಲಹೆ ಕೇಳಿದಿರಿ.

ಆಕಾಶವಾಣಿ ಕಾರವಾರ ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ ಯುಗಳಗಾನದಲ್ಲಿ ಕೇಳಿ ಬಸವೇಶ್ವರರ ವಚನ. ಗೀತವ ಹಾಡಿದಡೇನು, ಶಾಸ್ತ್ರ ಪುರಾಣವ ಕೇಳಿದಡೇನು.

ತೂಗಿರೆ ರಂಗನ, ತೂಗಿರೆ ಕೃಷ್ಣನ, ತೂಗಿರೆ ಅಚ್ಯುತಾನಂದನ. ಪುರಂದರದಾಸರ ಕಥೆಯನ್ನ ಕೇಳಿ ಯುಗಳಗಾನದಲ್ಲಿ.

ಕ್ರೋಧ ಬುದ್ಧಿಯನ್ನು ತಿನ್ನುತ್ತದೆ, ಅಹಂಕಾರ ಜ್ಞಾನವನ್ನು ತಿನ್ನುತ್ತದೆ, ಪ್ರಾಯಶ್ಚಿತ ಪಾಪವನ್ನು ತಿನ್ನುತ್ತದೆ, ಮೋಹ ಮರ್ಯಾದೆಯನ್ನು ತಿನ್ನುತ್ತದೆ, ಲಂಚ ಗೌರವವನ್ನು ತಿನ್ನುತ್ತದೆ, ಚಿಂತೆ ಆಯುಷ್ಯವನ್ನು ತಿನ್ನುತ್ತದೆ. ಹಾಗಾಗಿಯೇ ಜೀವನ ನೆಮ್ಮದಿಯನ್ನು ಕಾಣಲು ಎಚ್ಚರಿಕೆಯ ಹೆಜ್ಜೆ ಇಡಬೇಕು.

ಯಾರೂ ಸೋಲು ಗೆಲುವುಗಳನ್ನು ಹುಟ್ಟುವಾಗಲೇ ಪಡೆದಿರುವುದಿಲ್ಲ. ನಮ್ಮ ಕೆಲಸಗಳು ಅವುಗಳನ್ನು ನಿರ್ಧರಿಸುತ್ತವೆ. ಪ್ರತಿ ಕೆಲಸದ ಹಿಂದೆ ಪ್ರಾಮಾಣಿಕ ಪರಿಶ್ರಮವಿರಲಿ.

ಇದು ಆಕಾಶವಾಣಿ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 7:02 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಕೇಳುವರಿ ಧಾರವಾಡ ಕೇಂದ್ರದಿಂದ.

0: ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು. ಎಲ್ಲಿ

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವ ಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು, ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದ ಆಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ಏಕೆಂದರೆ ನೀರು ಜೀವಜಲ. ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ರಾಜ್ಯಪಾಲರ ಸಂವಾದ, ರಾಷ್ಟ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ಸಲಹೆ. ಬೆಂಗಳೂರು ಉಪನಗರ ರೈಲು ಯೋಜನೆ 153 ಮೆಟ್ರೋ ಕೋಚ್ಗಳ ಖರೀದಿಗೆ ಐಸಿಎಫ್ ಜೊತೆ ಒಪ್ಪಂದ. ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ವಿವಿಧ ಜಿಲ್ಲಾಡಳಿತಗಳ ಅಗತ್ಯ ಕ್ರಮ. ಇಂದಿನಿಂದ ಇದೇ 22ರವರೆಗೆ 10 ದಿನಗಳ ಕಾಲ ಕೊಪ್ಪಳದಲ್ಲಿ ಮಾವು ಮೇಳ ಮತ್ತು ಪ್ರದರ್ಶನ. ಈಗ ವಾರ್ತೆಗಳ ವಿವರ. ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮಗಳು ದೇಶದ ವಿವಿಧ ರಾಜ್ಯಗಳ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಅಭಿವೃದ್ಧಿ ವೈಶಿಷ್ಟ್ಯಗಳ ಬಗ್ಗೆ ಅರಿವು ಮೂಡಿಸುವ ಮೂಲಕ ರಾಷ್ಟೀಯ ಏಕತೆಯನ್ನು ಬಲಪಡಿಸುತ್ತವೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಯುವ ಸಂಗಮ ಕಾರ್ಯಕ್ರಮದ ಅಂಗವಾಗಿ ರಾಜ್ಯಕ್ಕೆ ಭೇಟಿ ನೀಡಿದ ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಯುವ ಸಂಗಮ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಭಾರತದ ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಉತ್ತಮ ವೇದಿಕೆಯಾಗಿದ್ದು, ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು ಎಂದರು. ಭಾರತವು ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದು, ದೇಶವನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಯುವಕರು ಶ್ರಮ ಮತ್ತು ಸಮರ್ಪಣೆಯಿಂದ ಕಾರ್ಯನಿರ್ವಹಿಸಬೇಕು, ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನ ಪಡೆದು ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ವಿದ್ಯಾರ್ಥಿಗಳಿಗೆ ರಾಜ್ಯಪಾಲರು ಸಲಹೆ ನೀಡಿದರು. ಬೆಂಗಳೂರು ನಗರದ ಸಂಚಾರ ದಟ್ಟಣೆಗೆ ಮುಕ್ತಿ ನೀಡಲಿರುವ ಬಹು ನಿರೀಕ್ಷಿತ ಬೆಂಗಳೂರು ಉಪನಗರ ಸಾರಿಗೆ ಯೋಜನೆ ಬಿಎಸ್ಟಿಪಿಗೆ ಮಹತ್ವದ ವೇಗ ದೊರಕಿದ್ದು, 153 ಮೆಟ್ರೋ ಕೋಚ್ಗಳ ಖರೀದಿಗೆ ಐಸಿಎಫ್ ಜೊತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಯೋಜನೆಯ ಕಾರಿಡಾರ್ 2 ಮತ್ತು ಕಾರಿಡಾರ್ 4ಕ್ಕೆ ಅಗತ್ಯವಿರುವ 153 ಹವಾನಿಯಂತ್ರಿತ ಬ್ರಾಡ್ಗೇಜ್ ಮೆಟ್ರೋ ಮಾದರಿಯ ಬೋಗಿಗಳನ್ನು ಪೂರೈಸುವಂತೆ ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಐಸಿಎಫ್ಗೆ ಬೈರೈಡ್ ಸಂಸ್ಥೆ ಅಧಿಕೃತವಾಗಿ ಕಾರ್ಯಾದೇಶ ನೀಡಿದೆ. ಈ ಬೃಹತ್ ಕಾರ್ಯಾದೇಶದ ಒಟ್ಟು ಮೊತ್ತ 1,513.75 ಕೋಟಿಗಳಾಗಿದ್ದು, ಭವಿಷ್ಯದಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಜನತೆಗೆ ಇದೊಂದು ಅತ್ಯಂತ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯಾಗಿ ಹೊರಹೊಮ್ಮಲಿದೆ. 2026 ಮೇ 6ರಂದು ನೀಡಲಾದ ಈ ಗುತ್ತಿಗೆಯ ಅನ್ವಯ ಮುಂದಿನ 18 ತಿಂಗಳೊಳಗೆ ಐಸಿಎಫ್ ಸಂಸ್ಥೆ ಬೋಗಿಗಳ ಪೂರೈಕೆಯನ್ನು ಕಡ್ಡಾಯವಾಗಿ ಆರಂಭಿಸಬೇಕಿದೆ. ಬೇಸಿಗೆಯಲ್ಲಿ ಉಷ್ಣಾಂಶ ಹೆಚ್ಚುತ್ತಿರುವ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುತ್ತಿದ್ದು, ಸಮಸ್ಯೆ ನಿವಾರಣೆ ಉದ್ದೇಶದಿಂದ ವಿವಿಧ ಜಿಲ್ಲಾಡಳಿತಗಳು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿವೆ. ಯಾದಗಿರಿ ಜಿಲ್ಲೆಯಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ

0: ನೀರು ಪೂರೈಕೆ ವ್ಯವಸ್ಥೆ, ಕೊಳವೆ ಬಾವಿಗಳು ಮತ್ತು ಆರ್ಒ ಘಟಕಗಳ ಕಾರ್ಯನಿರ್ವಹಣೆ ಮೇಲೆ ಅಧಿಕಾರಿಗಳು ನಿರಂತರ ನಿಗಾ ವಹಿಸಬೇಕು. ಕೆಟ್ಟು ನಿಂತಿರುವ ಆರ್ಒ ಪ್ಲಾಂಟ್ಗಳನ್ನು ತ್ವರಿತವಾಗಿ ದುರಸ್ತಿ ಮಾಡಿ ಸಾರ್ವಜನಿಕರಿಗೆ ಶುದ್ದ ನೀರು ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದ್ಯತೆ ಮೇರೆ ಪರಿಗಣಿಸಿ ಸಮಸ್ಯೆ ಇರುವ 15 ಗ್ರಾಮಗಳಲ್ಲಿ ಖಾಸಗಿ ಬೋರ್ವೆಲ್ಗಳ ಮೂಲಕ ನೀರು ಪೂರೈಸಲಾಗುತ್ತಿದೆ. 2 ಗ್ರಾಮಗಳಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಮಾಹಿತಿ ನೀಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಜನರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿ ನೈರುತ್ಯ ರೈಲ್ವೆ ಪ್ರಮುಖ ವಿಶೇಷ ರೈಲುಗಳನ್ನು ಇಂದಿನಿಂದ ನಿಯಮಿತ ಸೇವೆಗಳನ್ನಾಗಿ ಪರಿವರ್ತಿಸಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಹುಬ್ಬಳ್ಳಿ ವಿಜಯಪುರ ಮಧ್ಯೆ ಸಂಚರಿಸುವ ರೈಲು ಸಂಖ್ಯೆ 56919, 56920 ಹಾಗೂ 66501, 66502 ರೈಲುಗಳು ಇನ್ನು ಮುಂದೆ ನಿಯಮಿತವಾಗಿ ಸಂಚರಿಸಲಿದ್ದು, ಇದರಿಂದ ಹುಬ್ಬಳ್ಳಿ, ಗದಗ್, ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಗಳ ನಿತ್ಯ ಪ್ರಯಾಣಿಕರಿಗೆ, ವ್ಯಾಪಾರಸ್ಥರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ರೈಲು ಸಂಖ್ಯೆ 17363, 17364 ಹುಬ್ಬಳ್ಳಿ ಯೋಗನಗರಿ ಋಷಿಕೇಶಕ್ಕೆ ವಾರಕ್ಕೊಮ್ಮೆ ಸಂಚರಿಸುವ ರೈಲು ಈಗ ನಿಯಮಿತ ಸೇವೆಯಾಗಿದ್ದು, ಉತ್ತರ ಭಾರತಕ್ಕೆ ತೆರಳುವ ಯಾತ್ರಾರ್ಥಿಗಳು ಹಾಗೂ ಪ್ರವಾಸಿಗರಿಗೆ ವರ್ಷಪೂರ್ತಿ ಸುಲಭ ಪ್ರಯಾಣ ಒದಗಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ವಿಬಿಜಿ ರಾಮ್ಜಿ ಕಾಯ್ದೆ 2025ರ ಅನುಷ್ಠಾನಕ್ಕೆ ಅಧಿಸೂಚನೆ ಹೊರಡಿಸಿದ್ದು, ಈ ವರ್ಷ ಜುಲೈ 1ರಿಂದ ದೇಶಾದ್ಯಂತ ಜಾರಿಗೆ ಬರಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವಾಲಯ ತಿಳಿಸಿದೆ. ಈ ಕುರಿತು ಅಧಿಸೂಚನೆ ಹೊರಡಿಸಿರುವ ಸಚಿವಾಲಯ, ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗವನ್ನು ಖಾತರಿಪಡಿಸುವ ಈ ಕಾಯ್ದೆ ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ. ದೇಶಾದ್ಯಂತ ಹೊಸ ಚೌಕಟ್ಟಿನ ಕಾರ್ಯಾಚರಣೆಗಾಗಿ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದೆ. ಮಹಿಳಾ ಕಾರ್ಮಿಕರ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಕೆಲಸದ ಸ್ಥಳಗಳಲ್ಲಿ ಮಕ್ಕಳ ಆರೈಕೆ ಬೆಂಬಲಕ್ಕಾಗಿ ವಿಬಿಜಿ ರಾಮ್ಜಿ ಕಾಯ್ದೆ ಒಂದು ಪ್ರಮುಖ ನಿಬಂಧನೆಯನ್ನು ಒಳಗೊಂಡಿದೆ. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 5 ಅಥವಾ ಹೆಚ್ಚಿನ ಮಕ್ಕಳು ಇರುವಲ್ಲೆಲ್ಲ ಮಕ್ಕಳನ್ನು ನೋಡಿಕೊಳ್ಳಲು ಮಹಿಳಾ ಕೆಲಸಗಾರರನ್ನು ನೇಮಿಸಲಾಗುತ್ತದೆ ಎಂದು ಅಧಿಸೂಚನೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದಿನಿಂದ ಇದೇ 22ರವರೆಗೆ ಕೊಪ್ಪಳದಲ್ಲಿ 10ನೇ ವರ್ಷದ ಮಾವು ಮೇಳ ಮತ್ತು ಪ್ರದರ್ಶನ ನಡೆಯಲಿದೆ. ರೈತರಿಂದ ಖರೀದಿಸಿ ರೈತರನ್ನು ಪ್ರೋತ್ಸಾಹಿಸಿ ಎಂಬ ಘೋಷವಾಕ್ಯದೊಂದಿಗೆ ತೋಟಗಾರಿಕಾ ಇಲಾಖೆ ಮೇಳ ಆಯೋಜಿಸಿದೆ. 10 ದಿನಗಳ ಮಾವು ಮೇಳದಲ್ಲಿ ಜಿಲ್ಲೆಯ ಬಹುಬೇಡಿಕೆಯ ಕೊಪ್ಪಳ ಕೇಸರಿ ಮತ್ತು ಆಪೂಸ್ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ವಿಶೇಷವಾಗಿ ಜಗತ್ತಿನ ದುಬಾರಿ ಮಾವು ಜಪಾನ್ ತಳಿಯ ಮಿಯೋ ಝಾಕಿ ಮಾವಿನ ಹಣ್ಣನ್ನು ಕೊಪ್ಪಳ ಜಿಲ್ಲೆಯ ರೈತರು ಬೆಳೆದಿದ್ದು, ಇದು ಸಹ ಈ ವರ್ಷದ ಮಾವು ಮೇಳದಲ್ಲಿ ಮಾರಾಟಕ್ಕೆ ಲಭ್ಯವಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕ ಕೃಷ್ಣ ವಕ್ಕುಂದ ಅವರು.
4: ಕೊಪ್ಪಳ ಜಿಲ್ಲೆಯಲ್ಲಿ 10ನೇ ವರ್ಷದ ಮಾವು ಮೇಳವನ್ನು ಏರ್ಪಡಿಸ್ತಾ ಇದ್ದೇವೆ. ಈಗ ಪ್ರತಿ ವರ್ಷ 2016-17 ಪ್ರಾರಂಭವಾಗಿ ಈಗ 2026-27 ನಡೆದು ಬಂದಿದೆ. ಪ್ರತಿ ವರ್ಷನೂ ಇದು ಹೆಚ್ಚಾಗ್ತಂತ ಹೋಗ್ತಾ ಇದೆ. ಮಾರಾಟ ಮಾಡಕ್ಕೆ ಉತ್ಸಾಹ ತೋರಿಸ್ತಾ ಇದಾರೆ. ಈ ವರ್ಷ ಎಲ್ಲದಕ್ಕಿಂತ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಈ ಮೇಳ ಪ್ರತಿ ವರ್ಷದಿಂದ ವರ್ಷಕ್ಕೆ ನಾವು ಮೊದಲನೇ ಮೇಳದಲ್ಲಿ 50 ಟನ್ ಮಾಡಿದ್ವಿ, ಆಮೇಲೆ 100 ಟನ್ನು, 105 ಟನ್ನು, 200 ಟನ್ ವರೆಗೂ ಟಾರ್ಗೆಟ್ ಮುಟ್ಟಿದೆ. ಹೋದ ವರ್ಷ 250 ಟನ್ಗಿಂತ ಹೆಚ್ಚು ಮಾವನ್ನ ಮಾರಾಟ ಮಾಡಿದ್ವಿ. ಈ ವರ್ಷ 300 ಟನ್ಗಿಂತ ಹೆಚ್ಚು ಮಾವನ್ನ ನಾವು ಮಾರಾಟ ಆಗ್ಬೋದು ಅಂತ ನಮ್ದು ಇದೆ. ಇಲ್ಲಿ ಮುಖ್ಯವಾಗಿ ಕೇಸರ್ ತಳಿ ಇಲ್ಲಿ ಸಾಕಷ್ಟು ಬೇಡಿಕೆ ಇದೆ. 12 ವಿವಿಧ ತಳಿಗಳ ಹಣ್ಣುಗಳನ್ನ ಇಲ್ಲಿ ನಾವು ಮಾರಾಟ ಮಾಡಕ್ಕೆ

0: ಇಡ್ತಿದೀವಿ. ಕಚೇರಿ, ಮಲ್ಲಿಕ, ಅಪ್ಪುಸ್ ರೈತರಿಗೆ ಬಹಳ ಅನುಕೂಲ ಆಗಿದೆ.
1: ಚಾಮರಾಜನಗರ ಜಿಲ್ಲೆ ಹನ್ನೂರು ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳ ಮಲೆ ಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ತೆರಳುವಾಗ ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ಹರ್ಷಿತ್ ಎಂಬ ಬಾಲಕ ಮೃತಪಟ್ಟ ಹಿನ್ನೆಲೆ ನಾಗಮಲೆ ಚಾರಣಕ್ಕೆ ತಾತ್ಕಾಲಿಕ ನಿರ್ಬಂಧ ವಿಧಿಸಲಾಗಿದೆ. ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಡಿಸಿಎಫ್ ಭಾಸ್ಕರ್ ಚಾರಣಕ್ಕೆ ನಿರ್ಬಂಧ ವಿಧಿಸಿ ಆದೇಶ ಹೊರಡಿಸಿದ್ದು, ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನಾಗಮಲೆ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ, ಕಾಡು ಪ್ರಾಣಿಗಳ ಹಾವಳಿಗೆ ಸೂಕ್ತ ಕ್ರಮ ವಹಿಸಲಾಗಿದೆ, ಗೈಡ್ ಹಾಗೂ ಸೂಕ್ತ ಸಿಬ್ಬಂದಿ ನೇಮಕ ಮಾಡುವವರೆಗೂ ಚಾರಣಕ್ಕೆ ನಿಷೇಧ ಹೇರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ ಮಾರ್ಚ್ 11ರಿಂದ ಆರಂಭಗೊಂಡಿರುವ ಎಚ್ಪಿವಿ ಲಸಿಕಾ ಅಭಿಯಾನ ಬಳ್ಳಾರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮುಂದುವರೆದಿದ್ದು, ಜಿಲ್ಲೆಯಲ್ಲಿ 16,495 ಹೆಣ್ಣು ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ. ಇದುವರೆಗೆ 5,658 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಎಲ್ಆರ್ ರಮೇಶ್ ಬಾಬು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ರಾಜ್ಯಪಾಲರ ಸಂವಾದ, ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ಸಲಹೆ. ಬೆಂಗಳೂರು ಉಪನಗರ ರೈಲು ಯೋಜನೆ, 153 ಮೆಟ್ರೋ ಕೋಚ್ಗಳ ಖರೀದಿಗೆ ಐಸಿಎಫ್ ಜೊತೆ ಒಪ್ಪಂದ. ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ವಿವಿಧ ಜಿಲ್ಲಾಡಳಿತಗಳ ಅಗತ್ಯ ಕ್ರಮ. ಇಂದಿನಿಂದ ಇದೇ 22ರವರೆಗೆ 10 ದಿನಗಳ ಕಾಲ ಕೊಪ್ಪಳದಲ್ಲಿ ಮಾವು ಮೇಳ ಮತ್ತು ಪ್ರದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಕಾವ್ಯಯಾನ, ಕವಿ ಮುದ್ದಣ್ಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 80ನೇ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಮಂಜುಳಾ ಸುಬ್ರಹ್ಮಣ್ಯ, ವ್ಯಾಖ್ಯಾನಕಾರರು ಸಿರಾಜೆ ಸೀತಾರಾಮ ಭಟ್.
4: ಯುದ್ಧರಂಗವೆಂದ ಮೇಲೆ ಹೆಣಗಳ ರಾಶಿ, ರಕ್ತದ ಕಾಲು, ಇದೆಲ್ಲ ಸಾಮಾನ್ಯ. ಅದನ್ನು ತಿನ್ನುವುದಕ್ಕೆ ಕಾಗೆಗೂಗುಗಳು ಬರುವಂತಹದ್ದು, ನರಿನಾಯಿಗಳು ಬರುವಂತಹದ್ದು, ಇದೂ ಸಾಮಾನ್ಯವೇ. ಆದರೆ ಹೋರಾಡುತ್ತಾ ಯುದ್ಧ ಮಾಡುವಂತಹ ಯೋಧರ ಪರಿಣಾಮ ಏನಾಗ್ತದೆ ಎಂಬುದನ್ನು, ಈ ಯುದ್ಧದಲ್ಲಿ ಏನಾಗಿದೆ ಎಂಬುದನ್ನು ನಾವೀಗ ನೋಡುವುದಕ್ಕೆ ಸಿದ್ಧ.

ಯುದ್ಧರಂಗ ರಕ್ತದ ಹೊಳೆ ಹರಿದ ಹಾಗೆ ಹರಿಯುತ್ತದೆ. ಮಾಂಸದ ರಾಶಿ ಒಂದು ಕಡೆಯಲ್ಲಿ ಬೀಳುತ್ತದೆ, ಹೆಣಗಳ ಬಣವೇ ಇರುತ್ತದೆ. ಯುದ್ಧ ಮಾಡ್ತಾರೆ ಯೋಧರು, ಯುದ್ಧ ಮುಗಿದ ಮೇಲೆ ಹೊರಟು ಹೋಗುತ್ತಾರೆ. ಈ ಯುದ್ಧರಂಗದಲ್ಲಿ ಆದಂತಹ ಈ ಪರಿಸ್ಥಿತಿ ಇದೆಯಲ್ಲ, ಇದರ ಗತಿ ಏನು, ಅದಕ್ಕೇನು? ಅದಕ್ಕೆ ಉತ್ತರವಾಗಿ ಹೇಳ್ತಾ ಇದ್ದಾರೆ, ಅಂತಹ ಹೆಣದ ಬಣಬೆಯನ್ನೆಲ್ಲ ಏರಿ ಬಿಸಿ ರಕ್ತದ ಪ್ರವಾಹಕ್ಕೆ ಇಳಿದು ತುಂಡಾದ ಎಲುಬುಗಳ ರಾಶಿಯನ್ನು ಕುಕ್ಕಿ ಹಸಿಯ ಚರ್ಮವನ್ನು ಕೆತ್ತಿ ಸೇರಿ ನಲಿಯುವ ಕಾಗೆಗಳು ಗೂಗೆಗಳು ಕಾಯ್ತಾ ಇರ್ತವೆ. ಯುದ್ಧ ಮಾಡದೆ ಯೋಧರು ಅತ್ತ ಯಾವಾಗ ಹೋಗ್ತಾರೆ ಅಂತ. ಇನ್ನೊಂದೆಡೆಯಿಂದ ಕರ್ಕಶವಾಗಿ ಕೂಗುವಂತಹ ಬೊಗಳುವಂತಹ ನರಿನಾಯಿಗಳು ಬರ್ತವೆ. ಅವುಗಳೇನ್ ಮಾಡ್ತವೆ? ಕರುಳಮಾಲೆಯನ್ನು ಉಂಡು ಬಸಬಸನೆ ಸುರಿಯುವಂತಹ ಹೆಣ್ಣಾನೆಯ ಹೊಸ ಕೊಬ್ಬನ್ನು ಬಹಳ ವಿಶೇಷವಾಗಿ ಹೇಳ್ತಾರೆ. ಪ್ರಾಯಶಃ ಹೆಣ್ಣಾನೆಯ ಕೊಬ್ಬಿಗೆ ಹೆಚ್ಚಿನ ರುಚಿ ಇರಬೇಕು ಅಂತ ಕಾಣುತ್ತದೆ.

ಹೆಣ್ಣಾನೆಗಳ ಕೊಬ್ಬನ್ನು ಬಸ ಬಸನೆ ಸುರಿಯುತ್ತಾ ಇದೆ, ಬಿಸಿಯಾಗಿರ್ತದೆ. ಅದನ್ನು ಹಾಗೆ ಕುಡಿದು ಹೊಟ್ಟೆ ತುಂಬಿದಾಗ ಕರ್ಕಶದಲ್ಲಿ ಕೂಗುತ್ತಾ ಬೊಗಳುತ್ತಾ ಇರುವಂತಹ ನರಿನಾಯಿಗಳು ಆ ರಣಾಂಗಣದಲ್ಲಿ ಹೊಗಲೂ ರಾತ್ರಿ ಕಾಯುತ್ತಾ ಇರ್ತಾವೆ. ಇಲ್ಲಿ ಕಾವಲು ಕಾಯುತ್ತಾರೆ ಅಂತ ಅರ್ಥ ಅಲ್ಲ, ತಮಗೆ ಆಹಾರ ಯಾವಾಗ ಸಿಗ್ತದೆ, ಮಾಂಸ ಯಾವಾಗ ಸಿಗ್ತದೆ, ಎಷ್ಟನ್ನು ನಾವು ತಿನ್ನುತ್ತೇವೆ ಎನ್ನುವ ರೀತಿಯಲ್ಲಿ ಕಾಯುತ್ತಾ ಇದ್ದಾವೆ ನರಿನಾಯಿಗಳು ಅಂತ ಬಹಳ ವಿಶೇಷವಾಗಿ ವರ್ಣಿಸಲಾಗಿದೆ.

ಹೀಗೆ ವೀರಯುತವಾದಂತಹ ಶೌರ್ಯ ನಷ್ಟವಾಗಿ ಸೊಕ್ಕು ಕೆಚ್ಚು ಸೋರಿ ಹೋಗಿ ದೇಹಬಲ ಎನ್ನುವಂತಹ ಯಾವ ಸಾಮರ್ಥ್ಯದೆಯೋ ಅದು ಇಂಗಿ ಹೋಗಿ ಛಲವು ನೆಲೆದಪ್ಪಿ ಬಲವು ಶೂನ್ಯವಾಗಿ ಯಾವ ಕ್ರಂಚ ವ್ಯೂಹವನ್ನು ಬಲಿದು ಯುದ್ಧಕ್ಕೆ ಸಿದ್ಧರಾಗಿದ್ರೋ ಅಂತಹ ಕ್ರಂಚ ವ್ಯೂಹ ಧೂಳಿನ ಕೋಟೆಯಾಗಿ ಹೋಯಿತು. ಆವಾಗ

ಹೀಗೆ ಹೋರಾಡ್ತಾ ಹೋರಾಡ್ತಾ ಇಬ್ಬರು ವಿಜೃಂಭಿಸುತ್ತಾ ಇರಬೇಕಿದ್ರೆ ಮಹಾರಾಜನಾದಂತ ಸುಬಾಹು ತನ್ನ ಮಗನಾದಂತಹ ಚಿತ್ರನ ಬೆನ್ನಿನ ಮುಂದುಗಡೆಯಿಂದ, ಅರ್ಥಾತ್ ಚಿತ್ರನ ಹಿಂದುಗಡೆಯಿಂದ ಮುಂದಕ್ಕೆ ಬಂದು ಪ್ರತಿಸ್ಪರ್ಧಿಯಾಗಿ ಹೋರಾಟಕ್ಕೆ ಬರುತ್ತಿರುವಂತಹ ಶತ್ರುಘ್ನನನ್ನೇ ಹುಡುಕಿಕೊಂಡು ಬರ್ತಾನೆ. ಸೇನಾನಾಯಕನಿದ್ದಾನೆ ಶತ್ರುಘ್ನ, ಅಂತಹ ಶತ್ರುಘ್ನನನ್ನು ಕಂಡು ಹುಡುಕಿ ಪ್ರಳಯ ಕಾಲದ ಸಿಡಿಲಿನ ಪ್ರತಾಪದಿಂದ ಮುಂದಕ್ಕೆ ನುಗ್ಗಿ, ಪ್ರಳಯದ ಕಾಲಕ್ಕೆ ಬರುವಂತಹ ಬರುಸಿಡಿಲು ಅದ್ಭುತವಾಗಿರ್ತದೆ ಎನ್ನುವಂತಹ ಕಲ್ಪನೆ ನಮಗಿದೆ. ಅಂತಹ ಸಿಡಿಲ ಪ್ರತಾಪದಿಂದ ವಿಜೃಂಭಿಸಿ ಅಬ್ಬರಿಸಿ ಧಿಕ್ಕರಿಸಿ ಊರಿದ ಮುತ್ತಿ ಬರುವಂತಹ ಸೂರ್ಯಗಾರನನ್ನು, ಮುಂದಿಂದ ಬರುವಂತಹ ಶತ್ರುಘ್ನನನ್ನು ಲಕ್ಷ್ಯವಾಗಿಸಿಕೊಂಡು ಶಕ್ತಿ ಆಯುಧದಿಂದ ಬಲವಾದಂತಹ ಪ್ರಹಾರವನ್ನು

ಅಶ್ವಮೇಧದ ತುರಗದ ರಕ್ಷಣೆಗಾಗಿ ಶತ್ರುಘ್ನನ್ನು ಹೊರಡುವಾಗ ಶ್ರೀರಾಮಚಂದ್ರ ಅವನ ಬೆಂಗಾವಲಿಗಾಗಿ ರಕ್ಷಣೆಗಾಗಿ ಹನುಮಂತನನ್ನು ಕಳುಹಿಸಿದ್ದ. ಅಂತ ಆಂಜನೇಯ ಹಿಂದಿನಿಂದ ನಿಂತು ಶತ್ರುಘ್ನನ ಹಿಂಬದಿಯಲ್ಲಿ ಇದ್ದುಕೊಂಡು ಬಿಟ್ಟ ಕಣ್ಣುಗಳಿಂದ ನೋಡ್ತಾ ಇದ್ದಾನೆ, ಏನಾಗ್ತಾ ಇದೆ ಏನಾಗ್ತಾ ಇದೆ ಎಂಬಾಗಿ. ಪಕ್ಕನೆ ಮನೆಗೆ ಗೊತ್ತಾಗ್ತದೆ, ಬಹಳ ಪ್ರಬಲವಾದಂತಹ ಶಕ್ತಿ ಆಯುಧವನ್ನು ಪ್ರಯೋಗ ಮಾಡಿದ್ದಾನೆ ಸುಬಾಹು ಮಹಾರಾಜ ಎಂಬ ಹಾಗೆ. ಯಾವ ಶಕ್ತಿಯಾಯುಧದಿಂದ ಶತ್ರುಘ್ನನ್ನು ಹೊಡೆಯಬೇಕು ಎಂಬ ಉದ್ದೇಶದಿಂದ ಬಲವಾಗಿ ಅವನು ಬೀಸಿದ್ದಾನೆಯೋ, ಮುಂದಕ್ಕೆ ಹಾರಿ ಶತ್ರುಘ್ನನ್ನು ಹಿಂದಕ್ಕಿಟ್ಟು ತಾನು ಮುಂದಕ್ಕೆ ಹಾರಿ ಸುಬಾಹು ಹೊಡೆಯುವಂತಹ ಯಾವ ಶಕ್ತಿಯಾಯುಧ ಇದೆ ಅದನ್ನು ತನ್ನ ಕೈಗಳಿಂದ ಪಕ್ಕನೆ ಹಿಡಿದು ಎಳೆದು ವಜ್ರದೈಯಾದಂತಹ ಹನುಮಂತ ಶಕ್ತಿಯಾಯುಧವನ್ನು ಪುಡಿ ಪುಡಿ ಪುಡಿ ಮಾಡಿಬಿಡ್ತಾನೆ.

0: ಸುಬಾಹುವಿನ ಚರಮಲಕ್ಷ ಇದ್ದದ್ದು ವಿರೋಧಿಯಾದಂತ ಶತ್ರುಘ್ನನ ಮೇಲೆ. ಅದಕ್ಕಾಗಿಯೇ ಶಕ್ತಿಯಾಯುಧವನ್ನು ಪ್ರಯೋಗ ಮಾಡಿದ್ದಾನೆ. ಅಡ್ಡೈಸಿ ಬಂದಿದ್ದಾನೆ ಮುದಿಮಂಗ. ಸಿಟ್ಟು ಬಂದು ಹೋಯಿತು ಸುಬಾಹುವಿಗೆ. ಹೇ, ಪಕ್ಕಕ್ಕೆ ತೊಲಗು ಹಾಳು ಮೂತಿಯ ಮುದಿಮಂಗನೆ. ಬಯಲಿಗೆ ಬಂದಂತ ಒಂದು ಕಿತ್ತಿಲಿಯನ್ನು ಚಿಕ್ಕಿಲಿಯನ್ನು ಬೆನ್ನಟ್ಟಿ ದಿಟ್ಟ ತನದಿಂದ ಹಿಡಿಯಬೇಕು ಅಂತ ಹೋಗುವಂತಹ ಬೆಕ್ಕಿಗೆ ಅಡ್ಡವಾಗಿ ಚಪ್ಪಟೆಯಾದ ಬುಟ್ಟಿಯೊಂದು ಅಡ್ಡ ಬಂದರೆ ಅದೊಂದು ದೊಡ್ಡ ಪರ್ವತವಾಗಿ ಬಿಡುತ್ತದೇನು ಅಲ್ಲ? ಆ ರಕ್ಷಣೆಯಿಂದ ತಾನು ಬದುಕಿ ಉಳಿಯುತ್ತೇನೆ ಅಂತ ಆ ಚಿಕ್ಕಿಲಿ ಯೋಚಿಸಿದ್ರೆ ಆ ಮರೆಗೊಳ್ಳುವಂತ ಇಲಿಯ ತಲೆ ಉಳಿದು ಹೋಗ್ತದೆಯೇನು? ಇರಲಿ ಇರಲಿ ಇರಲಿ.
1: ತಡೆದ ನಿಂದಂಗಿದ ರಾಯನಂ ಸರೆದು ಸಮಂತು ದೆಸೆ ಮಲಿಗುಡು ಒಂದು ಬೆಡಂಗಂ ನೀಳ್ತು ವಿನರ ಮನೆಯ ಮೊಗಸಾ

ತಡೆದ ನಿನ್ನನ್ನು ಪ್ರತಿಸ್ಪರ್ಧಿಯಾದಂತ ಅರಸನನ್ನು ಒಂದು ಕ್ಷಣದಲ್ಲಿ ನಾನು ಕೊಂದು ಬಿಡ್ತೇನೆ. ಆದ್ರೆ ಮೊದಲು ನಿನ್ನನ್ನು ನಾನು ನಾಶ ಮಾಡ್ತೇನೆ. ಆವಾಗ ನೀನು ಯಮನ ಮನೆಗೆ ಹೋಗಿ ಆ ಮೃತ್ಯುವಿನ ಅರಮನೆಯ ಮೊಗಸಾಲೆಯಲ್ಲಿ ನಿಂತುಕೊಂಡು ನಿನ್ನ ರಾಜನನ್ನು ನಿನ್ನ ಅರಸನನ್ನು ಯಾವ ಕ್ರಮದಲ್ಲಿ ನಾನು ಹೊಡೆದು ದಿಕ್ಕುಗಳಿಗೆ ಬಲಿ ಕೊಡ್ತೇನೆ ಎಂಬಂತಹ ದೃಶ್ಯವನ್ನು ನೀನು ನೋಡುವಿಯಂತೆ ಎಂಬ ಹಾಗೆ ಗರ್ಜಿಸುತ್ತ ಆ ಹನುಮಂತನನ್ನು ದೂರಕ್ಕೆ ತಳ್ಳುವುದಕ್ಕಾಗಿ ಹನುಮಂತ ನಾಶವನ್ನು ಮಾಡುವುದಕ್ಕಾಗಿ ಪ್ರಬಲವಾದಂತಹ ಬಾಣಗಳನ್ನು ಹನುಮಂತನ ಮೇಲೆ

ಸುಬಾಹು ಬಿಟ್ಟಂತಹ ಪ್ರಬಲವಾದಂತಹ ಬಾಣಗಳನ್ನು ಅಣುವಾಗಿ ಬಗೆದನಂತೆ ಆಂಜನೇಯ, ವಜ್ರದೇಹಿ ಇದ್ದಾನೆ. ಅಂದ್ರೆ ಶಕ್ತಿಯಾಯುಧವನ್ನು ಹೇಗೆ ತನ್ನ ಕೈಯಿಂದ ಹಿಡಿದು ಪುಡಿಗಟ್ಟಿ ಬಿಟ್ಟಿದ್ದಾನೆ ಹನುಮಂತ, ಅದೇ ರೀತಿಯಲ್ಲಿ ಸುಬಾಹು ಬಿಟ್ಟಂತಹ ಬಾಣಗಳನ್ನು ಪುಡಿ ಪುಡಿ ಮಾಡಿದ್ದಾನೆ. ಅಪ್ಪಿತಪ್ಪಿ ತನ್ನ ಮೈಗೆ ಬಾಣಗಳು ತಾಗಿದ್ರು ಕೂಡ ಅದವನಿಗೆ ಲಕ್ಷ್ಯವೇ ಆಗಲಿಲ್ಲ. ಮೆಲ್ಲಾಗಿ ಹೇಳ್ತಾನೆ ಸುಬಾಹುವಿನಲ್ಲಿ, ಕೊಲ್ಲೋರು ನೀವಿದ್ದೀರಪ್ಪ, ಸಾಯುವವರು ನಾವಿದ್ದೇವೆ. ವ್ಯಂಗ್ಯವಾಗಿ ತಮಾಷೆ ಮಾಡ್ತಾನೆ. ಕುದುರೆಯನ್ನು ಬಿಡಿಸಿಕೊಂಡು ಒಯ್ಯುವ ದೊರೆ ಬೇರೆ ಇದ್ದಾನೆ. ನೀನು ನನ್ನನ್ನು ಕೊಲ್ಲುವುದು ಅಂತ ಬರ್ತಾ ಇದ್ದೀ, ನಾನು ಸಾಯುವುದಕ್ಕೆ ಸಿದ್ಧನಾಗಿದ್ದೇನೆ. ಕುದುರೆಯನ್ನು ಬಿಡಿಸಿಕೊಂಡು ಹೋಗುವಂತ ದೊರೆ ಅವನು ಪ್ರತ್ಯೇಕ ಇದ್ದಾನೆ. ನೀನು ಹೇಳಿದ ಹಾಗೆ ಇಲಿ ಬೆಕ್ಕುಗಳ ಕತೆ ಇದೆಯಲ್ಲ, ಅದರ ಗೊಡವೆ ಯಾಕೆ ನಮಗೆ? ಇದು ಯುದ್ಧರಂಗ, ಇರಲಿ. ಕಾಡಿನ ಮುದಿ ಕೋಡಗ ಎಂಬ ಹಾಗೆ ನನ್ನನ್ನು ಹೇಳಿದ್ದೀಯಲ್ಲ, ಆ ಮುದಿ ಕೋಡಗನ ಒಂದು ಕರಕೌಶಲ್ಯ ಏನು, ಯುದ್ಧ ವಿದ್ಯಾ ಜಾಣ್ಮೆ ಏನು, ಇದನ್ನು ನೀನು ಪರೀಕ್ಷಿಸಬಹುದು ಅಂತ ಹೇಳುತ್ತಾ ತನ್ನ ಕಾಲನ್ನು ಎತ್ತಿ ಸುಬಾಹು ಮಹಾರಾಜನ ವಕ್ಷಸ್ಥಳಕ್ಕೆ ಪ್ರಬಲವಾಗಿ ಒದೆಯುತ್ತಾ ಇದ್ದಾನೆ ಆಂಜನೇಯ.

0: ಅಬ್ಬಬ್ಬಬ್ಬ ಏನು ಹೇಳಿ, ಚಕ್ರಾಂಕಪುರದ ದೊರೆಯಿದ್ದಾನೆ ಸುಬಾಹು ಮಹಾರಾಜ. ಅಂತಹ ರಾಜ ವೀರಾಧಿವೀರನಾದಂತಹ ಹನುಮಂತನ ಆ ಕಾಲಿನ ಒಂದೇ ಒಂದು ಒದೆತಕ್ಕೆ ಹೃದಯದ ಕವಾಟ ಒಡೆದ ಹಾಗೆ, ಹೃದಯದ ಪಡಿ ಹೌವನೆ ಹಾರಿದ ಹಾಗೆ ಅತ್ಯಾಯಾಸಗೊಂಡು ಮೂರ್ಛಾಗತನಾಗಿ ಧಿಮ್ಮನೆ ನೆಲದ ಮೇಲಕ್ಕೆ ಬಿದ್ದು ಬಿಟ್ಟಿದ್ದಾನೆ. ಮಹಾರಾಜನೇ ಬಿದ್ದಾಗ ಸ್ವಾಭಾವಿಕವಾಗಿ ಸೇನೆಯಲ್ಲಿ ಗಲಭೆ ಆಗಿಯೇ ಆಗ್ತದೆ. ಸುತ್ತಲೂ ಸೈನ್ಯದ ಗಲಭೆ ಹೆಚ್ಚಿತು. ಯಾವ ಕ್ರೌಂಚ ವ್ಯೂಹವನ್ನು ಮಾಡಿಕೊಂಡು ಬಂದಿದ್ದಾರೆಯೋ ಅಂತಹ ವ್ಯೂಹ ಅದು ಮತ್ತೆ ಬಿಚ್ಚಿ ಹೋಯಿತು. ಅದನ್ನು ರಕ್ಷಿಸಿಕೊಳ್ಳುವುದಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ವ್ಯೂಹದ ಮಾತು ಹಾಗಿರಲಿ, ಬಿದ್ದಂತಹ ರಾಜನನ್ನು ಉಪಚರಿಸಬೇಕಾದ್ದು ನಮಗೆ ಕರ್ತವ್ಯ ಎನ್ನುವಂತಹ ದೃಷ್ಟಿಯಲ್ಲಿ ಸೇನಾನಾಯಕರು ಯೋಧರು ಎಲ್ಲ ಸೇರಿಕೊಂಡು ರಾಜನ ಬಳಿ ಸೇರಿ ಅವನಿಗೆ ಉಪಚಾರವನ್ನು ಮಾಡ್ತಾರೆ.
1: ಕಾವ್ಯಯಾನ ಕವಿ ಮುದ್ದಣ್ಣನ ಶ್ರೀ ರಾಮಾಶು ಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮಂಜುಳಾ ಸುಬ್ರಹ್ಮಣ್ಯ, ವ್ಯಾಖ್ಯಾನಕಾರರು ಸೇರಾಜೆ ಸೀತಾರಾಮ ಭಟ್, ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲ, ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಮಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಾರವಾರ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.

0: ఆకాశవాణి కారవార.
1: ಕೇಳುಗರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ, ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನ ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನ ಬಳಸಿ. ಹೊರಗಿನ ಉಷ್ಣತೆಯೂ ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನ ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನ ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನ ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನ ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನ ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನ ಮತ್ತು ಎಳೆನೀರನ್ನ ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.
0: ಆತ್ಮೀಯ ಕೇಳುಗರೆ, ಸಂದೇಶ ಸಂಗಮ ಪ್ರತಿ ಮಂಗಳವಾರ ಸಂಜೆ 5:30 to 6 PM ಹಾಗೂ ರೇಡಿಯೋ ಸ್ಪಂದನ ಪ್ರತಿ ಶನಿವಾರ ರಾತ್ರಿ 8 PM.
2: ಸಂಗಮ ಸಂಗಮ
0: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9480249740. ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿಕೊಡಬಹುದು.

0: ಇನ್ನು ರೇಡಿಯೋ ಸ್ಪಂದನ. ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಮಂಗಳವಾರ ಸಂಜೆ 5:30 ಸಂದೇಶ ಸಂಗಮ ಹಾಗೂ ಪ್ರತಿ ಶನಿವಾರ ರಾತ್ರಿ 8:00 ರೇಡಿಯೋ ಸ್ಪಂದನ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
1: ಆಕಾಶವಾಣಿ ಕಾರವಾರ, ಸಮಯ 7:34. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತಾ ಪ್ರಸಾರ.
2: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ರಾಷ್ಟೀಯ ಸಂಪನ್ಮೂಲಗಳ ಸಂರಕ್ಷಣೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಶ್ಚಿಮ ಏಷ್ಯಾ ಸಂಘರ್ಷ ದಶಕದ ಅತಿದೊಡ್ಡ ಬಿಕ್ಕಟ್ಟು ಎಂದು ಬಣ್ಣನೆ. ಇದೇ 15ರಿಂದ ಪಂಚರಾಷ್ಟ್ರ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಇಂದು ಹಿಮಂತ ಬಿಸ್ವಾ ಶರ್ಮಾ ಪ್ರಮಾಣವಚನ ಸ್ವೀಕಾರ. ಅಮೆರಿಕ ಇರಾನ್ ಕದನ ವಿರಾಮ ಪರಿಸ್ಥಿತಿ ಅತ್ಯಂತ ದುರ್ಬಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 3 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪಶ್ಚಿಮ ಏಷ್ಯಾದ ಸಂಘರ್ಷವನ್ನು ಈ ದಶಕದ ಅತಿದೊಡ್ಡ ಬಿಕ್ಕಟ್ಟು ಎಂದು ಬಣ್ಣಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟೀಯ ಸಂಪನ್ಮೂಲಗಳ ಮೇಲಿನ ಹೊರೆಯನ್ನು ತಗ್ಗಿಸಲು ನಾಗರಿಕರು ಒಗ್ಗಟ್ಟನಿಂದ ಶ್ರಮಿಸಬೇಕು ಎಂದು ಕರೆ ನೀಡಿದ್ದಾರೆ. ಗುಜರಾತ್ನ ವಡೋದರದಲ್ಲಿ ನಿನ್ನೆ ಸರ್ದಾರ್ ಧಾಮ್ ವಿದ್ಯಾರ್ಥಿ ನಿಲಯವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ಜಾಗತಿಕ ಪರಿಸ್ಥಿತಿ ದೇಶದ ಜನರ ಮೇಲೆ ಕನಿಷ್ಠ ಪರಿಣಾಮ ಬೀರುವಂತೆ ಸರ್ಕಾರ ನಿರಂತರ ಪ್ರಯತ್ನ ನಡೆಸುತ್ತಿದೆ ಎಂದು ತಿಳಿಸಿದರು. ಇದೇ ವೇಳೆ ಅವರು ಪೆಟ್ರೋಲ್, ಡೀಸೆಲ್ ಉಳಿತಾಯ, ಅಡಿಗೆ ಎಣ್ಣೆಯ ಮಿತ ಬಳಕೆ, ಸ್ವದೇಶಿ ಉತ್ಪನ್ನಗಳ ಬಳಕೆ ಸೇರಿದಂತೆ ತಮ್ಮ 7 ಮನವಿಗಳನ್ನು ಪುನರುಚ್ಚರಿಸಿದರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನು ಸ್ಮರಿಸಿದ ಪ್ರಧಾನಿ, ಪಟೇಲರ ಸಂಕಲ್ಪದಿಂದ ಸೋಮನಾಥ ದೇವಾಲಯ ಪುನಶ್ಚೇತನಗೊಂಡು 75 ವರ್ಷ ಸಂದಿರುವುದನ್ನು ನೆನಪಿಸಿಕೊಂಡರು. ಇದೇ ವೇಳೆ ಪಾಟೀದಾರ್ ಸಮುದಾಯದ ಮುಖಂಡರು ಪ್ರಧಾನಿಯವರಿಗೆ ಸರ್ದಾರ್ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದರು. ಸುಮಾರು 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸರ್ದಾರ್ ಧಾಮ್ ಸಂಕೀರ್ಣ 2,000 ವಿದ್ಯಾರ್ಥಿಗಳಿಗೆ ವಸತಿ, ಇ ಲೈಬ್ರರಿ ಮತ್ತು ಸುಸಜ್ಜಿತ ಸಭಾಂಗಣಗಳನ್ನು ಹೊಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಇದೇ 15ರಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ 5 ರಾಷ್ಟಗಳಿಗೆ 6 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಭೇಟಿಯು ಯುರೋಪ್ ಮತ್ತು ಯುಎಇ ರಾಷ್ಟಗಳೊಂದಿಗೆ ಭಾರತದ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶ ಹೊಂದಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಯುಎಇ ತಲುಪಲಿರುವ ಪ್ರಧಾನಿಯವರು ಅಲ್ಲಿನ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಇಂಧನ ಸಹಕಾರ ಸೇರಿದಂತೆ ಪ್ರಾದೇಶಿಕ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದಾರೆ. ನಂತರ ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿ ರಾಜ ವಿಲಿಯಂ ಅಲೆಕ್ಸಾಂಡರ್ ಮತ್ತು ಪ್ರಧಾನಿ ರಾಬ್ ಜೆಟ್ಟೆನ್ ಅವರೊಂದಿಗೆ ರಕ್ಷಣೆ, ನಾವೀನ್ಯತೆ ಮತ್ತು ಹಸಿರು ಹೈಡ್ರೋಜನ್ ಕ್ಷೇತ್ರಗಳ ಕುರಿತು ಮಾತುಕತೆ ನಡೆಸಲಿದ್ದಾರೆ. ಇದೇ 17ರಂದು ಸ್ವೀಡನ್ಗೆ ಪ್ರಯಾಣಿಸಲಿರುವ ಪ್ರಧಾನಿ ಅಲ್ಲಿನ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ಪರಿಸರ ಸ್ನೇಹಿ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ ಮತ್ತು ಬಾಹ್ಯಾಕಾಶ ಸಂಶೋಧನೆಯ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಇದೇ 18ರಂದು ನಾರ್ವೆಯಲ್ಲಿ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ನಾರ್ವೆಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಪ್ರವಾಸದ ಅಂತಿಮ ಹಂತದಲ್ಲಿ ಇಟಲಿಗೆ ಭೇಟಿ ನೀಡಿ ಅಧ್ಯಕ್ಷ ಸರ್ಜಿಯೋ ಮಟ್ಟರೆಲ್ಲ ಮತ್ತು ಪ್ರಧಾನಿ ಜಾ

0: ಜಿಯಾ ಮೆಲೋನಿ ಅವರೊಂದಿಗೆ ಉಭಯ ದೇಶಗಳ ಹಿತಾಸಕ್ತಿಯ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಬಿಜೆಪಿ ನಾಯಕ ಹಿಮಂತ ಬಿಸ್ವಾ ಸರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ ಎರಡನೇ ಬಾರಿಗೆ ಅಧಿಕಾರ ಸ್ವೀಕರಿಸಲಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ ನಾಲ್ವರು ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ ಎರಡನೇ ಅವಧಿಗೆ ಆಯ್ಕೆಯಾಗಿರುವುದಾಗಿದೆ. ಹಿರಿಯ ಬಿಜೆಪಿ ನಾಯಕ ರಂಜಿತ್ ಕುಮಾರ್ ದಾಸ್ ಅವರು ವಿಧಾನಸಭಾ ಸ್ಪೀಕರ್ ಹುದ್ದೆಗೆ ಎನ್ಡಿಎ ಅಭ್ಯರ್ಥಿಯಾಗಲಿದ್ದಾರೆ. ಹಿಮಂತ ಬಿಸ್ವಾ ಸರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ್ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಖಾನಾಪಾರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆಯಲಿರುವ ಈ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಮಿಜೋರಾಂ ಮುಖ್ಯಮಂತ್ರಿ ಕೂಡ ಪಾಲ್ಗೊಳ್ಳಲಿದ್ದಾರೆ. ಇತ್ತೀಚೆಗೆ ನಡೆದ 126 ಸದಸ್ಯ ಬಲದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟವು 1/3 ಬಹುಮತದೊಂದಿಗೆ ಭರ್ಜರಿ ಜಯ ದಾಖಲಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ ಜೊತೆಗಿನ ಕದನ ವಿರಾಮ ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿದ್ದು ಅದು ಕೇವಲ ಜೀವರಕ್ಷಕ ವ್ಯವಸ್ಥೆಯ ಮೇಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ತಿಂಗಳುಗಳಿಂದ ನಡೆಯುತ್ತಿರುವ ಯುದ್ದವನ್ನು ಕೊನೆಗಾಣಿಸಲು ಇರಾನ್ ಕಳುಹಿಸಿದ್ದ ಶಾಂತಿ ಪ್ರಸ್ತಾವನೆಯನ್ನು ಸಂಪೂರ್ಣವಾಗಿ ಒಪ್ಪಲು ಸಾಧ್ಯವಿಲ್ಲ ಎಂದು ತಿರಸ್ಕರಿಸಿದ ಮರುದಿನವೇ ಅಧ್ಯಕ್ಷ ಟ್ರಂಪ್ ಈ ಹೇಳಿಕೆ ನೀಡಿದ್ದಾರೆ. ಶ್ವೇತಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇರಾನ್ ಪ್ರತಿನಿಧಿಗಳು ಕಳುಹಿಸಿರುವ ಆ ಪ್ರಸ್ತಾವನೆಯನ್ನು ಓದಿದ ನಂತರ ಕದನ ವಿರಾಮ ಅತ್ಯಂತ ದುರ್ಬಲವಾಗಿದೆ ಎಂಬುದು ಸ್ಪಷ್ಟವಾಗಿದೆ ಎಂದು ತಿಳಿಸಿದ್ದಾರೆ. ಫೆಬ್ರವರಿ 28 ಆರಂಭವಾದ ಈ ಯುದ್ದದಿಂದಾಗಿ ಜಾಗತಿಕ ತೈಲ ಪೂರೈಕೆಯ ಪ್ರಮುಖ ಸಮುದ್ರ ಮಾರ್ಗವು ಸ್ಥಗಿತಗೊಂಡಿದ್ದು ಹಲವಾರು ದೇಶಗಳಲ್ಲಿ ಇಂಧನ ಕೊರತೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಇರಾನ್ ಕಳುಹಿಸಿದ್ದ ಪ್ರಸ್ತಾವನೆಯು ಯುದ್ದದ ಅಂತ್ಯಕ್ಕೆ ದಾರಿಯಾಗಬಹುದು ಎಂಬ ನಿರೀಕ್ಷೆ ಇತ್ತಾದರೂ ಅಧ್ಯಕ್ಷ ಟ್ರಂಪ್ ಅದನ್ನು ಸಂಪೂರ್ಣ ಅಸ್ವೀಕಾರಾರ್ಹ ಎಂದು ತಳ್ಳಿಹಾಕಿದ್ದಾರೆ. ದಕ್ಷಿಣ ದಮ್ದಮ್ ಮುನಿಸಿಪಾಲ್ಟಿ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳ ಸರ್ಕಾರದ ಮಾಜಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಸಚಿವ ಸುಜಿತ್ ಬಸು ಅವರನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೋಲ್ಕತ್ತಾದಲ್ಲಿ ಬಂಧಿಸಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಬಸು ಅವರು ಆರ್ಥಿಕ ಲಾಭದ ಬದಲಾಗಿ ಸುಮಾರು 150 ಅಭ್ಯರ್ಥಿಗಳನ್ನು ವಿವಿಧ ಹುದ್ದೆಗಳಿಗೆ ಶಿಫಾರಸು ಮಾಡಿದ್ದಾರೆ ಎಂದು ಇಡಿ ಅಧಿಕಾರಿಗಳು ಆರೋಪಿಸಿದ್ದಾರೆ. ನಗರಸಭೆಯ ಕೆಲಸ ಕೊಡಿಸಿದ ಪ್ರತಿಯಾಗಿ ಅವರು ಪಡೆದಿರುವ ಅಕ್ರಮ ಹಣದಿಂದ ಫ್ಲಾಟ್ಗಳನ್ನು ಖರೀದಿಸಿರುವುದು ತನಿಖೆಯ ವೇಳೆ ಪತ್ತೆಯಾಗಿದೆ ಎಂದು ಇಡಿ ತಿಳಿಸಿದೆ. ಅಲ್ಲದೆ ಅವರ ನಿಯಂತ್ರಣದಲ್ಲಿರುವ ಬ್ಯಾಂಕ್ ಖಾತೆಗಳಲ್ಲಿ ಭಾರೀ ಪ್ರಮಾಣದ ನಗದು ಜಮೆಯಾಗಿರುವುದನ್ನು ಅಧಿಕಾರಿಗಳು ಗುರುತಿಸಿದ್ದಾರೆ. ಸುಜಿತ್ ಬಸು ಅವರನ್ನು ಇಂದು ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಎಂದು ಮೂಲಗಳು ತಿಳಿಸಿವೆ. ಭಾರತದ ಆಹಾರ ದಾಸ್ತಾನು ಹೇರಳವಾಗಿದೆ ಮತ್ತು ದೇಶದಲ್ಲಿ ಯಾವುದೇ ಆಹಾರದ ಕೊರತೆ ಇಲ್ಲ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರೊಂದಿಗೆ ಕೃಷಿ ಪರಿವರ್ತನೆ ಮೂಲಕ ಆರೋಗ್ಯಕ್ಕಾಗಿ ವಿಜ್ಞಾನ ಶ್ರೇಷ್ಠತೆ ಉಪಕ್ರಮವನ್ನು ಜಂಟಿಯಾಗಿ ಉದ್ಘಾಟಿಸಿ ಅವರು ಮಾತನಾಡಿದರು. ಸಚಿವರು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಜಂಟಿಯಾಗಿ ಪ್ರಾರಂಭಿಸಿದ ಈ ಉಪಕ್ರಮವು ಜನರ ಆರೋಗ್ಯಕರ ಜೀವನ ಶೈಲಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸೇಹತ್ ಮಿಷನ್ ಉತ್ಪಾದಿಸುವ ಆಹಾರವು ಜನಸಂಖ್ಯೆಯ ಆರೋಗ್ಯ ಅಗತ್ಯಗಳಿಗೆ ಅನುಗುಣವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಮಾತನಾಡಿ, ಈ ಉಪಕ್ರಮವು ಆರೋಗ್ಯ ಕ್ಷೇತ್ರದಲ್ಲಿ ಸರ್ಕಾರದ ಪೂರ್ವಭಾವಿ ತಡೆಗಟ್ಟುವ ಮತ್ತು ಸಮಗ್ರ ವಿಧಾನವನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳಿದರು. ಆರಂಭಿಕ ರೋಗ ನಿರ್ಣಯ ಮತ್ತು ನಿರಂತರ

0: ಆರೈಕೆಯ ಮೇಲೆ ಹೆಚ್ಚಿನ ಗಮನ ವಹಿಸಲಾಗಿದೆ. ಪೌಷ್ಟಿಕಾಂಶದ ಫಲಿತಾಂಶಗಳನ್ನು ಸುಧಾರಿಸಲು ಮತ್ತು ಸಾರ್ವಜನಿಕರ ಆರೋಗ್ಯವನ್ನು ಬಲಪಡಿಸಲು ದೃಢವಾದ ಪುರಾವೆ ಆಧಾರಿತ ಪರಿಹಾರಗಳನ್ನು ಉತ್ಪಾದಿಸುವ ಗುರಿಯನ್ನು ಹಾಗೂ ರಾಷ್ಟೀಯ ಮಹತ್ವದ 5 ಆದ್ಯತೆಯ ಕ್ಷೇತ್ರಗಳ ಮೇಲೆ ಈ ಮಿಷನ್ ಕೇಂದ್ರೀಕೃತವಾಗಿದೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ನಿನ್ನೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ದೋಹ್ರಿಘಾಟ್ ಔರ್ನಿಹಾರ್ ಪ್ಯಾಸೆಂಜರ್ ರೈಲಿಗೆ ಹಸಿರು ನಿಶಾನೆ ತೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಹೊಸ ರೈಲು ಸೇವೆಯು ಮೌ ಮತ್ತು ಘಾಜಿಪುರ ಜಿಲ್ಲೆಗಳಲ್ಲಿ ಪ್ರಯಾಣಿಕರಿಗೆ ಕೈಗೆಟುಕುವ ಸುರಕ್ಷಿತ ಮತ್ತು ಆರಾಮದಾಯಕ ಸಂಪರ್ಕವನ್ನು ಒದಗಿಸುತ್ತದೆ. ರೈಲನ್ನು ಶೀಘ್ರದಲ್ಲೇ ವಾರಣಾಸಿಯವರಿಗೆ ವಿಸ್ತರಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಉತ್ತರ ಪ್ರದೇಶದಲ್ಲಿ ಪ್ರಗತಿಯಲ್ಲಿರುವ ಪ್ರಮುಖ ರೈಲ್ವೆ ಮೂಲಸೌಕರ್ಯ ಯೋಜನೆಗಳನ್ನು ಸಚಿವರು ವಿವರಿಸಿದರು. ಗಂಗಾನದಿಯ ದಕ್ಷಿಣಕ್ಕೆ ಪ್ರಯಾಗ್ರಾಜ್ ಕಾನ್ಪುರ್ ಆಗ್ರಾ ದೆಹಲಿ ಮಾರ್ಗದಲ್ಲಿ ಪ್ರಮುಖ 4 ಮಾರ್ಗದ ಕಾರಿಡಾರ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಅವರು ಹೇಳಿದರು. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 3 ವಿಕೆಟ್ಗಳ ಜಯ ದಾಖಲಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ತಂಡ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 210 ರನ್ ಗಳಿಸಿತು. ಪ್ರತಿಯಾಗಿ 211 ರನ್ಗಳ ಗುರಿ ಬೆನ್ನತ್ತಿದ್ದ ಡೆಲ್ಲಿ ತಂಡ 19 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 216 ರನ್ ಗಳಿಸಿ ಗೆಲುವು ತನ್ನದಾಗಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಸಂಪನ್ಮೂಲಗಳ ಸಂರಕ್ಷಣೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಶ್ಚಿಮ ಏಷ್ಯಾ ಸಂಘರ್ಷ ದಶಕದ ಅತಿದೊಡ್ಡ ಬಿಕ್ಕಟ್ಟೆಂದು ಬಣ್ಣನೆ. ಇದೇ 15ರಿಂದ ಪಂಚರಾಷ್ಟ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಇಂದು ಹಿಮಂತ ಬಿಸ್ವಾ ಶರ್ಮಾ ಪ್ರಮಾಣವಚನ ಸ್ವೀಕಾರ. ಅಮೆರಿಕ ಇರಾನ್ ಕದನ ವಿರಾಮ ಪರಿಸ್ಥಿತಿ ಅತ್ಯಂತ ದುರ್ಬಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್ ಪಂಜಾಬ್ ಕಿಂಗ್ಸ್ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 3 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಇಂದು ಮಧ್ಯಾಹ್ನ 12 ಗಂಟೆಗೆ. ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಪೊಲೀಸ್?
5: ಮಿಸ್ ಸೀಮಾ?
4: ಹೌದು.
5: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗೆ ಬರ್ತೀವಿ.
4: ಯಾಕೆ ಆದ್ರೆ?
5: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
4: ಡಿಜಿಟಲ್ ಅರೆಸ್ಟ್?
5: 1 ಲಕ್ಷ ಕೊಡಿ, ಬಚಾವಾಗ್ತೀರಾ.
4: ಅಷ್ಟೊಂದು ಹಣ?
5: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
4: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪುಲಿಸ್, ಬ್ಯಾಂಕ್, ಆರ್ಬಿಐ ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
6: ಹಲೋ ಮಮ್ಮ.
4: ಹಾಯ್.
6: ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಅಮರನಾಥ ಚಿತ್ರದ ಗೀತೆ. ಬಸವರಾಜ್ ಕೆಸ್ತೂರು ಅವರ ಗೀತೃಷ್ಣಿ, ಸಂಗೀತ ನಿದೆ ವಿಜಯ್ ಭಾಸ್ಕರ್ ಅವರದು.

0: सहायता टेलीलॉ के ऐप, वेबसाइट www.daily-law.in या टोल फ्री नंबर 14454 से प्राप्त की जा सकती है।
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಟ್ಟಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಗುರಿ ಚಿತ್ರದ ಗೀತೆ ಹಾಡಿದವರು ಡಾಕ್ಟರ್ ರಾಜ್ಕುಮಾರ್, ಜಿ ಉದಯಶಂಕರ್ ಅವರ ಗೀತ ರಚನೆ, ಸಂಗೀತ ರಾಜನ್ ನಾಗೇಂದ್ರ.

ಭೂಮಿ ತಾಯಾಣೆ ಚಿತ್ರಕ್ಕಾಗಿ ಮನು ಹಾಗೂ ಸಂಗಡಿಗರು ಹಾಡಿರುವ ಗೀತೆ ವಿಜಯ್ ಭಾಸ್ಕರ್ ಅವರ ಗೀತ ರಚನೆ, ಸಂಗೀತ ವಿಜಯ್ ಭಾಸ್ಕರ್ ಅವರದು, ಗೀತ ರಚನೆ ಜಿ ಉದಯ್ ಶಂಕರ್.

ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 8:00. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, ನಂತರ 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

0: begins to implement key pledges, notice the Asian Age. New Delhi all set for first summit of international Big Cat Alliance in June, writes the Economic Times. And finally, the Beatles' first official London museum called the Beatles at 3 Savile Row is set to open next year in the Mayfair building, where the band recorded its final album and played its last gig, reports the Hindustan Times. And with that, it's back to you, Abhishek.
1: Thank you, Prabhupada. And now, before we end the bulletin, the headlines once again. Prime Minister Narendra Modi urges people to save fuel and reduce use of foreign products and bid to save forex amid West Asia crisis. Senior BJP leader Himanta Biswa Sarma to be sworn in as Chief Minister of Assam in Guwahati today. Four ministers, two from BJP and one each from AGP and BPF, to also take oath. ED arrests former West Bengal Minister Sujit Basu in connection with South Bandung municipality recruitment scam. Prime Minister Narendra Modi to be on a 6-day visit to UAE, Netherlands, Sweden, Norway and Italy beginning Friday. US President Donald Trump says ceasefire with Iran is at its weakest and on massive life support. And Bangladesh forms committee to probe reason behind national cricket team's withdrawal from ICC Men's T20 World Cup in India. And with that, we end the morning news. Have a nice day.
2: ಸಮಯ 8:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಆಕಾಶವಾಣಿ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಹಾಗೂ ನಾಡಿನ ಏಕತೆಯನ್ನು ಎತ್ತಿಹಿಡಿಯುವುದು ಸದಭಿರುಚಿಯ ಹಾಗೂ ಸಮತೋಲನವಾದ ಅಂತಾರಾಷ್ಟೀಯ, ರಾಷ್ಟೀಯ, ಪ್ರಾದೇಶಿಕ ಹಾಗೂ ಸ್ಥಳೀಯ ಮಾಹಿತಿಯನ್ನು ನಿರಂತರವಾಗಿ ನೀಡುತ್ತಿದ್ದರೂ ತನ್ನ ವಿಚಾರಗಳನ್ನು ಕೇಳುಗರ ಮೇಲೆ ಹೇರದಿರುವುದು, ದೇಶದ ಸಮಗ್ರತೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕಾರ್ಯಕ್ರಮಗಳನ್ನು ಮಾಡುವುದಲ್ಲದೆ ಆಂತರಿಕವಾಗಿ ಸೌಹಾರ್ದತೆ ಉಳಿಯುವಂತೆ ದೇಶದಲ್ಲಿ ನೋಡಿಕೊಳ್ಳುವುದು, ವೈವಿಧ್ಯಮಯ ಕಾರ್ಯಕ್ರಮಗಳಲ್ಲಿ ದೇಶದ ಏಕತೆಯನ್ನು ಬಿಂಬಿಸುವುದು, ಎಲ್ಲ ವರ್ಗದ ಜನರಿಗೂ ತಲುಪುವಂತೆ ಮಾಹಿತಿ, ಮನರಂಜನೆ, ಶಿಕ್ಷಣವನ್ನು ಒಳಗೊಂಡಂತೆ ಕಾರ್ಯಕ್ರಮವನ್ನು ರೂಪಿಸುವುದು, ಕೃಷಿ, ಶಿಕ್ಷಣ, ಆರೋಗ್ಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಮುಂತಾದ ಕ್ಷೇತ್ರಗಳ ಅಭಿವೃದ್ಧಿಪರ ಕಾರ್ಯಕ್ರಮಗಳನ್ನು ನಿರ್ಮಿಸಿ ಪ್ರಸಾರ ಮಾಡುವುದು ಆಕಾಶವಾಣಿಯ ಕಾರ್ಯಕ್ರಮಗಳ ಹೆಗ್ಗಳಿಕೆ. ದೃಶ್ಯ ಮಾಧ್ಯಮಗಳಲ್ಲಿ ಮಧ್ಯವರ್ತಿಗಳ ಅಥವಾ ಸಂಭಾಷಣೆಕಾರರ ಪ್ರಭಾವ ವೀಕ್ಷಕರ ಮೇಲೆ ಆಗುವ ಸಂಭವವಿರುತ್ತದೆ. ಆದರೆ ಆಕಾಶವಾಣಿಯಲ್ಲಿ ಸಂಭಾಷಣೆಕಾರ ಮುಖಾಮುಖಿ ಭೇಟಿಯಾಗದ ಕಾರಣ ಈ ಅನಗತ್ಯ ಪ್ರಭಾವ ಇರುವುದಿಲ್ಲ. ಸಮೂಹ ಸಂವಾದದಲ್ಲಿ ಕೆಲವು ಸಲಹೆಗಳನ್ನು ನೀಡುವ ಸಲುವಾಗಿ ಇದ್ದ ಮ್ಯಾಕ್ಬ್ರೈಡ್ ಕಮಿಷನ್ ಹೇಳುವಂತೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ರೇಡಿಯೋವನ್ನು ಮಾತ್ರ ಸಮೂಹ ಮಾಧ್ಯಮವೆಂದು ಕರೆಯಬಹುದು. ಅದಕ್ಕೆ ಅತಿ ಹೆಚ್ಚು ಜನರನ್ನು ತಲುಪುವ ಹಾಗೂ ತನ್ನತ್ತ ಸೆಳೆಯುವ ಶಕ್ತಿಯಿದೆ. ಬೇರೆ ಬೇರೆ ಭಾಷೆಯ ಜನರನ್ನು ತಲುಪುವುದರೊಂದಿಗೆ ಟಿವಿ ಮಾಧ್ಯಮಕ್ಕೆ ಹೋಲಿಸಿದರೆ ಇದರಲ್ಲಿ ಕಾರ್ಯಕ್ರಮ ನಿರ್ಮಾಣ ವೆಚ್ಚವೂ ಬಹಳ ಕಡಿಮೆ. ಕೆನಡಾದ ಮಾಧ್ಯಮ ತಜ್ಞ ಮಾರ್ಷಲ್ ಮ್ಯಾಕ್ಲುಹಾನ್ ಆಫ್ರಿಕಾ ಮತ್ತು ಇಂಡಿಯಾ ಹಾಗೂ ಚೀನಾ ದೇಶಗಳಲ್ಲಿ ಏಕರೂಪವಾಗಿ ಹಿಂದುಳಿದವರ ಅಭಿವೃದ್ಧಿಯನ್ನು ಚುರುಕುಗೊಳಿಸಿದೆ ಈ ರೇಡಿಯೋ ಎಂದು ಹೇಳುತ್ತಾ ಈ ದೇಶಗಳಲ್ಲಿ ರೇಡಿಯೋದ ಮಹತ್ವ ಹಾಗೂ ಅದರ ಅವಶ್ಯಕತೆಯನ್ನು ಒತ್ತಿ ಹೇಳಿದ್ದಾರೆ. ಹೀಗೆ ದೇಶದ ಏಕತೆ, ಸಮಗ್ರತೆಯ ಗುರುತರ ಹೊಣೆಯನ್ನು ತನ್ನ ಹೆಗಲ ಮೇಲೆ ಹೊತ್ತಿರುವ ಆಕಾಶವಾಣಿ ಭಾರತ ಸರ್ಕಾರದ ಸಮಾಚಾರ ಹಾಗೂ ಪ್ರಸಾರ ಮಂತ್ರಾಲಯದ ಮಾಧ್ಯಮ ವಿಭಾಗದ ಒಂದು ಪ್ರಮುಖ ಭಾಗ. ಭಾರತೀಯ ಪ್ರಸಾರ ವ್ಯವಸ್ಥೆಯ ಯಾವುದೇ ನಿಯಮಗಳನ್ನು ರೂಪಿಸುವುದು ಈ ಮಂತ್ರಾಲಯವೇ. ಇದರಲ್ಲಿ ಕೇಂದ್ರ ಮಂತ್ರಿಗಳಿಗೆ ಹಿರಿಯ ಐಎಎಸ್ ಅಧಿಕಾರಿಯೊಬ್ಬರು ಕಾರ್ಯದರ್ಶಿಗಳಾಗಿಯೂ ಅವರಿಗೆ ಅಧೀನವಾಗಿ ಗಜಗಾತ್ರದ ಸೆಕ್ರೆಟೇರಿಯೇಟ್ ಕಾರ್ಯನಿರ್ವಹಿಸುತ್ತದೆ. ಇದನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ: ಪ್ರಸಾರ, ಮಾಹಿತಿ ಹಾಗೂ ನಿಯಮ ಮತ್ತು ಸಮನ್ವಯ. ಈ ಮೂರು ವಿಭಾಗಗಳಲ್ಲಿ ಪ್ರತಿಯೊಂದಕ್ಕೂ ಜಂಟಿ ಕಾರ್ಯದರ್ಶಿಯೊಬ್ಬರು ಮುಖ್ಯಸ್ಥರಾಗಿರುತ್ತಾರೆ. ಸಂವಿಧಾನದ 246ನೇ ವಿಧಿಯು ಕೇಂದ್ರ ಸರ್ಕಾರಕ್ಕೆ

0: ಪ್ರಸಾರ ಕ್ಷೇತ್ರದ ಮೇಲಿನ ಹಿಡಿತವನ್ನು ನೀಡುತ್ತದೆ. ಇದರನ್ವಯ ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿ 1ನೇ ಪಟ್ಟಿಯಲ್ಲಿ ನಮೂದಿತವಾಗಿರುವ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಕಾನೂನನ್ನು ಮಾಡುವ ಪರಮಾಧಿಕಾರ ಲೋಕಸಭೆಗೆ ಇರುತ್ತದೆ. ಈ ಪಟ್ಟಿಯ 31ನೇ ಭಾಗದಲ್ಲಿ ಅಂಚೆ ಮತ್ತು ತಂತಿ ಇಲಾಖೆ, ಟೆಲಿಫೋನ್, ವೈರ್ಲೆಸ್, ಪ್ರಸಾರ ಮತ್ತು ಸಂವಹನಕ್ಕೆ ಸಂಬಂಧಿಸಿದ ವಿಷಯಗಳು ಇವೆ. ಇವುಗಳಲ್ಲಿ ಬ್ರಿಟಿಷರಿಂದ ಜಾರಿಗೊಳಿಸಲ್ಪಟ್ಟಿದ್ದ 1885ರ ದ ಇಂಡಿಯನ್ ಟೆಲಿಗ್ರಾಫ್ ಆಕ್ಟ್ ಹಾಗೂ 1933ರ ಇಂಡಿಯನ್ ವೈರ್ಲೆಸ್ ಟೆಲಿಗ್ರಫಿ ಆಕ್ಟ್ ಈಗಲೂ ಚಾಲ್ತಿಯಲ್ಲಿವೆ. ಇವುಗಳ ಮೂಲಕ ಸರ್ಕಾರ ಪ್ರಸಾರದ ಮೇಲೆ ಏಕಸ್ವಾಮ್ಯದ ಜೊತೆಗೆ ಸಂಪೂರ್ಣ ನಿಯಂತ್ರಣವನ್ನು ಸಾಧಿಸಿದೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ
0: ದರದೇಂದ್ರಿಯವರ ನಿರ್ದೇಶನದಲ್ಲಿ ವತ್ಸಲ ಹರಣ ನಾಟಕದಲ್ಲಿ ಅಭಿಮನ್ಯು ಪಾತ್ರ ವಹಿಸಿದವರು.
3: ಸಮರ ಮೈದಾನದಲ್ಲಿ ಶತ್ರು ಭಯದಿಂದ ಓಡಿ ಹೋಗುವುದಕ್ಕಿಂತ ಸಂಗ್ರಾಮ ಮಂಟಪದಲ್ಲಿ ಸತ್ತು ಬಿದ್ದು ವೀರ ಸ್ವರ್ಗವನ್ನು ಹೊಂದುವುದೇ ವೀರರ ಕಾರ್ಯವು.
0: 7ನೇ ವಯಸ್ಸಿನಿಂದಲೇ ಆಕಾಶವಾಣಿಯ ನಾಟಕಗಳಲ್ಲಿ ಅಭಿನಯಿಸಿದವರು.
4: ಯಾರು ನನ್ನ ಎದುರಾಳಿಯೊಬ್ಬ ನನ್ನ ಪೂಷವನ್ನೇ ಪ್ರಶ್ನಿಸುತ್ತಾ ಕುಳಿತಿರುವಂತಿದೆ.
0: ಆಕಾಶವಾಣಿ ಆವರಣದಲ್ಲಿ ಬೆಳೆದವರು.
5: ಚಿಕ್ಕಂದಿನಿಂದ ನನಗೆ ಡಾಕ್ಟರ್ ರಮೇಶ್ ಅಂತ ಕರೆಸ್ಕೊಳ್ಬೇಕಂತ ಬಹಳ ಆಸೆ ಇತ್ತು. ಆದ್ರೆ ನಮ್ಮ ಎದುರು ಮನೆ ಹುಡುಗಿರು ಡಿಸೆಕ್ಷನ್ ಮಾಡಿದ್ರಿಂದ ಅಹಿಂಸಾ ಪ್ರತಿಪಾದಕನಾದ ನಾನು ಪ್ರಾಣಿ ಹಿಂಸೆ ಮಾಡಬಾರದು ಅಂತ ಹೇಳಿ ಡಾಕ್ಟರ್ ಆಗ್ಲಿಲ್ಲ.
6: ಇಂದು ಪ್ರಸಾರವಾಗಲಿರುವ ನಾಟಕ ಕರುವಾಲು, ನಿರ್ದೇಶನ ನಿರ್ವಹಣೆ ಎನ್ವಿ ರಮೇಶ್.
0: ಆತ್ಮೀಯರ ಮಾತಿನಲ್ಲಿ ಕರ್ವಾಲೋ ರಮೇಶ, ಕಲಬುರಗಿಯಲ್ಲಿ ಸಂತೀಶಾಣಪ್ಪ. ನಮ್ಮ ನಮ್ಮಲ್ಲಿ ಮನೆ ಮನೆಯಲ್ಲಿ ಕಾರ್ಯಕ್ರಮಗಳ ಮೂಲಕ ಮನೆ ಮನೆಗಳನ್ನು ತಲುಪಿದವರು ಎನ್ ವಿ ರಮೇಶ್.
7: ಆಗ ಧಾರವಾಡ ಗುಲ್ಬರ್ಗಾ ಮಧ್ಯೆ ಪ್ರಸಾರದ ಟೇಪುಗಳು ಪ್ರತಿ ಶುಕ್ರವಾರ ಹಾಗೂ ಸೋಮವಾರ ಬಸ್ಸಿನಲ್ಲಿ ಪೆಟ್ಟಿಗೆಯಲ್ಲಿ ಬಂದು ವಾಪಸ್ ಹೋಗಬೇಕಿತ್ತು. ಅಂದಿನ ಗುಲ್ಬರ್ಗಾದಲ್ಲಿ ಮಾಂಟ್ರೇಲ್ ಒಲಿಂಪಿಕ್ಸ್ ಕಾಲದಲ್ಲಿ ಬೆಳಗಿನ ಜಾವ 3:45 ಗಂಟೆಗೆ ಪ್ರಸಾರಕ್ಕೆ ಹೋಗುತ್ತಿದ್ದೆವು. ಪ್ರಸಾರ ಕೇಂದ್ರ ಕೋಟನೂರು, ಗುಲ್ಬರ್ಗಾದಿಂದ 6 ಕಿಲೋಮೀಟರ್ ದೂರ. ಸ್ಟ್ರೈಕ್ ಆದಾಗ 3 ಬಾರಿ ಡ್ಯೂಟಿ ರೂಮ್ ಸಾಮಾನಿದ್ದ ಪೆಟ್ಟಿಗೆ ಹೊತ್ತು ನಡೆದು ಹೋಗಿದ್ದೆ.
0: ನಾಟಕ ನಿರ್ದೇಶನ, ನಟನೆ, ರಚನೆ, ಪರಿಕಲ್ಪನೆ, ಮಹಿಳೆಯರ ಮಕ್ಕಳ ಕಾರ್ಮಿಕರ ಕಾರ್ಯಕ್ರಮಗಳು, ಸರಣಿ ಕಾರ್ಯಕ್ರಮಗಳು, ಸಂದರ್ಶನ, ಸಂವಾದ, ಸಂವಹನ, ಬಹುವಿಧ ಕಾರ್ಯಕ್ರಮೋತ್ಸಾಹಿ ಎನ್ ವಿ ರಮೇಶ್.
8: ನಾಣತಿಯಂತೆ ವನಕ್ಕೆ ಪೂಜನ ದಾನ ಆತನ ಮನಸ್ಸಿಯ ನುಯ್ದ ಸಫಲವಾಯಿತೇ.
7: ಸುಮಾರು 2.5 ವರ್ಷ ನಾನೇ ಉದ್ಘೋಷಕ ಕಮ್ ಡ್ಯೂಟಿ ಆಫೀಸರ್ ಆಗಿ ಕೆಲಸ ಮಾಡಿದ್ದೆ. ವಿಶ್ವ ಕನ್ನಡ ಸಮ್ಮೇಳನ ಮೈಸೂರಲ್ಲಿ ರಷ್ಯನ್ ಉತ್ಸವ ಕಾಲದಲ್ಲಿ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿದ್ದೇನೆ.
9: ಮೈಸೂರಿನಿಂದ ರಾಷ್ಟ್ರೀಯ ನಾಟಕದ ಕನ್ನಡ ರೂಪವಾದ ಸಿಹಿ ಬೋರೆಹಣ್ಣು ಹಾಗೂ ದ್ವಂದ್ವ ನಿರ್ದೇಶಿಸಿ ನಿರ್ಮಾಣ ಮಾಡಿ ಪಾತ್ರವಹಿಸಿದ್ದೆ. ಕಥಾ ನಾಟಕ ಸಪ್ತಾಹದಲ್ಲಿ ರಘುಪತಿಯ ಪ್ರಲಾಪ, ಪ್ರಾಯೋಜಿತ ಕಾರ್ಯಕ್ರಮಗಳಲ್ಲಿ ನೆಮ್ಮದಿಯ ನೆರಳು ಕರೆಯುತ್ತಿದೆ ಹೆದ್ದಾರಿ, ಹದಿಹರೆಯ ಕಾರ್ಯಕ್ರಮದಲ್ಲಿ ಕಿಶೋರ ಮಂದಾರ, ಸ್ವಾತಂತ್ರ್ಯೋತ್ಸವದ ಸುವರ್ಣ ಮಹೋತ್ಸವದ ಅಂಗವಾಗಿ ಬೆಳಗಾಗಿ ನಾನಿದ್ದು ಯಾರ್ಯಾರ ನೆನೆಯಲಿ ನಾಟಕ, ಬೆಳ್ಳಿ ತೆರೆಯ ಬಂಗಾರದ ಮನುಷ್ಯ ಮಾಲಿಕೆಗೆ ನಾನು ಮಾಡಿದ್ದ ಡಾಕ್ಟರ್ ರಾಜ್ಕುಮಾರ್ ಸಂದರ್ಶನದ ಅವತರಣಿಕೆಗಳು ನನ್ನ ಕೆಲವು ಕಾರ್ಯಕ್ರಮಗಳು.
0: ಎನ್ ವಿ ರಮೇಶ್ ಹುಟ್ಟಿದ್ದು ನವೆಂಬರ್ 29ನೇ ತಾರೀಖು 1951. ತಂದೆ ಖ್ಯಾತ ರಂಗಭೂಮಿ ತಜ್ಞ ಎನ್ ಎಸ್ ವಾಮನ್, ತಾಯಿ ಗಿರಿಜಾ. ಓದಿದ್ದು ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ. ಆಕಾಶವಾಣಿ ಸೇರಿದ್ದು 1976. ತಂದೆ ಎನ್ ಎಸ್ ವಾಮನ್ ಅವರು ಆಕಾಶವಾಣಿಯಲ್ಲಿ ಹಿರಿಯ ಪ್ರಸಾರಕರು, ಕಲಾವಿದರು. ಅವರೇ ನನ್ನ ಗುರು, ಮಾರ್ಗದರ್ಶಿ, ದೈವ ಸ್ಫೂರ್ತಿ ಎನ್ನುವ ರಮೇಶ್ ತಂದೆಯವರ ಜೀವನ ಅನುಭವ ಕಥನ ಸಾರ ಸರ್ವಸ್ವವನ್ನು ತ್ರಿವಿಕ್ರಮನಾದ ವಾಮನ ಪುಸ್ತಕದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ತಂದೆ ಎನ್ ಎಸ್ ವಾಮನ್ ಅವರ ಜೊತೆ ಎಲ್ಲ ಕಡೆ ಸಂಚರಿಸುತ್ತಾ ಬಾಲ್ಯದಿಂದಲೇ ಎನ್ ಕೆ ದರಾ ಬೇಂದ್ರೆ, ಡಾಕ್ಟರ್ ರಾಜ್ಕುಮಾರ್, ಕೆಎಸ್ ಅಶ್ವಥ್ ಮುಂತಾದವರ ಒಡನಾಟ ಹೊಂದಿದ್ದರು. ರಂಗಭೂಮಿ, ಸಾಹಿತ್ಯ, ಸಂಗೀತದಲ್ಲಿ ವಿಶೇಷ ಆಸಕ್ತಿ

0: ಆಸಕ್ತಿ ಒಲಿವು ಮೂಡಿತು. ಶರಣವಾಹಿನಿ, ದಾಸಾಂಜಲಿ, ರಾಷ್ಟೀಯ ನಾಟಕಗಳು, ರಂಗನಾಟಕಗಳ ಬಾನುಲಿ ರೂಪ, ಆರೋಗ್ಯ ಸರಣಿಗಳು, ಕಾರ್ಯಕ್ರಮ ಯಾವುದೇ ಇರಲಿ, ರಮೇಶ್ ಜೀವ ತುಂಬುತ್ತಿದ್ದರು.
1: ಭದ್ರಾವತಿಯಿಂದ ಹದಿಹರೆಯದ ಬಗ್ಗೆ ಹರೆಯ ಬಂತು. ಹರೆಯ ರಾಯಚೂರಿನಲ್ಲಿ ಹರೆಯ ನಕ್ಕಾಗ ಗ್ರಾಹಕ ರಕ್ಷಣೆ ಬಗ್ಗೆ ಎಚ್ಚರ, ಗ್ರಾಹಕ ಎಚ್ಚರ ಮಾಲಿಕೆಗಳನ್ನ ಮಾಡಿದ್ದೇನೆ. ವಿಜಯಪುರದಲ್ಲಿ ಆರೈಕೆಯ ಹಾರೈಕೆ, ಮಮತೆಯ ಮಡಿಲು, ಸಾಟರ್ಡೆ ಹಾಗೂ ಸಂಡೇ ಸ್ಪೆಷಲ್ ಮಾಲಿಕೆಗಳನ್ನ ಪ್ರಸ್ತುತಪಡಿಸಿದ್ದೆ. 50 ರಂಗನಾಟಕಗಳ ಬಾನುಲಿ ರೂಪವನ್ನ ರೇಡಿಯೋದಲ್ಲಿ ಪ್ರಸ್ತುತಪಡಿಸಿದ್ದೇನೆ. ರಾಷ್ಟ್ರೀಯ ನಾಟಕ ದ್ವಂದ್ವದಲ್ಲಿ ನಾನು ಮನುಷ್ಯ ಹಾಗೂ ದೆವ್ವ ಹೀಗೆ ದ್ವಿಪಾತ್ರ ವಹಿಸಿದ್ದೆ.
2: ಕುರುಬ ನನ್ನ ಪಾತ್ರೆಯಲ್ಲಿ ಬಂಧಿಸಿ ಮುಚ್ಚಿ ನದಿಯಲ್ಲಿ ಹಾಕಿಬಿಟ್ಟ. ಅಂದಮೇಲೆ ನಾನು ಹೀಗೆ ಬದುಕಿದೆ.
0: ವಿವಿಧ ಇಲಾಖೆಗಳಲ್ಲಿ ವ್ಯಕ್ತಿತ್ವ ವಿಕಸನ, ಮಾರ್ಗದರ್ಶನ, ಕೌಶಲ್ಯ ತರಬೇತಿ, ಶಿಕ್ಷಣ, ಆರೋಗ್ಯದ ಅರಿವಿನ ಸಿಂಚನ ಮಾಡಿದ್ದಾರೆ.
3: ಕೇಳಿ ಕಲಿಯುವ, ನಾವು ಕಲಿತು ಕೇಳುವ.
0: ಆಕಾಶವಾಣಿಯಲ್ಲಿ ಪ್ರಸಾರವಾದ ಕೇಳಿ ಕಲಿ ಶೈಕ್ಷಣಿಕ ಸರಣಿಯ ಆರಂಭ, ಪರಿಕಲ್ಪನೆ, ನಿರ್ಮಾಣ, ಅನುಷ್ಠಾನದ ಎಲ್ಲ ಹಂತಗಳಲ್ಲೂ ನಿರ್ವಹಣಾ ತಂಡದಲ್ಲಿದ್ದರು.
1: ಕೇಳಿ ಕಲಿ ಮಾಲಿಕೆಯಲ್ಲಿ ಪ್ರಾಯೋಜಕತ್ವ ಮಾಡಿದ್ದ ಇಗ್ನೋ ಹಾಗೂ ಡಿಪಿಇಪಿ ಕಾರ್ಯಕ್ರಮದ ಆರಂಭವಾದ ಮೊದಲ ಸಭೆಯಲ್ಲಿ ಪಾಲ್ಗೊಂಡಿದ್ದೆ. ಇದಕ್ಕಾಗಿ ನನಗೆ ಒಪ್ಪಿಗೆಯೂ ಕೇಂದ್ರದಿಂದ ದೊರೆತಿತ್ತು.
0: ಅಂದಿನ ಮುಖ್ಯಮಂತ್ರಿಗಳಾದ ಗುಂಡೂರಾವ್, ಅಂದಿನ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರ ಭೇಟಿಗಳಂತಹ ವಿಐಪಿ ಕಾರ್ಯಕ್ರಮಗಳ ಕವರೇಜ್ ವರೆಗೂ ಎಲ್ಲವನ್ನೂ ನಿಭಾಯಿಸಿದವರು. ನಾನು ಮಾಡಿದ ಕಾರ್ಯಕ್ರಮ ಕೇಳಿ ಪತ್ರಕರ್ತರು ಪತ್ರಿಕೆಗೆ ಮರುದಿನ ಬರೆಯುತ್ತಿದ್ದರು ಅಂತ ಹೆಮ್ಮೆಯಿಂದ ಹೇಳ್ತಾರೆ ಎನ್ವಿ ರಮೇಶ್.
1: ಶಾಂತಲೆಯ ಬಗೆಗಿನ 2 ನೃತ್ಯ ನಾಟಕಗಳಿಗಾಗಿ ವಸುಂಧರಾ ದೊರೆಸ್ವಾಮಿ ಹಾಗೂ ತಂಡದ ವಿವಿಧ ನೃತ್ಯದ ಶಬ್ದ ಸಂಕೇತಗಳ ತುಣುಕುಗಳನ್ನು ಮೈಸೂರಿನ ಸ್ಟುಡಿಯೋದಲ್ಲಿ ಧ್ವನಿಮುದ್ರಿಸಿದ್ದೆ. ಕಿರಾನಾದ ಹಾಡು ಹಕ್ಕಿಗಾಗಿ ಸಂಗೀತದ ವಿವಿಧ ರಾಗಗಳು, ವಿವಿಧ ವಾದ್ಯಗಳು, ಮಾನವ ಧ್ವನಿ ಗಾಯನದಲ್ಲಿ ಅಳವಡಿಸಿಕೊಂಡಿದ್ದೆ.
4: ನಾನು ಹಿಂದೂ ಅಲ್ಲ, ಮುಸ್ಲಿಮನೂ ಅಲ್ಲ, ಸಂಗೀತವೇ ನನ್ನ ಧರ್ಮ, ನಾದವೇ ನನ್ನ ದೇವರು.
1: ಡಾಕ್ಟರ್ ರಾಜಕುಮಾರ್ ಅವರನ್ನ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಾಗ ಅವರೊಂದಿಗೆ ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗಗೆ ಭೇಟಿ ಕೊಟ್ಟು ಅವರ ದೀರ್ಘ ಸಂದರ್ಶನವನ್ನು ಧ್ವನಿ ಮುದ್ರಿಸಿದ್ದೆ.
5: ಒಂದು ಮಂದಿರದಲ್ಲಿ ಕೂತು ನೋಡುವಂತಹ ಪ್ರೇಕ್ಷಕನ ಮನಸ್ಸಲ್ಲಿ ಹೇಗಿರುತ್ತೆ ಅನ್ನುವಂತ ಪೂರ್ಣ ಕಲ್ಪನೆ ನಿಮಗೆ ಆ ಭಾಗಶಃ ಒಂದು ಅಭಿನಯಿಸ್ತಾಗಿರುತ್ತ.
6: ಅದನ್ನೇ ನಾನು ಹೇಳುದು, ಮೊದಲು ಪ್ರೇಕ್ಷಕ ಅನುಭವಿಸ್ತಾನೋ ಇಲ್ಲವಂತ ಮದಕಿದ್ಲು ನನಗೆ ಮನವರಿಕೆ ಆಯ್ತಾ, ನಾನು ಸರಿಯಾಗಿದೆಯಾ ಅದು
5: ಅಂತ ಯೋಚನೆ ಮಾಡೋದು.
6: ಯೋಚನೆ ಮಾಡಿಕೊಂಡ್ರೆ ನನಗದು ಕೆಲವು ಕಾಲದ ಮಟ್ಟಿಗೆ ಅದನ್ನ ಹಾಗೆ ತಲೆ ಒಳಗೆ ಇಟ್ಕೊಂಡು ಅದನ್ನ ಅನುಭವಿಸ್ತಾ ಇದ್ದೆ.
0: ಬರಹಗಾರ, ಭಾಷಣಕಾರ, ನಿರ್ದೇಶಕ, ಕವಿ ಎನ್ವಿ ರಮೇಶ್ ಆರೋಗ್ಯ, ಶಿಕ್ಷಣ, ವ್ಯಕ್ತಿತ್ವ ಪುಸ್ತಕ ಮಾಲಿಕೆ, ರಂಗನಾಟಕಗಳು, ಕವನ ಸಂಕಲನಗಳು, ಲೇಖನಗಳು, ಚಲನಚಿತ್ರ ಸಂಬಂಧಿ ಪುಸ್ತಕಗಳು, ಬಾನುಲಿ ಕುರಿತ ಅಂಕಣಗಳು, ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಕಾರ್ಯಾಗಾರಗಳಲ್ಲಿ ಭಾಗವಹಿಸಿದ್ದಾರೆ. ದೇಶ ವಿದೇಶಗಳಲ್ಲಿ ಸಂಚರಿಸಿದ್ದಾರೆ. ವಿವಿಧ ಪ್ರಶಸ್ತಿ ಗೌರವ ಸನ್ಮಾನಗಳಿಗೆ ಭಾಜನರಾಗಿದ್ದಾರೆ.
1: ಇರುವೆಯಂತೆ ಚಟುವಟಿಕೆ ಎಂದಿರು, ಸಿಂಹದ ಗುಂಡಿಗೆಯನ್ನು ಹೊಂದು, ಹದ್ದಿನ ಕಣ್ಣನ್ನು ಹೊಂದು ಹಾಗೂ ಸತತವಾಗಿ ಚಟುವಟಿಕೆಯ ಆಗರವಾಗಿರು, ಇನ್ನೂ ಮಾಡಬೇಕು ಅನ್ನುವಂತ ಹುಮ್ಮಸ್ಸು ಸದಾ ನನ್ನಲ್ಲಿರಲಿ ಅಂತ ಹೇಳಿ ನಾನು ಪ್ರಾರ್ಥಿಸುತ್ತೇನೆ.
0: ನಿವೃತ್ತಿಯ ನಂತರವೂ ಪ್ರಸಾರ ಕಾರ್ಯ, ಕಲಾರಂಗದಲ್ಲಿ ಆಸಕ್ತಿ. ಆಕಾಶವಾಣಿ, ದೂರದರ್ಶನಗಳಿಗೆ ಒಡಂಬಡಿಕೆ ಆಧಾರಿತ ಸೇವೆ ಸಲ್ಲಿಸಿದ್ದಾರೆ. ಕಲಬುರಗಿ, ಭದ್ರಾವತಿ, ಮೈಸೂರು, ರಾಯಚೂರು, ಬಿಜಾಪುರ, ಮಡಿಕೇರಿ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಎನ್ವಿ ರಮೇಶ್ ಪ್ರಸ್ತುತ ಮೈಸೂರಿನಲ್ಲಿ ನೆಲೆಸಿದ್ದಾರೆ. ಆಕಾಶವಾಣಿ ಅಂದ್ರೆ ಅಪಾರ ಆಪ್ಯಾಯತೆ. ಅಪ್ಪನ 40 ಪ್ಲಸ್ ನನ್ನ 36 ವರ್ಷ, ನನ್ನ ಮನೆ 76 ವರ್ಷ ಆಕಾಶವಾಣಿಗೆ ಸೇವೆ ಸಲ್ಲಿಸಿದೆ. ಇದಕ್ಕಿಂತ ಭಾಗ್ಯ ಬೇಕೆ ಅಂತ ಎದೆಯುಬ್ಬಿಸಿ ಹೇಳ್ತಾರೆ ಎನ್ವಿ ರಮೇಶ್. ಅವರೇ ಅಭಿಮಾನದಿಂದ ಬರೆದಿರುವ ಬಾನುಲಿ ಗೀತೆ ಇದು.
7: ತುಡಿಯೋ ಮೈಕಿನಿಂದ ಧ್ವನಿಗಾಳಿಗೆ, ಮನೆಯ ರೇಡಿಯೋದಿಂದ ಪ್ರಸಾರ ಕಿವಿಗೆ.
0: ಧ್ವನಿ ತುಣುಕುಗಳು, ಹಳೆಯ ಪತ್ರಿಕಾ ಪ್ರಕಟಣೆಗಳು, ಅಪರೂಪದ ಭಾವಚಿತ್ರಗಳು, ಹಳೆಯ ಆಹ್ವಾನ ಪತ್ರಿಕೆಗಳು, ಶ್ರೋತೃಗಳ ಪತ್ರಗಳು ಎಲ್ಲವನ್ನೂ 50 ವರ್ಷಗಳಿಂದ ಜತನದಿಂದ ಕಾಪಿಟ್ಟಿರುವ ರಮೇಶ್ ಅಪೂರ್ವ ಸಂಗ್ರಹಕಾರ.
7: ಬಂದಿದೆ ಬಂದಿದೆ ಬಾಗಿಲಿಗೆ ಬಾನುಲಿ, ತರುತ್ತಿದೆ ಮನಸ್ಸಿಗೆ ಖುಷಿಯುಲಿ ಖುಷಿಯುಲಿ.
0: ಪ್ರಸಾರ ಮಾರ್ಗದ ಮಾಹಿತಿ ಕೋಶ ಎನ್ವಿ ರಮೇಶ. ಅಪರೂಪವಾದ ಮೌಲಿಕ ಸಂದರ್ಶನಗಳು, ಕಾರ್ಯಕ್ರಮಗಳನ್ನು ನಿರ್ಮಾಣ ಮಾಡಿದವರು.
8: ಸತ್ಯಕಾಮ ಅವರ ಬಗ್ಗೆ ಹೇಳೋದಕ್ಕೆ ತುಂಬಾ ಇದೆ ಅಥವಾ ಏನೇನೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಕನ್ನಡ ಸಾಹಿತ್ಯದ ಭಾಷೆ ಇರ್ಬೋದು ಅಥವಾ ಅನುಭವದ ಒಂದು ವಲಯವನ್ನ ವಿಸ್ತರಿಸುವಂತ ಒಂದು ದೊಡ್ಡ

0: ಕೆಲಸವನ್ನ ಅವ್ರು ಮಾಡಿದ್ದಾರೆ. ಅತ್ಯಂತ ನಿಷ್ಠುರ ಮತ್ತು ಚಲನಶೀಲ ವ್ಯಕ್ತಿಯಾದಂತ ಇವರು ಇದನ್ನು ಹೇಗೆ ಸ್ವೀಕರಿಸ್ತಾರೆ ಗೊತ್ತಿಲ್ಲ. ನಮಸ್ಕಾರ ಸತ್ಯಕುಮಾರ್.
1: ನಮಸ್ಕಾರ ಪ್ರಜ್ಞೆ, ನಮಸ್ಕಾರ.
2: ವಿಶಿಷ್ಟ ಭಾಷೆ, ನಗು ತುಂಬಿದ ಧ್ವನಿ, ಸರಳ ಸಹೃದಯ ಪ್ರಸಾರಕ, ಬರಹಗಾರ, ಚಿಂತಕ
3: ಸಿ ಎಂ ರಾಮಚಂದ್ರ ಅವ್ರನ್ನ ನಾನು ರಾಮಿ ಅಂತಾನೇ ಕರಿತಾ ಇದ್ದು 1980 ಪರಿಚಯ. ಅವರು ಸ್ಕ್ರಿಪ್ಟ್ ರೈಟರ್ ಆಗು ಏನು ಮಂಗಳೂರು ಆಕಾಶವಾಣಿಯಲ್ಲಿ ಸೇರಿದ್ರು. ಆಮೇಲೆ UPSC ಸೆಲೆಕ್ಷನ್ ಆಗಿ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿ ಬಂದಿದ್ದು.
2: ಸಿಎನ್ ರಾಮಚಂದ್ರ ಅವರ ಆತ್ಮೀಯ ಗೆಳೆಯ, ಹಿರಿಯ ಪ್ರಸಾರಕ MR ಸತ್ಯನಾರಾಯಣ.
3: ತುಂಬಾ ಸಂಭಾವಿತ ವ್ಯಕ್ತಿ, ಯಾರಿಗೂ ಕೂಡ ಮನಸ್ಸನ್ನ ನೋಯಿಸಿದ್ದೇ ಇಲ್ಲ. ಮನಸ್ಸು ಮಾಡಿದ್ರೆ ನಿಜವಾಗ್ಲೂ ತುಂಬಾ ಒಬ್ಬ ದೊಡ್ಡ ಲೇಖಕ ಆಗ್ಬೋದಾಗಿತ್ತು.
2: ಸಿಎನ್ ರಾಮಚಂದ್ರ ವೃತ್ತಿ ಆರಂಭಿಸಿದ್ದು ಮಂಗಳೂರಿನಲ್ಲಿ, ಭದ್ರಾವತಿ, ಚಿತ್ರದುರ್ಗ, ಬೆಂಗಳೂರು, ಬೆಂಗಳೂರು ದೂರದರ್ಶನದಲ್ಲಿ ಸೇವೆ.
3: ದೂರದರ್ಶನ ಕಾವ್ಯ ಸಂಪುಟ ಅಂತ ಹೇಳಿ ಅದನ್ನು 3 ವರ್ಷ ನಾನು ಮಾಡೋದಕ್ಕೆ, ಅದು ರಾಮಚಂದ್ರ ಇದ್ದಾಗಲೇ ಆಗಿದ್ದರು, ಅವಕಾಶ ಆಯ್ತು. ಆಗ ಅವರು ರಾಮಚಂದ್ರ ಅಸ್ಟೆಂಟ್ ಡೈರೆಕ್ಟರ್ ದೂರದರ್ಶನ. ಅದಕ್ಕೂ ಮೊದಲೇ ನಾನು ಇಲ್ಲಿ ಅಮೃತ ಸಿಂಚನ ಮಾಡಿದಾಗ ಇವಾಗ ಅಸ್ಟೆಂಟ್ ಡೈರೆಕ್ಟರ್ ಕೆಲವರೆಲ್ಲ ಹೇಳಿದ್ದುಂಟು, ತುಂಬಾ ಒಳ್ಳೆ ಬರಹಗಾರ ಅಂತಂದ್ಬಿಟ್ಟು. ಅದು ಯಾಕೋ ನಾವು ಬರಹನ ಅವರು ನಿಲ್ಲಿಸ್ಬಿಟ್ರು ಅವರ, ಆದ್ರೆ ಮಿತಭಾಷಿ ಬರೆದಿದ್ದು ಕಡಿಮೆನೆ. ಬೇರೆ ಬೇರೆ ಕೆಲಸಗಳಲ್ಲಿ ಅವರು ತೊಡ್ಕೊಂಡ್ಬಿಟ್ರು. ಆಮೇಲೆ ರಿಟೈರ್ ಆಗಕ್ಕೆ ಸ್ವಲ್ಪ ದಿನಗಳೇ ಇದ್ದಿದ್ದು, ಅದಕ್ ಮುಂಚೆ 3 ದಿವಸ ಮದ್ರಾಸ್ಗೆ ನೀವು ನಿಮ್ ಫ್ಯಾಮಿಲಿ ಬನ್ನಿ ಅಲ್ಲಿ ಇರಿ ಅಂತಂದ್ಬಿಟ್ಟು ನನಗೆ ಹೋಟೆಲ್ ಕೂಡ ಬುಕ್ ಮಾಡಿತ್ತು. ರಾತ್ರಿ ಮಲಗದವ್ರು ಬೆಳಗ್ಗೆ ಎದ್ದಿಲ್ಲ.
2: ನಿವೃತ್ತಿಯ ಮುನ್ನವೇ ಬದುಕಿನ ಪ್ರಸಾರ ಕಾರ್ಯ ಮುಗಿಸಿ ಹೊರಟು ಬಿಟ್ಟರು ಸಿಎನ್ ರಾಮಚಂದ್ರ.
3: ಹುಟ್ಟೋನು ಸಾಯ್ತಾನು ಇಲ್ಲ ಅಂತಲ್ಲ, ಆದ್ರೆ ಬಹಳ ಬೇಗ ಹೋಗಿದ್ದು ತುಂಬಾ ದೊಡ್ಡ ನಷ್ಟ. ಮತ್ತೆ ಒಳ್ಳೆಯ ಉದ್ಯೋಗಿ, ಒಂದು ಅಪರೂಪದ ಚೈತನ್ಯ.
2: ಬಾನಂಗಳದಲ್ಲಿ ತೆರೆ ತೆರೆಯುವ ಮುನ್ನವೇ ಮಿನುಗಿ ಮರೆಯಾದವರು ಸಿಎನ್ ರಾಮಚಂದ್ರ. ಕೈಯಲ್ಲಿ ಬಾನ್ಸುರಿ ಹಿಡಿದೇ ಆಡಳಿತ ನಡೆಸಿದವರು ಪಂಡಿತ ಪ್ರಸಾರಕ ವೆಂಕಟೇಶ್ ಗೋಡ್ಖಿಂಡಿ.
4: ನಾಟಕಕಾರರು, ನಟರು, ಕೊಳಲು ವಾದಕರು, ಹಾರ್ಮೋನಿಯಂ ವಾದಕರು, ಸುಶ್ರಾವ್ಯ ಹಿಂದೂಸ್ತಾನಿ ಗಾಯಕರು ಹಾಗೂ ಸುಗಮ ಸಂಗೀತದ ಮೇರು ಗಾಯಕರು

0: ಓದಿದ್ದು ಬಿಎ, ವಿಶೇಷವಾಗಿ ಸಂಗೀತದ ಪದವಿಗಳನ್ನು ಪಡೆದರು. ಪ್ರಭಾಕರ ಕುಲಕರ್ಣಿ ಮತ್ತೊಂದು ಕುಟುಂಬಕ್ಕೆ ದತ್ತಕಕ್ಕೆ ಹೋದ ಮೇಲೆ ವೆಂಕಟೇಶ ಗೋಡ್ಖಿಂಡಿ ಆದರು. ಆಕಾಶವಾಣಿ ಸೇರಿದ್ದು 1970.
1: ಆಕಾಶವಾಣಿ ಧಾರವಾಡದ ಕೇಂದ್ರದಲ್ಲಿ ಉದ್ಘೋಷಕರಾಗಿ ಸೇವೆಯನ್ನ ಪ್ರಾರಂಭ ಮಾಡಿದರು. ನಂತರದಲ್ಲಿ ನಿಲಯದ ಕೊಳಲು ವಾದಕರ ಹುದ್ದೆ, ಆ ನಂತರ ಮ್ಯೂಸಿಕ್ ಪ್ರೊಡ್ಯೂಸರ್, ಅದರ ನಂತರ ಕಾರ್ಯಕ್ರಮ ನಿರ್ವಾಹಕರು, ಕೊನೆಯಲ್ಲಿ ಕೇಂದ್ರ ನಿರ್ದೇಶಕರಾಗಿ ಅವರು ಸೇವೆಯನ್ನ ಸಲ್ಲಿಸಿದರು.
0: ಧಾರವಾಡ ಆಕಾಶವಾಣಿಯಲ್ಲಿ 3 ದಶಕಗಳಿಗೂ ಮೀರಿ ಸೇವೆ ಸಲ್ಲಿಸಿದ ಹಿರಿಯ ಉದ್ಘೋಷಕ ವೆಂಕಟೇಶ್ ಗೋಡ್ಖಿಂಡಿ ಅವರ ಸಹೋದರ ಮನೋಹರ ಕುಲಕರ್ಣಿ
1: ಕೊಳಲು ವಾದನವನ್ನೇ ಆಯ್ಕೆ ಮಾಡಿಕೊಂಡು ದೇಶದ ಅಪ್ರತಿಮ ಕೊಳಲು ವಾದಕರೆಂದು ಅವರು ಹೆಸರುವಾಸಿಯಾದರು. ಇವರ ಕೊಳಲು ವಾದನಕ್ಕೆ ಗುರುವೇ ಇಲ್ಲ ಎಂದು ಹೇಳಬಹುದು. ಏಕಲವ್ಯನ ರೀತಿ ಸ್ವಂತ ಪರಿಶ್ರಮವೇ ಇವರನ್ನ ಎತ್ತಿ ಹಿಡಿಯಿತು. ನಾಟಕ ಬರೆದರು, ನಾಟಕ ನಿರ್ದೇಶಿಸಿದರು, ನಟಿಸಿದರು, ಉತ್ತಮ ಆಡಳಿತಗಾರರಾಗಿದ್ದರು. ಹೊಸ ಹೊಸ ಕಾರ್ಯಕ್ರಮಗಳನ್ನ ರೂಪಿಸಿ ಪ್ರಸ್ತುತಪಡಿಸಿದರು. ಅವುಗಳಲ್ಲಿ ಗೀತರಾಮಾಯಣ, ಕೃಷ್ಣ ಕಥಾ, ಶಿವಕಥಾ ಎಂಬ

ಶ್ರೋತೃಗಳ ಮನವನ್ನ ತಣಿಸಿದರು ಶ್ರೀ ವೆಂಕಟೇಶ್ ಅವರು. ದೇಶದ ಅನೇಕ ಖ್ಯಾತ ಗಾಯಕರಿಗೆ ಹಾರ್ಮೋನಿಯಂ ಸಾಥ್ ನೀಡಿ ಹೆಸರನ್ನ ಪಡೆದವರು. ಸುಮಾರು 5-6 ವರ್ಷಗಳ ಕಾಲ ಅವರು ಕೇಂದ್ರ ನಿರ್ದೇಶಕರಾಗಿ ಧಾರವಾಡ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಾಗಲೇ ಅವರ ತಮ್ಮಂದಿರಾದ ನಾನು ಮನೋಹರ್ ಕುಲಕರ್ಣಿ ಉದ್ಘೋಷಕನಾಗಿದ್ದೆ. ನನ್ನ ಇನ್ನೊಬ್ಬ ತಮ್ಮ ಶ್ರೀಕಾಂತ್ ಕುಲಕರ್ಣಿ ಸಂಗೀತ ಸಂಯೋಜಕ. ಮೂವರು ಕೂಡ ಒಂದೇ ಕೇಂದ್ರದಲ್ಲಿ ಸೇವೆಯನ್ನ ಸಲ್ಲಿಸಿದಂತಹ ಕ್ಷಣಗಳನ್ನ ನಾವು ಎಂದಿಗೂ ಮರೆಯಲಾರೆವು.

0: ತಮ್ಮ ಪಲ್ಲುಗಳನ್ನು ಗೋರ್ಖಿಂಡಿಯವರು ತಾವೇ ಸ್ವತಃ ತಯಾರಿಸಿಕೊಳ್ಳುತ್ತಿದ್ದರು. ವೆಂಕಟೇಶ್ ಅವರೇ ಸ್ಥಾಪಿಸಿದ ಸಂಜೋಗ್ ಬಾಸುರಿ ಮಹಾವಿದ್ಯಾಲಯ ಬೆಂಗಳೂರಿನಲ್ಲಿ ಅತ್ಯಂತ ಹೆಸರುವಾದಂತಹ ಸಂಸ್ಥೆಯಾಗಿದೆ. ವೆಂಕಟೇಶ್ ಗೋರ್ಖಿಂಡಿ ಸಕಲ ಕಲಾ ನಿಪುಣ, ಸಂಗೀತದ ಮೇರು ಋಷಿ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ.
1: ಆಕಾಶವಾಣಿಯ ಪ್ರಸಾರ ಸಾಗರದಲ್ಲಿ ನಾದ ತರಂಗ ಹರಿಸಿ ಕುಲಕರ್ಣಿ ಗೋಡ್ಖಿಂಡಿ ಅಂತರಗಳನ್ನು ಮೀರಿದ ಕರ್ನಾಟಕದ ಭಾರತದ ಕೀರ್ತಿಯಾದರು ವೆಂಕಟೇಶ್ ಗೋಡ್ಖಿಂಡಿ. 2015 ಏಪ್ರಿಲ್ 15 ತಾರೀಖು ನಮ್ಮನ್ನು ಅಗಲಿದರು ವೆಂಕಟೇಶ್ ಗೋಡ್ಖಿಂಡಿ.

ಕೊಳಲಿನಲ್ಲಿ ವೆಂಕಟೇಶ್ ಅವರು ನೂತನ ಆವಿಷ್ಕಾರ ಮಾಡಿ ಏಳು ರಂಧ್ರಗಳ ಜೊತೆಗೆ ಎಂಟನೇ ರಂಧ್ರ ಮಾಡಿ ಹಾಗೂ ಮೀಡ್ ತೆಗೆಯುವಂತಹ ವಿಶೇಷ ಜೋಡಣೆಯನ್ನು ಮಾಡಿ ಅದನ್ನು ನುಡಿಸಿದಾಗ ಅತ್ಯಾಕರ್ಷಕವಾಗಿ ನಾದ ಹೊರಹೊಮ್ಮ

0: ಬಾನುಲಿ ಬಾನ್ಸುರಿ ಆಕಾಶವಾಣಿಯ ಪ್ರಸಾರ ಸಿರಿ ವೆಂಕಟೇಶ್ ಗೋಡ್ಖಿಂಡಿ.
1: ಕಾರ್ಯಕ್ರಮ ಪರಿಕಲ್ಪನೆ ನಿರೂಪಣಾ ಸಾಹಿತ್ಯ ನಿರ್ಮಾಣ ಬಿಕೆ ಸುಮತಿ, ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, ಸಮಗ್ರ ನಿರ್ವಹಣೆ ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್.
2: ಆಕಾಶವಾಣಿ

ಕನ್ನಡಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮುಂಡ ಕಾಂಡಗಳಲ್ಲ, ತಳಿರಲ್ಲ, ಮಲರಲ್ಲ, ಕಾಯಿ ಹಣ್ಣಲ್ಲ, ಬಿಳಲಲ್ಲ, ಬೇರಲ್ಲ, ಮುಂಡ ಕಾಂಡಗಳಲ್ಲ, ತಳಿರಲ್ಲ, ಮಲರಲ್ಲ, ಕಾಯಿ ಹಣ್ಣಲ್ಲ. ಎಲೆ ನೀನು ವಿಶ್ವ ವೃಕ್ಷದೊಳ್ ಎಲೆಯೊಳಂದು ನೀಂ ತಿಳಿದದನು ನೆರವಾಗು ಮಂಕುತಿಮ್ಮ. ಎಲೆ ನೀನು ವಿಶ್ವ ವೃಕ್ಷದೊಳ್ ಎಲೆಯೊಳಂದು ನೀಂ ತಿಳಿದದನು ನೆರವಾಗು ಮಂಕುತಿಮ್ಮ.

ಈ ವಿಶ್ವ ಎಂಬ ವೃಕ್ಷದಲ್ಲಿ ನೀನು ಬಿಳಲಲ್ಲ, ಬೇರಲ್ಲ, ಮುಂಡಕಾಂಡಗಳು ಅಲ್ಲ, ಚಿಗುರು ಹೂ ಕಾಯಿ ಹಣ್ಣುಗಳು ಅಲ್ಲ. ಈ ವೃಕ್ಷದಲ್ಲಿ ನೀನು ಒಂದು ಎಲೆಯೂ ಮಾತ್ರ. ನೀನು ಈ ವಿಶ್ವವೆಂಬ ಬೃಹತ್ ಮರದ ಕೇವಲ ಒಂದು ಎಲೆಯೊಳೊಂದು ಎಲೆ. ನೀನು ಅದನ್ನು ತಿಳಿದುಕೊಂಡು ಬೇರೆ ಎಲೆಗಳಿಗೆ ಸಹಾಯವಾಗು. ಎಲೆಯು ಗಿಡವನ್ನು ಕಾಪಾಡುತ್ತದೆ, ಪೋಷಿಸುತ್ತದೆ. ಎಲೆಗಳನ್ನು ಸಂಪೂರ್ಣವಾಗಿ ಕಿತ್ತು ಹಾಕಿದರೆ ಚರ್ಮ ಸುಲಿದ ಮನುಷ್ಯನಂತಾಗಿ ಗಿಡ ಸಾಯುತ್ತದೆ. ಈ ವಿಶ್ವ ವೃಕ್ಷಕ್ಕೆ ಸಾವು ಎಂಬುದು ಇಲ್ಲದಿದ್ದರೂ ಆ ವೃಕ್ಷದ ಪೋಷಣೆ ಪ್ರತಿಯೊಬ್ಬ ವ್ಯಕ್ತಿಗೂ ಸೇರಿತು. ತಾತ್ಪರ್ಯವೇನೆಂದರೆ ಈ ಸಂಸಾರ ಜಗತ್ತು ಬ್ರಹ್ಮ ವಸ್ತುವಿನಿಂದ ಬಂದದ್ದು. ಇದು ಶ್ರೇಷ್ಠವಾದದ್ದು, ಆದ್ದರಿಂದ ಗೌರವಯುತವಾಗಿ ದರ್ಶಿಸಬೇಕು. ಇದು ಶಾಶ್ವತ ಬ್ರಹ್ಮ ವೈಭವ. ಈ ವೈಭವದಲ್ಲಿ ನಾವೂ ಸೇರಿಕೊಂಡು ಅದನ್ನು ಚೆನ್ನಾಗಿಸುವುದಕ್ಕೆ ಪ್ರಯತ್ನಿಸುತ್ತಾ ನಾವೂ ಬೆಳೆಯಬೇಕು.

ಒಂದು ಪ್ರಾರ್ಥನೆ ಹೀಗಿದೆ: ನಿನ್ನಿಂದ ಆದ ಜೀವರು ನಿನ್ನಂತೆ ಬಾಳಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುಧೆಯ ಧರೆಗೆ ಸುರಿದರು. ಗುರುದೇವ ನಿಮ್ಮ ಜ್ಞಾನ ಬೋಧ ಮನದಿ ನಿಲ್ಲಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಇಂಥ ಅರಿಕೆ ನಮ್ಮದಾಗಲಿ. ಒಂದು ತತ್ವಪದ ಹೀಗೆ ಹೇಳುತ್ತೆ: ಬ್ರಹ್ಮನಾನರಿಬೇಕು, ಜಗವೆಲ್ಲ ಮರಿಬೇಕು, ಬೆರಿಬೇಕು ಬೆರಿಬೇಕು ಬೆರಿಬೇಕು, ದಿನರಾತ್ರಿ ಮನದಾಗ ಕೊರಿಬೇಕು, ಬದ್ಧನಾನಳಿಯಬೇಕು, ಶುದ್ಧನಾನುಳಿಬೇಕು, ತ್ಯಾಗಬೇಕು ತ್ಯಾಗಬೇಕು, ಇದಕ್ಕೆಲ್ಲ ಬಲವಾದ ಯೋಗ ಬೇಕು. ಶುಕನಾಗಿ ಹುಟ್ಟಬೇಕು, ಜನಕಾಗಿ ಬೆಳಿಬೇಕು, ತಿಳಿಬೇಕು ತಿಳಿಬೇಕು, ಜನತೆಯ ಹಿತಕ್ಕಾಗಿ ಉಳಿಬೇಕು. ಅಂಥ ಸದಿಚ್ಛೆ ನಮ್ಮದಾಗಲಿ.

ಕತ್ತಲೋ ಕಾಡು ಮಬ್ಬಿನ ಬಳ್ಳಿ ಮೊಗ್ಗಿನಲಿ ಚಿತ್ರ ರಚನೆಗದೇಕೆ ತೊಡಗುವಳ್ ಪ್ರಕೃತಿ. ಎತ್ತಲೋ ಕಾಡು ಮಬ್ಬಿನ ಬಳ್ಳಿ ಮೊಗ್ಗಿನಲಿ ಚಿತ್ರ ರಚನೆಗದೇಕೆ ತೊಡಗುವಳ್ ಪ್ರಕೃತಿ. ಕೃತ್ಯಕ್ಕೆ ತಾಮ್ ತರುವ ಶಕ್ತಿಗುಣ ಪೂರ್ಣತೆಯ ಸಾರ್ಥಕವು ಜೀವಿತಕ್ಕೆ ಮಂಕುತಿಮ್ಮ. ಕೃತ್ಯಕ್ಕೆ ತಾಮ್ ತರುವ ಶಕ್ತಿಗುಣ ಪೂರ್ಣತೆಯೇ ಸಾರ್ಥಕವು ಜೀವಿತಕ್ಕೆ ಮಂಕುತಿಮ್ಮ.

0: ಮನ ಸುಮಧುಳೆನ್ನ ಜೀವನವು ವಿಕಸಿಸುವಂತೆ ಮನವನನು ಒಳಿಸು ಗುರುವೇ. ಹೇ ದೇವ, ಜನಕ್ಕೆ ಸಂತಸವೀವ ಘನನು ನಾನೆಂಬ ನಾನೆಂದೆಂಬ ಎಣಿಕೆ ತೋರದೆ ಜಗದ ಪೊಗಳಿಕೆಗೆ ಬಾಯಿ ಬಿಡದೆ ಎಂದು ಡಿ ವಿ ಜಿಯವರು ಮತ್ತೊಂದು ಕಡೆ ಹೇಳುತ್ತಾರೆ. ಹೀಗೆ ಪ್ರಕೃತಿ ಭವ್ಯತೆ ದಿವ್ಯತೆ ಗುರುತಿಸಿ ಅದರಂತೆ ಸಹಜತೆಯಿಂದ ಕಾರ್ಯನಿರ್ವಹಿಸಿ ನನಗೆ ಜನರು ಶಹಬ್ಬಾಸನ್ನಲಿ ಅಂತ ನಿರೀಕ್ಷೆ ಪಡದೆ ಜೀವನವನ್ನು ಸಾಗಿಸು. ಪ್ರಕೃತಿ ತನ್ನ ವೈಭವವನ್ನು ಚಿತ್ರ ವಿಚಿತ್ರವಾಗಿ ರಚಿಸಿ ನಮಗೆ ನೀಡುತ್ತಾಳೆ. ಕಾಡಿನಲ್ಲಿ ಅದನ್ನು ನೋಡಿ ಸಂತೋಷ ಪಡುವ ಮನುಷ್ಯನಾರೂ ಇಲ್ಲ. ಆದರೂ ಪ್ರಕೃತಿ ಯಾರ ಹೊಗಳಿಕೆಗೂ ಕಾಯುವುದಿಲ್ಲ. ತನ್ನ ಪಾಡಿಗೆ ತಾನು ರಚಿಸಿ ಸಹಜತೆಯನ್ನು ಮೆರೆಯುತ್ತಾಳೆ. ಪ್ರಕೃತಿಯು ಸ್ವತಃಸಿದ್ಧ ಆನಂದ ವಸ್ತು. ಅದರಂತೆ ಜೀವಿತ ಸಾರ್ಥಕ್ಯ ಪೂರ್ಣತೆಯನ್ನು ಪಡೆಯಂತ ಸಂದೇಶವನ್ನು ನೀಡುತ್ತಾರೆ. ಬಿ ದ ಬೆಸ್ಟ್ ವಾಟ್ ಎವರ್ ಯು ಆರ್. ಇನ್ನೊಂದು ಕಡೆ ಡಿ ವಿ ಜಿಯವರು ಉದಾಹರಿಸುತ್ತಾರೆ. ಕನ್ನಡಿಯದರು ನಿಂತು ಮಾನವನು ತನ್ನ ಲಾವಣ್ಯಗಳ ನೋಡಿ ನೋಡುತ್ತ ಹಿಗ್ಗುವಂತೆ ಚಿನ್ಮಯಂ ಸೃಷ್ಟಿ ಚಿತ್ರದಿ ತನ್ನ ವೀರ್ಯ ಸಂಪನ್ನತೆಯನ್ನು ಅನುಭವಿಪ ಮರಳು ಮುನಿಯ. ಹೀಗೆ ಹುಳ್ಳಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಬೆಳಕು ಇಲ್ಲದ ಕಾಡಿನಲ್ಲಿ ವೈಭವವನ್ನು ಪ್ರಕಟಪಡಿಸುತ್ತಾಳೆ. ಸಹಜತೆಯಿಂದ ಆನಂದದಿಂದ ಆತುರತೆ ಇಲ್ಲದೆ ನೆಮ್ಮದಿಯಿಂದ ನಿನ್ನ ಕಾರ್ಯವನ್ನು ಮಾಡು. ಯೋಗ ಕರ್ಮಸು ಕೌಶಲಂ. ಡೆಕ್ಸಿರಿಟಿ ಇನ್ ಆಕ್ಷನ್ ಇಸ್ ಯೋಗ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಛತೆ. ಶಕ್ತಿ ಗುಣಪೂರ್ಣತೆಯನ್ನು ಮೆರೆಯುತ್ತಾಳೆ. ಅದನ್ನು ನೋಡಿ ಕಲಿ ನಲಿ. ಜನಾರ್ದನನನ್ನು ಮೆಚ್ಚಿಸಬಹುದು, ಜನರನ್ನು ಮೆಚ್ಚಿಸುವುದು ಕಷ್ಟ. ಮನುಷ್ಯನು ಹೀಗೆ ತನ್ನ ಬಾಳನ್ನು ಸಾಗಿಸಬೇಕು ಅಂತ ಇಲ್ಲಿ ಡಿ ವಿ ಜಿ ಅವರು ನಮಗೆ ತಿಳಿಸುತ್ತಾರೆ.
1: ಕಗ್ಗದ ಸಿರಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. ಗಾಯನ ಆರ್ ಚಂದ್ರಿಕಾ. ವ್ಯಾಖ್ಯಾನ ಡಾಕ್ಟರ್ ಎಚ್ ಎಸ್ ಘಳಿಗೆ. ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿ ವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಟಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ.

ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು ವಾಣಿಜ್ಯ ಪ್ರಕಟಣೆಗಳು.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಟ್ಟಿ ಸಾಯಿ ಬಾಲ್, ಒಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಕೇಳಿದರೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ ತಿಳಿ ಬಣ್ಣದ ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನ ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನ ಬಳಸಿ. ಹೊರಗಿನ ಉಷ್ಣತೆಯು ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನ ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನ ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನ ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನ ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನ ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನ ಮತ್ತು ಎಳೆನೀರನ್ನ ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ. ಆತ್ಮೀಯ ಕೇಳುಗರೆ, ಸಂದೇಶ ಸಂಗಮ ಪ್ರತಿ ಮಂಗಳವಾರ ಸಂಜೆ 5:30 to 6 PM ಹಾಗೂ ರೇಡಿಯೋ ಸ್ಪಂದನ ಪ್ರತಿ ಶನಿವಾರ ರಾತ್ರಿ 8 PM.
7: ಸಂಗಮ ಸಂಗಮ
0: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9408024947. ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿಕೊಡಬಹುದು. ರೇಡಿಯೋ ಸ್ಪಂದನ, ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9408024947. ನೆನಪಿಡಿ, ಪ್ರತಿ ಮಂಗಳವಾರ ಸಂಜೆ 5:30 ಸಂದೇಶ ಸಂಗಮ ಹಾಗೂ ಪ್ರತಿ ಶನಿವಾರ ರಾತ್ರಿ 8 PM ರೇಡಿಯೋ ಸ್ಪಂದನ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಲ್ಲಿ.

ಕೆಳಗರಿ ಗಮನಿಸಿ, ಇಂದು ಸಂಜೆ ಪ್ರಸಾರವಾಗುವ 5:30 ಪ್ರಸಾರವಾಗುವ ಸಂದೇಶ ಸಂಗಮ ಇಂದಿನ ವಿಷಯ, ಕೋಪ ಬಂದಾಗ ನೀವೇನು ಮಾಡುವಿರಿ.

ಆಕಾಶವಾಣಿ ಕಾರವಾರ. ಇದೀಗ ಭಾವಗೀತೆಗಳು. ಮೈಸೂರು ಅನಂತಸ್ವಾಮಿ ಹಾಗೂ ಸಂಗಡಿಗರು ಹಾಡಿರುವ ಲಕ್ಷ್ಮೀನಾರಾಯಣ ಭಟ್ ವಿರಚಿತ ಗೀತೆ ನೀರ ಮೇಲಿನ ಲೀಲೆ ನಮ್ಮದೇ ಜೀವನ.

0: ಇದುವರೆಗೂ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ. ಇದೀಗ ಕೇಳಿ ಪ್ರಾರ್ಥನೆಯ ಮಹತ್ವ. ಈ ಕುರಿತು ಮಾತನಾಡುತ್ತಾರೆ ಮಾನಸ ಹೆಗಡೆ.
1: ಸರ್ವೇಭ್ಯೋ ನಮಃ.

ಪ್ರಾರ್ಥನೆಯನ್ನ ಆ ಭಗವಂತನೊಂದಿಗೆ ನಾವು ಮಾಡುವಂತಹ ಜೀವಂತ ಕರೆ ಎನ್ನಬಹುದು. ಪ್ರಾರ್ಥನೆ ಎನ್ನುವಂಥದ್ದು ನಮ್ಮ ಮನದಲ್ಲಿನ ಆ ಭಗವಂತನನ್ನ ನಾವು ಒಂದು ಬಾರಿ ಸ್ಮರಿಸುವಂತಹ ಒಂದು ಮಾಧ್ಯಮ. ನಾವು ದೇವರನ್ನ ಏನ್ ಕೇಳ್ಕೊಳ್ತೇವೆ, ನಾವು ಯಾಕಾಗಿ ಈ ಭೂಮಿ ಮೇಲೆ ಬಂದಿದ್ದೇವೆ? ಪ್ರತಿನಿತ್ಯ ನಾವು ದೇವರ ಹತ್ರ ಕೇಳ್ತೇವೆ, ದೇವ್ರೆ ಅನಾಯಾಸವಾಗಿ ನನ್ನ ಮರಣವಾಗ್ಲಿ, ಯಾರತ್ರೂ ಬೇಡದೆ ನನ್ನ ಜೀವನ ಸಾಗ್ಲಿ. ನಮ್ಮ ಜೀವನದ ಧ್ಯೇಯೋದ್ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ನಾನು ಇತರರಿಗೆ ನೀಡುವಂತಾಗ್ಲಿ ವಿನಃ ನಾನು ಇತರರಿಂದ ಬೇಡುವಂತಹ ಪರಿಸ್ಥಿತಿ ಬಾರದೇ ಇರಲಿ ಎನ್ನುವುದಾಗಿ ಪ್ರಾಮಾಣಿಕವಾಗಿ ದೇವರ ಹತ್ರ ಕೇಳ್ಕೊಳ್ತೇವೆ. ಆ ಮನುಷ್ಯ ಹೇಗೆ ಬದುಕಿದ್ದಾನೆ ಎನ್ನುವುದು ಆತನ ಮರಣದಲ್ಲಿ ಕಾಣುತ್ತೆ ಅನ್ನೋದಾಗಿ ಹಿರಿಯರು ಹೇಳ್ತಿದ್ರು. ಆತನು ನಾನಳುತ್ತ ಜೀವನದಲ್ಲಿ ಜನಿಸಿರಲು ನಾನಳುತ ಜನಿಸಿರಲು ನಕ್ಕುನಲ್ಲಿ ದಾಡಿದವರು ನಾ ಈ ಜಗವ ತೊರೆದಿರಲು ಅಳುತ್ತಿರಲಿ ಅನ್ನುವುದಾಗಿ ಒಬ್ಬ ಕವಿಯ ಮಾತೊಂದು ನೆನಪಿಗೆ ಬರ್ತಾ ಇದೆ. ಪ್ರತಿಯೊಂದು ವ್ಯಕ್ತಿಯೂ ಸಹ ಭೂಮಿ ಮೇಲೆ ಬರುವಾಗ ಅಳತಾನೆ, ಭೂಮಿಗೆ ಬರ್ತಾನೆ. ಒಂದು ಹುಟ್ಟಿದ ಮಗು, ಹುಟ್ಟಿದ ಶಿಶು ಅಳಲಿಲ್ಲ ಅಂತಾದ್ರೆ ಯಾವ ರೀತಿಯಾದಂತಹ ತೊಂದರೆ ಆಗ್ತದೆ?

ಆಗ್ತದೆ ಅನ್ನೋದು ಸಾಮಾಜಿಕ ಪರಿಕಲ್ಪನೆ ನಮಗೆ ಇದ್ದೇ ಇದೆ. ಆದರೆ ಆ ಅಳುತಾ ಇರುವಂತಹ ಮಗುವನ್ನ ಸುತ್ತಲಿನ ಪ್ರತಿಯೊಬ್ಬರು ಸಹ ಅತ್ಯಂತ ಆನಂದದಿಂದ ಸ್ವಾಗತವನ್ನ ಮಾಡ್ತಾ ಇರ್ತಾರೆ. ಹೊಸ ಜೀವ ಎನ್ನುವಂಥದ್ದು ಈ ಭೂಮಿ ಮೇಲೆ ಜನ್ಮ ತಳೆದಿದೆ ಎನ್ನುವುದಾಗಿ. ಆದರೆ ಆತ ಹೇಗೆ ಬದುಕಿದ್ದಾನೆ ಅನ್ನೋದು ಅಲ್ಲಿ ಗೊತ್ತಾಗತ್ತೆ ಯಾವಾಗ ಆತನ ಸುತ್ತಲಿನವರು ಆತ ಮರಣ ಹೊಂದಿದಾಗ, ಆತನನ್ನ ಈ ಸಮಾಜದಿಂದ ಕಳೆದುಕೊಂಡಾಗ, ಆ ಕಳೆದುಕೊಂಡಿರುವಂತಹ ಅನುಭವವನ್ನು ವ್ಯಕ್ತಪಡಿಸಿದಾಗ. ಮನುಷ್ಯ ಹೇಗೆ ಸಾಯ್ಬೇಕು ಅಂದ್ರೆ, ಈ ಜಗವನ್ನ ಆತ ತೊರೆತಾ ಇರುವಾಗ ಸುತ್ತಲಿನ ಸಮಾಜ ಆತನ ಅಗಲಿಕೆಯನ್ನ, ಆ ಒಂದು ಕೊರತೆಯನ್ನ ಅನುಭವಿಸುವಂತಾಗ್ಬೇಕು. ಅಂದಾಗ ಮಾತ್ರ ಆ ಮನುಷ್ಯ ಬದುಕಿದ್ದಕ್ಕೆ ಸಾರ್ಥಕ ಅನ್ನೋದಾಗತ್ತೆ. ನಾವು ಪ್ರಾರ್ಥನೆಯನ್ನ ಯಾಕಾಗಿ ಮಾಡ್ತೇವೆ ಅಂದ್ರೆ, ನಾನು ಈ ಭೂಮಿ ಮೇಲೆ ಯಾಕಾಗಿ ಬಂದಿದ್ದೇನೆಯೋ, ಯಾಕಾಗಿ ಆ ಭಗವಂತ ಅನ್ನೋದು ಈ ಮನುಷ್ಯ ಎನ್ನುವಂತಹ ಶರೀರವನ್ನ ಭೂಮಿ ಮೇಲೆ ಕಳಿಸಿದ್ದಾನೋ, ಆ ಕಾರ್ಯ ಸಫಲವಾಗ್ಲಿ, ನಾನು ಈ ಭೂಮಿ ಮೇಲೆ ಬಂದಿದ್ದಕ್ಕಾಗಿ ಸಾರ್ಥಕವಾಗ್ಲಿ, ನನ್ನ ಮನಸ್ಸಿನ ಎಲ್ಲಾ ಕಲ್ಮಶಗಳು ಕಳೆದು ನಾನು ಹಗುರವಾಗಿ ಒಂದು ಸಮಾಧಾನದ ಭಾವನೆಯನ್ನ ಹೊಂದ್ಲಿ ಅನ್ನೋದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಅನ್ನುವಂಥದ್ದು ದೇವರನ್ನ ನಮ್ಮನ್ನ ಒಲಿಸಿಕೊಳ್ಳಿಕ್ಕೆ ಮಾಡುವಂತಹ ಒಂದು ವ್ಯವಸ್ಥೆ ಅಲ್ಲ, ನಮ್ಮನ್ನ ನಾವು ಆ ದೇವರಿಗೆ ಅರ್ಪಿಸಿಕೊಳ್ಳಿಕ್ಕಾಗಿ ಮಾಡುವಂತಹ ವ್ಯವಸ್ಥೆ. ಯಾವಾಗ ಸಂಪೂರ್ಣವಾಗಿ ನಾವು ನಮ್ಮನ್ನ ಆ ದೇವರಿಗೆ ಅರ್ಪಿಸ್ತೇವೆಯೋ, ಆಗ ನಾವು ನಾವಾಗಿರ್ಲಿಕ್ಕೆ ಸಾಧ್ಯವಾಗತ್ತೆ. ಯಾವಾಗ ನಾವು ಬೇರೆಯವ್ರ ಸಲುವಾಗಿ, ಬೇರೆ ಯಾವುದೋ ಒಂದು ಏನೋ ಒಂದು ಉಪಯೋಗ ಇಲ್ದಾಗಿರುವಂತಹ ವ್ಯವಸ್ಥೆಗಾಗಿ ಬದುಕ್ತಾ ಹೋಗ್ತೇವೆಯೋ, ಆಗ ಈ ಜೀವಕ್ಕೆ ಆತ ಅವನೇ ಅನ್ನೋದಕ್ಕೆ ಯಾವ ಉಪಯೋಗ ಬಂದಂಗಾಯ್ತು? ಆ ಮನುಷ್ಯ ಶ್ರೇಷ್ಠನಾಗಬೇಕು, ಅರ್ಥಾತ್ ಆ ಮನುಷ್ಯ ಯಾಕಾಗಿ ಈ ಭೂಮಿ ಮೇಲೆ ಬಂದಿದ್ದಾನೋ, ಒಂದು ಮಾತಿದೆ, ಆ ಭಗವಂತನ ಒಂದು ಅನುಗ್ರಹ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಗಾಡಲ್ಲ ಅನ್ನೋದಾಗಿ. ಇಷ್ಟು ದೊಡ್ಡ ಶರೀರ ಸುಮ್ಮನೆ ಯಾವುದೇ ಕೆಲಸ ಇಲ್ಲದೆ ಅಬು ಭಗವಂತ ಸುಮ್ಮನೆ ಕಳಿಸಿರ್ತಾನೆ? ಖಂಡಿತ ಇಲ್ಲ, ಯಾವುದೋ ಒಂದು ಧ್ಯೇಯೋದ್ದೇಶದ ಸಲುವಾಗಿಯೇ ಕಳಿಸಿರ್ತಾನೆ. ಆ ಧ್ಯೇಯೋದ್ದೇಶವನ್ನ ನಾವು ಪರಿಪೂರ್ಣವಾಗಿ ಸರಿಯಾಗಿ ನಿರ್ವಹಿಸಬೇಕು ಅಂತಾದ್ರೆ ಆ ಮನುಷ್ಯನಿಗೆ ಒಂದು ಸಂಕಲ್ಪ ಬೇಕು, ಒಂದು ಗುರಿ ಬೇಕು. ಜೀವನದಲ್ಲಿ ಆತ ಏನೇನು ಸಾಧಿಸ್ಬೇಕು ಅಂತ ಅನ್ಕೊಂಡಿದ್ದಾನೆಯೋ, ಅದೆಲ್ಲವನ್ನ ಸಾಧಿಸ್ಲಿಕ್ಕೆ ಆತನಿಗೊಂದು ಶಕ್ತಿ ಬೇಕು. ಆ ಶಕ್ತಿಯನ್ನ ಆ ಭಗವಂತ ಕರುಣಿಸ್ತಾನೆ ನಮ್ಗೆ, ಯಾವಾಗ ನಮ್ಮ ಮನಸ್ಸನ್ನ ನಾವು ಸಮಾಧಾನದಲ್ಲಿಟ್ಕೊಂಡಿದ್ದಾಗ ಮಾತ್ರ. ಆ ಸಮಾಧಾನವನ್ನ ಇಟ್ಕೊಳ್ಳಿಕ್ಕೆ, ಆ ಒಂದು ಸುದೃಢವಾದಂತಹ ಆತ್ಮವಿಶ್ವಾಸ ಪೂರಿತವನ್ನ ಮನಸ್ಸನ್ನ ನಾವು ಹೊಂದ್ಲಿಕ್ಕೆ ನಮಗೆ ಪ್ರಾರ್ಥನೆ ಸಹಾಯ ಮಾಡ್ತಾ ಹೋಗುತ್ತೆ. ಪ್ರಾರ್ಥನೆ ಎನ್ನುವಂಥದ್ದು ಜೀವನದ ಧ್ಯೇಯೋದ್ದೇಶಗಳನ್ನ ನಮಗೆ ಕಲಿಸುವುದರ ಜೊತೆಗೆ ಜೀವನದ ಪಾಠಗಳನ್ನ ನಮಗೆ ಕಲಿಸ್ತಾ ಹೋಗುತ್ತೆ. ನಾವು ಮಾನಸಿಕವಾಗಿ ಯಾವಾಗ ಪರಿಶುದ್ಧರಾಗಿರ್ತೇವೆಯೋ, ಆ ಪರಿಶುದ್ಧತೆಗೆ ಹೇಗೆ ಪ್ರಾರ್ಥನೆ ಕಾರಣವಾಗಿರ್ತದೆಯೋ, ಆಗ ಮಾತ್ರ ಆ ಮನುಷ್ಯ ಎನ್ನುವಂಥವನು ಸರಿಯಾಗಿ ಕಾರ್ಯವನ್ನ ಸರಿಯಾಗಿ ಸ್ವಯಂಪೂರ್ಣ ಕಾರ್ಯವನ್ನ ನಿರ್ವಹಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿ ಪ್ರಾರ್ಥನೆಯನ್ನ ಮಾಡಬೇಕು. ಇಂದಿನ ವ್ಯಸ್ತ ಜೀವನ, ಆ ದುಗುಡ ಪದ್ಧತಿ ಏನಿದೆಯಲ್ಲ, ಅದು ಆ ಮನುಷ್ಯನ ಆ ಮನಸ್ಸಿನ ಒಂದು ಪರಿಶುದ್ಧತೆಯನ್ನ ಎಲ್ಲೋ ಕಳೆದು ಬಿಟ್ಟಿದೆಯೇನೋ ಅಂತ ಭಾಸವಾಗ್ತಾ ಇದೆ. ಎಲ್ಲಿ ನೋಡಿದ್ರು ಅಲ್ಲಿ ಸ್ವಾರ್ಥತೆ, ಒಂದು ಬಿಸ್ನೆಸ್ ಕಮರ್ಷಿಯಲ್ ಪರ್ಪಸ್ ಸಲುವಾಗಿ ಆತ ಕೆಲಸವನ್ನ ಮಾಡ್ತಾ ಇದ್ದಾನೆ. ಅಂತಹ ವ್ಯವಸ್ಥೆ ಆಗಬಾರ್ದು. ಒಂದು ಪರರಿಗೆ ಸ್ವಲ್ಪ ಹಿತಕಾರಿಯನ್ನಾದಂತಹ ಕೆಲಸವನ್ನ ಮಾಡಬೇಕು. ಹಿತಕಾರಿಯಾಗುವಂಥದ್ದಿರಲಿ, ಕೊನೆಯ ಪಕ್ಷ ಉಪದ್ರವನ್ನಾದರೂ ನೀಡದೆ ನಾವು ನಮ್ಮ ಕೆಲಸವನ್ನು ಮಾಡಬೇಕು ಅಂತಾದರೆ ಇಂದಿನ ಜೀವನ ವ್ಯವಸ್ಥೆಯಲ್ಲಿ ನಮಗೆ ಪ್ರಾರ್ಥನೆ ಅನ್ನುವಂಥದ್ದು ಬೇಕು. ಇಡೀ ದಿನದ ಎಲ್ಲ ಒಂದು ಏನು ಮಾನಸಿಕವಾಗಿ ಶಾರೀರಿಕವಾಗಿ ನಮಗೆ ವ್ಯತ್ಯಾಸ ಆಗಿದೆಯೋ, ಆ ಎಲ್ಲ ವ್ಯತ್ಯಾಸವನ್ನು ದಿನಕ್ಕೆ ಎರಡು ಬಾರಿ ಸಮಾಧಾನದಿಂದ ನಮ್ಮ ಮನಸ್ಸಿನ ಸಲುವಾಗಿ, ನಮ್ಮ ಆರೋಗ್ಯದ ಸಲುವಾಗಿ ನಾವು ಪ್ರಾರ್ಥನೆಯನ್ನು ಮಾಡಿದಾಗ ಮಾತ್ರ ಅದೆಲ್ಲದರಿಂದ ಮುಕ್ತರಾಗಿ ಒಂದು ಸ್ವಸ್ಥವಾದಂತಹ ಮಾನಸಿಕ ಆಧ್ಯಾತ್ಮಿಕ ಶರೀರವನ್ನು ನಾವು ಕಾಪಾಡಿಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗತ್ತೆ. ಓಂಕಾರ ಎನ್ನುವಂಥದ್ದು ಇಡೀ ಜೀವದ ಇಡೀ ಶರೀರದ ಪ್ರತಿಯೊಂದು ಕಣವನ್ನು ಉತ್ತೇಜಿಸುವಂತಹ ಶಕ್ತಿಯನ್ನು ಹೊಂದಿರುವಂತಹ ಶ್ಲೋಕ. ಆ ಪ್ರಾರ್ಥನೆ ಎನ್ನುವಂಥದ್ದು ಮನಸ್ಸಿನ ಅಂತರಾತ್ಮಕ್ಕೆ, ಆ ಪರಮಾತ್ಮ ಇದ್ದಾನಲ್ಲ, ಚೈತನ್ಯ ಶಕ್ತಿ ಒಳಗಡೆ ಇದೆಯಲ್ಲ, ಆ ಶಕ್ತಿಯತ್ತ ಹೋಗ್ಲಿಕ್ಕೆ ಸಹಾಯ ಮಾಡುವಂತಹ ಒಂದು ವ್ಯವಸ್ಥೆ. ಆ ಭಗವಂತನ ಕರುಣೆಯಿಂದ ನಾವು ಮಾಡ್ತಾ ಇರುವಂತಹ ಪರಿಶುದ್ಧ ಮನಸ್ಸಿನ ಒಂದು ವ್ಯವಸ್ಥೆಯಿಂದ ನಮ್ಮ ಜೀವನವು ಸಹ ಉದ್ಧಾರವಾಗ್ತಾ ಹೋಗುತ್ತೆ. ನಾವು ಸುಂದರವಾದಂತಹ ಪರಿಸರವನ್ನು ಕಾಣಬೇಕು ಅಂದ್ರೆ ನಮ್ಮ ಮನಸ್ಸು ಸುಂದರವಾಗಿರಬೇಕು. ಎಲ್ಲ ಕಡೆಯಲ್ಲೂ ತಪ್ಪುಗಳನ್ನೇ ನಾವು ಹೆಕ್ಕಿ ನೋಡ್ತೇವೆ ಅಂತ ಆದ್ರೆ ನಮ್ಗೆ ಯಾವಾಗಲೂ ಒಳ್ಳೇದು ಕಾಣ್ಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲದರಲ್ಲೂ. ಯಾಕೆಂದ್ರೆ ನಾವು ತಪ್ಪುಗಳನ್ನೇ ಹೆಕ್ತಾ ಇರ್ತೇವೆ, ಕೆಟ್ಟದ್ದನ್ನೇ ಹುಡುಕ್ತಾ ಇರ್ತೇವೆ. ಅದೇ

0: ಒಂದು ಮಹಾಭಾರತದಲ್ಲಿ ಮಾತೊಂದು ನೆನಪಾಗ್ತಾ ಇದೆ, ಧರ್ಮರಾಯನಿಗೆ ಇಡೀ ಪ್ರಪಂಚದಲ್ಲಿ ಆತನ ಇಡೀ ಸಮಾಜದಲ್ಲಿ ಕೆಟ್ಟವರು ಕಂಡೇ ಇಲ್ವಂತೆ, ಕೌರವನಿಗೆ ಯಾರನ್ನು ನೋಡಿದ್ರು ಒಳ್ಳೆಯವರಂತೆ ಕಾಣ್ತಾನೆ ಇರ್ಲಿಲ್ವಂತೆ. ನಮ್ಮ ಮನಸ್ಸು ಹೀಗಾಗಬಾರ್ದು, ನಾವು ಒಳ್ಳೆಯ ಮನಸ್ಸಿನಿಂದ ನೋಡೋಣ, ಆಗ ನಮಗೆ ಒಳ್ಳೆಯದು ಸಿಗ್ತಾ ಹೋಗುತ್ತೆ, ಒಳ್ಳೆಯ ಪರಿಣಾಮಗಳು ಕಂಡು ಬರ್ತಾ ಹೋಗುತ್ತೆ, ಧನಾತ್ಮಕ ಅಂಶಗಳು ನಮ್ಮ ಜೀವವನ್ನು, ನಮ್ಮ ಮನಸ್ಸನ್ನು, ನಮ್ಮ ಶರೀರವನ್ನು, ನಮ್ಮ ಬುದ್ಧಿಯನ್ನು ಒಂದು ಧನಾತ್ಮಕ ನಿಟ್ಟಿನಲ್ಲಿ ಕರೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಚಿಂತಾಯಶ್ಚ ಚಿತಾಯಶ್ಚ ಬಿಂದು ಮಾತ್ರ ವಿಶೇಷತಃ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವನಂ ಎನ್ನುವುದಾಗಿ. ಚಿಂತೆ ಹಾಗೂ ಚಿತೆಗೆ ಮಧ್ಯದಲ್ಲಿರುವಂತಹ ಓಂಕಾರ ಸೊನ್ನೆ ಮಾತ್ರ ಭಿನ್ನತೆ, ಆದರೆ ಚಿತೆ ಎನ್ನುವಂಥದ್ದು ಮನುಷ್ಯ ಸತ್ತ ಮೇಲೆ ಆತನನ್ನು ಸುಡುತ್ತೆ, ಚಿಂತೆ ಅನ್ನುವಂಥದ್ದು ಮನುಷ್ಯ ಬದುಕಿದ್ದಾಗಲೇ ಆತನನ್ನು ಜೀವಂತ ಸಮಾಧಿಯನ್ನಾಗಿ ಸುಟ್ಟು ಬಿಡುತ್ತೆ. ಈ ವ್ಯವಸ್ಥೆ ನಮ್ದಾಗೋದು ಬೇಡ, ಚಿಂತನೆಗೆ ಚಿತೆಯನ್ನ ಹಚ್ಚಿ ಚಿಂತನೆಗೆ ಹೊಸ ಪ್ರೇರೇಪಣೆಯನ್ನ ನೀಡಿ ಹೊಸ ಚಿಂತನೆಯನ್ನ ನಮ್ಮಲ್ಲಿ ಉದ್ಭವಿಸುವಂತಹ ಮಾಡುವಂತಹ ಮಾಧ್ಯಮ ಪ್ರಾರ್ಥನೆಯ ದೇವಿಯನ್ನ ದಿನನಿತ್ಯ ನಾವು ಎರಡು ಬಾರಿ ಮನಸ್ಸಾರೆ ಮಾಡಿ ಪರಿಶುದ್ಧ ಮನಸ್ಸಿನಿಂದ ಪರಿಶುದ್ಧ ಸಂಕಲ್ಪವನ್ನ ಮಾಡಿ ನಿರ್ವಹಿಸಿ ನಮ್ಮ ಸಲುವಾಗಿ, ನಮ್ಮ ಸಮಾಜ ಸಲುವಾಗಿ, ನಮ್ಮ ವಾತಾವರಣದ ಸಲುವಾಗಿ, ನಮ್ಮ ಆರೋಗ್ಯಕ್ಕೆ ಮಾಡಿ ಒಂದು ಸ್ವಸ್ಥ ಸಮಾಜವನ್ನ, ಸ್ವಸ್ಥ ಮನಸ್ಸನ್ನ ಹೊಂದಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಧನ್ಯವಾದಗಳು.
1: ಪ್ರಾರ್ಥನೆಯ ಮಹತ್ವ ಈ ಕುರಿತು ಮಾತನಾಡಿದವರು ಮಾನಸಾ ಹೆಗಡೆ.

ಕೇಳುಗರೇ ಗಮನಿಸಿ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿಶ್ವದಾದಿಯರ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಭಾಗವಹಿಸುತ್ತಾರೆ ಎಸ್ಡಿಎಂ ವೈದ್ಯಕೀಯ ಕಾಲೇಜಿನ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಮಂಜುಳಾ ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಸುಮಂಗ್ಲಾ ಅವರು. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇಂದು ಸಂಜೆ 5:00 ಯುವವಾಣಿ ಕಾರ್ಯಕ್ರಮದಲ್ಲಿ ರಾಷ್ಟಮಟ್ಟದ ಯುವ ಕ್ರೀಡಾಪಟು ಹೊನ್ನಾವರದ ಈಶ್ವರ್ ನಾರಾಯಣಗೌಡ ಇವರೊಂದಿಗೆ ಸಂದರ್ಶನ, ತದನಂತರ ಯುವ ಪ್ರತಿಭೆ ಹಳಿಯಾಳದ ಆಕಾಶ್ ರಾಮದಾಸ್ ಭೂಪತಿ ಇವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ.

ಇಂದು ಸಂಜೆ 5:30 ಸಂದೇಶ ಸಂಗಮ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಕೋಪ ಬಂದಾಗ ನೀವೇನು ಮಾಡುವಿರಿ.

ರೈತ ಬಾಂಧವರಿಗಾಗಿ ಕಿಸಾನವಾಣಿ ಕಾರ್ಯಕ್ರಮ 6:50 ಹಾವುಗಳ ಬಗ್ಗೆ ಜಾಗೃತವಾಗಿರಿ. ಈ ಕುರಿತು ಅಂಕೋಲಾದ ಮಹೇಶ್ ನಾಯ್ಕ ಅವರೊಂದಿಗೆ ಸಂದರ್ಶನ.

0: పుట్టు ఏ పుట్టు
1: ఏంటి
0: యా పుట్టు నన్ను కూడా మాట్లాడుదులని
2: ಹೊಸ
1: ಫ್ರಾಕು ಕೇಕು ಎಲ್ಲ ತಂದೆ ನೋಡಿಲ್ಲ
2: ನೀ ತಂದು ದೇರು ಬೇಡ
1: ಯಾಕೆ ಅಷ್ಟೊಂದು ಬ್ಯಾಸರ ನನ್ ಮೇಲೆ
2: ಕೈ ಬಾಯಿ ಎಲ್ಲ ಹಂಗೆ ಸತಕ್ ಚುಟ್ಟ ವಾಸನೆ
0: ಏ ರಾಣಿ
2: ಬಿಡು ನನ್ ಕೈ ಬಿಡು ದೂರ ಸರಿ ಮನೆ ತುಂಬಾ ಚುಟ್ಟ ವಾಸನೆ ಸಾಕಾಗ ಹೋಗು ನೋಡಲ್ಲ ಪಪ್ಪು ಸೈತಲ್ಲ ಮೊದ್ಲೋಗಿ ಕೈಯಾಗಿನ ಚುಟ್ಟನ್ನ
1: ಆಯ್ತು ಆಯ್ತು ಇವತ್ತು ನನ್ನ ಕಣ್ ತೆರಿತು ಪುಟ್ಟ ಇವತ್ತು ನನ್ನ ಕಣ್
2: ತೆರಿತುಜನ
3: ಹಚ್ಚ ಹಸಿರ ಪಚ್ಚೆ ಕಾಡು
4: ಹಸಿರೇ ಉಸಿರು ಉಸಿರೇ ಬದುಕು
3: ಬದುಕೇ ಹಸಿರು
4: ಉಸಿರೆಲ್ಲ ಹಸಿರಾದಾಗ

0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೀಡಿ.
2: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಮಂಜುಳ ಗಾನ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ.
3: ಪೊಲೀಸ್?
4: ಮಿಸ್ ಸೀಮಾ?
3: ಹೌದು.
4: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
3: ಯಾಕೆ ಆದ್ರೆ? ನಾನು
4: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
3: ಡಿಜಿಟಲ್ ಅರೆಸ್ಟ್?
4: 1,00,000 ಕೊಡಿ, ಬಚಾವಾಗ್ತೀರಾ.
3: ಅಷ್ಟೊಂದ್ ಹಣ?
4: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
3: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
5: ಹಲೋ ಮಮ್ಮ.
3: ಹಾಯ್.
5: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಗಾಂಧಿನಗರ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ, ಜಿ ಉದಯಶಂಕರ್ ಬರೆದಿರುವ ಗೀತೆಗೆ ಸತ್ಯಂ ಅವರ ಸಂಗೀತ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಡಿರುವ ಕರುಣಾಮಯಿ ಚಿತ್ರದ ಗೀತೆ, ಜೀವದಯ ಶಂಕರ್ ಬರೆದಿರುವ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಕುಲಗೌರವ ಚಿತ್ರಕ್ಕಾಗಿ ನಾಗೇಶ್ವರ ರಾವ್ ಹಾಡಿರುವ ಗೀತೆಯನ್ನ ಕೇಳಿದ್ರಿ. ವಿಜಯನಾರಸಿಂಹ ಅವರ ಗೀತೆಗೆ ಟಿಜಿ ಲಿಂಗಪ್ಪ ಅವರ ಸಂಗೀತವಿತ್ತು. ಮಂಜುಳಗಾನ ಕಾರ್ಯಕ್ರಮದಲ್ಲಿ ಕನ್ನಡ ಹಳೆಯ ಚಿತ್ರಗೀತೆಗಳನ್ನ ಕೇಳುತ್ತಿದ್ದೀರಿ. ಇದೀಗ ಕೇಳಿ ಎಸ್ ಜಾನಕಿ ಅವರ ಸ್ವರದಲ್ಲಿನ ಮರೆಯಲಾಗದ ಕಥೆ ಚಿತ್ರದ ಗೀತೆ. ಜಿ ಉದಯ್ ಶಂಕರ್ ಅವರ ಗೀತರಚನೆ, ಸಂಗೀತ ಉಪೇಂದ್ರ ಕುಮಾರ್.

ತಂದ ಕಾಣಿಕೆ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿರುವ ಗೀತೆ, ಆರ್ಎನ್ ಜಯಗೋಪಾಲ್ ಬರೆದಿರುವ ಗೀತೆಗೆ ಉಪೇಂದ್ರ ಕುಮಾರ್ ಅವರ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ಮಾಧುರಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿರುವ ಗೀತೆಯನ್ನ ಕೇಳಿದ್ರಿ. ದೊಡ್ಡರಂಗೇಗೌಡ ಅವರ ಗೀತೆಗೆ ಸಂಗೀತ ರಾಜ ಅವರ ಸಂಗೀತವಿತ್ತು. ಈ ಗೀತೆಯೊಂದಿಗೆ ಮಂಜುಳ ಗಾನ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಸಮಯ 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ ಕೇಳುವಿರಿ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 10:03.
1: ಬೀದಿಯಲ್ಲಿ ಧ್ವನಿ ಮಾಡಲಿ ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ ಜೊತೆಯಾಗಿ ಬರೆಯೋಣ ನಾಡಿನ ಜಯ ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
0: ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ.

ಡಾಕ್ಟರ್ ರಾಜ್ಕುಮಾರ್ ಅವರ ದನಿಯಲ್ಲಿ ಭಾಗ್ಯವಂತರು ಚಿತ್ರದ ಹಾಡನ್ನ ಕೇಳಿದ್ರಿ. ಜ್ಯೋತಿಶಂಕರ್ ಅವರ ರಚನೆಯಾಗಿದ್ದೆ, ರಾಜನ್ ನಾಗೇಂದ್ರ ಅವರ ಸಂಗೀತ. ಓಲ್ಡ್ ಸ್ಕೂಲ್ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರ. ಓಲ್ಡ್ ಸ್ಕೂಲ್ ಕಾರ್ಯಕ್ರಮದಲ್ಲಿ ಹಳೆಯ ಹಾಡುಗಳು ನಿಮಗಾಗಿ. ಈಗ ಕೇಳೋಣ ಬೆಳ್ಳಿ ಮೋಡಗಳು ಚಿತ್ರದ ಗೀತೆ. ಎಸ್ ಜಾನಕಿ ಹಾಡಿದ್ದಾರೆ, ಕೆ ವಿ ರಾಜು ಅವರ ರಚನೆಯಾಗಿದ್ದೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.

ಗೆಜ್ಜೆ ಪೂಜೆ ಚಿತ್ರದ ಹಾಡನ್ನ ಪಿ ವಿ ಶ್ರೀನಿವಾಸ್ ಅವರ ದನಿಯಲ್ಲಿ ಕೇಳಿದ್ರಿ. ವಿಜಯ ನರಸಿಂಹ ಅವರ ರಚನೆಯ ಗೀತೆ ಆಗಿತ್ತು, ವಿಜಯ ಭಾಸ್ಕರ್ ಅವರ ಸಂಗೀತ. ಕಾರ್ಯಕ್ರಮವನ್ನು ಕೇಳ್ತಾ ಹಲವು ನಮ್ಮ ಸ್ನೇಹಿತರ ಸಂದೇಶಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಅಂಜನಾ ಅವರು ಗಾಂಧಿ ಬಜಾರ್ನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಎ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ಸಂದೇಶವನ್ನ ಕಳಿಸ್ತಾ ಧನ್ಯವಾದಗಳನ್ನು ಹೇಳ್ತಿದ್ದಾರೆ. ಹಾಗೆ ಶಾಂತಾರಾಮ್ ಜೋಗುಪಾಳ್ಯ ಹಲಸೂರಿನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ

ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಲಕ್ಷ್ಮಣ್ ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಮಯ 10:30. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಮನೆ ಮಹಲು ಗುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ ವಿಶೇಷ ಬಿಡದಿರಿ ಯಾರೆನ್ನು ಮರೆಯದಿರಿ ನಮ್ಮ ಜನ ಗಣತಿ ನಮ್ಮ ವಿಕಾಸ
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027 ನಮ್ಮ ಜನಗಣತಿ ನಮ್ಮ ವಿಕಾಸ.

ಶ್ರೀನಿವಾಸ್ ಅವರ ದನಿಯಲ್ಲಿ ಕಸ್ತೂರಿ ನಿವಾಸ ಚಿತ್ರದ ಹಾಡನ್ನ ಕೇಳಿದ್ರಿ. ಚಿದಿಶಂಕರ್ ಅವರ ರಚನೆಯ ಗೀತೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ. ಸಮಯ 10:38 ಗಳಾಗಿದೆ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳನ್ನ ಕೇಳ್ತಾ ಇದ್ದೀರಾ.

ಅಲೆ ಜೋಡಿ ಚಿತ್ರದ ಹಾಡನ್ನ ಕೇಳಿದ್ರಿ. ಪಿ ವಿ ಶ್ರೀನಿವಾಸ್ ಅವರ ಕಂಠಸಿರಿಯಲ್ಲಿ ಗೆದ್ದೆ ಮೂಡಿ ಬಂತು. ಚಿವುದೇಶಂಕರ್ ಅವರ ರಚನೆಯಾಗಿದೆ. ಆರ್ ರತ್ನ ಅವರ ಸಂಗೀತ.

ಹಾಗೂ ಜಾನಕಿಯವರ ದನಿಯಲ್ಲಿ ಗೀತೆ ಮೂಡಿ ಬಂತು. ಗೀತಪ್ರಿಯ ಅವರ ಸಾಹಿತ್ಯ, ವಿಜಯಭಾಸ್ಕರ್ ಅವರ ಸಂಗೀತ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 10:50 ಓಲ್ಡ್ ಇಸ್ ಗೋಲ್ಡ್, ಹಳೆಯ ಹಾಡುಗಳನ್ನು ಕೇಳ್ತಿದ್ದೀರ. ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ನಮ್ಮ ಸ್ನೇಹಿತರು ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಕಾರ್ಯಕ್ರಮ ತುಂಬ ಇಷ್ಟವಾಯಿತು ಅಂತ ಹೇಳ್ತಿದ್ದಾರೆ. ಹಾಗೆ ವರಲಕ್ಷ್ಮಿ ಅವರು ಪೀಣ್ಯದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮಂಗಳ ಮೈಸೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಾಗರಬಾವಿಯಿಂದ ಪ್ರಶಾಂತ್ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಹಾಗೆ ಕಾರ್ಯಕ್ರಮವನ್ನು ಕೇಳ್ತಿದ್ದೀವಿ ಅಂತ ಮಂಗಳೂರಿನ ಮಂಗಳೇಶ ಸ್ವಾಮಿ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಂಪತ್ ಲಕ್ಷ್ಮಿ ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬೆಳಗಾವಿಯಿಂದ ನಮ್ಮ ಸ್ನೇಹಿತರಾದ ಬಸವರಾಜ್ ಕುಮಾರ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಲಕ್ಷ್ಮಣ್ ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು. ಹಲಸೂರಿನಿಂದ ರಾಜೇಶ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ರಾಜು ಹೊಯ್ಸಳ ತ್ರಿವೇಣಿ ಸುದರ್ಶನ್ ಜೆಪಿ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಓಲ್ಡ್ ಸ್ಕೂಲ್ ಕಾರ್ಯಕ್ರಮದ ಹಾಡುಗಳು ತುಂಬಾನೇ ಇಷ್ಟವಾಯಿತು ಅಂತ ಚಿದಾನಂದ್ ಟಿವಿ ಸರ್ಕಲ್ನಿಂದ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ವಿಜ್ಞಾನ ನಗರದಿಂದ ಹರಿಹರನ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮಹಾದೇವಿ ಕೊಡೆಕಲ್ ಗಂಗಾವತಿಯಿಂದ ಅವರು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಹಾಗೆ ಅಮರಾವತಿ ಹರಿಕುಮಾರ್ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸೋಮಶೇಖರ್ ಅವರು ಕೂಡ ಸಂದೇಶವನ್ನು ಹಂಪಸಾಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸ್ವಪ್ನ ಹೊಯ್ಸಳ ಅವರು ಯಶವಂತಪುರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅರಸೀಕೆರೆಯಿಂದ ಜ್ಯೋತಿ ಸಂಗಮ್ ಅವರ ಸಂದೇಶ ತಲುಪಿದೆ. ಡಾಕ್ಟರ್ ಅನಂತಕುಮಾರ್ ಕಡಬ ಗುಬ್ಬಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಇಷ್ಟವಾಯಿತು ಅಂತ ಪುಟ್ಟರಾಜು ಇವರು ನಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮ ರೆಂಡಿಂಗ್ ವಿತ್ 8318 ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶ್ರೀಕಾಂತ್ ಪೂಜಾರ್ ಮುಂಡರಗಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಮಯ 10:52 ಕಾರ್ಯಕ್ರಮ.

ಕೆ ಸುಶೀಲ ಅವರ ದನಿಯಲ್ಲಿ ಬಿಡುಗಡೆ ಚಿತ್ರದ ಹಾಡನ್ನು ಕೇಳಿದ್ರಿ. ಜಗದೀಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ, ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಹಾಡುಗಳನ್ನ ಕೇಳಿದ್ರಿ. ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿ ಧಾರವಾಡದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮಲ್ಲಪ್ಪನಹಳ್ಳಿಯಿಂದ ಬಾಬು ಅವರ ಸಂದೇಶ ಬಂದಿದೆ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಹಾಗೆ ಮಾದಪ್ಪಗೌಡ ಕೆಜಿ ಕೊಪ್ಪಲ್ ಮೈಸೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ರಮೇಶ್ ವಿದ್ಯಾರ್ಥಿ ಇವರು ಕೂಡ ಸಂದೇಶವನ್ನು ರಾಯಚೂರಿನಿಂದ ನಮಗೆ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಂಬರ್ ಎಂಡಿಂಗ್ ವಿತ್ 1009 ಇವರು ಕೂಡ ಒಂದು ಸ್ಟಿಕ್ಕರ್ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹಂಪಾಪುರದಿಂದ ಗೀತಾ ಇವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಶುಭೋದಯ ಕರ್ನಾಟಕ ಕಾರ್ಯಕ್ರಮ, ಓಲ್ಡ್ ಇಸ್ ಗೋಲ್ಡ್, ಎಲ್ಲವೂ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ ಅಂತ ಚಂದ್ರಮತಿ ಪ್ರಕಾಶ್ ರಾಜಾಜನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ನವೋದಯ ನಾಗರಾಜ್ ಅವರ ಸಂದೇಶ ಈಗ ತಾನೇ ಬಂತು. ನಿಮ್ಮ ಸಂದೇಶಕ್ಕೂ ಧನ್ಯವಾದಗಳನ್ನು ಹೇಳ್ತಾ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ ಇನ್ನೇನು 11 ಗಂಟೆಯಾಗಲಿದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ದ್ವಿಪಕ್ಷೀಯ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ಗುರಿಯನ್ನು ಹೊಂದಿರುವ ಉನ್ನತ ಮಟ್ಟದ ಸಭೆಗಳನ್ನು ಎದುರು ನೋಡುತ್ತಿರುವುದಾಗಿ ಸಚಿವರು ತಿಳಿಸಿದ್ದಾರೆ. 2026ರ ಐಸಿಸಿ ಪುರುಷರ ಟಿ20 ಕ್ರಿಕೆಟ್ ವಿಶ್ವಕಪ್ನಿಂದ ಬಾಂಗ್ಲಾದೇಶ ವಿವಾದಾತ್ಮಕವಾಗಿ ಹಿಂದೆ ಸರಿದಿದ್ದರ ಬಗ್ಗೆ ತನಿಖೆ ನಡೆಸಲು ಬಾಂಗ್ಲಾದೇಶ ಸರ್ಕಾರ 3 ಸದಸ್ಯರ ತನಿಖಾ ಸಮಿತಿಯನ್ನು ರಚಿಸಿದೆ. ಟೂರ್ನಿಯಿಂದ ಹಿಂದೆ ಸರಿಯುವ ನಿರ್ಧಾರ ಕ್ರಿಕೆಟ್ ವಲಯಗಳಲ್ಲಿ ವ್ಯಾಪಕ ಟೀಕೆಗೆ ಕಾರಣವಾಗಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಪ್ರಸಿದ್ದ ಯಾತ್ರಾ ಸ್ಥಳ ಮಲೆಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ತೆರಳುವಾಗ ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ಹರ್ಷಿತ್ ಎಂಬ ಬಾಲಕ ಮೃತಪಟ್ಟ ಹಿನ್ನೆಲೆ ನಾಗಮಲೆ ಚಾರಣಕ್ಕೆ ತಾತ್ಕಾಲಿಕ ನಿರ್ಬಂಧ ವಿಧಿಸಲಾಗಿದೆ. ವೈಟ್ ನೈಟ್ ಕೋರ್ನ ಜನರಲ್ ಆಫೀಸರ್ ಕಮಾಂಡಿಂಗ್ ಲೆಫ್ಟಿನೆಂಟ್ ಜನರಲ್ ಪಿಕೆ ಮಿಶ್ರಾ ಇಂದು ಪೂಂಚ್ ಜಿಲ್ಲೆಯಲ್ಲಿ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಗಳ ಕುರಿತು ಸಮಗ್ರ ಪರಾಮರ್ಶೆ ನಡೆಸಿದರು. ಕಳೆದ ಮಾರ್ಚ್ 11ರಿಂದ ಆರಂಭಗೊಂಡಿರುವ ಎಚ್ಪಿವಿ ಲಸಿಕಾ ಅಭಿಯಾನ ಬಳ್ಳಾರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮುಂದುವರೆದಿದ್ದು ಜಿಲ್ಲೆಯಲ್ಲಿ 16,495 ಹೆಣ್ಣುಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಯಲ್ಲಾ ರಮೇಶ್ ಬಾಬು ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 525 ಅಂಕಗಳ ಇಳಿಕೆಯೊಂದಿಗೆ 75,490 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 164 ಅಂಕ ಇಳಿಕೆಯ ನಂತರ 23,651 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ ದಾಖಲೆಯ ಇಳಿಕೆಯೊಂದಿಗೆ 95.63 ರೂಪಾಯಿಯಷ್ಟಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 PM.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಂತಾರಾಷ್ಟೀಯ ದಾದಿಯರ ದಿನವಾದ ಇಂದು ದಾದಿಯರ ಅಚಲ ಸಹಾನುಭೂತಿ, ಸದೃಢತೆ ಮತ್ತು ನಿಸ್ವಾರ್ಥ ಸಮರ್ಪಣಾ ಮನೋಭಾವವನ್ನು ಗೌರವಿಸಲಾಗುತ್ತಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಕೇಂದ್ರ ಸಚಿವ ಜೆಪಿ ನಡ್ಡಾ ತಿಳಿಸಿದ್ದಾರೆ. ನಮ್ಮ ದಾದಿಯರು ನಮ್ಮ ಭವಿಷ್ಯ, ಸಶಕ್ತ ದಾದಿಯರು ಜೀವ ಉಳಿಸುತ್ತಾರೆ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವೆ ಪವಿತ್ರಾ ಮಾರ್ಗರಿಟಾ ಹೊಂಡುರಾಸ್ಗೆ ತಲುಪಿದ್ದಾರೆ. ಭಾರತ ಹೊಂಡುರಾಸ್ ನಡುವಿನ ದ್ವಿಪಕ್ಷ

ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ ಆಗಿದೆ 11:03. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿದ್ದೇನೆ ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜೀಜೆ. ಇದು ಹೊಸ ಹಾಡುಗಳನ್ನ ಕೇಳುವಂತಹ ಸಮಯ. ಈಗ ಮೊದಲಿಗೆ ಕೇಳೋಣ ಲವ್ ಮಾಕ್ಟೈಲ್ ಚಿತ್ರದ ಗೀತೆ. ರಘುದೀಕ್ಷಿತ್ ಅವರ ಧ್ವನಿಯಲ್ಲಿ ರಾಘವೇಂದ್ರ ಹಾಗೂ ವಿ ಕಾಮತ್ ಅವರ ಸಾಹಿತ್ಯಕ್ಕೆ ರಘುದೀಕ್ಷಿತ್ ಅವರ ಸಂಗೀತವಿರುವಂತಹ ಗೀತೆಯನ್ನ.

ಇದೀಗ ಕೇಳಿ ಅಮರ್ ಚಿತ್ರದ ಗೀತೆ. ಸಂಜಿತ್ ಹೆಗಡೆ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿರುವಂತಹ ಗೀತೆಯನ್ನು

ಕೇಳೋಣ ಹುಡುಗರು ಚಿತ್ರದ ಗೀತೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿರುವಂತಹ ಗೀತೆಯನ್ನ.

ಇದೀಗ ಕೇಳಿ ಲವ್ ಮಾಕ್ಟೈಲ್ ಟು ಚಿತ್ರದಾಗಿದೆ. ನಕುಲ್ ಅಭಯಂಕರ್ ಅವರ ಧ್ವನಿಯಲ್ಲಿ ರಾಘವೇಂದ್ರ ವಿ ಕಾಮತ್ ಅವರ ಸಾಹಿತ್ಯಕ್ಕೆ ನಕುಲ್ ಅಭಯಂಕರ್ ಅವರ ಸಂಗೀತವಿರುವಂತಹ ಗೀತೆಯನ್ನು

ಕಿಳಿ ಲೂಸಿಯಾ ಚಿತ್ರದಾಗಿದೆ. ಅನನ್ಯ ಭಟ್ ಉದಿತ್ ಅವರ ಧ್ವನಿಯಲ್ಲಿ, ರಘುಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಪೂರ್ಣಚಂದ್ರ ತೇಜಸ್ವಿ ಅವರ ಸಂಗೀತವಿರುವಂತಹ ಗೀತೆಯನ್ನು

ಕೇಳಿ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ ಚಿತ್ರದ ಗೀತೆ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಜೋಶ್ಪೀರ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿರುವಂತಹ

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:30 ಮಧ್ಯಾಹ್ನದ ಪ್ರಸಾರದಲ್ಲಿ ಇನ್ನು ಮುಂದೆ ಕೇಳುವಿರಿ ಕಲಾಭಾರತಿ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಇಂದು ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರುವಂತಹ ನಟ ಮಿತ್ರ ಅವರ ಕುರಿತಾಗಿ ಮಾತಾಡ್ತಾ ಸಾಗೋಣ. ಅವರ ಹೆಸರೇ ಹೇಳುವಂತೆ ಅವರು ಎಲ್ಲರಿಗೂ ಆತ್ಮೀಯರಾದವರು. ನಮ್ಮ ಕನ್ನಡದ ಅದ್ಭುತ ಹಾಸ್ಯ ನಟ ಮಿತ್ರ, ಕೇರಳದ ಕೊಟ್ಟಾಯಂನಲ್ಲಿ ಸುಂದರ ಪರಿಸರದಲ್ಲಿ ಜನಿಸಿದಂತಹ ಮಿತ್ರ ಅವರ ಮೂಲ ಹೆಸರಾಗಿದ್ದದ್ದು ಶಿನು ಜಾರ್ಜ್. ಇವರು ಹುಟ್ಟಿದ್ದು 12 ಮೇ ರಂದು. ಮಣ್ಣಿನ ಗುಣವೋ ಏನೋ, ಮಿತ್ರ ಅವರಲ್ಲಿ ಈ ಮುಗ್ಧತೆ ಮತ್ತು ಹಾಸ್ಯ ಪ್ರಜ್ಞೆ ಅದ್ಭುತವಾಗಿ ಮೂಡಿಬಂದಿದೆ. ಚಿತ್ರರಂಗಕ್ಕೆ ಬರುವ ಮುನ್ನ ಇವರು ರಂಗಭೂಮಿಯಲ್ಲಿ ಅಖಾಡದಲ್ಲಿ ಪಳಗಿ ನಂತರ ಸಿನಿಮಾ ಇಂಡಸ್ಟ್ರಿಗೆ ಬಂದರು. ಇದೀಗ ಕೇಳಿ ಸರ್ಕಸ್ ಚಿತ್ರದ ಗೀತೆ. ಕಾರ್ತಿಕ್ ಹಾಗೂ ಎಮಿಲ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಎಮಿಲ್ ಅವರ ಸಂಗೀತವಿರುವಂತಹ ಗೀತೆಯನ್ನ

ಭಾನುವಾರ್ತೆ ಕಾರ್ಯಕ್ರಮದಲ್ಲಿ ನಟ ಮಿತ್ರ ಅವರ ಜನ್ಮದಿನದ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. 2003 ಶಿವರಾಜ್ಕುಮಾರ್ ನಟನೆಯ ಶ್ರೀರಾಮ್ ಚಿತ್ರದ ಸಣ್ಣ ಪಾತ್ರದೊಂದಿಗೆ ಚಿತ್ರರಂಗಕ್ಕೆ ಕಾಲಿಟ್ಟ ಇವರು ಆ ನಂತರ ಈ ತನಕ 147 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅವರಿಗೆ ಕರ್ನಾಟಕದ ಮನೆ ಮನೆಯಲ್ಲೂ ಗುರುತು ತಂದುಕೊಟ್ಟದ್ದು ಕಿರುತೆರೆಯ ದೃಶ್ಯಕ ವ್ಯಾಸಿಲಿನಲ್ಲಿ ಹಾಗೂ ಪಾಪ ಪಾಂಡು. ಈ ಧಾರವಾಹಿಗಳನ್ನ ಆ ವಿಶಿಷ್ಟ ಮ್ಯಾನರಿಸಂನ ಪಾತ್ರ ಮಿತ್ರ ಅವರನ್ನ ಒಬ್ಬ ಸ್ಟಾರ್ ಕಾಮಿಡಿಯನ್ ಆಗಿ ರೂಪಿಸಿತು. ಆರಂಭದಲ್ಲಿ ಚಿತ್ರರಂಗದಲ್ಲಿನ ಸಣ್ಣ ಪುಟ್ಟ ಪಾತ್ರಗಳ ಮೂಲಕ ಹೋರಾಟ ನಡೆಸಿದ್ರು. ಅವರಿಗೆ ಸಿನಿಮಾ ಬ್ರೇಕ್ ಸಿಕ್ಕಿದ್ದು ಹಾಸ್ಯ ನಟನಾಗಿ. ಅವರ ಈ ವಿಭಿನ್ನ ಧ್ವನಿ ಮತ್ತು ಟೈಮಿಂಗ್ ಜನರಿಗೆ ಸಖತ್ ಇಷ್ಟ ಆಯಿತು. ಈಗ ಕೇಳಿ ರಾಗ ಚಿತ್ರದ ಗೀತೆಯನ್ನ ಅನಿರುದ್ಧ ಭಟ್ ಕಾರ್ತಿಕ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿರುವಂತಹ ಗೀತೆ.

0: ಆತ್ಮೀಯ ಗೆಳೆಯರೇ, ಮಿತ್ರ ಅವರ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಮಿತ್ರ ಅವರು ಯೋಗರಾಜ್ ಭಟ್ ಅವರ ಮನಸಾರೆ ಚಿತ್ರದ ಪಾತ್ರ, ಹಾಗೆಯೇ ಪಂಚರಂಗಿ ಸಿನಿಮಾದ ಆ ಜ್ಯೋತಿಷಿಯಾಗಿ ಅವರು ನಟಿಸಿರುವಂತಹ ಪಾತ್ರ ನಿಜಕ್ಕೂ ಎಲ್ಲರ ಗಮನ ಸೆಳೆದಿತ್ತು ಆ ಒಂದು ಸಂದರ್ಭದಲ್ಲಿ. ಹಾಗೆಯೇ ಹೀಗೆ ಅವರ ಸಿನಿಮಾ ಜರ್ನಿಯ ಕುರಿತ ಹೇಳ್ತಾ ಹೋದ್ರೆ ಅದು ದೊಡ್ಡ ಪಟ್ಟಿಯೇ ಇದೆ. ಮಿತ್ರ ಕೇವಲ ಕಾಮಿಡಿಯನ್ ಆಗಿ ಉಳಿಯಲಿಲ್ಲ, ಅವರು ರಾಗ ಚಿತ್ರದ ಮೂಲಕವಾಗಿ ಹೀರೋ ಆಗಿಯೂ ಸಹ ಮಿಂಚಿದ್ರು. ಅದಾದ ನಂತರ ಅನೇಕ ಸಿನಿಮಾಗಳಲ್ಲಿ ಕಾಣಿಸಿಕೊಂಡ್ರು. ಹಳೆಯ ಚಿತ್ರದ ಮೂಲಕ ಅಂದರೆ ಈ ಒಂದು ಚಿತ್ರದ ರಾಗ ಚಿತ್ರದ ಮೂಲಕ ನಿರ್ಮಾಪಕರಾಗಿ ಗುರುತಿಸಿಕೊಂಡ ನಂತರದಲ್ಲಿ ಹಾಸ್ಯ ನಟರೊಬ್ಬರು ನಿರ್ಮಾಣಕ್ಕೆ ಇಳಿದಂತಹ ಸಂದರ್ಭದಲ್ಲಿ ಆಗುವಂತಹ ಸವಾಲುಗಳನ್ನು ಮೀರಿ ನಿಂತು ಮಿತ್ರ ಅವರು ತಮ್ಮ ಧೈರ್ಯವನ್ನು ಪ್ರದರ್ಶಿಸಿದ್ರು ಅಂತಲೇ ಹೇಳ್ಬೋದು. ಯಾಕಂದರೆ ಒಬ್ಬ ಸಾಮಾನ್ಯ ಕಾಮಿಡಿಯನ್ ಆಗಿ, ಒಬ್ಬ ಸಾಮಾನ್ಯ ಹಾಸ್ಯ ನಟನಾಗಿ ಇಂಡಸ್ಟ್ರಿಗೆ ಬಂದ ನಂತರ ಒಬ್ಬ ನಿರ್ಮಾಪಕನಾಗಿ ಬೆಳೆಯುವಂತಹದ್ದು ನಿಜಕ್ಕೂ ದೊಡ್ಡ ವಿಚಾರ ಅಂತಲೇ ಹೇಳ್ಬೋದು.
1: ಬೀದಿ ಬೀದಿಯಲ್ಲಿ ಈ ಧ್ವನಿ ಮೊಳಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

ಮಿತ್ರ ಅವರ ಅವರು ಈವರೆಗೂ ಮನಸ್ಸಿಗೆ ಕಚಗುಳಿರುವಂತಹ ಸಾವಿರಾರು ಕಾಮಿಡಿ ಶೋಗಳನ್ನು ನಡೆಸಿಕೊಟ್ಟಿದ್ದಾರೆ. ಈಗಲೂ ಅವಕಾಶ ಸಿಕ್ಕಾಗಲೆಲ್ಲ ನಡೆಸಿಕೊಡ್ತಾಲೇ ಇರ್ತಾರೆ. ಇತ್ತೀಚೆಗೆ ಬಿಡುಗಡೆಯಾದಂತಹ ರಾಘವೇಂದ್ರ ಸ್ಟೋರ್ಸ್ ಸಿನಿಮಾದಲ್ಲಿ ಅವರು ಮಾತು ಬಾರದ ಪಾತ್ರವನ್ನು ಎಷ್ಟು ಅದ್ಭುತವಾಗಿ ನಿಭಾಯಿಸಿದ್ರು, ಹಾಗೆಯೇ ಆ ಒಂದು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿ ಜನರ ಮನಸ್ಸನ್ನ ಗೆದ್ದಿದ್ವು. ಹಾಗೆಯೇ ಪ್ರದೀಪ್ ನಿರ್ದೇಶನದ ನಟ ಕೋಮಲ್ ಮತ್ತು ಸಹನಮೂರ್ತಿ ನಿರ್ಮಾಣದ ಎಲ್ಲಾ ಕುನ್ನಿ ಚಿತ್ರದಲ್ಲೂ ಒಂದು ವಿಭಿನ್ನ ಪಾತ್ರದ ಮೂಲಕ ಸದ್ದು ಮಾಡಿದ್ದಾರೆ. ಎಂಥದ್ದೇ ಪಾತ್ರ ಕೊಟ್ಟರು ನುಂಗಿ ನೀರು ಕುಡಿಯುವ ಮಿತ್ರ ಮಾನವೀಯ ಕಾರ್ಯಗಳಲ್ಲೂ ಸಹ ಎತ್ತಿದ ಕೈ ಅಂದ್ರೆ ನಿಜಕ್ಕೂ ತಪ್ಪಾಗಲಾರದು. ಈಗ ಕೇಳಿ ರಾಜಾ ಲವ್ಸ್ ರಾಧೆ ಚಿತ್ರದ ಗೀತೆಯನ್ನ ಹೇಮಂತ್ ಕುಮಾರ್ ಹಾಗೂ ಶ್ರುತಿ ಪ್ರಶಾಂತ್ ಅವರ ಧ್ವನಿಯಲ್ಲಿ, ಎಂ ರವಿಶೇಖರ್ ಅವರ ಸಾಹಿತ್ಯಕ್ಕೆ ವೀರಸಮರ್ಥ ಅವರ ಸಂಗೀತವಿರುವಂತಹ ಗೀತೆಯನ್ನು

ಕಾರ್ಯಕ್ರಮದಲ್ಲಿ ಮಿತ್ರ ಅವರ ಜನ್ಮದಿನದ ಪ್ರಯುಕ್ತ ಅವರ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಮಿತ್ರ ಅವರ ಬಗ್ಗೆ ಹೇಳಬೇಕಾದ ಒಂದು ಮಾತು ಏನಪ್ಪಾ ಅಂದರೆ, ಅವರ ಸಂಘಟನಾ ಚತುರತೆ, ಕಲಾವಿದರ ಸಂಘದ ಕೆಲಸಗಳಲ್ಲಿ, ಸಾಮಾಜಿಕ ಸೇವೆಗಳಲ್ಲಿ ಅವರು ಯಾವಾಗಲೂ ಮುಂದೆ ಇರ್ತಾರೆ. ತಾನು ಬಂದ ಹಾದಿಯನ್ನು ಮರೆಯದೆ ಹೊಸಬರಿಗೆ ಪ್ರೋತ್ಸಾಹ ನೀಡುವಂಥ ಅವರ ದೊಡ್ಡ ಗುಣ ನಿಜಕ್ಕೂ ಅದ್ಭುತ ಅಂತಲೇ ಹೇಳಬಹುದು. ಮಿತ್ರ ಅವರ ಆ ನಗು ಸದಾ ಕನ್ನಡ ಪರದೆಯ ಮೇಲೆ ಹೀಗೆ ಸಾಗಲಿ ಅಂತ ನಾವು ಆಶಿಸೋಣ. ಇದೀಗ ಕೇಳಿ ಉಲ್ಲಾಸ ಉತ್ಸಾಹ ಚಿತ್ರದ ಗೀತೆಯನ್ನ ಕಾರ್ತಿಕ್ ಅವರ ಧ್ವನಿಯಲ್ಲಿ ರಾಮ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಪ್ರಕಾಶ.

ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟ ಮಿತ್ರ ಅವರ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡ್ವಿ. ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂದಿದೆ ಅಂತ ನಮ್ಮ ಕೇಳುಗರು ಸಹ ಸಂದೇಶನ ಕಳಿಸ್ತಾ ಇದ್ದಾರೆ. ನಮ್ಮ ಕೇಳುಗರು, ನಾವು ಸಹ ಮಿತ್ರ ಅವರ ಸಿನಿಮಾಗಳನ್ನು ನೋಡಿ ಅವರ ಅಭಿನಯವನ್ನ ತುಂಬಾ ಇಷ್ಟಪಟ್ಟಿದ್ದೇವೆ ಅಂತ ನಮಗೆ ಸಂದೇಶಗಳನ್ನ ಕಳಿಸಿಕೊಟ್ಟಿದ್ದಾರೆ. ಸಂದೇಶಗಳನ್ನ ಕಳಿಸಿಕೊಟ್ಟಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು. ಈಗ ಪ್ರಸಾರವಾಗಲಿದೆ ಕಲಾಭಾರತಿಯ ಕೊನೆಯ ಹಾಡು, ಮನಸಾರೆ ಚಿತ್ರದ ಗೀತೆ. ಕೆಕೆ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿ ಅವರ ಸಂಗೀತ ಇರುವಂತಹ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ದಾದಿಯರ ಸಮರ್ಪಣೆ ಮತ್ತು ಕೊಡುಗೆಗಳನ್ನು ಗೌರವಿಸಲು ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನವಾದ ಇಂದು ಮೇ 12ನ್ನು ಅಂತಾರಾಷ್ಟೀಯ ಶುಶ್ರೂಷಕರ ದಿನವಾಗಿ ಆಚರಿಸಲಾಗುತ್ತಿದೆ. ಅಂತಾರಾಷ್ಟೀಯ ದಾದಿಯರ ಮಂಡಳಿ ಐಸಿಎನ್ 1974ರಿಂದ ದಾದಿಯರ ದಿನ ಆಚರಿಸುತ್ತಿದೆ. ನಮ್ಮ ದಾದಿಯರು ನಮ್ಮ ಭವಿಷ್ಯ, ಸಬಲೀಕೃತ ದಾದಿಯರು ಜೀವಗಳನ್ನು ಉಳಿಸುತ್ತಾರೆ ಎಂಬ ಧ್ಯೇಯದೊಂದಿಗೆ ನರ್ಸಿಂಗ್ ಕಾರ್ಯಪಡೆಯನ್ನು ಬೆಂಬಲಿಸಿ ಸಬಲೀಕರಿಸಲು ರಾಜ್ಯದ ವಿವಿಧೆಡೆ ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಕಚ್ಚಾ ತೈಲ ಹಾಗೂ ಅಡುಗೆ ಅನಿಲದ ವಾಸ್ತವ ಸಮಸ್ಯೆಯನ್ನು ಜನತೆ ಬಲ್ಲರು. ವಿದೇಶಿ ವಿನಿಮಯದ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೊಟ್ಟ ಕರೆಗೆ ದೇಶದ ಜನತೆ ಸ್ಪಂದಿಸುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ

0: ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಶಕ್ತಿ ಮೂಲಗಳ ನಿರ್ವಹಣೆಯಲ್ಲಿ ದೇಶದಲ್ಲಿ ಸಾಕಷ್ಟು ಪರ್ಯಾಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಹಾಗೂ ಎಲ್ಪಿಜಿ ದರದಲ್ಲಿ ಏರಿಕೆಯಾದರೂ ಕೇಂದ್ರ ಸರ್ಕಾರ ಅದನ್ನು ಭರಿಸಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದೆ ಎಂದು ಸ್ಪಷ್ಟಪಡಿಸಿದರು. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ವಿಬಿ ಜಿರಾಮ್ಜಿ ಕಾಯ್ದೆ ದೇಶಾದ್ಯಂತ ಜುಲೈ 1ರಿಂದ ಜಾರಿಗೆ ಬರಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಅಧಿಸೂಚನೆ ಹೊರಡಿಸಿದೆ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನರೇಗಾ ಅಡಿಯಲ್ಲಿ ಜೂನ್ ತಿಂಗಳ 30ರವರೆಗೆ ಎಲ್ಲ ಕಾಮಗಾರಿಗಳು ತಡೆರಹಿತವಾಗಿ ಮುಂದುವರಿಯಲಿವೆ. ಈ ಬದಲಾವಣೆಯಿಂದ ಕಾರ್ಮಿಕರಿಗೆ ಯಾವುದೇ ತೊಂದರೆಯಾಗದು ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೇಂದ್ರ ಚುನಾವಣಾ ಆಯೋಗ 3ನೇ ಹಂತದ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಿದ್ದತೆ ನಡೆಸಿದೆ. ಕರ್ನಾಟಕ ಸೇರಿದಂತೆ ಬಾಕಿ ಉಳಿದಿರುವ 22 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 430 ಕೋಟಿ ಮತದಾರರು ಪರಿಷ್ಕರಣೆಗೆ ಒಳಪಡಲಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಮಾರ್ಚ್ ತಿಂಗಳ ಕಂತಿನ ಹಣ 4 ಅಥವಾ 5 ದಿನಗಳಲ್ಲಿ, ಏಪ್ರಿಲ್ ಕಂತಿನ ಹಣ ಮುಂಬರುವ 10 ದಿನಗಳಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ತಾಲೂಕು ಬಾಕೂರಿನಲ್ಲಿ ಭರವಸೆ ನೀಡಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗದ 2025ನೇ ಸಾಲಿನ ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ ದೇಶಕ್ಕೆ ಪ್ರಥಮ ಸ್ಥಾನ ಪಡೆದ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಸವದಿ ಗ್ರಾಮದ ಬಸವರಾಜ್ ಧರೆಪ್ಪ ಕೆಂಪವಾಡ್, 14ನೇ ರ್ಯಾಂಕ್ ಗಳಿಸಿದ ದೀಕ್ಷಿತ್ ಎನ್ ಹಾಗೂ 63ನೇ ರ್ಯಾಂಕ್ ಪಡೆದ ಕನಕಪುರದ ಅನುಷಾ ಶ್ರೀನಿವಾಸ್ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿನಂದಿಸಿದ್ದಾರೆ. ಐಎಫ್ಎಸ್ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿರುವ ಬಸವರಾಜ್ ಕೆಂಪವಾಡ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನಾನು ಬಸವರಾಜ್ ಕೆಂಪವಾಡ್, ಭಾರತೀಯ ಅರಣ್ಯ ಸೇವೆ 2025ರಲ್ಲಿ ದೇಶಕ್ಕೆ ಮೊದಲ ರ್ಯಾಂಕ್ ಪಡೆದಿರುತ್ತೇನೆ. ಮೂಲತಃ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸವದಿ ಗ್ರಾಮದವನು. 10ನೇ ತರಗತಿಯವರೆಗೆ ಗ್ರಾಮೀಣ ಪ್ರದೇಶದಲ್ಲೇ ವಿದ್ಯಾಭ್ಯಾಸ ಮುಗಿಸಿದ್ದು, ಬಾಲ್ಯದಿಂದಲೇ ವನ್ಯಜೀವಿ ಮತ್ತು ಅರಣ್ಯ ಮರಗಿಡಗಳ ಬಗ್ಗೆ ಆಸಕ್ತಿ ಹೊಂದಿದ್ದ ಕಾರಣ ಬಿಎಸ್ಸಿ ಫಾರೆಸ್ಟ್ರಿ ಅನ್ನು ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಮುಗಿಸಿದ್ದೇನೆ. 2 ವರ್ಷಗಳ ನಿರಂತರ ಪರಿಶ್ರಮ ಮತ್ತು ಸತತ ಛಲಬಿಡದ ಪ್ರಯತ್ನದ ಫಲವಾಗಿ ಇವತ್ತು ದೇಶಕ್ಕೆ ಮೊದಲ ರ್ಯಾಂಕ್ ಪಡೆದಿರುತ್ತೇನೆ. ನನ್ನ ತಯಾರಿಯ ಸಮಯದಲ್ಲಿ ನನ್ನ ತಂದೆ ತಾಯಿ ಮತ್ತು ನನ್ನ ಎಲ್ಲಾ ಕುಟುಂಬದವರು, ಸ್ನೇಹಿತರು, ಗುರುಗಳ ಸತತ ಮಾರ್ಗದರ್ಶನದಿಂದ 1ನೇ ರ್ಯಾಂಕ್ ಪಡೆದಿರುತ್ತೇನೆ ಎಂದು ಹೆಮ್ಮೆಯಿಂದ ಹೇಳಬಯಸುತ್ತೇನೆ.
0: ವಿಜಯನಗರ ಜಿಲ್ಲೆ ಹಂಪಿಯ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಮಹಿಳಾ ಸುರಕ್ಷತೆ ಮತ್ತು ಭದ್ರತೆಯ ಕುರಿತು ಜನಜಾಗೃತಿ ಜರುಗಿತು. ವಿಶ್ವ ಪಾರಂಪರಿಕ ತಾಣ ಹಂಪಿಯ ಶ್ರೀ ವಿರೂಪಾಕ್ಷ ದೇವಾಲಯ, ರಥಬೀದಿ ಹಾಗೂ ಬಸ್ ನಿಲ್ದಾಣದ ಸುತ್ತಮುತ್ತ ಸಾರ್ವಜನಿಕರು ಮತ್ತು ಪ್ರವಾಸಿ ಮಹಿಳೆಯರಿಗೆ ಸುರಕ್ಷತಾ ಕ್ರಮಗಳ ಬಗ್ಗೆ ಅಕ್ಕಾಪಡೆ ಮತ್ತು ವಿಜಯ್ ಮಹಿಳಾ ಸುರಕ್ಷಾ ಪಡೆ ಜಾಗೃತಿ ಮೂಡಿಸಿತು. ಗದುಗಿನ ಲಡಾಯಿ ಪ್ರಕಾಶನ ಧಾರವಾಡದ ಚಿತ್ತಾರ ಕಲಾಬಳಗ ಹಾಗೂ ಕವಿ ಪ್ರಕಾಶನ ಕವಲಕ್ಕಿ ಸಂಯೋಜಿತ ಮೇ ಸಾಹಿತ್ಯ ಮೇಳ ಬಳಗದಿಂದ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಆರ್ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಈ ತಿಂಗಳ 16 ಮತ್ತು 17ರಂದು 12ನೇ ಮೇ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. 2026-27ರ ಐಸಿಸಿ ಎಲೈಟ್ ರೆಫ್ರಿಗಳ ಪಟ್ಟಿಯಲ್ಲಿ ಭಾರತದ ಮಾಜಿ ಕ್ರಿಕೆಟಿಗ ಕರ್ನಾಟಕದ ಹೆಸರಾಂತ ವೇಗದ ಬೌಲರ್ ಜಾವಗಲ್ ಶ್ರೀನಾಥ್ ಮುಂದುವರೆದಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ ಕರ್ನಾಟಕ ಓಪನ್ ಎಟಿಪಿ ಚಾಲೆಂಜರ್ ಪುರುಷರ ಟೆನಿಸ್ ಪಂದ್ಯಾವಳಿಯಲ್ಲಿ ಭಾರತದ ಆದಿತ್ಯ ವಿಶಾಲ್ ಅರ್ಹತಾ ಸುತ್ತಿನಲ್ಲಿ ಗೆದ್ದು ಮುಖ್ಯ ಸುತ್ತು ಪ್ರವೇಶಿಸಿದ್ದಾರೆ. ಉತ್ತರ ಕನ್ನಡ, ಕೊಪ್ಪಳ, ಚಿಕ್ಕಮಗಳೂರು ಸೇರಿದಂತೆ 14 ಜಿಲ್ಲೆಗಳಲ್ಲಿ ಕೆಲವೆಡೆ ಇಂದು ಗುಡುಗು ಸಹಿತ ಸಾಧಾರಣ ಮಳೆಯಾಗಲಿದೆ ಎಂದು ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ನಾಟಕ ಭುವನದ ಭಾಗ್ಯ ಅಹಿಲ್ಯಾಬಾಯಿ ಹೋಳ್ಕರ್. ಪ್ರಸ್ತುತಪಡಿಸುತ್ತಾರೆ ಸಮುದ್ರದ ಶ್ರೋತೃ ಬಳಗದ ಸದಸ್ಯ.

ಎಲ್ಲ ಆತ್ಮೀಯ ಸ್ವಾಗತವನ್ನ ಕೋರುತ್ತಿರುವವರು ನಾವು ಸಮುದ್ಯತ ಶ್ರೋತೃ ಸಂಘದ ಗೆಳತಿಯರು. ಇಂದು ನಾವು ನಿಮಗಾಗಿ ಪ್ರಸ್ತುತಪಡಿಸುತ್ತಿರುವ ನಾಟಕ ಭುವನದ ಭಾಗ್ಯ ಅಹಿಲ್ಯಾಬಾಯಿ ಹೋಲ್ಕರ್. ಸಾವಿರದ 1725 ಮೇ 31 ಜನಿಸಿದ ಅಹಿಲ್ಯಾಬಾಯಿ ಮದುವೆಯಾದಾಗ 8 ವರ್ಷದ ಪ್ರಾಯ. ಆ ಸಮಯದಲ್ಲಿ ಬಾಲ್ಯ ವಿವಾಹ ಜಾರಿಯಲ್ಲಿತ್ತು. ಆಟ ಆಡುವ ಸಮಯದಲ್ಲಿ ಮದುವೆಯಾಗುವ ಹೆಣ್ಣು ಮಕ್ಕಳು ಆಕಸ್ಮಿಕವಾಗಿ ಪತಿಯ ಸಾವಾದರೆ ಬಾಲ ವಿಧವೆಯಾಗಿಯೇ ಜೀವನ ಸಾಗಿಸುವ ಕಾಲ. ಅಹಿಲ್ಯ ಹುಟ್ಟಿದ್ದು ಚೌಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ. ರಾಜ ಮನೆತನವೂ ಅಲ್ಲದ ಊರಿನ ಪಟೇಲನಾಗಿದ್ದ ಮಂಕೋಜಿ ಶಿಂಡೆ ಹಾಗೂ ಸುಶೀಲಾ ಶಿಂಡೆಯರ ಮಗಳಾಗಿ ಕಾರ್ಯನಿಮಿತ್ತ ಚೌಂಡಿ ಗ್ರಾಮದ ಮುಖಾಂತರ ಹಾದು ಹೋಗುತ್ತಿದ್ದ ಮಾಲ್ವಾದ ಸುಬೇದಾರ್ ಮಲ್ಹರ್ ರಾವ್ ಹೋಳ್ಕರ್ ಅನಿರೀಕ್ಷಿತವಾಗಿ ಪುಟ್ಟ ಬಾಲಕಿ ಅಹಿಲ್ಯಾಳ ನಡೆ ನುಡಿ ಮತ್ತು ಆಕೆಯ ವಿಚಾರಗಳಿಂದ ಪ್ರಭಾವಿತರಾಗಿ ತಮ್ಮ ಪುತ್ರ ಖಂಡೇರಾವ್ನಿಗೆ ಈ ಹುಡುಗಿಯೇ ಸರಿಯಾದ ಜೋಡಿ ಎಂದು ನಿರ್ಧರಿಸಿ ವಿವಾಹದ ನಿಶ್ಚಯ ಮಾಡುತ್ತಾರೆ. 1754 ಯುದ್ಧದ ಸಮಯದಲ್ಲಿ ಖಂಡೇರಾವ್ ಅಕಾಲ ಮರಣಕ್ಕೆ ಈಡಾಗುತ್ತಾನೆ. ಪೇಶ್ವೆಗಳ ಒಪ್ಪಿಗೆ ಮೇರೆಗೆ ಅಹಿಲ್ಯ ತನ್ನ ಮಗ ಮಾಲೇರಾವ್ನನ್ನು ಸುಬೇದಾರನನ್ನಾಗಿ ಮಾಡುತ್ತಾಳೆ. ಧೀಮಂತ ನಾಯಕತ್ವ, ದೂರದರ್ಶಿ ವ್ಯಕ್ತಿತ್ವ, ಸಾಮಾನ್ಯ ಜನರಲ್ಲಿ ಕಳಕಳಿಯುಕ್ತ ಪ್ರೀತಿ ಎಲ್ಲವೂ ಅಹಿಲ್ಯಬಾಯಿಯವರಿಗಿತ್ತು. ಆಕೆಯ ಆಳ್ವಿಕೆಯ ಸಮರ್ಥ ರಾಜ್ಯಭಾರಕ್ಕೆ ಹಿಡಿದ ಕನ್ನಡಿಯಾಗಿತ್ತು. ಒಂದು ಸಂಸ್ಥಾನದ ಮಹಾರಾಣಿಯಾಗಿದ್ದರೂ ಬಹಳ ಸರಳವಾದ ಜೀವನವನ್ನು ನಡೆಸಿದ ಶ್ರೇಯ ಇವರಿಗೆ ಸಲ್ಲುತ್ತದೆ. ಮಹಿಳೆಯರಿಗೆ 10 ಹಲವಾರು ಕಟ್ಟುಪಾಡುಗಳಿದ್ದ ಸಮಯದಲ್ಲಿ ಒಂದು ಸಂಸ್ಥಾನವನ್ನು ಏಕಾಂಗಿಯಾಗಿ ಬೆಳೆಸಿದ ಪರಿ ಇತಿಹಾಸದ ಪುಟಗಳಲ್ಲಿ ಸದಾಕಾಲ ಅಮರವಾಗಿರುತ್ತದೆ. ಬನ್ನಿ ಈಗ ಭುವನದ ಭಾಗ್ಯ ಅಹಿಲ್ಯಾಬಾಯಿ ಹೋಲ್ಕರರ ಕಿರು ಪರಿಚಯ, ಅವರ ಸಾಧನೆ, ಅವರ ರಾಜ್ಯಾಡಳಿತ ಎಲ್ಲವೂ ಹೇಗಿತ್ತು ಎಂದು ಈ ನಾಟಕದ ಮೂಲಕ ನಾವು ತಿಳಿಯೋಣ.

0: ರಾಜವಾಡೆಯ ದಾಸಿ ಚಲುವಮ್ಮನ ಪ್ರವೇಶ.
1: ದೂರ ಹೊಂಟೇನವ್ವ ಚಲುವವ್ವ?
2: ಅದು ರಾಜವಾಡೆ ಪೂಜಾ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡೋಗೋಣ ಅಂತ ಕೆರೆ ತಾವು ಬಂದಿದ್ದೆ ಕಣಣ್ಣ. ಈಗ ವಾಡೆಗೆ ಹೊಂಟೆ ತಿರ್ಗ. ದಾರಿ ಬಿಡು, ಮತ್ತೆ ವಾಡೆಲಿ ಬೋ ಕೆಲ್ಸಗಳಿದಾವೆ. ಇನ್ನು ಮಧುಮಕ್ಳ ಸ್ವಾಗತಕ್ಕೆ ವಾಡೆ ಬೇರೆ ಸಿಂಗರ್ಸ್ ಬೇಕೀಗ.
1: ಹೋಗುವಂತೆ ವಸಿ ಇರು ಚಲ್ವವ್ವ. ಅಂದಂಗೆ ನಮ್ ಯುವರಾಜ್ರ ಲಗ್ನ ಬಾಜಿರಾವ್ ಪೇಶ್ವೆ ಅವರ ಪುಣೆ ಅರಮನೆಯಲ್ಲಿ ನಡೀತಂತೆ. ನಮ್ ಯುವರಾಣಿ ಪೇಶ್ವೆಯವ್ರ ಮಗಳಾದಾಳೇನು?
2: ಅಯ್ಯೋ ಅಲ್ ಕಣಯ್ಯೋ, ನಮ್ ಯುವರಾಣಿ ಚೌಂಡಿ ಅಂತೊಂದು ಹಳ್ಳಿ ಹಾಕಿ ಅದಾಳು. ಅಲ್ಲಿನ್ ಪಟೇಲ ಮಾಂಕೋಜಿ ಶಿಂದೆ ಮತ್ತು ಸುಶೀಲಾ ಶಿಂದೆ ಅವ್ವ ಅವರ ಮುದ್ದಿನ್ ಮಗಳಂತಿ ಹಾಕಿ. ಯಾವುದೋ ಯುದ್ಧ ಮುಗಿಸಿ ಬಾಜಿರಾವ್ ಪೇಶ್ವೆಯವ್ರ ಜೋಡಿ ನಮ್ ಧಣಿ ಪುಣೆಗೆ ವಾಪಸ್ ಬರ್ಬೇಕಿದ್ರೆ ಚೌಂಡಿ ಊರಾಗೆ ಆಕಿನ ನೋಡ್ಯಾರ. ಪೇಶ್ವೆರು ನಮ್ ಧಣಿರು ಆಕಿನ ಭಾಳ ಮೆಚ್ಕೊಂಡು ಪಟೇಲ್ರ ಬಳಿ ಕನ್ಯಾ ಕೇಳ್ಯಾರ. ಹಂಗ ಪುಣೆದಾಗ ಪೇಶ್ವೆಯವ್ರ ಅರಮನೆಯಲ್ಲಿ ಲಗ್ನ ನಡೆದೈತಿ.
1: ಓಹೋ, ನಮ್ ಯುವರಾಣಿ ಬಲದೃಷ್ಟವಂತಿ ಬಿಡು ಹಂಗಾದ್ರ.
2: ಏ ಯಾಕಣ್ಣ ಹಂಗಂದಿ?
1: ಮತ್ತೆ ನಮ್ ಜಾಗೀರ್ದಾರ್ ಮಲ್ಹಾರ ರಾವ್ ಹೋಳ್ಕಾರ್ ಅಂದ್ರೆ ಸಾಧಾರಣವೇ 30 ಪರಗಣ ಜಾಗೀರು ನಮ್ ದಣಿರ್ದು ಅಂತೀನಿ. ಮರಾಠ ಸಂಸ್ಥಾನದ ಪೇಶ್ವೆಯ ಸೇನಾ ದಂಡನಾಯಕ ಬೇರೆ. ದೌಲತ್ತಿನಲ್ಲಿ ಪೇಶ್ವೆಯವ್ರನ್ನ ಮೀರ್ಸೋ ಅತೀ ಶ್ರೀಮಂತ. ಇಂದೋ ರಾಜವಾಡಗೆ ಸೊಸೆಯಾಗಿ ಬರಕ ಆಕಿ ಅದೇನ್ ಪುಣ್ಯ ಮಾಡಿರ್ಬೇಕು ಹೇಳು.
2: ಆಕಿ ಏನ್ ಕಮ್ಮಿ ಅದಾಳ ಅನ್ಕೊಂಡಿನ್ ನೀನು? ಆಕಿ ದೈವ ಶ್ರದ್ಧಿ ಜಾಣ್ಮೆ ಜನಾನುರಾಗ ನೋಡಿನೆ ಆಕಿಗೆ ಮನಸೋತಿರೋದು ನಮ್ ದಣಿ. ಓದು ಬರ ಬಲ್ಲಾಕಿ ಅಂತೆ ಆಕಿ. ಕತ್ತಿ ವರ್ಸಿ ತಾಲೀಮು ಆಗೈತಂತೆ. ಅಂತಾಕಿ ಸೊಸಿಯಾಗಿ ಬರೋದು ವಾಡೆದು ಪುಣ್ಯ ಅಲ್ಲೇನ್ ಮತ್ತ?
1: ಹಂಗಂತಿ ಸರಿ, ಆಕಿನ ಸೊಸಿಯಾಗಿ ಪಡೆಯೋದು ವಾಡಿ ಪುಣ್ಯ ಅನ್ನೋ. ಇಂಥವ್ ಆಕಿ ಸೊಸಿಯಾಗಿ ಬರ್ತಿರೋದು

0: ನಿಖಿ ಅದೃಷ್ಟವೋ ಅಂತ ಕಾದ್ ನೋಡೋಣ.
1: ಸರಿ ಸರಿ, ನಾ ಹೊಂಟೆ, ದಾರಿ ಬಿಡು ನಂಗ.
0: ಸರಿ ಅವ್ವ, ನೀನ್ ನಡಿ. ಕೇಳ್ರಪ್ಪ, ಕೇಳಿ ಕೇಳಿ.
2: ರಾಜವಾಡೆಯಲ್ಲಿ ನವವಧು ಅಹಿಲ್ಯಾಗೆ ಸ್ವಾಗತ.
3: ಬಲಗನಿಟ್ಟು ಒಳಗೆ ಬಾಮಗಳೇ, ಇನ್ನು ಮುಂದೆ ಈ ವಾಡೇನೇ ನಿನ್ನ ಮನೆ, ನಾವೇ ನಿಮ್ಮ ತಾಯಿ ತಂದೆ, ಇಂದೋರ್ನ ಸಮಸ್ತ ಜನತೆ ನಿನ್ನ ಮಕ್ಕಳು. ನಮ್ಮ ಇಂದೋರ್ ಸಂಸ್ಥಾನದ ಕೀರ್ತಿಗೆ ತಕ್ಕಂತೆ ನಡೆದುಕೊಂಡು ಮನೆತನವನ್ನು ಬೆಳಗು ಮಗಳೇ.
4: ತಮ್ಮ ಮಾತಿನಂತೆಯೇ ನಡೆಯುವೆನು ಅತ್ತೆಮ್ಮ.
5: ನಡೆ ಅಹಿಲ್ಯ, ನಿನಗೆ ನಮ್ಮ ರಾಜವಾಡೆಯನ್ನು ತೋರಿಸುವೆನು.
6: ಮಹಾರಾಣಿ ಗೌತಮಿ ನಡೆ, ನಾವು ಸ್ವಲ್ಪ ವಿಶ್ರಾಂತಿ ಪಡೆಯೋಣ.
2: ಕೆಲವು ವರುಷಗಳೇ ಸರಿದವು. ಈ ಅವಧಿಯಲ್ಲಿ ಮಲ್ಹಾರ್ರವರು ಕುಶಾಗ್ರಮತಿಯಾದ ತಮ್ಮ ಸೊಸೆ ಅಹಿಲ್ಯಾಗೆ ರಾಜತಾಂತ್ರಿಕತೆ ಹಾಗೂ ರಣತಂತ್ರಗಳ ಸಂಬಂಧಿಸಿದಂತೆ ಸಾಕಷ್ಟು ತರಬೇತಿ ನೀಡುವರು. ಅನೇಕ ಬಾರಿ ಯುದ್ಧ ರಂಗಗಳಿಗೂ ಕರೆದೊಯ್ದು ಅಹಿಲ್ಯೆಗೆ ಯುದ್ಧ ಭೂಮಿಯಲ್ಲಿರಬೇಕಾದ ಚಾಣಾಕ್ಷತೆ ನೈಪುಣ್ಯತೆಯನ್ನು ಕಲಿಸಿದರು. ಆಕೆಯನ್ನು ಚೆನ್ನಾಗಿ ಪಳಗಿಸಿದರೂ ಕೂಡ. ಈಗ ಅಹಿಲ್ಯೆಯ ಅತ್ತೆ ಮಾವನವರಾದ ಮಲ್ಹಾರ್ರಾವ್ ಹಾಗೂ ಗೌತಮಿಯವರ ಪ್ರವೇಶ.
6: ಮಹಾರಾಣಿ, ಈ ನಾಲ್ಕಾರು ವರ್ಷಗಳಲ್ಲಿ ನಾವು ನೋಡಿದಂತೆ ಕುಶಾಗ್ರಮತಿಯಾದ ನಮ್ಮ ಅಹಲ್ಯೆಯು ಚಾಣಾಕ್ಷತನದಲ್ಲಿ, ಧೈರ್ಯ ಸಾಹಸಗಳಲ್ಲಿ, ರಾಜ್ಯಾಡಳಿತದಲ್ಲಿ, ರಣತಂತ್ರಗಳಲ್ಲಿ ನಮ್ಮ ಮಗ ಖಂಡೇರಾವ್ನನ್ನು ಮೀರಿಸುತ್ತಾಳೆ. ನಮ್ಮ ಇಂದೋರ್ನ ಭವಿಷ್ಯವನ್ನು ಸುರಕ್ಷಿತವಾಗಿ ಕಾಪಾಡುತ್ತಾಳೆ ನಮ್ಮ ಅಹಲ್ಯ ಎಂದು ನನಗೆ ತೀವ್ರವಾಗಿ ಅನಿಸುತ್ತಿದೆ.
2: ಈಗ ಅಹಿಲ್ಯಾಬಾಯಿ ಹೋಲ್ಕರ್ ಹಾಗೂ ಖಂಡೇರಾವ್ರವರ ಪ್ರವೇಶ.
7: ವಂದನೆಗಳು ತಂದೆಯೇ, ವಂದನೆಗಳು ತಾಯಿಯೇ. ತಂದೆಯೇ, ಬಾಜಿರಾವ್ ಪೇಶಿಯವರ ಸಂದೇಶ ಬಂದಿದೆ. ಪೇಶಿಯವರು ಹಾಗೂ ಮಾಳವ ದೇಶದ ನಡುವೆ ಯುದ್ಧ ನಡೆಯಲಿದೆ. ನಾವಿಬ್ಬರು ಈಗ ತಕ್ಷಣ ಯುದ್ಧಕ್ಕೆ ತೆರಳಬೇಕಿದೆ.
6: ಹೌದೇ, ಇನ್ನು ತಡ ಮಾಡುವಂತಿಲ್ಲ ಮಹಾರಾಣಿ, ನಾವಿಬ್ಬರು ಹೋಗಿ ಬರುವೆವು. ಅಹಲ್ಯ, ಎಂದಿನಂತೆ ನಮ್ಮ ಗೈರು ಹಾಜರಿಯಲ್ಲಿ ಇಂಧೋರ್ನ ಸಮಸ್ತ ಉಸ್ತುವಾರಿ ನಿನ್ನದು, ನಿಭಾಯಿಸುತ್ತಿ ಅಲ್ಲವೇ ಮಗಳೇ?
4: ಮಾವನವರೇ, ನಾನು ಈ ಯುದ್ಧದಲ್ಲಿ ಭಾಗವಹಿಸಬಹುದೇ?
6: ಅಹಲ್ಯ, ಈ ಮೊದಲು ಅನೇಕ ಯುದ್ಧಗಳಲ್ಲಿ ನೀನು ನಮ್ಮೊಂದಿಗಿದ್ದೆ, ಆದರೆ ಈ ಯುದ್ಧ ಸುದೀರ್ಘ ಕಾಲ ನಡೆಯುವ ಸಾಧ್ಯತೆ ಇದೆ. ಆದ್ದರಿಂದ ಈ ಬಾರಿ ನೀನು ಇಲ್ಲೇ ಇದ್ದು ರಾಜ್ಯದ ಉಸ್ತುವಾರಿ ನೋಡಿಕೋ ತಾಯಿ. ನಾನು ನಿನಗೆ ಎಂದಿನಂತೆ ಉತ್ತರ ಹಾಗೂ ಮಧ್ಯ ಭಾರತದ ಮಹತ್ವದ ಸಮಾಚಾರಗಳು, ರಾಜಕೀಯ ಆಗುಹೋಗುಗಳು, ನಮ್ಮ ಸೈನ್ಯದ ಚಲನವಲನಗಳು, ರಾಜ್ಯಭಾರಕ್ಕೆ ಕುರಿತಾದ ಸಲಹೆಗಳು ಇವೆಲ್ಲವನ್ನೂ ಒಳಗೊಂಡಂತೆ ಪತ್ರಗಳಲ್ಲಿ ಬರೆಯುತ್ತಾ ತಿಳಿಸುತ್ತೇನೆ.
4: ಸರಿ ಮಾವಯ್ಯ.
2: ಆರತಿ ತಟ್ಟೆಯಿಂದ ಕುಂಕುಮ ತೆಗೆದು ವೀರ ತಿಲಕವನ್ನಿಟ್ಟು ವಿಜಯಲಕ್ಷ್ಮಿ ನಿಮಗೆ ಒಲಿಯಲಿ ಎಂದು ಹಾರೈಕೆಯೊಂದಿಗೆ ಇಬ್ಬರನ್ನು ಬೀಳ್ಕೊಡುತ್ತಾರೆ. ಯುದ್ಧದಲ್ಲಿ ಪೇಶ್ವೆಯವರಿಗೆ ಗೆಲುವಾಗಿ ವಿಶಾಲ ಹಾಗೂ ಸಂಪದ್ಭರಿತ ಮಾಳವ ಪೇಶ್ವೆಯವರ ವಶವಾಯಿತು. ಈ ಯಶಸ್ಸಿನಲ್ಲಿ ಮಲ್ಹಾರ್ರಾವ್ರ ಕೊಡುಗೆಯನ್ನು ಪರಿಗಣಿಸಿ ಪೇಶ್ವೆಯವರು ಮಲ್ಹಾರ್ರವರನ್ನು ಮಾಳವದ ಸುಬೇದಾರನನ್ನಾಗಿ ನೇಮಿಸಿದರು. ಮುಂದೆ ಇನ್ನೂ ಅನೇಕ ಯುದ್ಧಗಳನ್ನು ಜಯಿಸಿ ಮಲ್ಹಾರ್ರವರು ನರ್ಮದೆಯ ಇಕ್ಕೆಲದ ಭೂಮಿಗಳಿಂದ ಆರಂಭಿಸಿ ಸಹ್ಯಾದ್ರಿಯ ತನಕದ ವಿಶಾಲವಾದ ಭೂಪ್ರದೇಶದವರೆಗೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದರು. ಉತ್ತರ ಹಾಗೂ ಮಧ್ಯ ಭಾರತದ ಬಹುತೇಕ ರಾಜ ಮಹಾರಾಜರು ಮಲ್ಹಾರ್ರವರಿಗೆ ಕಪ್ಪ ಕಾಣಿಕೆಯನ್ನು ಸಲ್ಲಿಸಲಾರಂಭಿಸಿದರು. ಈ ಮಧ್ಯೆ ಅಹಿಲ್ಯಾಬಾಯಿಗೆ ಮಾಲೆರಾವ್ ಎಂಬ ಹೆಸರಿನ ಗಂಡು ಮಗು ಹಾಗೂ ಮುಕ್ತಾಬಾಯಿ ಎಂಬ ಹೆಸರಿನ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ. ಈಗ ಮಲ್ಹಾರ್ರಾವ್ ಹಾಗೂ ಆತನ ಪತ್ನಿಯ ಪ್ರವೇಶ, ಜೊತೆ ಜೊತೆಗೇನೆ ಅಹಿಲ್ಯಾಬಾಯಿ ಮತ್ತು ಖಂಡೇರಾವ್ರವರ ಪ್ರವೇಶ.
6: ಶುಭವಾಗಲಿ ನಿಮಗೆ ಅಹಲ್ಯ ಮತ್ತು ಖಂಡೇರಾವ್.
3: 20ನೇ ವಿವಾಹ ವಾರ್ಷಿಕೋತ್ಸವದ ಶುಭ ಹಾರೈಕೆಗಳು ನನ್ನ ಮಕ್ಕಳೇ. ಅದೆಷ್ಟು ಬೇಗ ವರ್ಷಗಳು ಉರುಳಿದವು.
7: ತಂದೆಯೇ, ಭರತ್ಪುರದ ಜಾಟ್ ದೊರೆಗಳು ಪೇಶ್ವೆಗಳ ಮೇಲೆ ಸಮರ ಸಾರಿದ್ದಾರೆ. ನಾವೀಗಲೇ ನಮ್ಮ ಸೈನ್ಯ ಸಮೇತ ಯುದ್ಧಕ್ಕೆ ತೆರಳಬೇಕಿದೆ.
6: ಹೌದೇನು, ನಡೆ, ನಾವೀಗಲೇ ಹೊರಡೋಣ. ಅಹಲ್ಯ, ನೀನು ಬಾ.
2: ಮಹಾರಾಣಿಯವರು ಮೂವರಿಗೂ ವೀರ ತಿಲಕವನ್ನಿಟ್ಟು ನಿಮಗೆ ವಿಜಯಲಕ್ಷ್ಮಿ ಸದಾ ಒಲಿಯಲಿ ಎಂದು ಶುಭ ಹಾರೈಸುತ್ತಾರೆ.
8: ಮಹಾರಾಜ, ಮಹಾರಾಜ, ಅನರ್ಥ ನಡೆದು ಹೋಯಿತು. ಯುವರಾಜ ಖಂಡೇರಾವ್ ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದ್ದಾರೆ.
9: ಅಯ್ಯೋ ಶಿವನೇ, ನನ್ನ ಮಾಳವದ ಉತ್ತರಾಧಿಕಾರಿಯನ್ನು ಕಿತ್ತುಕೊಂಡು ಬಿಟ್ಟೆಯಾ ತಂದೆ?
4: ಭಗವಂತ, ನನ್ನ ಸೌಭಾಗ್ಯವನ್ನೇ ಕಿತ್ತುಕೊಂಡೆಯಲ್ಲ ಸ್ವಾಮಿ.
9: ಯಾರಲ್ಲಿ? ಯುವರಾಜನ ಅಂತಿಮ ಸಂಸ್ಕಾರಕ್ಕೆ ವ್ಯವಸ್ಥೆಯಾಗಲಿ. ಶಿವನೇ,

0: ನಾನು ಕಾಣಲಿಲ್ಲವೇ ತಂದೆ? ಬಾಳಿ ಬದುಕಬೇಕಾದ ನನ್ನ ಕಂದನನ್ನು ಕಿತ್ತುಕೊಂಡೆಯಲ್ಲ.
1: ಬೆಂಕಿ ಬೆಂಕಿ ಉರಿ ಉರಿ ಬೆಂಕಿ ಬೆಂಕಿ.
0: ಅಯ್ಯೋ, ನನ್ನ ಸವತಿಯರು ಸತಿ ಸಹಗಮನ ಮಾಡುತ್ತಿದ್ದಾರೆ. ಮಾವಯ್ಯ, ನನಗೂ ಅನುಮತಿ ನೀಡಿ, ನಾನೂ ಸತಿ ಹೋಗುವೆನು. ಅಹಲ್ಯ ನಿಲ್ಲು, ದುಡುಕಬೇಡ ತಾಯಿ. ನೀನು ಆಡಳಿತದಲ್ಲಿ ಸಿದ್ಧಹಸ್ತಳು, ವೀರ ಯೋಧಳು ನೀನು. ಯುದ್ಧ ತಂತ್ರಗಳಲ್ಲಿಯೂ ನಿನಗೆ ಪರಿಣಿತಿ ಇದೆ. ಮಾಳವಕ್ಕೆ ನಿನ್ನ ಅವಶ್ಯಕತೆ ಬಹಳಷ್ಟಿದೆ ತಾಯಿ.
2: ಬೇಡ ಮಾವಯ್ಯ, ನನ್ನನ್ನು ತಡೆಯದಿರಿ.
0: ಅಹಲ್ಯ, ನಿನ್ನ ಮಗ ಇನ್ನೂ ಚಿಕ್ಕವನು, ನಾನು ವೃದ್ಧ. ನನ್ನ ಬಳಿಕ ನಮ್ಮ ಸಾಮ್ರಾಜ್ಯ ಅನಾಥವಾಗಬಾರದು ಮಗಳೇ. ಮಾಳವದ ಭವಿಷ್ಯವೇ ನಿನ್ನ ಕೈಯಲ್ಲಿದೆ. ದಯವಿಟ್ಟು ನಿನ್ನ ನಿರ್ಧಾರ ಬದಲಿಸು ಮಗಳೇ.
2: ಸರಿ ಮಾವಯ್ಯ, ನಿಮ್ಮ ಮಾತಿನಂತೆಯೇ ಆಗಲಿ.
1: ಇಲ್ಲಿಂದ ಮುಂದೆ ಅಹಿಲ್ಯ ಬಾಯಿ ಶ್ವೇತ ವಸ್ತ್ರಧಾರಿಣಿಯಾಗಿ ವೈಧವ್ಯದ ಬದುಕನ್ನು ಅಪ್ಪುಗಳು. ವರುಷಗಳು ಉರುಳಿತು. ಖಂಡೇರಾವ್ ನಿಧನವಾಗಿ ಈಗ ಸುಮಾರು 15 ವರುಷಗಳೇ ಉರುಳಿ ಹೋಗಿದೆ. ಈಗ ಮಲ್ಹಾರಾವ್, ಅಹಿಲ್ಯಾದೇವಿ ಹಾಗೂ ತುಕೋಜಿ ರಾವ್ರವರ ಸಂಭಾಷಣೆಯನ್ನ ಕೇಳೋಣ ಬನ್ನಿ.
0: ಮಗಳೇ, ಅಹಿಲ್ಯ ನನ್ನ ಅಂತ್ಯ ಸನ್ನಿಹಿತವಾಗಿದೆ ಎಂದು ನನಗೆ ಭಾಸವಾಗುತ್ತಿದೆ. ನನ್ನ ನಂತರ ನಿನ್ನ ಮಗ ಪಟ್ಟಕ್ಕೇರುವನಾದರೂ ಅವನು ನಿತ್ಯ ರೋಗಿ, ದುರ್ಬಲಹೀನನಾಗಿರುವುದರಿಂದ ರಾಜ್ಯಭಾರದ ಹೊರೆಯನ್ನು ನೀನೇ ಹೊರಬೇಕಾಗುವುದು. ನೋಡು, ಈತ ತುಕೋಜಿರಾವ್ ಹೋಲ್ಕರ್ ನನ್ನ ತಮ್ಮನ ಮಗ, ನನ್ನ ದತ್ತಪುತ್ರ. ಇನ್ನು ಮುಂದೆ ಈತ ನಿನಗೆ ಎಲ್ಲಾ ರೀತಿಯಲ್ಲೂ ಸಹಾಯಕನಾಗಿರುತ್ತಾನೆ.
2: ಅಪ್ಪಣೆ ಮಾವನವರೇ.
0: ಅಹಲ್ಯ, ನನ್ನ ಸಾಮ್ರಾಜ್ಯ ಸಂರಕ್ಷಣೆ ಹಾಗೂ ನನ್ನ ಪ್ರಜೆಗಳ ಉತ್ತಮ ಪರಿಪಾಲನೆ, ಇವೆರಡನ್ನೂ ನಾನು ನಿನ್ನಿಂದ ನಿರೀಕ್ಷಿಸುತ್ತೇನೆ ಮಗಳೇ.
2: ನಿಮ್ಮ ನಿರೀಕ್ಷೆಯನ್ನು ನಾನು ಹುಸಿಯಾಗಲು ಬಿಡಲಾರೆನು ಮಾವಯ್ಯ.
1: ಇದಾಗಿ ಸ್ವಲ್ಪವೇ ಸಮಯದಲ್ಲಿ ಅಹಿಲ್ಯಾಬಾಯಿ ತನ್ನ ಅತ್ತೆ ಮಾವನವರನ್ನು ಕಳೆದುಕೊಳ್ಳುತ್ತಾಳೆ. ನಂತರದಲ್ಲಿ ಪಟ್ಟಾಭಿಷೇಕವಾದ ಒಂದೇ ವರ್ಷದಲ್ಲಿ ತನ್ನ ಮಗನನ್ನು ಕಳೆದುಕೊಳ್ಳುತ್ತಾಳೆ. ಬಳಿಕ ಅಹಿಲ್ಯಾಬಾಯಿ ಮಾಳವದ ಮಹಾರಾಣಿ ಗದ್ದುಗೆಯನ್ನೇರಿ ಸಮರ್ಥ ದಕ್ಷ ಆಡಳಿತವನ್ನು ನೀಡುತ್ತಾಳೆ. ಮಹಾದಂಡನಾಯಕ ತುಕೋಜಿರಾವ್ ಹೋಳ್ಕರ್ ಆಕೆಯ ಬಲಗೈ ಬಂಟನಾಗಿರುತ್ತಾನೆ. ಸಾಕಷ್ಟು ಸಮಯಗಳು ಉರುಳುತ್ತದೆ. ಮಹಾರಾಣಿ ಇಂದೋರ್ನಿಂದ ಮಾಹೇಶ್ವರಕ್ಕೆ ತನ್ನ ರಾಜಧಾನಿಯನ್ನು ವರ್ಗಾಯಿಸುತ್ತಾಳೆ. ಈಗ ಅಹಿಲ್ಯಾಬಾಯಿ ಹಾಗೂ ತುಕೋಜಿರಾವ್ರವರು ನಡೆಸುವ ಸಂಭಾಷಣೆ ನಡುವೆ ತುಕೋಜಿರಾವ್ ಹೋಳ್ಕರ್ ಅವರು ಪತ್ರ ಓದುತ್ತಿದ್ದಾರೆ.
3: ಮಹಾರಾಣಿಗೆ ಜಯವಾಗಲಿ. ಮಹಾರಾಣಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ ವಂದನೆಗಳು. ತಮ್ಮ ಅಳಿಯ ಯಶವಂತರಾವ್ ಅವರು ವೀರಮರಣವನ್ನಪ್ಪಿದ್ದಾರೆ ಹಾಗೂ ತಮ್ಮ ಪುತ್ರಿ ರಾಜಕುಮಾರಿ ಮುಕ್ತಾಬಾಯಿ ಅವರು ಸತಿ ಸಹಗಮನಗೈದರು ಎಂದು ತಮಗೆ ಈ ಮೂಲಕ ತಿಳಿಸಲು ವಿಷಾದಿಸುತ್ತೇವೆ.
4: ಅಯ್ಯೋ ನನ್ನ ಕಂದ, ಇದೆಂತಹ ದುರ್ವಿಧಿ! ಸತಿ ಸಹಗಮನವೇ? ಇದೆಂತಹ ಕ್ರೂರ ಪದ್ಧತಿ! ಹೆಣ್ಣಿನ ಸಜೀವ ದಹನ ಅತ್ಯಂತ ಅಮಾನವೀಯ. ಹೆಣ್ಣು ಮನೆಯ ನಂದಾ ದೀಪವಾಗಬೇಕೆ ಹೊರತು ಅಗ್ನಿಗಾಹುತಿ ಆಗಬಾರದು. ತುಕೋಜಿ, ಇಂದೇ ನಮ್ಮ ಸಾಮ್ರಾಜ್ಯದಲ್ಲಿ ಸತಿ ಸಹಗಮನ ನಿಷೇಧಿಸುವ ಕಾಯಿದೆ ಜಾರಿಯಾಗಲಿ.
3: ಅಪ್ಪಣೆ ಮಹಾರಾಣಿ. ಆದರೆ ಅದರ ಜೊತೆಗೆ ವಿಧವಾ ಮಹಿಳೆಯರು ಸ್ವಾವಲಂಬಿಗಳಾಗಿ ಬಾಳುವಂತಹ ಪರಿಸರ ನಿರ್ಮಾಣವಾಗಬೇಕು. ಅದಕ್ಕಾಗಿ ಅವರಿಗೊಂದು ಆದಾಯದ ಮೂಲ ಕಲ್ಪಿಸಿಕೊಡಬೇಕು.
4: ಸರಿಯಾಗಿ ಹೇಳಿದ್ರಿ ತುಕೋಜಿ. ನಮ್ಮ ಮಹೇಶ್ವರದಲ್ಲಿ ಎಲ್ಲಾ ಮಹಿಳೆಯರಿಗೆ ಕೈಮಗ್ಗದಲ್ಲಿ ನೇಗೆಯ ತರಬೇತಿ ನೀಡಿ ಮಹೇಶ್ವರಿ ಸೀರೆ ತಯಾರಿಸುವ ಕಲೆಯಲ್ಲಿ ಪಳಗಿಸುವ ಹಾಗೂ ಅವರ ಉತ್ಪನ್ನಗಳಿಗೊಂದು ಮಾರುಕಟ್ಟೆ ಕಲ್ಪಿಸುವ ವ್ಯವಸ್ಥೆಯಾಗಲಿ. ಇದರಿಂದ ಅವರಿಗೊಂದು ಆದಾಯದ ಮೂಲ ಕಲ್ಪಿಸಿದಂತಾಗುತ್ತದೆ. ಶಿಕ್ಷಣ ಮಾನವನ ಅತಿ ದೊಡ್ಡ ಶಕ್ತಿ. ನಮ್ಮ ಸಾಮ್ರಾಜ್ಯದ ಪಾಠಶಾಲೆಗಳಲ್ಲಿ ಹೆಣ್ಣು ಮಕ್ಕಳಿಗೂ ಶಿಕ್ಷಣ ನೀಡುವ ವ್ಯವಸ್ಥೆಯಾಗಲಿ. ವಿಧವಾಪರ ಕಾನೂನುಗಳು ಜಾರಿಗೆ ಬರಲಿ. ಜೊತೆಗೆ ಸೈನ್ಯದಲ್ಲಿ ಮಹಿಳಾ ತುಕಡಿಯನ್ನು ಕಟ್ಟಿ ಬಲಾಢ್ಯವಾಗಿ ಬೆಳೆಸುವ ವ್ಯವಸ್ಥೆಯೂ ಆಗಲಿ. ಇದು ಮಹಿಳಾ ಸಬಲೀಕರಣಕ್ಕೆ ನಾಂದಿಯಾಗಲಿ.
3: ಅಪ್ಪಣೆ ಮಹಾರಾಣಿ.
4: ತುಕೋಜಿ, ನಮ್ಮ ಮಾವನವರಿಗೆ ವಚನ ನೀಡಿದಂತೆ ಪ್ರಜಾ ಸಂರಕ್ಷಣೆ ಹಾಗೂ ಉನ್ನತ ಪ್ರಜಾ ಪರಿಪಾಲನೆಯ ಅಂಗವಾಗಿ ನಾವು ಎಲ್ಲಾ ಗ್ರಾಮಗಳಲ್ಲಿಯೂ ದೇಗುಲ, ಕಲ್ಯಾಣಿ, ಬಾವಿ, ಧರ್ಮಛತ್ರಗಳು, ವಿದ್ಯಾಶಾಲೆಗಳು, ಗೋಮಾಳಗಳನ್ನು ಹಾಗೂ ಉತ್ತಮ ರಸ್ತೆಗಳನ್ನು ನಿರ್ಮಿಸಿದ್ದಾಗಿದೆ. ಅವುಗಳ ನಿರಂತರ ಕಾರ್ಯನಿರ್ವಹಣೆಗೆ ಹಣದ ವ್ಯವಸ್ಥೆಯೂ ಮಾಡಿದ್ದಾಗಿದೆ.
3: ಹೌದು ಮಹಾರಾಣಿ, ಧರ್ಮ ಮಾರ್ಗದಲ್ಲಿ ತಾವು ರಾಜ್ಯಭಾರ ನಡೆಸುತ್ತಿರುವ ಫಲವಾಗಿ ಉತ್ತಮ ಮಳೆ ಬೆಳೆಗಳಾಗುತ್ತಿವೆ. ಸಾಮ್ರಾಜ್ಯ ಸುಭಿಕ್ಷವಾಗಿ

0: ಬಂದಿದೆ. ಜೊತೆಗೆ ತಮ್ಮ ದಕ್ಷ ಆಡಳಿತದಿಂದಾಗಿ, ತ್ವರಿತ ನ್ಯಾಯದಾನದಿಂದಾಗಿ ಸಾಮ್ರಾಜ್ಯದಲ್ಲಿ ಕಳ್ಳ ಕಾಕರ ದುರಾಚಾರಿಗಳ ಹಾವಳಿಗಳು ಇಲ್ಲವಾಗಿದ್ದು ಶಾಂತಿ ಸೌಹಾರ್ದತೆ ನೆಲೆಸಿವೆ.
1: ಬ್ರಿಟಿಷರು ಆದಿವಾಸಿ ದಂಗೆಕೋರರ ಆಕ್ರಮಣ ನಿರಂತರವಾಗಿದ್ದರೂ ಹಿರಿಯರ ಕೃಪೆಯಿಂದ ಹಾಗೂ ತಮ್ಮ ಸಹಕಾರದಿಂದ ವಿಜಯಲಕ್ಷ್ಮಿ ನಮಗೆ ಒಲಿಯುತ್ತಲೇ ಇದ್ದಾಳೆ.
0: ಜನಸಾಮಾನ್ಯರು ದೇವರು ಧರ್ಮಗಳಲ್ಲಿ ನಂಬಿಕೆ ಕಳೆದುಕೊಂಡಿದ್ದಾರೆ.
1: ಹೌದು, ಅವರ ನಂಬಿಕೆ ಶ್ರದ್ಧೆ ಮರಳಿಸುವ ಕೆಲಸ ಈಗ ಆಗಬೇಕಾಗಿದೆ.
0: ಅಪ್ಪಣೆ ಆಗಲಿ ಮಹಾರಾಣಿ.
1: ಸರಿ, ಈಗಿಂದಿಗಲೇ ನೀವು ದೇವಳಗಳ ಅಧಿಕಾರಿ ಹೆಸರಿನ ಅಧಿಕಾರಿ ವರ್ಗ ಸೃಷ್ಟಿಸಿ, ಅವರು ಭರತ ಭೂಮಿಯೆಲ್ಲೆಡೆ ಸಂಚರಿಸಿ ದೇವಳಗಳ ಅಸ್ತವ್ಯಸ್ತತೆಯನ್ನು ನಮಗೆ ತಿಳಿಸಲಿ.
2: ಮಹಾರಾಣಿ ಅಹಿಲ್ಯೆಯ ಮುಂದಾಳತ್ವದಲ್ಲಿ ಕಾಶಿ ವಿಶ್ವನಾಥ, ಸೋಮನಾಥನ ಸೋಮೇಶ್ವರ, ಶ್ರೀಶೈಲದ ಮಲ್ಲಿಕಾರ್ಜುನ ಆದಿಯಾಗಿ ಬಹುತೇಕ ಎಲ್ಲ ಜ್ಯೋತಿರ್ಲಿಂಗ ದೇವಳಗಳು, ಹೊಸ ಮಂದಿರಗಳ ಜೀರ್ಣೋದ್ಧಾರ, ಲಿಂಗ ಪುನರ್ ಪ್ರತಿಷ್ಠಾಪನೆ, ಸ್ನಾನಘಟ್ಟ, ಧರ್ಮಛತ್ರ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಂಡವು. ಹರಿದ್ವಾರ ಮೊದಲಾಗಿ ಚಾರ್ಧಾಮ್ಗಳ ದೇವಳಗಳ ಜೀರ್ಣೋದ್ಧಾರಗೊಂಡು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಪಡೆದುಕೊಂಡವು. ಹರಿದು ಹಂಚಿ ಹೋಗಿರುವ ಭರತ ಭೂಮಿಯನ್ನು ಒಂದುಗೂಡಿ ಕಟ್ಟಿಸಲು ಅಹಿಲ್ಯ ಬಳಸಿದ್ದು ಗಂಗಾಜಲ ಎಂಬ ಪವಿತ್ರ ಸೂತ್ರವನ್ನು. ರಾಮೇಶ್ವರ ಆದಿಯಾಗಿ ನೇಪಾಳದ ಪಶುಪತಿನಾಥ ದೇವಳದವರೆಗೆ ಎಲ್ಲ ಪ್ರಮುಖ ದೇವಾಲಯಗಳಿಗೆ ಶಿವರಾತ್ರಿಯಂದು ಗಂಗಾಜಲವನ್ನು ಪ್ರೋಕ್ಷಿಸಲಾಗುತ್ತಿತ್ತು. ಭಾವನಾತ್ಮಕವಾಗಿ ಉಜ್ಜಯಿನಿಯಲ್ಲಿ ಕುಂಭಮೇಳ ಆರಂಭಗೊಂಡಿತು. ಎಲ್ಲ ದೇವಳಗಳ ನಿತ್ಯ ಪೂಜೆಯ ಮೊದಲಾದ ವೆಚ್ಚಗಳಿಗೆ ಸಾಕಷ್ಟು ಆಸ್ತಿಯನ್ನು ಉಂಬಳಬಿಡಲಾಯಿತು. ಪೂರ್ತಿ ಭರತ ಭೂಮಿಯು ಆಕೆಯ ಕರ್ಮಭೂಮಿಯಾಗಿತ್ತು. ಮುಂದೆ
1: ಆಡಳಿತಾರೂಢರು ಧರ್ಮ ನಿರಪೇಕ್ಷರಾಗಿರಬೇಕು. ಅದಕ್ಕಾಗಿ ನಮ್ಮ ಸಾಮ್ರಾಜ್ಯದಲ್ಲಿರುವ ಮುಸಲ್ಮಾನ ಬಾಂಧವರಿಗಾಗಿ ಮಸೀದಿಗಳನ್ನು ನಿರ್ಮಿಸಿ ಮೌಲ್ವಿಗಳನ್ನು ನೇಮಿಸಿ.
0: ಅಪ್ಪಣೆ ಮಹಾರಾಣಿ.
2: ಹೀಗೆ ಸುದೀರ್ಘ 30 ವರ್ಷಗಳ ಸಾರ್ಥಕ ರಾಜ್ಯಾಡಳಿತದ ಬಳಿಕ ಒಂದು ದಿನ
1: ತುಕ್ಕೋಜಿ, ನಮ್ಮನ್ನೀಗ ವೃದ್ಧಾಪ್ಯ ಆವರಿಸಿಕೊಂಡಿದೆ. ದೇಹ ಜರ್ಜರಿತವಾಗಿದೆ. ಇನ್ನೀಗ ನಮಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ. ಹಾಗಾಗಿ ನಾನು ಪಟ್ಟ ತ್ಯಜಿಸಲು ನಿರ್ಧರಿಸಿದ್ದೇನೆ.
0: ಮಹಾರಾಣಿ, ತಮ್ಮ ಮಾತನ್ನು ನಾನು ಒಪ್ಪುತ್ತೇನೆ. ಆದರೆ ಸೂಕ್ತ ಉತ್ತರಾಧಿಕಾರಿಯ ನೇಮಕವಾಗದೆ ತಾವು ಪಟ್ಟ ತ್ಯಜಿಸಿದರೆ ಸಾಮ್ರಾಜ್ಯ ಅರಾಜಕವಾಗುತ್ತದೆ.
1: ತುಕ್ಕೋಜಿ, ಈ ಮಾಳವ ಸಾಮ್ರಾಜ್ಯಕ್ಕೆ ಯೋಗ್ಯ ಅಧಿಕಾರಿಯನ್ನು ನಾವು ಈಗಾಗಲೇ ಆರಿಸಿದ್ದೇವೆ. ನಿಮ್ಮ ಮಗ ಕಾಶಿರಾವ್ ಹೋಳ್ಕರ್ಗಿಂತ ಯೋಗ್ಯ ಉತ್ತರಾಧಿಕಾರಿ ಈ ಮಾಳವಕ್ಕೆ ಇನ್ನಾರು ದೊರಕಿಯಾರು? ಹಾಗಾಗಿ ನಿಮ್ಮ ಮಗ ಪಟ್ಟಾಭಿಷೇಕಕ್ಕೆ ಯೋಗ್ಯವಾಗುವವರೆಗೂ ಈ ಸಾಮ್ರಾಜ್ಯವನ್ನು ನಾವು ನಿಮ್ಮ ಸುಪರ್ದಿಗೆ ನೀಡಿ ಪಟ್ಟ ತ್ಯಜಿಸಿ ವಿಶ್ರಾಂತಿ ಪಡೆಯುತ್ತೀವಿ.
0: ಅಪ್ಪಣೆ ಮಹಾರಾಣಿ. ರಾಣಿ ಅಹಿಲ್ಯಾಬಾಯಿಯವರ ಸುದೀರ್ಘ ಆಡಳಿತದ ನಂತರ ಜನಾಭಿಪ್ರಾಯ.
3: ಓ ಡಂಗೂರ್ದಯ್ಯ, ಬಾರಯ್ಯ ಬಾ. ಇಂದೋರ್ನ ರಾಜವಾಡೆಗೆ ಸೊಸಿಯಾಗ್ ಸೇರಿದ್ದು ಈಕೆ ಅದೃಷ್ಟವೋ? ಇಂತಾಕಿನ ಸೊಸಿಯಾಗ್ ಪಡೆದಿದ್ದು ರಾಜವಾಡಿ ಪುಣ್ಯ ಅದಾವು ಅಂತ ಈಗ ಹೇಳು ಮತ್ತೆ?
4: ಒಪ್ಕಂಡೆ ಕಣವ, ಇಂತಾಕಿನ ಸೊಸಿಯಾಗ್ ಪಡಿಯಾಕ ನಮ್ಮ ಇಂದೋರ್ ರಾಜವಾಡೆನೆ ಅದೇಟ್ ಅದೃಷ್ಟ ಮಾಡಿತ್ತು ಅಂತ ಒಪ್ಕೊಂಡೆ. ಅಷ್ಟಕ್ಕೂ ಇಂತಾಕಿ ನಮ್ ರಾಜವಾಡಿಗ ಸೊಸಿಯಾಗ್ ಬಂದದ್ದು ಇಂದೋರ್ದಷ್ಟೇ ಅಲ್ಲ, ಇಡೀ ನಮ್ಮ ಭರತ ಭೂಮಿದ ಪುಣ್ಯ ಆದ, ನಮ್ಮ ಭುವನದ ಭಾಗ್ಯನ ಆದ ಅಂತೀನಿ ನೋಡು.
3: ಇದಾದ್ರೆ ಸರಿಯಾಗಿ ಹೇಳ್ದಿ ನೋಡೋಣ, ನಡಿ ಹೋಗೋಣ.
4: ಸರಿಯವ್ವ, ನಡಿ ನಡಿ ಹೋಗೋಣ.
2: ಹೀಗೆ 52 ಸುದೀರ್ಘ ವರ್ಷಗಳ ರಾಜ್ಯವನ್ನಾಳಿದ ಪುಣ್ಯ ಶ್ಲೋಕಿ ಅಹಿಲ್ಯಾಬಾಯಿ ಹೋಲ್ಕರ್ ಅವರು ದೇಶದ್ರೋಹಿಗಳ ದಾಳಿಗೆ ತುತ್ತಾದ ಎಷ್ಟೋ ಶಿವನ ದೇಗುಲಗಳು, 12 ಜ್ಯೋತಿರ್ಲಿಂಗಗಳನ್ನು ಪುನಃ ಪ್ರತಿಷ್ಠಾಪಿಸಿದ ದೇವಮಾತೆ, ಧನ ಧಾನ್ಯಗಳನ್ನು ನೀಡಿ ಕೆರೆ ಬಾವಿಗಳನ್ನು ತೋಡಿಸಿ ಪ್ರಜಾಸಕ್ತಿಯನ್ನು ಅರಿತು ಹಿತ ದೃಷ್ಟಿಯಿಂದ ರಾಜ್ಯಭಾರ ಮಾಡಿದ ಸಾಹಸಿ ಈಕೆ ಕಿತ್ತೂರು ರಾಣಿ ಚೆನ್ನಮ್ಮ.

ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರವರಂತೆ ಸ್ವತಃ ಖಡ್ಗ ಹಿಡಿದು ದಿಟ್ಟತನದಿಂದ ಹೋರಾಡಿದ ವೀರ ರಾಣಿ ಅಹಿಲ್ಯಾಬಾಯಿ ಹೋಲ್ಕರ್ ಅಂದಿನ ಮೌಢ್ಯ ಭರಿತ ಆಚಾರ ವಿಚಾರಗಳಿಗೆ ಸಡ್ಡೆ ಹೊಡೆದು ರಾಣಿಯಾಗಿ ರಾಜ ಮಾತೆಯಾಗಿ ದಕ್ಷ ಆಡಳಿತವನ್ನು ನೀಡಿದ ಸಂಗತಿಯನ್ನು ಶತಮಾನಗಳು ಕಳೆದರೂ ಇಂದೋರ್ ನಗರ ಜನರು ಇನ್ನೂ ಮರೆತಿಲ್ಲ. ಅಹಿಲ್ಯಾಬಾಯಿ ಹೋಲ್ಕರ್ ಕುರಿತು ಲೋಕಸಭೆಯ ಮಾಜಿ ಸ್ಪೀಕರ್ ಸುಮಿತ್ರಾ ಮಹಾಜನ್ ಅವರು ಮಾತೋಶ್ರೀ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. 2002 ಅಹಿಲ್ಯಾಬಾಯಿ ಕುರಿತಾದ ಚಲನಚಿತ್ರ ದೇವಿ ಅಹಿಲ್ಯಾಬಾಯಿ ನಿರ್ಮಾಣವಾಗಿದೆ. ಇವರ ನೆನಪಿಗಾಗಿ ಮಹಾರಾಷ್ಟ್ರದ ಠಾಣೆ ನಗರದಲ್ಲಿ ಅಹಿಲ್ಯಾಬಾಯಿ ಉದ್ಯಾನ್ ಎಂಬ ಉದ್ಯಾನವನವನ್ನು ನಿರ್ಮಾಣ ಮಾಡಲಾಗಿದೆ. ಇಂದೋರ್ ನಗರದ ವಿಮಾನ ನಿಲ್ದಾಣಕ್ಕೆ ದೇವಿ ಅಹಿಲ್ಯಾಬಾಯಿ ಹೋಲ್ಕರ್ ವಿಮಾನ ನಿಲ್ದಾಣ ಎಂದು ಹೆಸರಿಸಲಾಗಿದೆ. 1996 ಅಹಿಲ್ಯಾಬಾಯಿಯ ನೆನಪಿನಲ್ಲಿ ಅಂಚೆ ಇಲಾಖೆಯು ಅಂಚೆ ಚೀಟಿಯನ್ನು ಕೂಡ ಹೊರತಂದಿದೆ. ಮಹಾರಾಷ್ಟ್ರ ಸರ್ಕಾರವು 2023 ಅಹಮದ್ ನಗರ ಜಿಲ್ಲೆಯನ್ನು ಅಹಿಲ್ಯಾನಗರ ಎಂದು ಅಧಿಕೃತವಾಗಿ ಮರು ನಾಮಕರಣ ಮಾಡಿದೆ. ಇಂತಹ ಧೀರ ದಿಟ್ಟ ಸಾಹಸಿಯ ಯಶೋಗಾಥೆಯನ್ನು ಕಿರು ನಾಟಕದ ಮೂಲಕ ಪ್ರಸ್ತುತಪಡಿಸಿದವರು ಸಮುದ್ಯತ ಶ್ರೋತೃ ಸಂಘದ ಗೆಳತಿಯರು. ಪಾತ್ರ ಪರಿಚಯ. ವಧು ಅಹಿಲ್ಯಾಬಾಯಿಯಾಗಿ ನಮ್ಮ ಜೊತೆಯಾದವರು ಶ್ರೀಮತಿ ಎಂ ನಾಗರತ್ನ ನಟೀಶ್. ಪ್ರೌಢ ಅಹಿಲ್ಯಾಬಾಯಿಯ ಪಾತ್ರದಲ್ಲಿ ಶ್ರೀಮತಿ ಅನಿತಾ ಅಶೋಕ್. ಅಹಿಲ್ಯಾಬಾಯಿಯ ಅತ್ತೆಯಾಗಿ ಗೌತಮಿಬಾಯಿಯ ಪಾತ್ರದಲ್ಲಿ ಶ್ರೀಮತಿ ಕಲಾಪ್ರಸಾದ್. ಅಹಿಲ್ಯಾಬಾಯಿಯ ಮಾವನವರಾಗಿ ಮಲ್ಹರ್ ರಾವ್ ಪಾತ್ರದಲ್ಲಿ ಶ್ರೀಮತಿ ಟಿಎನ್ ರಾಜೇಶ್ವರಿ. ಮಲ್ಹರ್ ರಾವ್ ರವರ ದತ್ತುಪುತ್ರ ಸಾಮಂತ ಆಡಳಿತಗಾರ ತುಕೋಜಿರಾವ್ ಹೋಳ್ಕರ್ ಪಾತ್ರದಲ್ಲಿ ಶ್ರೀಮತಿ ಅನುಪಮಾ ಹರೀಶ್. ಮಲ್ಹರ್ ರಾವ್ ರವರ ಪುತ್ರ ಖಂಡೇರಾವ್ ಪಾತ್ರದಲ್ಲಿ ಶ್ರೀಮತಿ ಸುಕನ್ಯಾ ಬಿ ಮೂರ್ತಿ. ಡಂಗೂರವನ್ನು ಸಾರುವವರಾಗಿ ಶ್ರೀಮತಿ ಚಂದ್ರಕಲಾ ಕುಮಾರ್. ಅರಮನೆಯ ದಾಸಿಯಾಗಿ ಚಲುವಮ್ಮನ ಪಾತ್ರದಲ್ಲಿ ಶ್ರೀಮತಿ ರಮಾ ಅಜಿತ್. ಈ ನಾಟಕದ ಸೂತ್ರಧಾರಿಯಾಗಿ ಹಿನ್ನೆಲೆ ಧ್ವನಿಯಲ್ಲಿ ಶ್ರೀಮತಿ ವೀಣಾ ಶ್ರೀಕಾಂತ್. ಎಲ್ಲರಿಗೂ ನಮಸ್ಕಾರ.

ಇದುವರೆಗೂ ಸಮುದಿತ ಶ್ರೋತೃಬಳಗದ ಸದಸ್ಯರಿಂದ ಭುವನದ ಭಾಗ್ಯ ಅಹಿಲ್ಯಾಬಾಯಿ ಹೋಳ್ಕರ್ ನಾಟಕ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
1: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.
0: ಸಮಯ 12:30. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ವಿಎಲ್ಆರ್

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕ್ಕೆ ಕೇಳಿ ಸಿಐಇಟಿ ಹಾಗೂ ಎನ್ಸಿ

0: ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ಅಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
0: ಸರ್ ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
1: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
0: ಸರ್ 2 ಲಕ್ಷ
3: ಏನಾಯ್ತಪ್ಪ?
0: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
1: ಅರೆ
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
2: ಹಣ ಕಳ್ಕೊಳ್ತೀರಾ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಮಾನವನ ಏಳಿಗೆಗೆ ಧರ್ಮವೇ ತಳಹದಿ. ಡಾಕ್ಟರ್ BR ಅಂಬೇಡ್ಕರ್ ಹೀಗೆಂದಿದ್ದಾರೆ, ಧರ್ಮ ನನಗೆ ಬೇಕು, ಆದರೆ ಧರ್ಮದ ಹೆಸರಿನಲ್ಲಿ ನಡೆಯುವ ವಂಚನೆ ಮತ್ತು ದ್ರೋಹ ನನಗೆ ಬೇಡ. ಧರ್ಮ ಭರವಸೆ ನೀಡಿ ಮನುಷ್ಯನನ್ನು ಕ್ರಿಯಾಶೀಲನನ್ನಾಗಿಸುತ್ತದೆ. ಅಸಮಾನತೆಯನ್ನು ಪುರಸ್ಕರಿಸುವ ಧರ್ಮ ಸ್ವೀಕಾರಾರ್ಹವಲ್ಲ. ಸಾಮಾಜಿಕ ಭದ್ರತೆಗೆ ನೆರವಾಗದ ಧರ್ಮ ಅದು ಧರ್ಮವಲ್ಲ. ವೈಚಾರಿಕತೆ ಮತ್ತು ವೈಜ್ಞಾನಿಕ ದೃಷ್ಟಿ ಧರ್ಮದ ಜೀವಾಳ. ದಾಸ್ಯ ಯಾವ ರೂಪದಲ್ಲಿಯೇ ಇರಲಿ, ಅದು ಇರುವಲ್ಲಿ ಧರ್ಮ ಇರಲಾರದು.
6: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರ ಗೀತೆಯ ಕವಿ ರವೀಂದ್ರನಾಥ ಟಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೇ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನವೊಂದನ್ನ ಕೇಳೋಣ. ಈ ಸಂದರ್ಶನದಲ್ಲಿ ಭಾಗವಹಿಸಿದವರು ಧಾರವಾಡದ ಎಸ್ಡಿಎಂ ವೈದ್ಯಕೀಯ ಕಾಲೇಜಿನಲ್ಲಿ ನರ್ಸಿಂಗ್ ಸೂಪರಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಅವರು ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸುಮಂಗಲಾ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
2: ಆತ್ಮೀಯ ಕೇಳುಗರೆ, ಇವತ್ತು May 12 ವಿಶ್ವ ದಾದಿಯರ ದಿನ, ಅಂದ್ರೆ ವರ್ಲ್ಡ್ ನರ್ಸ್ ಡೇ ಅಂತ ನಾವು ಆಚರಿಸ್ತೀವಿ. ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ ಒಂದಿಲ್ಲ ಒಂದು ಸಂದರ್ಭದಲ್ಲಿ ನಾವು ಆಸ್ಪತ್ರೆಗೆ ಭೇಟಿ ಕೊಟ್ಟೆ ಇಡ್ತೀವಿ. ಅಲ್ಲಿ ನಗು ಮೊಗದ ದಾದಿಯರು ಬಂದಂತ ರೋಗಿಗಳನ್ನ ಎಷ್ಟು ನಗುತ್ತಾ ಮಾತಾಡಿಸ್ತಾರೆ, ಶುಭ್ರ

ಶಸ್ತ್ರವನ್ನ ಧರಿಸಿ ನಗು ಮೊಗದಿಂದ ರೋಗಿಗಳತ್ತ ಅವರು ನೋಡಿದಾಗ ರೋಗಿಗೆ ಅರ್ಧ ಆರಾಮನೆ ಆಗ್ಬಿಟ್ಟಿರ್ತದೆ. ಅಂತ ದಾದಿಯರಿಗೆ ನಾವು ಇವತ್ತು ಸಂಸ್ಮರಿಸುವಂತ ದಿನ.

0: ವಿಶ್ವ ದಾದಿಯರ ದಿನ ಯಾಕಾಗಿ ಆಚರಿಸ್ತಾರೆ, ಈ ದಿನದ ಮಹತ್ವ ಏನು, ಮತ್ತೆ ದಾದಿಯರ ವೃತ್ತಿ ಎಷ್ಟು ಪವಿತ್ರವಾದದ್ದು, ಅವರು ರೋಗಿಗಳಿಗೆ ಬಹಳಷ್ಟು ಹತ್ತಿರದಲ್ಲೇ ಕಾರ್ಯವನ್ನ ನಿರ್ವಹಿಸ್ತಾರೆ. ಒಬ್ಬ ರೋಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗುವವರೆಗೂ ಕೂಡ ಅವರ ಒಂದು ಸೇವೆ ನಿರಂತರವಾಗಿ ನಡೀತಾನೆ ಇರ್ತದೆ. ಎಷ್ಟೋ ಸಂದರ್ಭದಲ್ಲಿ ಇದೇ ದಾದಿಯರು ನಾವು ಹೋಗಿ ಬರ್ತೀವಿ ಅಂತ ರೋಗಿಯರು ಹೇಳುವಾಗ, ಹೋಗಿ ಬರ್ತೀವಿ ಅಂತ ಹೇಳ್ಬೇಡಿ, ಆಸ್ಪತ್ರೆ ವಾಸಕ್ಕೆ ಮತ್ ಬರೋದ್ ಬೇಡ ಅಂತ ನಗತಾ ನಮ್ಮನ್ನ ಕಳಿಸ್ಕೊಟ್ಟಿರ್ತಾರೆ ಈ ದಾದಿಯರು. ಕೇಳುಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಧಾರವಾಡದ SDM ವೈದ್ಯಕೀಯ ಕಾಲೇಜಿನಲ್ಲಿ ನರ್ಸಿಂಗ್ ಸೂಪ್ರಿಂಟೆಂಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಮಂಜುಳಾ ಅವರು, ಮತ್ತೆ ಡೆಪ್ಯೂಟಿ ನರ್ಸಿಂಗ್ ಸೂಪ್ರಿಂಟೆಂಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಸುಮಂಗಲ ಅವರು ನಮ್ಮ ಜೊತೆಗಿದ್ದಾರೆ. ಇವರಿಬ್ರು ತಮ್ಮ ವೃತ್ತಿ ಜೀವನದ ಸವಿ ಗಳಿಗೆಗಳನ್ನ, ರೋಗಿಯ ಜೊತೆಗೆ ಅವರ ಒಂದು ಬಾಂಧವ್ಯವನ್ನ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಮಂಜುಳಾ ಹಾಗೂ ಸುಮಂಗಲ ಅವರೇ.
1: ನಮಸ್ಕಾರ ಮೇಡಮ್.
0: ಈಗ ಮಂಜುಳಾ ಅವರೇ, ಈ ವಿಶ್ವ ದಾದಿಯರ ದಿನದ ಒಂದು ಮಹತ್ವ ಏನು, ಯಾಕಾಗಿ ನಾವು ಈ ದಿನವನ್ನ ಆಚರಿಸ್ತಾ ಇದ್ದೀವಿ ನರ್ಸ್ ಡೇ ಅಂತ?
1: ಥ್ಯಾಂಕ್ ಯು ಮೇಡಮ್. ಯಾಕೆ ಆಚರಿಸ್ತಾ ಇದೀವಿ ಅಂತ ಇದೊಂದು ಹಿನ್ನೆಲೆ ಇದೆ. ಫ್ಲಾರೆನ್ಸ್ ನೈಟಿಂಗೇಲ್ ಅಂತ ನಿಮ್ಗೆಲ್ಲರಿಗೂ ಕೇಳಿರ್ಬೋದು, ಶಿ ಇಸ್ ಕಾಲ್ಡ್ ಆಸ್ ದ ಲೇಡಿ ಆಫ್ ದ ಲ್ಯಾಂಪ್ ಅಂತಾನು. ಅವರು ಹುಟ್ಟಿದ್ದು 12ನೇ ತಾರೀಕು May 1820 ಇಟಾಲಿಯನ್ ಸಿಟಿಯಲ್ಲಿ ಹುಟ್ಟಿದ್ದು ಅವರು. ಅವರು ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರಲ್ಲ, ಅವರು ವೆಲ್ದಿ ಫ್ಯಾಮಿಲಿ ಇಂದ ಇದ್ದವರು. ಅವರಿಗೆ ತುಂಬಾ ಆಸಕ್ತಿ ಇತ್ತು ಸೇವೆ ಮಾಡಬೇಕು. ಸೊ ಸಣ್ಣ ವಯಸ್ಸಿಂದ ಅವರು ಅಕ್ಕಪಕ್ಕದವರಿಗೆಲ್ಲ, ನೆರೆಹೊರೆಯವರಿಗೆಲ್ಲ ಸೇವೆ ಮಾಡ್ಕೊಂಡಿದ್ರು. ಒಂದು 16ನೇ ವಯಸ್ಸು ಬರಬೇಕಾದ್ರೆ ಶಿ ಟುಕ್ ಅ ಡಿಸಿಷನ್ ಟೆಲ್ಲಿಂಗ್ ದಟ್ ನಾನು ಪೇಷಂಟ್ಸ್ ಏನೋ ಸೇವೆ ಮಾಡ್ಲಿಕ್ಕೆ ಹೋಗ್ಬೇಕಾಗತ್ತೆ ಅಂತಂತ ಹೇಳಿ. ಬಟ್ ಅವರ ಮನೇಲಿ ಫ್ಯಾಮಿಲಿ ಯಾರು ಒಪ್ಲಿಲ್ಲ. ಫೈನಲಿ ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಅವರು ಡಿಡ್ ನರ್ಸಿಂಗ್ ಅಂಡ್ ಶಿ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಒನ್ ಆಫ್ ದ ಗವರ್ಮೆಂಟ್ ಹಾಸ್ಪಿಟಲ್ ಇನ್ ಲಂಡನ್. ದರ್ ಆಫ್ಟರ್ವರ್ಸ್ ಅವ್ರಿಗೊಂದು ಕರೆ ಬಂತು ಗವರ್ಮೆಂಟ್ ಇಂದ ಟೆಲ್ಲಿಂಗ್ ದಟ್ ದರ್ ವಾಸ್ ವಾರ್ ಇತ್ತು. ಅವರ ಟ್ರೂಪ್ ಅನ್ ಕರ್ಕೊಂಡು ಹೋದ್ರು, ಲೈಕ್ 38 ಜನ ಹೋದ್ರು. ಹೋಗಿ ನೋಡುವಾಗ ಆಲ್ ವೇರ್ ಇನ್ ಉಂಡ್ ಅಂಡ್ ದೇ ವರ್ ಬ್ಲೀಡಿಂಗ್, ಅಂದ್ರೆ ಎಲ್ಲರೂ ಹಾಗೆ ಇತ್ತು. ಮತ್ತೆ ಆಮೇಲೆ ಇನ್ನೊಂದು, ಆ ಉಂಡ್ ಕ್ಲೀನ್ ಮಾಡ್ಲಿಕ್ಕೆ ಯಾರು ಇರಲಿಲ್ಲ. ಅದರಿಂದಾಗಿ ಏನಾಗ್ತಾ ಇತ್ತು, ಇನ್ಫೆಕ್ಷನ್ ಆಗ್ತಾ ಇತ್ತು. ಆ ಇನ್ಫೆಕ್ಷನ್ ಇಂದ ಸೊ ಎಷ್ಟು ಸೋಲ್ಜರ್ಸ್ ಡೆತ್ ಸಹ ಆಗ್ತಾ ಇತ್ತು. ಸೊ ಶಿ ಡಿಸೈಡೆಡ್ ಓಕೆ, ಎಲ್ಲ ನಾವು ಇನ್ಮೇಲಿಂದ ಮಾಡೋಣ ಅಂತ. ಸೊ ದಟ್ ಇಸ್ ವೇರ್ ಶಿ ಸ್ಟಾರ್ಟೆಡ್ ಹರ್ ಜರ್ನಿ ಆಫ್ ನರ್ಸಿಂಗ್. ಆಮೇಲೆ ಹೇಗೆ ಲೇಡಿ ಆಫ್ ದ ಲ್ಯಾಂಪ್ ಅಂತಂತಂದ್ರೆ, ನೈಟ್ ಕೂಡ ಅವರು ಲ್ಯಾಂಪ್ ಅನ್ನು ಹಿಡಿದುಕೊಂಡು ಹೋಗಿ ಎಲ್ಲಾ ರೋಗಿಗಳು ಚೆನ್ನಾಗಿದ್ದಾರಾ, ಏನಾಗಿದೆ, ಹೇಗೆ ಸೇವೆ ಬೇಕಾ, ಹಾಗೆ ಕೇಳಿಕೊಂಡು ಎಲ್ಲ ಮಾಡ್ತಾರೆ. ಸೊ ದಟ್ ಇಸ್ ಹೌ ಎಲ್ಲರೂ ಸೋಲ್ಜರ್ಸ್ ಎಲ್ಲ ಅವಳ ನಗುಮುಖ, ಅವಳು ಮಾತಾಡೋದು ಎಲ್ಲ ನೋಡಿ ಅದನ್ನು ಅವರು ಲೇಡಿ ವಿತ್ ದ ಲ್ಯಾಂಪ್ ಅಂತ. ದೆನ್ ದೇರ್ ಆಫ್ಟರ್ವರ್ಸ್ ಶಿ ಓಪನ್ ಹರ್ ಓನ್ ಸ್ಕೂಲ್ ಆಸ್ ಕಾಲ್ಡ್ ಆಸ್ ಫ್ಲಾರೆನ್ಸ್ ನೈಟಿಂಗೇಲ್ ಸ್ಕೂಲ್ ಇನ್ ಲಂಡನ್.
0: ಅಂದ್ರೆ ಅವರ ಒಂದು
1: ಹುಟ್ಟಿದ ದಿನದ ನೆನಪಿಗಾಗಿ. ಸೊ ಇದು ಹಿನ್ನೆಲೆ ನರ್ಸಿಂಗ್ ಹೇಗೆ ಬಂತು ಅಂತ. ಸೊ ವಿ ಆರ್ ಸೆಲೆಬ್ರೇಟಿಂಗ್ ಅವರ್ ನರ್ಸಸ್ ಡೇ.
0: ಈಗ ಈ ದಿನದಂದು ತಾವು ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀರಿ ಅಂದ್ರೆ, ಒಬ್ಬ ದಾದಿ ಅಥವಾ ನರ್ಸ್ ಶುಶ್ರೂಷಕಿ ಅಂತ ನಾವು ಹೇಳ್ತೀವಿ, ಅವರು ಜನಸಾಮಾನ್ಯರ ಬದುಕಿಗೆ ಬಹಳ ಹತ್ತಿರವಾದವರು, ಈ ದಿನವನ್ನು ತಾವು ಹೇಗೆ ಆಚರಿಸ್ತೀರಿ?
1: ನಾವು ಒಂದ್ ವಾರದಿಂದ ಪ್ರೋಗ್ರಾಮ್ ಮಾಡ್ತೀವಿ ಮ್ಯಾಮ್, ನರ್ಸಸ್ ವೀಕ್ ಅಂತಾನೆ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನಾವು ಸ್ಟಾರ್ಟ್ ಮಾಡಿದೀವಿ ಆಲ್ರೆಡಿ. ಅವರಿಗೆ ಸ್ಪೋರ್ಟ್ಸ್ ಆದ್ರೂ ಆಗಿರ್ಬೋದು, ರಂಗೋಲಿ ಕಾಂಪಿಟಿಷನ್ ಆದ್ರೂ ಆಗಿರ್ಬೋದು, ಕಲ್ಚರಲ್ ಪ್ರೋಗ್ರಾಮ್ ಆದ್ರೂ ಆಗಿರ್ಬೋದು. ಸೊ ಇದು ಒಂದು ಅವರಿಗೆ ಎಂಟರ್ಟೈನ್ಮೆಂಟ್ ಪ್ಲಸ್, ಯಾಕಂದ್ರೆ ಇಡೀ ವರ್ಷ ದುಡಿತಾ ಇರ್ತಾರೆ ಕಷ್ಟಪಟ್ಟು ಎಲ್ಲ ಸೇವೆ ಪೇಷಂಟ್ ಮತ್ತೆ ಮೆತ್ತ ಏನು ಇರೋದಿಲ್ಲ ಅವರಿಗೆ. ಸೊ ಏನ್ ಮಾಡ್ತೀವಿ ನಾವು, ಇದು ಈ ಪ್ರೋಗ್ರಾಮ್ಸ್ ಅನ್ನು ಅರೇಂಜ್ ಮಾಡಿಕೊಂಡು ವಿ ಸ್ಟಾರ್ಟ್ ಡೂಯಿಂಗ್ ಆಲ್ ದ. ಸೊ ಅವ್ರಿಗೂ ಒಂದು ಮನಸ್ಸಲ್ಲಿ ಉಲ್ಲಾಸ ಇರ್ತದೆ ಅಂಡ್ ಆಲ್ಸೋ ಪೀಪಲ್ ವಿಲ್ ಐಡೆಂಟಿಫೈ, ಅವರಿಗೆ ಒಂದು ಗುರುತು ಸಿಗ್ತದೆ ಟೆಲ್ಲಿಂಗ್ ದಟ್ ಇವ್ರಿಗೂ ಅದರ್ ದನ್ ಸೇವೆ ಬೇರೆ ಆಕ್ಟಿವಿಟೀಸ್ ಬರುತ್ತೆ ಅಂತ ಹೇಳಿ. ಸೊ
0: ಅಂದ್ರೆ ಕಲ್ಚರಲ್
1: ಇನ್ವಾಲ್ವ್ಮೆಂಟ್, ಎಸ್,
0: ಆ ಮೊನೊಟೋನಿ ಲೈಫ್ ನಿಂದ ಒಂದ್ ಸ್ವಲ್ಪ ಬದಲಾವಣೆ ತಗೊಂಡ್ಬರ್ತೀರಿ ಅಂತ. ಈಗ ಸುಮಂಗಲ ಅವರೇ, ತಾವು ತಮ್ಮ ವೃತ್ತಿ ಜೀವನವನ್ನ ಎಲ್ಲಿಂದ ಆರಂಭ ಮಾಡಿದ್ರಿ, ಎಲ್ಲೆಲ್ಲಿ ಓದಿದ್ದೀರಿ?
2: ನಾನು ನನ್ನ ವೃತ್ತಿ ಜೀವನವನ್ನು 1992 KMC ಹಾಸ್ಪಿಟಲ್ ಮಣಿಪಾಲದಲ್ಲಿ ಶುರು ಮಾಡಿದೆ. ಅಲ್ಲಿಂದ ನಾನು 20 ವರ್ಷಗಳ ಸೇವೆ

0: ಸ್ಥಾಪಿಸಿ ಈಗ ಪ್ರಸಿದ್ಧ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ವಿಭಾಗದಲ್ಲಿ 13 ವರ್ಷದಿಂದ
1: ಡೆಪ್ಯೂಟಿ
0: ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ.
1: ಈಗ ತಾವು 13 ವರ್ಷಗಳಿಂದ ಇಲ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ ಓದಿದ್ದು ಮಣಿಪಾಲದಲ್ಲಿ, ಈ ನರ್ಸಿಂಗ್ ಅನ್ನೇ ಓದ್ಬೇಕು ಅಂತ ಯಾಕೆ ಅನಿಸ್ತು ತಮಗೆ?
0: ನನಗೆ ಯಾಕೆ ಹೇಳಿದ್ರೆ ಇದು ನನ್ನ ವೈಯಕ್ತಿಕ ಪ್ರೇರಣೆ. ಯಾಕೆ ಹೇಳಿದ್ರೆ ನಾನು ಹುಟ್ಟಿ ಬೆಳೆದದ್ದು ವಿದ್ಯಾಭ್ಯಾಸ ಎಲ್ಲ ಮಣಿಪಾಲದಲ್ಲೇ ನಡೆಯಿತು. ಅಲ್ಲಿ ನಾನು ಯಾವಾಗ್ಲೂ ಆ ದಾರಿಯಲ್ಲೇ ನಾನು ನನ್ನ ಎಜುಕೇಶನ್ ಗಾಗಿ ನಾನು ಕಾಲೇಜಿಗೆಲ್ಲ ಹೋಗ್ತಿದ್ದೆ. ಆಗ ದಿನಾಲು ನಾನು ಆ ನರ್ಸಸ್ ಏನೇನು ಮಾಡ್ತಾ ಇದ್ರು, ಹೇಗೆ ಸೇವೆ ಮಾಡ್ತಾ ಇದ್ರು, ಆ ಬಿಳಿ ಸೀರೆ ಉಟ್ಕೊಂಡು ಶಾಂತವಾಗಿ ಹೇಗೆ ಕೆಲಸ ಮಾಡ್ತಾ ಇದ್ರು ಎಂಬುದನ್ನು ನನ್ನ ಕಣ್ಣಾರೆ ಕಂಡು ನಾನು ಆ ಇದರಿಂದ ಪ್ರೇರಿತಳಾದೆ. ಹಾಗೆ ಇದೇ ಸೇವೆಯನ್ನು ನಾನು ಮಾಡಬೇಕೆಂಬುದು ನನ್ನ ಕನಸಾಗಿತ್ತು. ನಾನು ಅದನ್ನು ಮುಂದುವರೆಸಿದೆ.
1: ಅಂದ್ರೆ ಸಾಮಾನ್ಯವಾಗಿ PUC ಆದ್ಮೇಲೆ ನರ್ಸಿಂಗ್ ಓದಿದ್ರ ಅಥವಾ ಡಿಗ್ರಿ ಆದ್ಮೇಲೆ?
0: ಇಲ್ಲ, ನಾನು ನನ್ನ ಸೆಕೆಂಡ್ PUC ಮುಗಿದ ಮೇಲೆ ಮಣಿಪಾಲದಲ್ಲಿ ನರ್ಸಿಂಗ್ ಗೆ ಜಾಯ್ನ್ ಆದೆ. ನಾನು ಜನರಲ್ ನರ್ಸಿಂಗ್ ಡಿಗ್ರಿ ಮಾಡಿದೆ. ಆಮೇಲೆ ನಾನು 2013 ನನ್ನ ಪೋಸ್ಟ್ BSc ನರ್ಸಿಂಗ್ ಮಾಡಿದೆ. ಹಾಗೆ ಮುಂದುವರೆಸಿ ನಾನು ಇಲ್ಲಿ STM ಹಾಸ್ಪಿಟಲ್ ಗೆ ಬಂದ ಮೇಲೆ ನನ್ನ ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿಕೊಂಡೆ.
1: ಅಂದ್ರೆ ಮಾಸ್ಟರ್ಸ್ ಇನ್ ನರ್ಸಿಂಗ್ ಅದನ್ನು ಕೂಡ ತಾವು ಮುಗಿಸಿಕೊಂಡಿದ್ದೀರಿ. ಇದು ಒಂದು ವಿಶಿಷ್ಟವಾದಂತ ವೃತ್ತಿ. ಅಂದ್ರೆ ಇದಕ್ಕೆ ಒಂದು ತ್ಯಾಗ ಮನೋಭಾವ, ಆಮೇಲೆ ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಇವರನ್ನು ಮುಟ್ಟಬೇಕು, ಇವರನ್ನು ಮುಟ್ಟಬಾರದು, ಈ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬಾರದು, ಈ ತರದ ಒಂದು ಧೋರಣೆ ಇರುವುದಿಲ್ಲ. ಮಂಜುಳಾ ಅವರು ತಾವು ಈ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡಾಗ ನೀವು ಸ್ವತಃ ನೀವೇ ಇಷ್ಟಪಟ್ಕೊಂಡು ಮಾಡ್ಕೊಂಡ್ರ ಅಥವಾ ಏನಾದ್ರೂ ಪ್ರೇರಣೆ ಇತ್ತ?
2: ನಿಜ ಹೇಳ್ಬೇಕಂದ್ರೆ ಟೆಲಿಂಗ್ ದಟ್ ನರ್ಸ್ ಅಂತಂದ್ರೆ ಇಟ್ ಇಸ್ ಅ ಕಾಲ್ ಫ್ರಮ್ ಗಾಡ್ ಅಂತ. ಇವನ್ ನಮ್ಮ ವೈಸ್ ಚಾನ್ಸಲರ್ ಆದವರು ಪ್ರತಿ ಮೀಟಿಂಗ್ ನಲ್ಲೂ ನಮ್ಮ ನರ್ಸಸ್ ಗೆ ಹೇಳೋದು, ನೀವೆಲ್ಲ ಬಂದಿರೋದು ದೇವರದು ಕರೆಯಿಂದ ಅಂತ. ಅದು ನನ್ನ ಪಾಲಿಗೆ ಅದು 100% ಸತ್ಯವಾಗಿದೆ. ಯಾಕಂದ್ರೆ ನಾನು ಚಾಯ್ಸ್ ಮಾಡಿರ್ಲಿಲ್ಲ, ಇಟ್ ಇಸ್ ಬೈ ಚಾನ್ಸ್ ಆಗಿ ಬಂದೆ. ಸೊ ಬಂದ ಮೇಲೆ ಏನಾಯ್ತು, ನಾನು ಹೀಗೆ ಡಿಪ್ಲೊಮಾ ಮಾಡಿದೆ, PCBSE ಮಾಡಿ ಮತ್ತೆ MSc ಎಲ್ಲ ಮಾಡಿದೆ. ಅಂಡ್ ಪೇಷಂಟ್ಸ್ ಟ್ರೀಟ್ ಮಾಡ್ತಾ ಇರಬೇಕಾದ್ರೆ ಸೊ ಐ ಫೆಲ್ಟ್ ಇಟ್ ಇಸ್ ಕನ್ ಅಡ್ವೆಂಚರ್ ಇಸ್ ಓನ್ಲಿ. ಯಾಕಂದ್ರೆ ಫಿಸಿಕಲಿ ಮೆಂಟಲಿ ಬೋತ್ ಎರಡನ್ನು ಅವರು ತುಂಬಾ ಪೇಷಂಟ್ಸ್ ಎಲ್ಲ ಡಿಫಾರ್ಮಿಟಿ ಆಗಿ ಬಂದಿರ್ತಾರೆ. ಸೊ ಆ ಟೈಮ್ ನಲ್ಲಿ ನಾವು ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡಿ ಅಂಡ್ ದೇ ಆರ್ ಗೋಯಿಂಗ್ ಬ್ಯಾಕ್ ಹೋಮ್, ನಗ್ತಾ ನಗ್ತಾನೆ ಹೋಗ್ತಾರೆ. ಅದು ಆಸ್ ನೀವು ಹೇಳಿದಾಗೆ ಮೇಡಮ್ ಹೋಗಿ ಬರ್ತೀನಿ ಅಂತಾರೆ. ಸೊ ನನಗೆ ಅದು ತುಂಬಾ ನೆನಪಿದೆ. ಅಂಡ್ ಐ ಕೀಪ್ ಟೆಲಿಂಗ್ ಮೈ ನರ್ಸಸ್ ಆಲ್ಸೋ ಅದನ್ನ ಮಾತ್ರ ಹೇಳ್ಬೇಡಿ ಅಂತ ಹೇಳ್ತೀನಿ. ಪೊಲೀಸ್ ಸ್ಟೇಷನ್ ಗೆ ಮತ್ತೆ ಹಾಸ್ಪಿಟಲ್ ಗೆ ಏನಾದ್ರು ವಾಪಸ್ ಬರಬಾರ್ದು ಅಂತ ಹೇಳ್ತೀನಿ. ಸೊ ದಟ್ ಇಸ್ ವೇರ್ ಹ್ಯಾವ್ ಸೀನ್. ಅಂದ್ರೆ ನಾವೇನೋ ಒಂದ್ ಮಾಡ್ತಾ ಇದ್ದೀವಿ. ಸೊ ನಮ್ಮಿಂದ ನಮ್ ಪೇಷಂಟ್ಸ್ ಗೆ ಎಷ್ಟು ಒಳ್ಳೇದಾಗ್ತಾ ಇದೆ, ಆ ಫ್ಯಾಮಿಲಿ ನಗ್ತಾ ಇದೆ, ನಮ್ಮ ಕೇರ್ ಆದ್ರೂ ಆಗಿರ್ಬೋದು, ಅದು ತುಂಬಾ ಕಂಪ್ಯಾಷನೇಟ್ ಆಗಿ ನಾವು ಕೆಲಸ ತಗೊಂಡು. ಸೊ ಅದನ್ನ ನಾನು ಮುಂದುವರಿಸಿಕೊಂಡು ಐ ಟುಕ್ ಇಟ್ ವೆರಿ ಚಾಲೆಂಜಿಂಗ್ ಆಗಿ ತಗೊಂಡು ಅಂಡ್ ಸ್ಟಿಲ್ ಇಲ್ಲಿನ ತನಕ ನರ್ಸಿಂಗ್ ಸೂಪರ್ಡೆಂಟ್ ಆಗಿ ಬಂದೆ. ಸೊ ದಟ್ ಇನ್ ಫ್ಯೂಚರ್ ಜನರೇಷನ್ಗೂ ಸಹ ನಾನು ಅವರಿಗೆ ಗೈಡ್ ಮಾಡಿ ವಿ ಹ್ಯಾವ್ ಟು ಬ್ರಿಂಗ್ ದಮ್ ಇನ್ ರೈಟ್ ವೇ ಅಂತ ಹೇಳಿ.
1: ಅಂದ್ರೆ ನೀವ್ ಹೇಳಿದಂಗೆ ದೇವರು ಕಳಿಸಿದಂತ ಒಂದು ವೃತ್ತಿ ಅನ್ನೋದಂತೂ ಸತ್ಯ. ಯಾಕೆಂದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಒಂದಿಲ್ಲ ಒಂದ್ ರೀತಿಯಲ್ಲಿ ಒತ್ತಡಕ್ಕೆ ಒಳಗಾಗ್ತಾನೆ ಇರ್ತೀವಿ. ಆದ್ರೆ ಈ ನರ್ಸ್ ವೃತ್ತಿ ಮಾಡೋರಿಗೆ ದೇವರದೇನೋ ಒಂದ್ ಸ್ವಲ್ಪ ತಾಳ್ಮೆ, ಸೈರಿಸುವಂತ ಶಕ್ತಿ ಸ್ವಲ್ಪ ಹೆಚ್ಚಿಗೆನೆ ಕೊಟ್ಟಿರ್ತಾನೇನೋ ಅಂತ ಅನಿಸ್ತದೆ. ಹೇಗೆ ಈ ಗುಣಗಳನ್ನ ನರ್ಸ್ಗಳು ಮೈಗೂಡಿಸ್ಕೊಳ್ತಾರೆ?
2: ಫಸ್ಟ್ ಆಫ್ ಆಲ್ ಟ್ರೈನಿಂಗ್ ನಲ್ಲಿ ನಮ್ಗೆ ಕ್ವಾಲಿಟೀಸ್ ಆಫ್ ನರ್ಸ್ ಅಂತ ಆಲ್ರೆಡಿ ಟ್ರೈನ್ ಮಾಡಿರ್ತಾರೆ.
0: ನಮಗೆ ಮೊದಲೇ ರೋಗಿ ಮತ್ತೆ ಶುಶ್ರೂತಕಿಯರ ಸಂಬಂಧ ಹೇಗಿರ್ಬೇಕು ಅಂತೇಳಿ ನಮ್ಗೆ ಟ್ರೈನಿಂಗ್ ಅಲ್ಲೇ ಕೊಡ್ತಾರೆ. ಇದು ಆರೋಗ್ಯ ಸೇವೆಯಲ್ಲಿ ಅತ್ಯಂತ ಮುಖ್ಯವಾದ ಅಂಶ. ಕೇವಲ ಚಿಕಿತ್ಸೆ ನೀಡುವುದಲ್ಲ, ಅದು ನಂಬಿಕೆ, ಗೌರವ ಮತ್ತು ಸಹಾನುಭೂತಿಯ ಮೇಲೆ ನಿರ್ಮಿತವಾಗಿದೆ. ಇದು ಈಗ ರೋಗಿ ಆಸ್ಪತ್ರೆಗೆ ಬಂದಾಗ ಅವರು ದೈಹಿಕವಾಗಿ ಮಾತ್ರವಲ್ಲ ಮಾನಸಿಕವಾಗಿಯೂ ದುರ್ಬಲರಾಗಿರ್ತಾರೆ. ಈ ಸಂದರ್ಭದಲ್ಲಿ ಶುಶ್ರೂಷಕಿಯರು ಒಬ್ಬರು ಕೇವಲ ಆರೈಕೆ ಮಾಡುವಂತವರಲ್ಲ, ಆಶ್ವಾಸನೆ ನೀಡುವ ಸ್ನೇಹಿತೆಯೂ ಅವರಾಗಿರ್ತಾರೆ.
2: ಈಗ ನಾನು ಹೇಳಿದ ಪ್ರಕಾರ ಕ್ವಾಲಿಟೀಸ್ ಆಫ್ ನರ್ಸ್ ಅಂತಂದ್ರೆ ಅದು ನಮ್ಮನ್ನ ಟ್ರೈನ್ ಮಾಡಿರ್ತಾರೆ. ಸೊ ಅದ್ರ ಬೇಸ್ ಮೇಲೆ ನಾವು ಬಂದು ನಿಂತ ತಕ್ಷಣ ಅದು ಹಾಗೆ ಪೇಷಂಟ್ ಮುಂದೆ ನಿಂತ ತಕ್ಷಣ ಅದೇನಂತ ಗೊತ್ತಿಲ್ಲ, ಅದೇ ವರನ ಏನೋ ಅದು ಬಂದ್ಬಿಡುತ್ತೆ. ಲೈಕ್ ಟೆಲ್ಲಿಂಗ್ ದಟ್ ದರ್ ಇಸ್ ಫಸ್ಟ್ ವರ್ಡ್ ಇಸ್ ಕಂಪ್ಯಾಷನ್ ಅಂತ, ಆಮೇಲೆ ಸಹಾನುಭೂತಿ. ಕಂಪ್ಯಾಷನ್ ಅಂತಂತಂದ್ರೆ ರೋಗಿಗಳಿಗೆ ಆ ನೋವನ್ನು ಅರ್ಥ ಮಾಡಿಕೊಂಡು ಅದ್ರ ಬೇಸ್ ಮೇಲೆ ನಾವು ಟ್ರೀಟ್ಮೆಂಟ್ ಅನ್ನು ಕೊಡ್ತೀವಿ. ಅಂಡ್ ಸಹಾನುಭೂತಿ, ಎಂಪತಿ ಇರಬೇಕು. ಆಮೇಲೆ ನಾಲೆಜ್ ಅಂಡ್ ಸ್ಕಿಲ್, ನಾಲೆಜ್ ಅಂಡ್ ಸ್ಕಿಲ್ಸ್ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಸ್ಕಿಲ್ ನಮ್ಮಲ್ಲಿ ನರ್ಸಿಂಗ್ ಗೆ ಸ್ಕಿಲ್ಲೇ ಮೋರ್ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಜೆಕ್ಷನ್, ಇವಾಗ ಆ ಸಿಸ್ಟರ್ ತುಂಬಾ ಒಳ್ಳೆ ಇಂಜೆಕ್ಷನ್ ಕೊಟ್ರು ಅಂತ ಹೇಳಿ ಇನ್ನೊಂದ್ಸಲಿ ಅದೇ ಸಿಸ್ಟರ್ ನ ಹುಡ್ಕೊಂಡು ಬರ್ತ. ಸೊ ಹಾಗೆ ಅವರಿಗೆ ಸ್ಕಿಲ್ಸ್ ಬೇಕು ಅಂಡ್ ಲಾಟ್ ಆಫ್ ಪೇಷನ್ಸ್, ಅಂದ್ರೆ ತಾಳ್ಮೆ, ತುಂಬಾ ತಾಳ್ಮೆ ಬೇಕು. ಸೊ ಅದು ಖಂಡಿತ ಬಂದೇ ಬರ್ತದೆ. ನಾವು ಪೇಷಂಟ್ ಮುಂದೆ ನಿಂತ ಕೂಡಲೇ ಅವರ ನೋವು ಅವರ ಎಲ್ಲ ನೋಡಿಕೊಂಡಾಗುವಾಗ ನಮಗೆ ಅದು ಸಿಟ್ಟು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಸೊ

0: ಬಂದೇ ಬರುತ್ತೆ. ಅಂಡ್ ಕಮ್ಯುನಿಕೇಶನ್, ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಮೇಡಮ್. ಇದರಲ್ಲಿ ನಾವು ಫಸ್ಟ್ ವಿ ಹ್ಯಾವ್ ಟು ಬಿ ಅ ವೆರಿ ಗುಡ್ ಲಿಸನರ್, ಯಾಕಂದ್ರೆ ಪೇಷಂಟ್ಸ್ ಕಷ್ಟಗಳನ್ನೆಲ್ಲ ನಾವು ಕೇಳಲೇಬೇಕು. ಸೊ ಆ ಕಮ್ಯುನಿಕೇಶನ್ ನಮಗೆ ಒಳ್ಳೇದಿದ್ರೆ ದೆನ್ ದ ರಾಪೋ ಆಫ್ ದ ಪೇಷಂಟ್ ಬಿಟ್ವೀನ್ ಪೇಷಂಟ್ ಅಂಡ್ ನರ್ಸ್ ರಿಲೇಶನ್ಶಿಪ್ ತುಂಬಾನು ಚೆನ್ನಾಗಿರ್ತದೆ. ಆಸ್ ವೆಲ್ ಎಸ್ ಜವಾಬ್ದಾರಿ, ಜವಾಬ್ದಾರಿ ಅಂಡ್ ಡಿಸಿಪ್ಲಿನ್, ರೆಸ್ಪಾನ್ಸಿಬಿಲಿಟಿ ಅಂಡ್ ಡಿಸಿಪ್ಲಿನ್ ಇಸ್ ಮೋರ್ ಇಂಪಾರ್ಟೆಂಟ್. ಅಂಡ್ ಅಟ್ ದ ಮೋಸ್ಟ್ ಅಂಡ್ ಲಾಸ್ಟ್ ಇಸ್ ಹಾನೆಸ್ಟಿ. ಹಾನೆಸ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಾರು ನಮ್ಮ ಹಿಂದೆ ಇರೋದಿಲ್ಲ, ಇದೇ ಇಂಜೆಕ್ಷನ್ ಕೊಡ್ತಾ ಇರಬೇಕಾದ್ರೆ ಅಥವಾ ಇದೇ ಟ್ಯಾಬ್ಲೆಟ್ ಕೊಡ್ಬೇಕಾದ್ರೆ ಯಾರು ನಮ್ಮ ಹಿಂದೆ ಇರೋದಿಲ್ಲ, ಡಾಕ್ಟರ್ಸ್ ಬರೆದು ಹೋಗ್ತಾರೆ, ಆದ್ರೆ ಅದನ್ನ ನಾವೇ ಕೊಡೋದು. ಸೊ ಅಷ್ಟು ಹಾನೆಸ್ಟ್ ಆಗಿ ನಾವು ಆ ಮೆಡಿಸಿನ್ಸ್ ಅನ್ನು ಕೊಡ್ಬೇಕಾಗ್ತದೆ. ಸೊ ದೀಸ್ ಆರ್ ದ ಕ್ವಾಲಿಟೀಸ್ ಆಫ್ ನರ್ಸ್ ವೇರ್ ಇದನ್ನೆಲ್ಲ ನಾವು ಟ್ರೈನ್ ಮಾಡಿಕೊಂಡೇ ಬಂದಿರ್ತೀವಿ. ಆದ್ರೂ ಎಲ್ಲಿ ನಾವು ಪೇಷಂಟ್ ಮುಂದೆ ನಿಂತ ತಕ್ಷಣ ಅದೆಲ್ಲ ಆಟೋಮ್ಯಾಟಿಕ್ ಆಗಿ ಒಂದು ನಾವು ಅದನ್ನೇ ಪಾಲಿಸ್ತಾ ಹೋಗ್ತಾ ಇರ್ತೀವಿ.
1: ಸುಮಂಗಲ ಅವರೇ, ಈ ವೃತ್ತಿ ಅಂದ್ರೆ ಇದಕ್ಕೆ ಒಂದು ನಿಗದಿತ ವೇಳೆ ಅಂತಿಲ್ಲ, ಕೆಲವರಿಗೆ ಮಾರ್ನಿಂಗ್ ಶಿಫ್ಟ್, ಜನರಲ್ ಶಿಫ್ಟ್, ಈವ್ನಿಂಗ್ ಶಿಫ್ಟ್, ಈ ತರ ಶಿಫ್ಟ್ ಅಲ್ಲಿ ತಾವು ಕೆಲಸ ಮಾಡ್ತಾ ಇರ್ತೀರಿ, ನೈಟ್ ಶಿಫ್ಟ್ ಅಂತ ಕೂಡ ಇರ್ತದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ನೋಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇದನ್ನ ಒಂದು ಜೀವನದ ವೃತ್ತಿಯನ್ನಾಗಿ ಆಯ್ಕೆ ಮಾಡಿಕೊಂಡಿರ್ತಾರೆ. ಒಬ್ಬ ಮಹಿಳೆಗೆ ಈ ಒಂದು ಸಲ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಫುಲ್ ನೈಟ್ ಈ ಒಂದು ಕಾರ್ಯ ನಿರ್ವಹಣೆ ಮಾಡುದು ಕಷ್ಟ ಅಂತ ಅನಿಸ್ತದ ತಮ್ಮ ಅನುಭವದಲ್ಲಿ?
2: ಕಷ್ಟ ಅಂತ ಅನಿಸ್ತದೆ, ಬಟ್ ನಮಗೇನಂತ ಹೇಳಿದ್ರೆ ಆ ರೋಗಿಯ ನೋವನ್ನು ಅರ್ಥ ಮಾಡಿಕೊಂಡು ಹಾಗೂ ಆ ಸಂಕಷ್ಟದ ಸಮಯದಲ್ಲಿ ಧೈರ್ಯ ತುಂಬಿಕೊಂಡು ಅವರು ನಮ್ಗೆ ಒಂದು ಸಣ್ಣ ನಗು ಬೀರಿದ್ರು, ಅವರ ಮನೆಯವರ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ಹೇಳಿದಾಗ ನಮ್ಗ ಆ ಖುಷಿಯೇ ನಮಗನ್ನು ಇನ್ನೊಂದ್ಸಲ ನಮ್ಗೆ ಆ ರಾತ್ರಿ ಕೆಲಸ, ಮಧ್ಯಾಹ್ನ ಕೆಲಸ ಅಂತ ನಮಗದು ಅನಿಸೋದೇ ಇಲ್ಲ. ಎಷ್ಟೋ ಸಲ ಎಷ್ಟೋ ದಿನ ನಾವು ಊಟ ಮಾಡದೆ ರೋಗಿಯ ಸೇವೆ ಮಾಡಿದ್ದು ಉಂಟು. ಹಾಗಾಗಿ ಅದು ನಮಗೆ ನಮ್ಮನ್ನು ಅದು ಕಳಿಸ್ತದೆ ಮೇಡಮ್. ಹಾಗೆ ನಮಗೆ ಅದು ಪೇಷಂಟಿನ ಹತ್ತಿರ ನಿಂತಾಗ ನಮಗದು ಕೆಲಸ ಮಾಡಲೇಬೇಕಾಗ್ತದೆ, ಆ ಒಂದು ನಾವೇನು ಅದಕ್ಕೆ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೇವೆ.
1: ಅದರಲ್ಲೂ ವಿಶೇಷವಾಗಿ ಈ ಕೋವಿಡ್ ಅಂತ ಪ್ಯಾಂಡಮಿಕ್ ಸಮಯದಲ್ಲಿ,
2: ಹೌದು,
1: ನೀವು ಎಷ್ಟೊಂದು ದಿನಗಳ ಕಾಲ ಮನೆಯನ್ನೇ ನೋಡ್ಲಿಲ್ಲ, ಮಕ್ಕಳನ್ನ ನೋಡ್ಲಿಲ್ಲ, ಆ ಒಂದು ಕಿಟ್ ಅಲ್ಲಿ ನೀವು ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಇದ್ದುಕೊಂಡು ಸಾಕಷ್ಟು ಜನರ ಸೇವೆಯನ್ನು ಮಾಡಿದ್ರಿ. ಅವಾಗ ನಿಜವಾಗ್ಲೂ ಈ ದಾದಿಯರು, ನರ್ಸ್ ಅಂದ್ರೆ ಒಂದು ತರ ದೇವರ ಪ್ರತಿರೂಪ ಅನ್ನೋ ಭಾವನೆ ಜನರಲ್ಲಿ ಬಂತು. ಆ ಅನುಭವ
0: ಇವಾಗ ಕೋವಿಡ್ ಮೇನ್ ಆಗಿ ನಮ್ಮ SDM ಹಾಸ್ಪಿಟಲ್ ಸೆಂಟರ್ ಆಗಿತ್ತು. ಸೊ ವಿ ಹ್ಯಾಡ್ ಅರೌಂಡ್ 500 to 600 ಪೇಷಂಟ್ಸ್, ಕೋವಿಡ್ ಪೇಷಂಟ್ಸ್ ಇರ್ತಿತ್ತು ಮೇಡಮ್ ನಿಮ್ಗೆ. ಸೊ ನೀವು ಹೇಳಿದಾಗೆ ನಿಜವಾಗ್ಲು ನಮ್ಮ ನರ್ಸಸ್, ಐ ಆಮ್ ಹ್ಯಾವಿಂಗ್ ಅರೌಂಡ್ 642 ನರ್ಸಸ್, ಅವ್ರು ಯಾರು ನಾನು ಬರೋದಿಲ್ಲ ಅಂತಾನೆ ಅಂದಿಲ್ಲ, ನಾನು ಡ್ಯೂಟಿಗೆ ಬರೋದಿಲ್ಲ ಅಂತ ಒಂದು ನಾನು ಯಾರು ಹೇಳಿಲ್ಲ. ಕೆಲವರು ಯಾರಿಗೆ ಸ್ವಲ್ಪ ಬ್ಯಾಕ್ ಪೇನ್ ಅಥವಾ ಸರ್ಜರಿ ಎಲ್ಲ ಆಗಿರುತ್ತಲ್ಲ ಅಂತವ್ರು, ಬಟ್ ಅದರ್ಸ್ ಆಲ್ ವೇರ್ ವೆರಿ ಡೆಡಿಕೇಟೆಡ್. ಅವರೆಲ್ಲರೂ ನಾವೇನ್ ಡ್ಯೂಟಿ ಹಾಕ್ತಾ ಇದ್ವಿ ಬಂದ್ ಮಾಡ್ತಿದ್ರು. ಆಮೇಲೆ ಲೈಕ್ ಇಟ್ ವಾಸ್ ಲೈಕ್ ಅ ವಾರ್ ಅದು ಆ ಟೈಮ್ನಲ್ಲಿ. ನಾನು ಅದನ್ನೇ ಹೇಳ್ತಾ ಇದ್ದೆ, ಇದು ನಮ್ಗೆ ವಾರ್ ಡಿಕ್ಲೇರ್ ಆಗಿದೆ ಇದು. ಸೊ ಸೋಲ್ಜರ್ಸ್ ಹೇಗೆ ಹೇಳಿದ ತಕ್ಷಣ ಫೀಲ್ಡ್ ಗೆ ಬರ್ತಾರೆ, ನಾವು ಇವಾಗ ಅದೇ ತರನೇ ಇಳಿಬೇಕಾಗ್ತದೆ ಅಂತ ನಾವೆಲ್ಲ ಮೀಟಿಂಗ್ ಎಲ್ಲ ಹೇಳಿ, ಅಂದ್ರೆ ನಮ್ಗೆ ಮೀಟಿಂಗ್ ಇನ್ ದ ಸೆನ್ಸ್ ಗ್ರೂಪ್ ಅಲ್ಲಿ ಏನ್ ಮಾಡಿರ್ಲಿಲ್ಲ, ವಿ ಹ್ಯಾಡ್ ವಾಟ್ಸ್ಆಪ್, ಸೊ ಎಲ್ಲದನ್ನು ಅದರಲ್ಲಿ ಹಾಕಿ, ಸೊ ವಿ ಹ್ಯಾವ್ ಟು ಹೆಲ್ಪ್ ಅಂತ. ಬಟ್ ಅವ್ರಿಗೂ ಖುಷಿ ಆಯ್ತು ಮೇಡಮ್, ಅಂದ್ರೆ ಖುಷಿ ಇನ್ ದ ಸೆನ್ಸ್ ಟ್ರೀಟಿಂಗ್ ಎವ್ರಿಬಡಿ. ಆಮೇಲೆ ಕೆಲವರೆಲ್ಲ ಚಾಲೆಂಜಿಂಗ್, ಇಟ್ ವಾಸ್ ರಿಯಲಿ ಅ ಚಾಲೆಂಜಿಂಗ್ ಟಾಸ್ಕ್. ಅದರಲ್ಲಿ ಮ್ಯಾನ್ ಪವರ್ ಕಷ್ಟ ಆಗ್ತಾ ಇತ್ತು, ಮೆಟೀರಿಯಲ್ ಸಿಗೋದು ಕಷ್ಟ ಆಗ್ತಾ ಇತ್ತು ಆ ಟೈಮ್. ಸೊ ಇಟ್ ವಾಸ್ ಸೋ ಡಿಫಿಕಲ್ಟ್, ಬಟ್ ಸ್ಟಿಲ್ ನಮ್ಮ ಪ್ರಯತ್ನದಲ್ಲಿ ನಾವು ತುಂಬಾ ಬೆಸ್ಟ್ ಮಾಡಿದ್ದೇವೆ ಆಲ್ಮೋಸ್ಟ್. ಅಂಡ್ ಸೋ ಮೆನಿ ಪೇಷಂಟ್ಸ್ ಹ್ಯಾವ್ ಗಾನ್ ಹ್ಯಾಪಿಲಿ ಆಲ್ಸೋ, ಸಮ್ ಹ್ಯಾವ್ ಕಮ್ ಅಂಡ್ ಟೋಲ್ಡ್ ಆಲ್ಸೋ ಟು ನಮ್ಮ ಹತ್ರನೂ ಟ್ರೀಟ್ಮೆಂಟ್ ತಗೊಂಡು ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತಾನು ಹೇಳಿ ಹೋಗಿದ್ದಾರೆ. ಇನ್ ದಟ್ ವೇ ಆಲ್ ದ ನರ್ಸಸ್ ಆರ್ ವೆರಿ ಡೆಡಿಕೇಟೆಡ್. ಅದು ಮ್ಯಾಮ್ ವಿ ಆರ್ ನರ್ಸಸ್, ಅದು ಇನ್ನೇನು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಗೆ. ಅದಕ್ಕೆ ಅದು ನೈಟ್ ಡ್ಯೂಟಿ ಆದ್ರೂ ಆಗ್ಲಿ, ಡೇ ಡ್ಯೂಟಿ ಆದ್ರೂ ಏನೇ ಆಗ್ಲಿ, ಸೊ ವಿ ಆರ್ ಕಮಿಟೆಡ್, ಸೊ ವಿಲ್ ಬಿ ಕಮಿಂಗ್ ಟಿಲ್ ಅವರ್ ಡೆತ್.
1: ಈಗ ಸುಮಂಗಲ ಅವರು ತಮ್ಮ ವೃತ್ತಿಯ ಅನುಭವದಲ್ಲಿ ಕೆಲವು ಇರ್ತವೆ ಒಂದು ಅವಿಸ್ಮರಣೀಯ ಘಟನೆಗಳು, ಒಂದು ರೇರ್ ಆಗಿರೋ ಒಂದು ಪೇಷಂಟ್ ನೋಡಿರೋದು, ಅಥವಾ ಒಂದ್ ಎಂತದೋ ಸರ್ಜರಿನಲ್ಲಿ ನಿಮ್ಮ ಒಂದು ಸೇವೆ ಮಾಡಿ ಆ ವ್ಯಕ್ತಿನ ಜೀವಂತವಾಗಿ ಉಳಿದಿರೋದು, ಅವರು ಒಂದು ಕೃತಜ್ಞತಾ ಭಾವದಿಂದ ನಿಮ್ಮನ್ನ ನೋಡಿರೋದು, ಆ ತರ ಇರುತ್ತೆ ಅಂತ ಒಂದು ಘಟನೆ?
2: ಹಾ, ಅಂತ ತುಂಬಾ ಘಟನೆಗಳು ನಡೆದಿವೆ ಮೇಡಮ್. ಈಗ ಒಂದು ICU ಅಲ್ಲಿ ಎಲ್ಲ ನಾವು ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ಈಗ ಪೇಷಂಟ್ ಬರುವಾಗ ಯಾವ ಕಂಡೀಷನ್ ಅಲ್ಲಿ ಇರ್ತದೆ, ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅವ್ರು ಯಾವ ಕಂಡೀಷನ್ ಇಂದ ಅಲ್ಲಿಂದ ಹೊರಗಡೆ ಶಿಫ್ಟ್ ಆಗ್ತಾರೆ, ಆಗ ಆ ಮನೆಯವರ ಅದು ಹೆಂಡತಿಯಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅವರ ಮುಖದಲ್ಲಿ ಕಾಣುವ ಆ ನಗುವೆ ನಮಗೆ ನಾವು ಈ ವೃತ್ತಿಗೆ ಸೇರಿದ್ದು ಸಾರ್ಥಕ ಅಂತ ಅನಿಸ್ತದೆ. ಅಂತದ್ದು ನಮಗೆ ತುಂಬಾ ಇನ್ಸಿಡೆಂಟ್ಗಳು ನಡೆದಿವೆ ಮೇಡಮ್. ಹಾಗೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ, ನನ್ನ ತಂದೆಯವರಿಗೆ ನನ್ನ ಕಣ್ಣೆದುರೇ ಹಾರ್ಟ್ ಅಟ್ಯಾಕ್ ಆಗ್ತದೆ, ಆ ಸಮಯದಲ್ಲಿ ನಾನೇ ಇರ್ತೇನೆ ಮನೆಯಲ್ಲಿ. ಆಗ ನಾನು ಅವರಿಗೆ CPR ಅಂತ ಹೇಳ್ತೇವೆ, ನಾನು ಅದನ್ನು ನಾನು ಧೈರ್ಯ ಕಡದೆ ಅವರಿಗೆ ಅದನ್ನು ಕೊಟ್ಟುಕೊಂಡು ನಾನು ಅದೇ ಸಮಯಕ್ಕೆ ನಾನು ಹಾಸ್ಪಿಟ್ಲಿಗೆ ಅವರನ್ನು

0: ಕರ್ಕೊಂಡು ಹೋಗಿ ಅವರನ್ನು ನಾನು ಉಳಿಸಿಕೊಂಡೆ. ಇಂದಿಗೆ ಅವರಿಗೆ 80 ವರ್ಷ, ಈಗಲೂ ನನ್ನ ತಂದೆ ನನ್ನೊಟ್ಟಿಗೆ ಇದ್ದಾರೆ. ಹಾಗಾಗಿ ನಾನು ನರ್ಸ್ ಆಗಿದ್ದಕ್ಕೂ ಒಂದು ಸಾರ್ಥಕತೆ ಆಯಿತು ಎಂಬುದನ್ನು ನನಗೆ ತುಂಬಾ ಸಂತೋಷ ಕೊಟ್ಟಿದೆ.
1: ನಿಜ ನಿಜ, ನಿಜಕ್ಕೂ ಅದೃಷ್ಟವಂತರು ನೀವು ಅಂತ ಹೇಳಿ.
0: ಇಂದಿಗೂ ನನ್ನ ತಂದೆ ಆರೋಗ್ಯವಂತರಾಗಿದ್ದಾರೆ. ಆ ದಿನ ನಾನು ಅವರನ್ನು ಸರಿಯಾದ ಸಮಯಕ್ಕೆ ಅವರಿಗೆ ಏನ್ ಬೇಕೋ ಅದನ್ನು ಮಾಡದಿದ್ರೆ ಇಂದು ಅವರು ಉಳಿತಿರ್ಲಿಲ್ವೇನೋ. ಅದಕ್ಕಾಗಿ ನಾನು ಆಭಾರಿಯಾಗಿದ್ದೇನೆ.
2: ಎವ್ರಿ ಡೇ ಇಸ್ ಅ ಚಾಲೆಂಜಿಂಗ್. ನಮ್ ನರ್ಸಿಂಗ್ ನಲ್ಲಿ ಬಂದು ಪೇಷಂಟ್ ಮುಂದೆ ನಿಂತ ತಕ್ಷಣ ಅಲ್ಲಿ ಏನಾಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಸೊ ಎವ್ರಿ ಟೈಮ್ ಇಸ್ ಅ ಚಾಲೆಂಜಿಂಗ್. ಹಾಗೆ ದಿನಾನ್ ಘಟನೆಗಳೆಲ್ಲ ನಡೀತಾ ಇರುತ್ತೆ. ಆದ್ರೆ ಇತ್ತೀಚೆಗೆ ರೀಸೆಂಟ್ ಆಗಿ ಹೇಳ್ಬೇಕು ಅಂತಂದ್ರೆ ಇಟ್ಸ್ ಅ ವೆರಿ ಸ್ಮಾಲ್ ಬೇಸಿಕ್ ಥಿಂಗ್, ಬಟ್ ಆದ್ರೆ ಇವಾಗ್ಲೂ ಅವರು ನನ್ನನ್ನು ನೋಡಿದ್ರೆ ನಗ್ತಾರೆ ಚೆನ್ನಾಗಿ, ಅಂದ್ರೆ ಲೈಕ್ ವೆರಿ ಫ್ರೆಂಡ್ಲಿ ವೇ ಇದೆ. ಕೀಪ್ ಅಂದ್ರೆ ನಮ್ಮ ಓನ್ ಡಾಕ್ಟರ್ ಅವರು, ದೇ ಬೋತ್ ಆರ್ ಡಾಕ್ಟರ್ಸ್. ಅವರಿಗೆ ಡೆಲಿವರಿ ಆಯ್ತು. ಸೊ ಫೀಡಿಂಗ್, ಫೀಡಿಂಗ್ ಗೆ ಈಗ ಫಸ್ಟ್ ಡೆಲಿವರಿ ಆದ ತಕ್ಷಣ ಫಸ್ಟ್ 2-3 ಡೇಸ್ ಬಹಳ ಕಷ್ಟ. ಸೊ ಅವರು ಇವನ್ ದೋ ದಿಯರ್ ಡಾಕ್ಟರ್ಸ್ ಇಬ್ರು ಪ್ಯಾನಿಕ್ ಆಗಿದ್ರು, ಏನ್ ಮಾಡ್ಬೇಕು, ಏನು ಮಗು ಹಾಲು ಕುಡಿತಲ್ಲ, ಹೇಗೆ ಇಟ್ಕೊಳ್ಬೇಕು, ಸಿಸರಿಯನ್ ಆಗಿದೆ ಅವರಿಗೆ, ಏನ್ ಮಾಡೋದು ಅಂತ ಕೇಳ್ತಾ ಇದ್ರು. ಸೊ ನಾವು ಹೋಗಿ ಲೈಕ್ ಪೊಸಿಷನ್, ಟೆಕ್ನಿಕ್, ಹೇಗೆ ಫೀಡ್ ಮಾಡ್ಬೇಕು ಎಲ್ಲ ಅಂತ ಹೇಳಿ ಒಂದು 3-4 ಸಲ ಹೇಳಿಕೊಟ್ಟೆವು. ಸೊ ಒನ್ ಫುಲ್ ಡೇ ವಿ ವೆದರ್ ಏನಿಲ್ಲ ಅಂತಂದ್ರು ನಾವು ಬಗ್ಗಿ ಅವರಿಗೆ ಹಿಡಿದು ಈ ತರನೇ ಮಾಡ್ಬೇಕು ಅಂತ 45 ಮಿನಿಟ್ಸ್ ನಾವು ನಿಂತು ಹೇಳಿಕೊಟ್ಟಿದ್ದೇವೆ. ಸೊ ಹೀಗಾಗಿ ಒಂದು 3 ಡೇಸ್ ಅಲ್ಲಿ ಅವ್ರು ಕಲ್ತ್ರು. ಆ ಮಗು 5 ವರ್ಷ, ಈಗ್ಲೂ ಬಂದು ಮೇಡಮ್ ಅವ್ರು ಏನಾದ್ರು ಸಿಕ್ಕಿದ್ರೆ ಅವ್ರು ಹೇಳ್ತಾನೆ ಇರ್ತಾರೆ, ಥ್ಯಾಂಕ್ಸ್ ಅ ಲಾಟ್, ಅವತ್ತು ನೀವು ನನಗೆ ಹೆಲ್ಪ್ ಮಾಡಿದ್ದಕ್ಕೆ, ನಾನು ಐ ಕುಡ್ ಏನು ನಿದ್ದೆ ಇರೋದಿಲ್ಲ, ನೋವು ಇರುತ್ತೆ. ಸೊ ನಮ್ಮ ಮಾತಿಂದ ನಮ್ಮ ವಿ ನೀಡ್ ಟು ಕನ್ಸೋಲ್ ದಮ್ ಮೇಡಮ್, ಅವ್ರಿಗೆ ಎಲ್ಲ ಹೇಳಿಕೊಡ್ಬೇಕಾಗುತ್ತೆ. ಸೊ ದಟ್ ಈಸ್ ದ ಒನ್ ಥಿಂಗ್. ಆಮೇಲೆ ಇನ್ನೊಂದು ಮೇಜರ್ ಅಂತಂದ್ರೆ ಐ ವುಡ್ ಲೈಕ್ ಟು ಶೇರ್, ಒಂದು ಸರ್ಜರಿ ಕೇಸ್ ಇತ್ತು ಪೇಷಂಟ್ ಇನ್ ದ ಸರ್ಜರಿ ವಾರ್ಡ್, ಬಟ್ ಅವನಿಗೆ ಸರ್ಜರಿ ಬೇಡವೇ ಬೇಡ ಅಂತ ಹೇಳಿ, ಇದು ಸಂಡೇ ಆಗಿರೋದು, ಆಮೇಲೆ ನಾ ಮನೆಗೆ ಹೋಗ್ಬೇಕು, ನಂಗೆ ಸರ್ಜರಿ ಬೇಡವೇ ಬೇಡ, ಬಟ್ ಹೆಂಡತಿ ಹೇಳ್ತಾ ಇದ್ರು ಇಲ್ಲ ಮಾಡಿಸ್ಕೊಳ್ಬೇಕಾಗತ್ತೆ ಅಂತ ಹೇಳ್ಕೊಂಡು, ಆಮೇಲೆ ಅವ್ರಿಗೆ ಸ್ವಲ್ಪ ಸೈಕಾಟ್ರಿಕ್ ಇಶ್ಯೂನು ಇತ್ತೇನೋ ಗೊತ್ತಿರಲಿಲ್ಲ, ಬಟ್ ಆ ಟೈಮ್ ಅವರು ಹಿ ವಾಸ್ ಏನು ಕಮಿಟಿಂಗ್ ಹಿಮ್ಸೆಲ್ಫ್, ಬೇಡ ನನಗೆ, ಇಲ್ಲದ್ರೆ ನಾನೇ ಕೊಂದ್ಕೊಂಡ್ಬಿಡ್ತೀನಿ ಅಂತ ಹೇಳಿ. ಸೊ ನಮ್ಮ ಸೂಪರ್ವೈಸರ್ ಕಾಲ್ ಬಂತು ನನಗೆ, ಟೆಲ್ಲಿಂಗ್ ದಟ್ ಈ ತರ ಆಗ್ತಾ ಇದ್ದೆ ಮೇಡಮ್ ಅಂತ ಹೇಳಿ. ಸೊ ನಾವು ಓಡಿ ಬಂದೆವು. ಓಡಿ ಬಂದು ಆ ಪೇಷಂಟ್ ಹಿ ವಾಸ್ ಹ್ಯಾವಿಂಗ್ ಸಮ್ ಶಾರ್ಪ್ ಐಟಮ್ಸ್, ಕೈಯಲ್ಲಿ ಶಾರ್ಪ್ ಐಟಮ್ ಇಟ್ಕೊಂಡಿದ್ರು, ಇಲ್ಲ ನಾನ್ ಮನೆಗೆ ಹೋಗ್ಬೇಕು ಹಾಗೆ ಅಂತ. ಸೊ ನಾವು ಅವರನ್ನ ಕೌನ್ಸಿಲಿಂಗ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಎಲ್ಲರಿಗೂ ಪಡಿತಾ ಇದ್ರು ಏನ್ ಹೇಳುದು, ಎಲ್ಲರಿಗೂ ಹೋದವ್ರ ಹತ್ರ ಇಲ್ಲ. ಸೊ ನಾವು ನಿಧಾನದಲ್ಲಿ ಮಾತಾಡಿ, ಆಯ್ತು ನಿನ್ನ ಈಗ್ಲೇ ನಾನ್ ಮನೆ ಕಳಿಸ್ತೀನಿ, ನಾನು ಅದಕ್ಕೆ ಅಲ್ಲಿಂದ ಬಂದಿರೋದು ಅಂತ ಹೇಳಿ, ದೆನ್ ಆಫ್ಟರ್ವರ್ಡ್ಸ್ ಬಾತ್ರೂಮ್ ಇಂದ ಹೊರಗಡೆ ಬಂದ್ರು, ಕರ್ಕೊಂಡು ಬಂದ್ವಿ ನಾವು. ಸೊ ಹೀಗೆ ಮಾತಾಡ್ತಾ ಅವ್ರಿಗೆ ಕೈಯೆಲ್ಲ ಸ್ವಲ್ಪ ಪೆಟ್ಟು ಬಿದ್ದಿತ್ತು. ಸೊ ಅದನ್ನ ನಾನು ಹೇಳಿದೆ, ನಾನು ಇದನ್ನ ಮುಂಡನ್ನ ಕ್ಲೀನ್ ಮಾಡ್ತೀನಿ, ಕ್ಲೀನ್ ಮಾಡಿದ್ಮೇಲೆ ನಿಮಗೆ ಮನೆ ಕಳಿಸ್ತೀನಿ, ಬ್ಯಾಂಡೇಜ್ ಎಲ್ಲ ಹಾಕಿ ಅಂತ. ಮಾಡ್ತಾ ಮಾಡ್ತಾ ನಾವೇನ್ ಮಾಡಿದ್ವಿ, ಅನಸ್ತೀಶಾ ಪ್ಯಾಚ್ ಸಿಗುತ್ತೆ ಮೇಡಮ್, ಅದು ಇಮಿಡಿಯೇಟ್ ಹಾಕ್ಬಿಟ್ಟು ಐವಿ ಲೈನ್ ಹಾಕ್ಬಿಟ್ವಿ ನಾವು. ಸೊ ಒಂದು ಸರನೀಸ್ ಅಂದ್ರೆ ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಅವ್ರಿಗೆ ಕಾಮ್ನೆಸ್ ಬರ್ಬೇಕಲ್ಲ. ಸೊ ಹಾಗೆ ಡಾಕ್ಟರ್ಸ್ ಎಲ್ಲ ಬಂದ್ರು, ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಕಾಮ್ನೆಸ್ ಮಾಡಿ, ಆಮೇಲೆ ಟ್ರೀಟ್ಮೆಂಟ್ ಎಲ್ಲ ಆಗಿ ಸರ್ಜರಿನೂ ಆಗಿ ಮನೆಗೆ ಹೋದ್ರು. ಅದೇ ಅಗೇನ್ ದಟ್ ವೈಫ್ ಅಗೇನ್ ಶಿ ಥ್ಯಾಂಕ್ಡ್ ಅ ಲಾಟ್, ಅಂದ್ರೆ ಇಷ್ಟೆಲ್ಲ ಆಯ್ತು, ನಾನು ನಿಜವಾಗ್ಲೂ ನನ್ನ ಗಂಡನ್ ಕಳ್ಕೊಳ್ತೀನಿ ಅಂತ ಅನ್ಕೊಂಡಿದ್ದೆ, ಬಟ್ ಮೇಡಮ್ ತುಂಬಾ ಥ್ಯಾಂಕ್ಸ್ ಅಂತ ಎಲ್ಲ ಹೇಳಿ. ಸೊ ದಿಸ್ ಇಸ್ ಒನ್ ಆಫ್ ದ ರಿಯಲಿ ಚಾಲೆಂಜಿಂಗ್ ಟಾಸ್ಕ್, ಇಟ್ ವಾಸ್ ಟು ಬ್ರಿಂಗ್ ಹಿಮ್ ಬ್ಯಾಕ್.
3: ಈ ತರದ ಅನುಭವಗಳು ಆದಾಗ ಆ ಮನೆಯ ಜನ ನಿಮಗೆ ಒಂದು ಕೃತಜ್ಞತಾ ಭಾವದಿಂದ ಹೇಳಿದಾಗ ನಿಮ್ಗೆ ಏನ್ ಅನಿಸ್ತದೆ, ಅಂದ್ರೆ ಒಂದು ಈ ವೃತ್ತಿಯ ಆಯ್ಕೆ ಮಾಡ್ಕೊಂಡದ್ದು ಒಂದು ಸಂತೃಪ್ತಿ ಸಮಾಧಾನ?
2: ತುಂಬಾ ಸಮಾಧಾನ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಲ್ಲಿ ಬಂದ್ಬಿಡುತ್ತೆ ಮೇಡಮ್, ತುಂಬಾ ಖುಷಿ ಆಗ್ತದೆ. ಆಮೇಲೆ ಇನ್ನೂ ಕೆಲಸ ಮಾಡೋಣ, ಇನ್ನೂ ಚೆನ್ನಾಗ್ ಮಾಡೋಣ, ಇನ್ನೂ ಯಾವ ತರ ಮಾಡ್ಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿ ತುಂಬಾ ಖುಷಿ ಆಗ್ತದೆ ಮಾತ್ರ.
0: ಹೌದು ಮೇಡಮ್, ಈಗ ಆಸ್ಪತ್ರೆಯಲ್ಲಿ ನಾವು ನರ್ಸ್ಗಳು ದಿನರಾತ್ರಿ ಎಷ್ಟೋ ಸವಾಲುಗಳು ಇರ್ತವೆ ನಮ್ಗೆ, ಅದನ್ನು ಎದುರಿಸುತ್ತ ನಮ್ಮ ಸ್ವಂತ ಭಾವನೆಗಳನ್ನು ನಾವು ಮರೆತು ರೋಗಿಗಳ ಆರೈಕೆಯಲ್ಲಿ ತೊಡಗಿರ್ತೇವೆ. ಹಾಗೆ ಈಗ ನಾವು ಒಂದು ಯಾವುದೇ ವಾರ್ಡ್ ಅಲ್ಲಿ ಅಥವಾ ಐಸಿಯುನಲ್ಲಿ ಒಂದು ಪೇಷಂಟ್ ಆರಾಮವಾಗಿ ಐಸಿಯುಂದ ಶಿಫ್ಟ್ ಆಗಿ ವಾರ್ಡಿಗೆ ಬಂದು ಆಮೇಲೆ ಅವರು ಮನೆಗೆ ಹೋಗುವಾಗ ಕುಟುಂಬದವರ ಧನ್ಯವಾದ ಹೇಳಿದಾಗ ಈ ನರ್ಸಿಂಗ್ ವೃತ್ತಿಗೆ ಒಂದು ಅರ್ಥ ಬರ್ತದೆ. ಹಾಗಾಗಿ ನಾವು ಈ ವೃತ್ತಿಯಲ್ಲಿರುವುದಕ್ಕೆ ನಮಗೂ ತುಂಬಾ ಸಂತೋಷ.
3: ಈಗ ಪೇಷಂಟ್ಗಳು ಅಡ್ಮಿಟ್ ಆದಾಗ ವೈದ್ಯರು ತಮ್ಮ ರೌಂಡ್ಸ್ ಮುಗಿಸಿ ಹೋಗಿರ್ತಾರೆ ಪೇಷಂಟ್ ಅನ್ನ ನೋಡ್ಬಿಟ್ಟು, ಆಮೇಲೆ ಏನಾದ್ರೂ ಒಂದು ಕ್ಲಿಷ್ಟಕರ ಪರಿಸ್ಥಿತಿ ಪೇಷಂಟ್ ಗೆ ಒದಗಿದಾಗ ವೈದ್ಯರು ಅವಾಗ ಲಭ್ಯ ಇಲ್ಲದೆ ಇರಬಹುದು, ತಕ್ಷಣದಲ್ಲೇ ಅಟೆಂಡ್ ಆಗೋರು ನರ್ಸ್ಗಳು.
2: ಹೌದು,
3: ಹೀಗಿದ್ದಾಗ ರೋಗಿ ಮತ್ತು ವೈದ್ಯರ ಮಧ್ಯೆ ನೀವು ಒಂದು ಕೊಂಡಿ ತರ ಕೆಲಸ ಮಾಡ್ತಿರ್ತೀರಿ, ಬ್ರಿಡ್ಜ್ ತರ, ಸೇತುವೆ. ಅಂತ ಸಂದರ್ಭದಲ್ಲಿ ಒಂದು ಪೇಷಂಟ್ ಗೆ ಏನೋ ತೊಂದರೆ ಆದಾಗ ತಕ್ಷಣದಲ್ಲಿ ನಿರ್ಣಯ ತಗೊಳ್ಬೇಕು ಅನ್ನೋದು ಕೂಡ ಒಂದು ಚಾಲೆಂಜ್ ಅಲ್ವಾ?
2: ಹೌದು, ಅದು ನೀವು ಹೇಳಿದಾಗೆ ರೌಂಡ್ಸ್ ಮಾಡಿ ಡಾಕ್ಟರ್ಸ್ ಹೋಗ್ತಾರೆ, ಮತ್ತೆ 24/7 ನಾವೇ ಇರ್ತೀವಿ ಕೊಡೋದು ಮಾಡೋದು.

ಮೆಡಿಸಿನ್ಸ್ ಎಲ್ಲಾನು ಸಡನ್ ಆಗಿ ಏನು ಮೇ ಬಿ ಹೈಪೋಗ್ಲೈಸಿಮಿಯಾ ಹೋಗ್ಬಹುದು ಅಂದ್ರೆ ಶುಗರ್ ಲೆವೆಲ್ಸ್ ಕಡಿಮೆ ಆಗ್ಬಹುದು, ಬಿ ಪಿ ಡ್ರಾಪ್ ಆಗ್ಬಹುದು, ಸಡನ್ ಕಾರ್ಯ ಅರೆಸ್ಟು ಆಗ್ತವೆ. ಸೊ ನಮ್ಗೂ ಸಹ ಕೆಲವೊಂದು ಎಲಿಮೆಂಟ್ಸ್ ಇದೆ ಮಾನಿಟರ್ ಮಾಡ್ಕೊಂಡಿರ್ಬೇಕು ಅಂತ. ಸೊ ನಾವ್ ಅದನ್ನೆಲ್ಲ ಲೈಕ್ ಫಾರ್ ಎಕ್ಸಾಂಪಲ್ ವೈಟಲ್ ಸೈನ್ಸ್ ಚೆಕ್ ಮಾಡ್ಕೊಂಡಿರ್ಬೇಕು ಅಂತೆಲ್ಲ ಇರುತ್ತೆ. ಅದನ್ನು ನಾವು ಚೆಕ್ ಮಾಡ್ತಾರೆ ಎಲ್ಲೋ ಡಿಟೋರೇಟ್ ಆಗ್ತಾ ಇದೆ ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಒಂದ್ಸಲಿ ಅಸಿಸ್ಟ್ ಮಾಡ್ಬಿಡ್ತೀವಿ. ಅಸಿಸ್ಟ್ ಮಾಡ್ಬಿಟ್ಟು ವಿಲ್ ಸ್ಟಾರ್ಟ್ ಟೇಕಿಂಗ್, ಫಾರ್ ಎಕ್ಸಾಂಪಲ್ ಹೈಪೋಗ್ಲೈಸಿಮಿಯಾ ಹೋಯ್ತು ಅಂತ ಇವಾಗ ಅವ್ರಿಗೆ ಸ್ವೆಟಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಆಮೇಲೆ ಇಮಿಡಿಯೇಟ್ ನಾವೇನ್ ಮಾಡ್ತೀವಿ ಒಂದ್ ಜಿ ಆರ್ ಬಿ ಎಸ್ ಚೆಕ್ ಮಾಡಕ್ ನೋಡ್ತೀವಿ. ಸೊ ಗ್ಲುಕೋಸ್ ಕಡಿಮೆ ಆದ್ರೆ ಇಫ್ ಪೇಷಂಟ್ ಇಸ್ ಕಾನ್ಶಿಯಸ್ ನೋಡ್ತಾ ಇದಾರೆ ಮಾತಾಡೋ ಒಂದ್ ಸ್ವಲ್ಪ ಸಕ್ಕರೆನೋ ಏನಾದ್ರು ಕೊಡ್ತೀವಿ, ಇಲ್ಲದಿದ್ರೆ ವಿಲ್ ಗಿವ್ ಡೆಕ್ಸ್ಟ್ರೋಸ್ ಅಂತ ಇಂಜೆಕ್ಷನ್ಸ್ ಡೆಕ್ಸ್ಟ್ರೋಸ್ ಇರುತ್ತೆ. ಬಟ್ ವಿಲ್ ಇನ್ಫಾರ್ಮ್ ಟು ದ ಡಾಕ್ಟರ್ ಸೈಮಲ್ಟೇನಿಯಸ್ಲಿ, ಅಂದ್ರೆ ಇನ್ನೊಂದು ನರ್ಸ್ ಇರ್ತಾರೆ ಈ ಕಡೆ ನಾವು ಮಾಡ್ತಾ ಇರ್ತೀವಿ, ಇನ್ನೊಬ್ರು ಸಹ ಶಿ ವಿಲ್ ಬಿ ಕಮ್ಯುನಿಕೇಟಿಂಗ್ ವಿತ್ ದ ಡಾಕ್ಟರ್ ಟೆಲಿಂಗ್ ದಟ್ ಈ ತರ ಎಲ್ಲ ಆಗಿರುತ್ತೆ ಅಂತ ಹೇಳಿ. ಸೊ ನಮ್ಗೆ ಆ ಕಡೆಯಿಂದನು ವಿಲ್ ಗೆಟ್ ಇಮಿಡಿಯೇಟ್ ನಮ್ಗೆ ರೆಸ್ಪಾನ್ಸ್ ಬೇಗ ಸಿಗುತ್ತೆ. ಲೈಕ್ ಟೆಲಿಫೋನ್ ಇವಾಗ ಎಲ್ಲ ನಮ್ಮ ಹತ್ರ ಮೊಬೈಲ್ ಎಲ್ಲರ ಹತ್ರ, ಸೊ ಬೇಗ ರೆಸ್ಪಾನ್ಸ್ ಸಿಗುತ್ತೆ. ಸೊ ಅವ್ರು ಏನ್ ಹೇಳ್ತಾರೆ ಅದನ್ನ ಇಮಿಡಿಯೇಟ್ಲಿ ಆಕ್ಟ್ ಮಾಡಿ, ಬೈ ದ ಟೈಮ್ ದೇ ವಿಲ್ ಕಮ್ ಅಂಡ್ ದೆನ್ ಆಫ್ಟರ್ವರ್ಡ್ಸ್ ರಿಕ್ವೈರ್ಡ್ ICU ಗೆ ಶಿಫ್ಟ್ ಮಾಡ್ತೀನಿ, ಇಲ್ಲಾಂದ್ರೆ ಅಲ್ಲೇ ನಾವು ಅಂದ್ರೆ ಒಬ್ಬ

0: ಸೊ ಶಿ ವಿಲ್ ಬಿ ಕಮ್ಯುನಿಕೇಟಿಂಗ್ ವಿತ್ ದ ಡಾಕ್ಟರ್ ಟೆಲಿಂಗ್ ದಟ್ ಈ ತರ ಎಲ್ಲ ಆಗಿರುತ್ತೆ ಅಂತ ಹೇಳಿ. ಸೊ ನಮ್ಗೆ ಆ ಕಡೆಯಿಂದನು ವಿಲ್ ಗೆಟ್ ಇಮಿಡಿಯೇಟ್ ನಮ್ಗೆ ರೆಸ್ಪಾನ್ಸ್ ಬೇಗ ಸಿಗುತ್ತೆ, ಲೈಕ್ ಟೆಲಿಫೋನ್ ಇವಾಗ ಎಲ್ಲ ನಮ್ಮ ಹತ್ರ ಮೊಬೈಲ್ ಎಲ್ಲ ಇದೆ, ಸೊ ಬೇಗ ರೆಸ್ಪಾನ್ಸ್ ಸಿಗುತ್ತೆ. ಸೊ ಅವ್ರು ಏನ್ ಹೇಳ್ತಾರೆ ಅದನ್ನ ಇಮಿಡಿಯೇಟ್ಲಿ ಆಕ್ಟ್ ಮಾಡಿ, ಬೈ ದ ಟೈಮ್ ದೇ ವಿಲ್ ಕಮ್ ಅಂಡ್ ದೆನ್ ಆಫ್ಟರ್ವರ್ಡ್ಸ್ ರಿಕ್ವೈರ್ಡ್ ಐಸಿಯುಗೆ ಶಿಫ್ಟ್ ಮಾಡ್ತೀನಿ, ಇಲ್ಲಾಂದ್ರೆ ಅಲ್ಲೇ ನಾವು.
1: ಅಂದ್ರೆ ಒಬ್ಬ ವೈದ್ಯರ ಅನುಪಸ್ಥಿತಿಯಲ್ಲಿ ರೋಗಿಯನ್ನ ಉಳಿಸಿಕೊಳ್ಳಿಕ್ಕೆ ನೀವು ಸಾಕಷ್ಟು ಪ್ರಯತ್ನಶೀಲರಾಗಿ ಆದ್ರೆ ಅವ್ರಿಗೆ ಮಾಹಿತಿ ಕೂಡ ಕೊಡ್ತಿರ್ತೀರಿ, ಬಟ್ ತಕ್ಷಣದಲ್ಲೇ ಆಕ್ಷನ್ ತಗೊಳ್ಬೇಕಾಗಿದ್ದು ಹಂಗಾಗಿ ರಾತ್ರಿ ಡ್ಯೂಟಿ ಇರ್ಲಿ ಹಗಲು ಡ್ಯೂಟಿ ಇರ್ಲಿ ಅಂದ್ರೆ ನಿರಂತರ ಅಬ್ಸರ್ವೇಷನ್ ಅಲ್ಲಿ ಇರ್ತೀರಿ. ಈಗ ಪ್ರಸ್ತುತ ನಾವು ವಿದ್ಯಾರ್ಥಿಗಳನ್ನ ನೋಡಿದಾಗ ಇವತ್ತು SSLC ಪರೀಕ್ಷೆ ಆಗಿದೆ, PUC ಪರೀಕ್ಷೆ ಆಗಿದೆ, ಮಕ್ಕಳು ಬೇರೆ ಬೇರೆ ಕ್ಷೇತ್ರಗಳಿಗೆ ಆಯ್ಕೆ ಮಾಡ್ಕೊಳ್ತಿರ್ತಾರೆ, ಈ ನರ್ಸಿಂಗ್ ವೃತ್ತಿಗೆ ಬರಬೇಕು ಅಂದ್ರೆ ತಮ್ಮ ಅಡ್ವೈಸ್ ಏನು?
0: ಆಕ್ಚುಲಿ ಮ್ಯಾಮ್ ತುಂಬಾ ಸ್ಕೋಪ್ ಇದೆ ಹೇಳಕ್ ಹೋದ್ರೆ, ನರ್ಸಿಂಗ್ ನಲ್ಲಿ ತುಂಬಾ ಸ್ಕೋಪ್ ಇದೆ. ಆಮೇಲೆ ಎಷ್ಟೋ ಜನ ತಂದೆ ತಾಯಿಗೂ ಈಗ ಗೊತ್ತಾಗಿದೆ ಟೆಲ್ಲಿಂಗ್ ದಟ್ ಇದು ಜಾಬ್ ಓರಿಯೆಂಟೆಡ್ ಕೋರ್ಸ್, ಓದಿದ್ರೆ ಖಂಡಿತವಾಗ್ಲೂ ಜಾಬ್ ಸಿಕ್ಕೇ ಸಿಗುತ್ತೆ, ಮಿನಿಮಮ್ ಸಂಬಳ ಅಂತ ಸ್ಯಾಲರಿ ಅಂತ ಸಿಕ್ಕೇ ಸಿಗುತ್ತೆ ಅಂತಾನೂ ತಂದೆ ತಾಯಿಗಳಿಗೂ ಗೊತ್ತಿದೆ. ಸೊ ಮೋಸ್ಟ್ ಆಫ್ ದಮ್ ಆರ್ ಕಮಿಂಗ್, 90-94% ತೆಗೆದ ಸ್ಟೂಡೆಂಟ್ಸ್ ಕೆಲವರು ಬಂದಿದ್ದಾರೆ. ಅಂದ್ರೆ ಮೆಡಿಕಲ್ ತುಂಬಾ ಇಂಟ್ರೆಸ್ಟ್ ಇದೆ, ದೇ ಕುಡೆಂಟ್ ಗೋ ಟು ದ ಡಾಕ್ಟರ್ಸ್, ಅಂದ್ರೆ ಡಾಕ್ಟರ್ ಓದ್ಲಿಕ್ಕೆ ಸಾಧ್ಯವಿಲ್ಲ ಆಗ್ಲಿಲ್ಲ ಅಂದಿದ್ದಕ್ಕೆ ಕೊನೆಗೆ ನರ್ಸಿಂಗ್ ಈಗ ಆದ್ರೂ ಬಂದು ಅವರ ವಾಟ್ ಇಸ್ ದಟ್ ಆಂಬಿಷನ್ ಅನ್ನು ಫುಲ್ಫಿಲ್ ಮಾಡ್ತಾರೆ. ಹೇಳ್ಬೇಕಂದ್ರೆ ಆಶ್ವಿ ನಮ್ಗೆಲ್ಲ ನಮ್ಮ ಟೈಮ್ ಇರಬೇಕಾದ್ರೆ ಜಸ್ಟ್ ಡಿಪ್ಲೊಮಾ ಮಾತ್ರ ಇತ್ತು, ಇವಾಗ PhD ತನಕ ಬಂದಿದೆ ಮೇಡಮ್. ಸೊ ದರ್ ಆರ್ ಸೋ ಮೆನಿ ಅದರ್ ಫೀಲ್ಡ್ಸ್, ಲೈಕ್ ಗ್ಲೋಬಲ್ ಆಪರ್ಚುನಿಟೀಸ್ ತುಂಬಾ ಇದೆ. ಇವಾಗ ನಮ್ಮಲ್ಲಿಯೇ ನರ್ಸಸ್ ಒಂದು ವರ್ಷ ಅಷ್ಟೇ ಇರ್ತಾರೆ, ಮತ್ತೆ ಜರ್ಮನಿ UK ಹಾಗೆ ಎಲ್ಲಾ ಕಡೆನೂ ಹೋಗ್ತಾ ಇರ್ತಾರೆ. ಆಮೇಲೆ ಅಗೇನ್ ದರ್ ಆರ್ ಅದರ್ ಲೈಕ್ ನಿಯೋನೆಟಲ್ ICU ಕ್ರಿಟಿಕಲ್ ಕೇರ್ ನರ್ಸಿಂಗ್ ಅಂತ ಬೇಸ್ಡ್ ಆನ್ ದಿಸ್ ಥಿಂಗ್ ದರ್ ಆರ್ ಸ್ಪೆಷಲೈಸೇಷನ್ ಸಹ ಇದೆ, ಅಂಡ್ ಹೈಯರ್ ಎಜುಕೇಶನ್ ಸಹ ಮಾಡಬಹುದು, ಹೋಮ್ ಕೇರ್ ನರ್ಸಿಂಗ್ ಎಲ್ಲ ಕೊಡ್ಬೋದು, ಅಂಡ್ ಎಲ್ಡರ್ಲೀಸ್ ಕೇರ್ ಸೆಂಟರ್ಸ್ ನ ಮಾಡಬಹುದು, ಅಂಡ್ ಹೆಲ್ತ್ ಎಜುಕೇಶನ್ ಪ್ಲಾಟ್ಫಾರ್ಮ್ಸ್ ನ ಮಾಡಬಹುದು. ಸೊ ದೀಸ್ ಆರ್ ಸೋ ಮೆನಿ ಸ್ಕೋಪ್ಸ್ ಅದಾರೆ ನರ್ಸಿಂಗ್ ಮ್ಯಾಮ್. ಅರ್ಲಿಯರ್ ಡೇಸ್ ತರ ಏನಲ್ಲ, ಕಮ್ಯುನಿಟಿಗೆ ಸಹ ಹೋಗಿ ವಿ ಕ್ಯಾನ್ ಗಿವ್ ದರ್ ಟ್ರೀಟ್ ಎಜುಕೇಟ್ ಎಲ್ಲಾನು ಮಾಡ್. ದೇ ಆರ್ ದ ನರ್ಸಸ್ ಆರ್ ಓನ್ಲಿ ಸಿಟಿಂಗ್ ಇನ್ ದ ಡಾಕ್ಟರ್ಸ್ ಪ್ಲೇಸ್ ಅಂಡ್ ಟ್ರೀಟಿಂಗ್ ದ ಪೇಷಂಟ್ಸ್ ದರ್. ಮೋಸ್ಟ್ ಆಫ್ ದಮ್ ಆರ್ ಡೂಯಿಂಗ್ ಲೈಕ್ ಅದು ಕಮ್ಯುನಿಟಿ ಹೆಲ್ತ್ ಕೇರ್ ನರ್ಸಸ್ ಅಂತ ಹೇಳಿ ಆಗಿದೆ. ಸೊ ಈ ತರ ತುಂಬಾ ಆಪರ್ಚುನಿಟೀಸ್ ಇದೆ ಮ್ಯಾಮ್.
1: ಆಯ್ತು ಸುಮಂಗಲ ಮಂಜುಳಾ ಅವರೇ, ಈ ನರ್ಸಿಂಗ್ ವೃತ್ತಿ ಒಂದು ಪವಿತ್ರವಾದ ವೃತ್ತಿ. ಇವತ್ತು ನಾವು ವಿಶ್ವ ದಾದಿಯರ ದಿನವನ್ನ ಆಚರಿಸ್ತಾ ಇದ್ದೀವಿ, ಇಂತ ಒಂದು ಉತ್ತಮ ಪ್ರೊಫೆಷನ್ ಅಲ್ಲಿ ನಾವು ಕಾರ್ಯ ಮಾಡ್ತಾ ಇರೋದ್ರ ಬಗ್ಗೆ ತಮಗೆ ಒಂದು ಸಂತೃಪ್ತಿ ಸಮಾಧಾನ ಅಂತ ಕೂಡ ತಾವು ಹೇಳಿದ್ರಿ. ಜೊತೆಗೆ ಇದನ್ನ ಒಂದು ವೃತ್ತಿಯನ್ನಾಗಿ ತಗೊಂಡಾಗ ಅವರ ವೈಯಕ್ತಿಕ ಜೀವನದಲ್ಲೂ ಮತ್ತೆ ಸಮಾಜಕ್ಕೂ ಕೂಡ ಇದರಿಂದ ಒಳ್ಳೇದಾಗ್ತದೆ ಅನ್ನುವ ಉತ್ತಮ ಸಂದೇಶವನ್ನ ತಾವು ನೀಡಿದಿರಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ SDM ವೈದ್ಯ ಕಾಲೇಜಿನಲ್ಲಿ ನರ್ಸಿಂಗ್ ಸೂಪರಿಡೆಂಟ್ ಆಗಿರುವ ಮಂಜುಳಾ ಅವರು ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸುಮಂಗಲಾ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಈ ಸಂಚಿಕೆಯಲ್ಲಿ ಕೇಳೋಣ. ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾತುಕತೆ ಭಾಗವಹಿಸುತ್ತಾರೆ ಸುಜಾತ ಎಫ್ ತಳವಾರ್ ಹಾಗೂ ಅರಕಲಗೂಡು ವಿ ಮಧುಸೂದನ್.
3: ಶಾಂತಕ
4: ಅಣ್ಣ,
3: ಏನ್ ಮಟಮಟ ಬಿಸಿಲಲ್ಲಿ ತಲೆ ಮೇಲೆ ಬರೋ ಕೈ ಹೊತ್ಕೊಂಡು ಕುತ್ಕೊಬಿಟ್ಟಿದ್ಯಾ?
4: ಬಿಸಿಲು ಇರೋದಕ್ಕೆ ತಲೆ ಮೇಲೆ ಕೈ ಹೊತ್ಕೊಂಡಿದ್ದೀನಿ.
3: ಅಯ್ಯೋ, ನಿಂದು ಒಂಥರ ವಿಚಿತ್ರ ಸ್ವಭಾವ.
4: ಒಳ್ಳೇದಾಯ್ತು,
3: ಕೈ ಇರೋದ್ರಿಂದ ತಲೆ ಬದುಕೈತೆ.
4: ಇಲ್ಲಾಂದ್ರೆ ತಲೆನ ಒಡೆದೋಗೋಷ್ಟು ಬಿಸಿಲು.
3: ಅಲ್ಲ, ಒಂದ್ ದಿವಸ ತಲೆನೋವು ಅಂತೀಯ, ಒಂದ್ ದಿವಸ ಕತ್ತು ನೋವು ಅಂತೀಯ, ಒಂದ್ ದಿವಸ ಭುಜದ ನೋವು ಅಂತೀಯ, ಇನ್ನೊಂದ್ ದಿವಸ ಕೈ ಏನಾಯ್ತದೆ ಅಂತೀಯ. ಏನ್ ನಿನ್ ಕತೆ ಅಂತ ಅರ್ಥ ಆಯ್ತಿಲ್ಲಪ್ಪ.
4: ಏನಂದ್ರಣ, ಅದ್ ಏನಂತಾನೆ ಅರ್ಥ ಆಯ್ತಲ್ಲ. ಬಿಸಿಲು ಬಂದ್ಬಿಡ್ತಲ್ಲ, ಫಸ್ಟ್ ಮನ್ಸೇ ಸರಿ ಇರಕ್ಕಿಲ್ಲ. ಬಿಸಿಲಿಗೆ ಇದಕ್ಕೆ ಜಳಕ್ಕೆ ಒಂಥರ ಆಗ್ತಾ ಇರುತ್ತೆ, ಹೆಂಗೆಂಗೋ ಸರಿ ನಿದ್ದೆ ಮಾಡಲ್ಲ, ರಾತ್ರಿ ಪೋಸ್ಚರ್ ವ್ಯತ್ಯಾಸ ಆಗ್ತದೆ, ಅವಾಗ ಕೈ ಕಾಲು ನೋವು ಬರ್ತದೆ. ಆಮೇಲೆ ಎದ್ದು ಒಂದ್ ಸ್ವಲ್ಪ ಬಿಸಿಲಿಗೆ ಓಡಾಡಿ ಚಟುವಟಿಕೆಯಿಂದ ಇದ್ರೆ ಸರಿ ಹೋಗ್ತದೆ ಅನ್ಕೋತೀನಿ, ಆದ್ರೆ ಆಗಕ್ಕಿಲ್ವಲ್ಲ ಬಿಸಿಲಿಗೆ ಹೋಗಕ್ಕೆ.
3: ನೀನು ನೋಡ್ದ, ಅಷ್ಟೆಲ್ಲ ಬಡ್ಕತೀನಿ ನಾನು. ಒಳ್ಳೆ ಡಾಕ್ಟರ್ ನೋಡಿ, ಒಂದ್ ಒಳ್ಳೆ ಆಸ್ಪತ್ರೆ ನೋಡ್ಕೊಂಡು, ತೋರ್ಸ್ಕ ಅಂತ ಹೇಳ.

0: ನೀನು ಒಳ್ಳೇದ್ ಒಳ್ಳೇದಂತ ಹೇಳ್ತಾ ಇರ್ತೀಯ, ಅದ್ರಾಗೊಂದ್ 120 ಹೇಳ್ತೀಯ, ಅದ್ರಲ್ಲಿ ಯಾವ್ದು ತಗೊಳ್ಳೋಣ?
1: ನಿನಗೆ ಯಾವ್ದು ಇಷ್ಟ ಆಯ್ತದ ಅವ್ ತಗ.
0: ಏ ಸರ್ಕಾರಿ ಆಸ್ಪತ್ರೆನೇ ಇನ್ನೇನು?
1: ಅಲ್ಲ ಸರ್ಕಾರಿ ಆಸ್ಪತ್ರೆನೇ ಹೇಳಿದ್ದು. ಈಗ ಸರ್ಕಾರಿ ಆಸ್ಪತ್ರೆ ಅಂತ ಅಂದ್ರೆ ಶಾಂತಕ್ಕ ಮೊದಲಿನಂಗಲ್ಲ, ಈಗ ಈಗ ಅವು ಬದಲಾವಣೆ ಆಗವೆ. ನೀನು ಕೆಲವು ಆಸ್ಪತ್ರೆಗಳಿಗೆ ಹೋಗ್ಬಿಟ್ರೆ ಸರ್ಕಾರದ ಓಕೆ, ಅಯ್ಯೋ ಅದೇನು ಇದು ಎಲ್ಲಿಗೆ ಬಂದಿದ್ವಿ ನಾವು ಅಂತ ಅನಿಸ್ತದೆ.
0: ಏ ಮೊನ್ನೆ ಹೋಗಿದ್ದೆ ಕೇಳು, ಇಲ್ಲಿ ಅದೇನು ಮಕ್ಕಳಿಗೆ ಮತ್ತೆ ಹೆರಿಗೆಗೆ ಅಂತಾನೆ ಆಸ್ಪತ್ರೆ ಬೇರೆ ಮಾಡವ್ರೆ.
1: ಹೌದು ಮಕ್ಕಳಿಗೆ ಬೇರೆ,
0: ಆಮೇಲೆ ಇನ್ನೊಂದು ಮೆದುಳು ಮತ್ತೆ ನರ ರೋಗಕ್ಕೆ ಅದಕ್ಕೆ ಒಂದ್ ಬೇರೆ ಮಾಡವ್ರೆ. ಹೆಂಗದವ್ ನೋಡ್ಬೇಕು ಅಣ್ಣಯ್ಯ, ದಿಲ್ಲಿ ಆಸ್ಪತ್ರೆ ತರ ಇದಾವೆ.
1: ಅದು ಈಗ 2003 ಏನ್ ಮಾಡಿದ್ರು ಅಂದ್ರೆ ಶಾಂತಕ್ಕ, ಒಂದ ಯೋಜನೆ ತಂದ್ಬಿಟ್ರು.
0: ಏನು?
1: ಅದಕ್ಕೋಸ್ಕರ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂತ ಹೇಳ್ಬಿಟ್ಟು.
0: ಸ್ವಾಸ್ಥ್ಯ ಸುರಕ್ಷಾ ಯೋಜನೆ,
1: ಸ್ವಾಸ್ಥ್ಯ ಅಂದ್ರೆ ಆರೋಗ್ಯ ಅಂತ, ಆರೋಗ್ಯ ಚೆನ್ನಾಗಿ ಇರಂಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅದ್ ಮಾಡ್ಬೇಕು ಅಂತ ಅಂದ್ರೆ ಬರೀ ನಾವು ಆಸ್ಪತ್ರೆಯ ಇಂಪ್ರೂವ್ ಮಾಡಿದ್ರೆ ಸಾಕಾಗ್ತದೆ, ಅಲ್ಲಿ ಎಲ್ಲದನ್ನು ಇಂಪ್ರೂವ್ ಮಾಡ್ಬೇಕು. ಡಾಕ್ಟರ್ ಇಂದ ಹಿಡಿದು ಅಲ್ಲಿರೋಂತ ಎಲ್ಲ ನೌಕರರು ಇರ್ಬೋದು, ಅಲ್ಲಿರೋಂತ ಮೂಲಭೂತ ಸೌಕರ್ಯ ಆಗ್ಬೋದು, ಇವೆಲ್ಲನೂ ರಿಪೇರಿ ಮಾಡ್ಕೊಂಡು ಒಂದು ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಒಳ್ಳೆ ತರದ ಟ್ರೀಟ್ಮೆಂಟ್ ಸಿಗಬೇಕು.
0: ಸೂಪರ್ ಸ್ಪೆಷಾಲಿಟಿ ಅಂತಾರಲ್ಲ
1: ಆತರ ಎಲ್ಲ ಸಿಗಬೇಕು ಅಂತ ಹೇಳ್ಬಿಟ್ಟು. ಈಗ ಖಾಸಗಿ ಆಸ್ಪತ್ರೆಗಳಲ್ಲಿ ಏನು ಸೌಲಭ್ಯಗಳು ಇರ್ತದ ಅಂತವೆಲ್ಲ ಇಲ್ಲಿ ಸಿಗಬೇಕು ಅಂತ ಅನ್ಕೊಂಡು ಆಗ್ಲಿಂದಲೇ ಇವರು ಶುರು ಮಾಡ್ಕೊಬಿಟ್ರು ಶಾಂತಕ್ಕ. ಈಗ ಹಿಂದೆಲ್ಲ ಕೇಳ್ತಿದ್ದಲ್ಲ ಶಾಂತಕ್ಕ ನೀನು, ಏನು ಅಂತ ಅಂತಂದ್ರೆ ಏನಾದ್ರು ಒಂದು ತಲೆನೋವು ಅಂತ ಅಂದ್ರೆ, ಕೈ ನೋವು ಅಂತ ಅಂದ್ರೆ, ಈ ದೊಡ್ಡ ದೊಡ್ಡರಲ್ಲವ ಪಾರಿಂಗೆ ಹೋಗ್ಬಿಡೋರು
0: ನಡಿ ನಮ್ಮಂತಾರ ಎಲ್ಲ ಹೋಗೋದ.
1: ಅಲ್ಲಲ್ಲ ಅವ್ರು ಹೋಯ್ತಾ ಇದ್ರು ಅಂತ ಅಂದ್ರೆ ಅಲ್ಲಿ ಒಳ್ಳೊಳ್ಳೆ ಫೆಸಿಲಿಟಿ ಅವೆ. ಆ ತರದ ಫೆಸಿಲಿಟಿ ನಮ್ ದೇಶದಲ್ಲೇ ಸಿಗ್ಬೇಕು. ಅದು ಬರೀ ದೊಡ್ಡರ್ಗೆ ಅಂತರ್ಗೆ ಇಂತರ್ಗೆ ಅಂತ ಅಲ್ಲ, ನಮ್ ದೇಶದ ಪ್ರಜೆಗಳು ಯಾರವ್ರು ಎಲ್ಲಾರ್ಗೂ ಸಿಗ್ಬೇಕು ಅಂತ ಹೇಳ್ಬಿಟ್ಟು.
0: ಅಲ್ಲ ಕಣ್ಣ, ಈಗ ನಮ್ ದೇಶದಲ್ಲಿ ಸಿಗ್ಬೇಕು ಅಂದ್ರೆ ಈಗ ದಿಲ್ಲಿಗೆ ಕಟ್ಬಿಟ್ರೆ ನಾನ್ ದಿಲ್ಲಿಗೆ ಹೋಗಿ
1: ತೋರಿಸ್ಕೋಬರ್ಕೇಳ್ತೀಯ. ಈ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂತ ಮಾಡ್ಕೊಂಡು ಶಾಂತಕ್ಕ, ಈ ದೇಶದಲ್ಲಿ ಕೈಗೆಟಕ ಅಂತ ದರದಲ್ಲಿ ಆಯ್ತಾ, ಮತ್ತೆ ವಿಶ್ವಾಸಾರ್ಹವಾಗಿ ಇಲ್ಲಿ ಎಲ್ಲಾ ಜನಕ್ಕೂ ಸಿಗ್ಬೇಕು ಅನ್ನೋ ಅಂತ ಉದ್ದೇಶದಿಂದವ ಇಲ್ಲಿ ಶುರು ಮಾಡಿದ್ರು. ಮೊದಲನೇದಾಗಿ ಈ ವೈದ್ಯಕೀಯ ಶಿಕ್ಷಣ ಅಂತ ಕರೀತಾರಲ್ಲ, ಅದೇ MBBS ಎಲ್ಲ ಓದ್ತಾ ಇರ್ತಾವಲ್ಲ ಮಕ್ಕಳೆಲ್ಲ, ಡಾಕ್ಟರ್ ಓದೋದು, ಅದರಲ್ಲಿ ಗುಣಮಟ್ಟದ ಶಿಕ್ಷಣ ತರಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಈಗ ಡೆಲ್ಲಿಲಿ ಇದ್ದಾರಲ್ಲವ ನನ್ನ ಫ್ರೆಂಡ್ಸ್ ಎಲ್ಲ ಹೇಳರು ಅಲ್ಲಿ ಏಮ್ಸ್ ಐತೆ ಅಂತ ಅಂತ ಅಂತಂದ್ರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಹೇಳ್ಬಿಟ್ಟು, ಅದು ದೇಶದ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಇದ್ದಂತ ಒಂದು
0: ಸಂಸ್ಥೆ.
1: ಅದು ಭಾರಿ ಚೆನ್ನಾಗಿರ್ತದೆ
0: ಅಂದ್ರೆ ಕಲಿಯಕ್ಕೂ ಇರ್ತದೆ, ಆಸ್ಪತ್ರೆ
1: ನಿನ್ಗೆ ಕಲಿಯಕ್ಕೆ ಎಲ್ಲೆಲ್ಲ ಇರ್ತಾವೋ ಮೆಡಿಕಲ್ ಕಾಲೇಜ್ಗಳು ಅದಕ್ಕೆ ಹೊಂದ್ಕೊಂಡಂಗೆ ಒಂದು ಇರಲೇಬೇಕು ಆಸ್ಪತ್ರೆ, ಯಾಕಂದ್ರೆ ಅವ್ರು ಕಲ್ತ್ಕೋಬೇಕಲ್ಲ, ಪ್ರಾಕ್ಟೀಸ್ ಮಾಡ್ಬೇಕಲ್ಲ.
0: ಕರೆಕ್ಟ್.
1: ಅದಕ್ಕೋಸ್ಕರವ ಅದು ತುಂಬಾ ಉನ್ನತ ಮಟ್ಟದಲ್ಲಿ ಇದ್ದಂತ ಒಂದು ಸಂಸ್ಥೆ ಶಾಂತಕ್ಕ. ಈ ದೊಡ್ಡ ದೊಡ್ಡರಲ್ಲವಾ ಡೆಲ್ಲಿನಲ್ಲಿ ಈ ದೊಡ್ಡ ದೊಡ್ಡ ಹುದ್ದೆಲೆಲ್ಲ ಇರ್ತಾರೆ ಮಿನಿಸ್ಟರ್ಗಳು.
0: ಚಿಕ್ಕವರಿರುವಾಗ ಏಮ್ಸ್ ಅಲ್ಲಿ ಓದ್ ಬಂದವರು ಅಂದ್ರೆ ಏ ಮಿನಿಸ್ಟರ್ ತರ ಕಾಣರು
1: ಅಂತ ಅಷ್ಟೊಂದು ಪ್ರತಿಷ್ಠಿತವಾದಂತ ಸಂಸ್ಥೆ ಅದು. ನೋಡು ಡೆಲ್ಲಿ ಮಾತ್ರ ಇದ್ದಿದ್ದು ಅಲ್ಲಿವರೆಗೂ, ಇಲ್ಲಿ 2003 ಡೆಲ್ಲಿ ಮಾತ್ರ ಇತ್ತು, ಡೆಲ್ಲಿ ಜನಕ್ಕೆ ಅವ್ರಿಗೆ ಮಾತ್ರ ಸಿಗ್ತಾ ಇತ್ತು ಅದೊಂದು ಸೌಲಭ್ಯ. ಅದು ಬೇರೆ ಬೇರೆ ಕಡೆಲ್ಲೂ ಸಿಗ್ಬೇಕು ಅಂತ ಅನ್ಕೊಂಡು ಶಾಂತಕ್ಕ, ಅದ್ರ ಶಾಖೆಗಳನ್ನ ನಮ್ ದೇಶದಲ್ಲಿ ಬೇರೆ ಬೇರೆ ಬೇರೆ ಬೇರೆ ಕಡೆ ಮಾಡ್ಬಿಟ್ರು.
0: ಎಲ್ಲೆಲ್ಲಿ ಮಾಡೋರು ಈಗ?
1: ಸುಮಾರ್ ಕಡೆ ಮಾಡೋರೆ, ಅದಂತೂ ಜಾರ್ಖಂಡ್ ಪಾರ್ಖಂಡ್ ಅವೆಲ್ಲ ಅಂತೀವಲ್ಲ ಅಂತವ ಸುಮಾರ್ ಒಂದು 23 ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೋಜನೆ ಮಾಡ್ಕೊಂಡಿರೋದವ್ರು.
0: 23
1: ದೇಶದ ವಿವಿಧ ಭಾಗಗಳಲ್ಲಿ.
0: ಕರೆಕ್ಟ್. ಈಗ ಕರ್ನಾಟಕಕ್ಕೂ ಬರ್ತದೆ?
1: ಕರ್ನಾಟಕಕ್ಕೂ ಒಂದು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅದ್ ಬರುವಾಗ ಬರ್ತದೆ.
0: ಈಗ ತಲೆನೋವ್ಗೆ ಎಲ್ಲಿ ಹೋಗ್ಲಿ ನಾನು?
1: ನೀನು ಎಸ್ ಅಂದ್ರ ಬೇಕಾದ್ರೆ ಡೆಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನಾನು. ಏಮ್ಸ್ಗೆ ಹೋಗ್ಬಿಡು, ಅದ್ ಯಾಕೆ ಯೋಚನೆ ಮಾಡ್ತೀಯ? ಅದು ಮತ್ತೆ ಸರ್ಕಾರಿ ಆಸ್ಪತ್ರೆ ಅಲ್ವಾ ಅದು, ಆಯ್ತಾ? ಹಂಗಾಗಿ ಬೇಕಾದ್ರೆ ಅಲ್ಲಿಗೆ ಹೋಗ್ಬೋದು. ಆಮೇಲೆ ಇಲ್ಲಿ ನಮ್ಮೂರ್ನಲ್ಲಿ ನಮ್ಮ ತಾಲೂಕ್ನಲ್ಲಿ ಜಿಲ್ಲೆಲ್ಲೆಲ್ಲ ಇದ್ವಲ್ಲ ಆ ಸರ್ಕಾರಿ ಆಸ್ಪತ್ರೆಗಳೇನಿದ್ದು ಅವೆಲ್ಲದ್ದುವೆ ಈ ರಿನೋವೇಷನ್ ಮಾಡಿದ್ರು, ನವೀಕರಣ ಅಂತ ಹೇಳಿ ಕರಿತೀವಲ್ಲ.
0: ಹೊಸ ಹೊಸ ಎಕ್ವಿಪ್ಮೆಂಟ್ಸ್.
1: ಈಗ ಮೊದ್ಲೆಲ್ಲ ನೋಡು, ನಾವ್ ಆಸ್ಪತ್ರೆಗೆ ಹೋಗ್ಬಿಟ್ಟು ಅಂತ ಅಂದ್ರೆ ಬರೀ ಆಸ್ಪತ್ರೆ ವಾಸನ ಅಂತ ಬರೋದು, ಬೆಲ್ಲ ಹೆಂಗಿರ್ತಾ ಆಸ್ಪತ್ರೆಗೆ ಹೋದ ತಕ್ಷಣ ಬಂದ್ಬಿಡೋದು. ಈಗ ನೋಡು ಬರಕ್ಲ, ಈಗ ನೀನ್ ಎಂತ ಆಸ್ಪತ್ರೆಗಾರ ಹೋಗು ಬರೋದಿಲ್ಲ. ಈಗ ಒಂಥರ ಏನೋ ಒಂದ್ ನಾವು ದೇವಸ್ಥಾನಕ್ ಬಂದಿದ್ದೀವಿ ಅನ್ನೋ ನಂಗಾಯ್ತದೆ. ಇಲ್ಲಯ್ಯ ನಮ್ಮ ಕಾರ್ಲತ ಬಂದ ಮಾಡೋರು ಆಸ್ಪತ್ರೆಯ ಏನ್ ಬಂದ್ ಬಂದರಲ್ಲವ ಚಪ್ಪಲಿ ಹೊರಗ್ ಬಿಟ್ಟು ಹೋಯ್ತಾರ ಹೊರಗಡೆ, ಆ ಮಟ್ಟಕ್ಕೆ ಮಾಡ್ಕೊಂಡವ್ರದ.
0: ಅದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ
1: ಹಳ್ಳಿಲಿರೋದು,
0: ಇಲ್ಲೇ ಶಾಂತಿಗ್ರಾಮ್ ತವ, ಅಲ್ಲೂ ಚೆನ್ನಾಗದೆ.
1: ಅಲ್ಲೂ ಸುಮಾರು ಕಡೆ ಎಲ್ಲವ ಎಲ್ಲ ಇಂಪ್ರೂವ್ ಮಾಡ್ಬಿಟ್ರು ಶಾಂತಕ. ಅದು ಆಗಿದ್ದೆಲ್ಲ ಹೆಂಗೆ ಅಂತ ಅಂದ್ರೆ ಈ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂತ ಹೇಳಿದ್ನಲ್ಲ, ಇದರ ಅಡಿನಲ್ಲಿ ಇವೆಲ್ಲನೂ ಮಾಡಿರೋ ಅಂತದ್ದು. ಆಮೇಲೆ ಏನು ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಕೊಡ್ಬೇಕು ಕಾಸು ಕೊಡ್ಬೇಕು ಆತರದ್ದೆಲ್ಲ ಏನಿಲ್ಲ, ಕೈಗೆಟಕ ಅಂತ ಒಂದು ಇದ್ರಲ್ಲೇ ಅವ್ರಿಗೆ ಒಳ್ಳೆಯ ಚಿಕಿತ್ಸೆ
0: ಅಂದ್ರೆ ಬರೀ ಹೋಗ್ ಬರೋದಣ್ಣ ಅಥವಾ ಅಡ್ಮಿಟ್ ಮಾಡ್ಕೊಂಡು ಏನಾರ ಚಿಕಿತ್ಸೆ ಕೊಡ್ತಾರೆ?
1: ಅಲ್ಲ ನಿನ್ಗೆ ಅಡ್ಮಿಟ್ ಮಾಡ್ಕೊಳ್ಳೋವಷ್ಟು ಸೀರಿಯಸ್ ಐತೆ ಅಂತ ಅಂತಂದ್ರೆ ಅಡ್ಮಿಟ್ ಮಾಡ್ಕೋತಾರೆ. ನೋಡು ಮೊದ್ಲೆಲ್ಲವ ಒಂದು 30 ಮಾಸ್ಗೆ 40-50 ಹಿಂಗಿರ್ತಾ ಇತ್ತು. ಈಗ ಅವನು ಎಲ್ಲವ ಶಾಂತಕ ಮೇಲ್ದರ್ಜೆಗೆ ಏರ್ಸ್ಬಿಟ್ಟವ್ರೆ. ಈಗ

0: ನಿನಗೆ ಸೂಕ್ತವಾದಂತ ಆಸ್ಪತ್ರೆ ಯಾವ್ದು ಅಂತ ಅಂದ್ರೆ ಶಾಂತಕ, ಈಗ ನೋಡೋ ಮೊದಲು ಸರ್ಕಾರಿ ವಲಯದಲ್ಲೇ ತೋರ್ಸೋಣ. ಈಗ ಸರ್ಕಾರ ಇಷ್ಟೆಲ್ಲ ಖರ್ಚು ಮಾಡಿ ಇಂತಿಂತ ಒಳ್ಳೊಳ್ಳೆ ಆಸ್ಪತ್ರೆಗಳನ್ನ ಮಾಡೈತೆ ಅಂತ ಅಂತ ಅಂದ್ರೆ ಅಲ್ಲಿಗೆ ಹೋಗ್ಬೇಕು ತಾನೆ. ಆಮೇಲೆ ನಮಗೆ ಒಗ್ಗದು ಅವೇ ತಾನೆ, ಬೇರೆವೇನು ಒಗ್ಗಕ್ಕೂ ಅಲ್ಲ. ಹಂಗಾಗಿ ಅಂತ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ತೋರ್ತೀನಿ ಶಾಂತಕ. ಆಯ್ತಾ, ಇವೆಲ್ಲವ ಇತ್ತೀಚೆಗೆಲ್ಲವ ಹೊಸ ಹೊಸ ಯೋಜನೆ ಎಲ್ಲ ಬಂದು ಇದರ ಅಡಿನಲ್ಲಿ ಶಾಂತಕ. ಹೆಚ್ಚು ಕಮ್ಮಿ ಎಲ್ಲ ಫ್ರೀಯೇ. ಅಲ್ಲಿ ನೋಡು ಸ್ವಲ್ಪ ರೆಸ್ಟ್ ಇರ್ತದೆ ಅನ್ನೋದಿದ್ರೆ ಬೇರೆ ಇನ್ನೇನು ಇರಕ್ಲ ಶಾಂತಕ. ಸ್ವಲ್ಪ ನಮಗೆ ತಾಳ್ಮೆ ಇರಬೇಕು, ಕಾಯ್ಬೇಕು, ತಾಳ್ಮೆ ಇರಬೇಕು. ಪ್ರೈವೇಟ್ನವೇನು ಹಂಗೆ ಇರಕ್ಲ, ಅಲ್ಲೂ ಹೆಂಗ್ ಕ್ಯೂ ನಿಂತಿರ್ತಾರೆ ಅಂದ್ರೆ ಏನು ಪುಕ್ಷಟ
1: ನೋಡ್ತಾರೆ. ಗವರ್ಮೆಂಟ್ ಅಲ್ಲಿ ನಿಲ್ಲಕ್ಕೆ ಹಿಂದೆ ಮುಂದೆ
0: ಇಲ್ಲ, ಹಿಂದೆ ಮುಂದೆ ನೋಡ್ತಾರೆ. ಈಗ ನಿಂತ್ಕೋಬಹುದು, ಎಷ್ಟೊತ್ತು ಬೇಕಾದ್ರೂ ನಿಂತ್ಕೋಬಹುದು. ಯಾವ ಆಶ್ನೆ ಬರುತ್ತೆ,
1: ವ್ಯವಸ್ಥೆನೂ ಚೆನ್ನಾಗಿದೆ,
0: ಚೆನ್ನಾಗೈತೆ. ಹಂಗಾಗಿ
1: ನಾನು ಪಟ್ಟಣಕ್ಕೆ ಹೋದಾಗ ಅದೇ ಹೇಳಿದ್ನಲ್ಲ, ಹಾಸನಕ್ ಹೋಗಿದ್ದೆ, ದೊಡ್ಡ ಆಸ್ಪತ್ರೆ ಹೋಗಿದ್ದೆ, ಯಾರನ್ನ ನೋಡಕ್ ಹೋಗಕ್ಕೆ ಅಂತ ಹೋದೆ. ಇದ್ ಎಲ್ಲಿ ಬಂದಿನಿ ಅಂತಾನೆ ತಿಳಿತಲ್ಲ. ಹಂಗಾಗಿದೆ.
0: ಈಗ ನೋಡು ನಿನಗೆ ತಲೆನೋವು ಇದ್ರೆ ಶಾಂತಕ್ಕ, ತಲೆನೋವು ಶಮನ ಆಗಂತದ ಒಂದ ಔಷಧಿ ಮಾಡಿದೀನಿ ನಾನು. ಆಯ್ತಾ, ಈ ನಿಂಬೆಹುಳು
1: ನಮ್ಗೇನಿಲ್ಲ, ನಮ್ಗೆ ಒಂದ್ ಚಾ ಕೊಟ್ಬಿಟ್ರೆ ತಲೆನೋವು ಹೋಯ್ತದೆ.
0: ನೋಡಿ ಬಿಸ್ತಲ್ಲಿ ಚಾ ಕುಡಿದ್ರೆ ನಿನಗೆ ಮಾಡ್ಕೊಂಡಿರೋ ತಲೆನೋವ. ನಾನು ನಿಂಬೆ ಹುಲ್ಲು ತಂದ್ಬಿಟ್ಟು ಜ್ಯೂಸ್ ಮಾಡಿದೀನಿ. ನಿಂಬೆ ಹುಲ್ಲು,
1: ನಿಂಬೆ ಹುಲ್ಲು,
0: ನಿಂಬೆ ಹುಲ್ಲು, ಲೆಮನ್ ಗ್ರಾಸ್ ಅಂತಾರೆ ನೋಡು, ಅದು ತಂದ್ಬಿಟ್ಟು.
1: ಇಂಗ್ಲಿಷ್ ಆಗಿ ಹೇಳಿದ್ರೆ ಅರ್ಥ ಆಗ್ತದೆ.
0: ಓ, ನೀನೇನ್ ಸಿಕ್ಕಾಪಟ್ಟೆ ಓದ್ರಲ್ಲ ನೋಡು, ನೀನು MBBS ಓದಿದ್ಯಾ, ನೀನು PhD ಮಾಡಿದ್ಯಾ?
1: ಇಲ್ಲ, ಈಗ ಆ ಪದಗಳೆಲ್ಲ ನಾವು ಹುಟ್ಟತಾನೆ ಕೇಳಿದೀವನ ಅನ್ನೋಷ್ಟು ಏನದು ಫ್ಯಾಮಿಲಿಯರ್ ಆಗಿದಾವೆ,
0: ಅಷ್ಟು ಜನಪ್ರಿಯ ಆಗ್ಬಿಟ್ಟವೆ,
1: ಜನಪ್ರಿಯ ಆಗಿದಾವೆ. ನಡಿ, ಏನ್ ದೊಡ್ಡ, ನೀನು ಒಬ್ನೇ ಇಂಗ್ಲಿಷ್ ಕಲ್ತಿಲ್ಲ, ನಡಿಯಣ.
0: ಅಲ್ಲ ಅಲ್ಲ,
1: ನನಗೂ ಬರ್ತದೆ, ನಡಿ.
0: ನಿನಗ್ ಬರ್ತದೆ, ಇನ್ನೊಷ್ಟು ನನಗೆ ಎಲ್ಲಿ ಬರ್ತದೆ?
1: ಹಂಗಲ್ಲ, ಈಗ ಇವೆಲ್ಲ ಹೇಳ್ದಲ್ಲಣ್ಣ, ಆಸ್ಪತ್ರೆಗಳು ಅದು ಇದು ಎಲ್ಲ ಹೇಳ್ದಲ್ಲ, ಈಗ ನಮ್ ಜನಕ್ಕೆಲ್ಲ ಹೇಳ್ಬೇಕಲ್ಲ, ಎಂತ ಮಾಡೋದು
0: ಜನಕ್ಕೆ? ನೋಡು ಶಾಂತಕ್ಕ, ಈ ರೇಡಿಯೋ ಕೇಳ್ತಾ ಇದ್ರೆ ಇವೆಲ್ಲ ದಿವಸ ಬರ್ತಾ ಇರ್ತವೆ, ಕೇಳಬೇಕಷ್ಟೇ. ಅದಕ್ಕೂ ಪೇಷನ್ಸ್ ಇಲ್ಲ ಅನ್ನೋ ತರದಲ್ಲಿ ಆಗ್ಬಾರ್ದು. ಅದ್ ಕೇಳ್ತಾ ಇದ್ರೆ ಅವೆಲ್ಲ ಬರ್ತಾ ಇರ್ತವೆ.
1: ಇದೆಲ್ಲ ತರದ್ರ ಉದ್ದೇಶ ಏನಂದ್ರಣ, ಬಡವ್ರಿಗೊಂದ್ ನ್ಯಾಯ, ಶ್ರೀಮಂತರಿಗೊಂದ್ ನ್ಯಾಯ ಆಗ್ಬಾರ್ದು,
0: ಆಗ್ಬಾರ್ದು.
1: ಬಡವರಿಗೂ ಸಮಾನವಾದ ಸೌಲಭ್ಯ
0: ಸಿಗ್ಬೇಕು ಅಂತ ಹೇಳ್ಬಿಟ್ಟು. ಹಂಗಾಗಿ ಈಗ ನನಗೊಂದ್ ನ್ಯಾಯ, ನಿನಗೊಂದ್ ನ್ಯಾಯ ಅಲ್ಲ. ನನ್ ಮಾಡಿರೋದು ಒಂದೇ, ಏನು, ಲೆಮನ್ ಗ್ರಾಸ್ ಜ್ಯೂಸ್. ಅದ್ರೂ ಸಾವಯವ ಬೆಲ್ಲ ತಂದು ಮಾಡಿದಂತವ.
1: ಎಂತದ
0: ಸಾವಯವ ಬೆಲ್ಲ? ಆರ್ಗಾನಿಕ್ ಜಾಗರಿ ಅಂತಾರೆ ನೋಡು. ಯಾಕೆ ನಿಮ್ಗೆಲ್ಲ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಲ್ಲ, ನೀನ್ PhD ಮಾಡಿರಲ್ಲ, ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು. ಅದ್ ಮಾಡಿದೀನಿ, ಅದ್ ಉಜ್ಜಲು ಇಟ್ಟಿದ್ದೆ. ನೀನ್ ಕುಡಿದ್ರೆ ನಿನ್ ತಲೆನೋವು ಓಡೋಯ್ತದ್ ನಡಿ.
1: ಹಂಗಂತ್ಯ
0: ನೋಡನ್ ಬೇಕಾರೆ ನಾಳೆ
1: ಬಿಡಪ್ಪ. ಕೊಟ್ಟೆ ಬಿಡು
0: ನಡಿ.
2: ಇದುವರೆಗೂ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾತುಕತೆ ಮೂಡಿಬಂತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಸುಜಾತ ಎಫ್ ತಳವಾರ್ ಹಾಗೂ ಅರ್ಕಲಗೂಡು ವಿ ಮಧುಸೂದನ್. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಸತತ ಎರಡನೇ ಬಾರಿ ಹಿಮವಂತ್ ಬಿಸ್ವಾ ಸರ್ಮಾ ಪ್ರಮಾಣ ವಚನ ಸ್ವೀಕಾರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 15 ದಾದಿಯರಿಗೆ ಫ್ಲಾರೆನ್ಸ್ ನೈಂಟಿಗೇಲ್ ಪ್ರಶಸ್ತಿ ಪ್ರದಾನ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ಡಿಇಟಿ ಯುಜಿ 2026 ಪರೀಕ್ಷೆ ರದ್ದು, ಸಿಬಿಐ ತನಿಖೆಗೆ ವಹಿಸಲು ಕೇಂದ್ರ ಸರ್ಕಾರ ನಿರ್ಧಾರ. ನ್ಯಾಯಾಂಗ ಮೂಲಸೌಕರ್ಯ ಪರಾಮರ್ಶೆಗೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಂದ ಸಮಿತಿ ರಚನೆ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಗುಜರಾತ್ ಟೈಟಾನ್ಸ್ ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ವಾರ್ತೆಗಳ ವಿವರ. ಬಿಜೆಪಿ ನಾಯಕ ಹಿಮವಂತ ಬಿಸ್ವಾ ಸರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ ಎರಡನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ ನಾಲ್ವರು ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದರು. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ ಎರಡನೇ ಅವಧಿಗೆ ಆಯ್ಕೆಯಾಗಿದ್ದಾರೆ. ಹಿಮಂತ ಬಿಸ್ವಾ ಸರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರಾ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಗುವಾಹಟಿಯ ಖಾನಾಪುರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆದ ಈ ಸಮಾರಂಭದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ಸಚಿವರು ಸೇರಿದಂತೆ ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದರು. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿ ಸುವೇ

0: ಅಧಿಕಾರಿ ಅವರ ನೇತೃತ್ವದಲ್ಲಿ ನಡೆದ ಮೊದಲ ಸಚಿವ ಸಂಪುಟ ಸಭೆ ನಿರ್ಧಾರಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಪಶ್ಚಿಮ ಬಂಗಾಳದ ಜನರ ಕಲ್ಯಾಣವೇ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿರುವ ಅವರು, ವಿಶ್ವದ ಅತಿದೊಡ್ಡ ಆರೋಗ್ಯ ಯೋಜನೆಯಾದ ಆಯುಷ್ಮಾನ್ ಭಾರತ್ ಇನ್ನು ಮುಂದೆ ಪಶ್ಚಿಮ ಬಂಗಾಳದ ಜನರಿಗೂ ಲಭ್ಯವಾಗುತ್ತಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ಈ ಯೋಜನೆ ಉತ್ತಮ ಗುಣಮಟ್ಟದ ಮತ್ತು ಕೈಗೆಟಕುವ ದರದ ಆರೋಗ್ಯ ಸೇವೆಯನ್ನು ಖಚಿತಪಡಿಸಲಿದೆ ಎಂದರು. ಅಂತಾರಾಷ್ಟೀಯ ದಾದಿಯರ ದಿನವಾದ ಇಂದು ರಾಷ್ಟಪತಿ ಭವನದಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ 15 ದಾದಿಯರಿಗೆ 2026ನೇ ಸಾಲಿನ ರಾಷ್ಟೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಶುಶ್ರೂಷೆಯ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆ ನೀಡಿದ್ದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ನೋಂದಾಯಿತ ನರ್ಸ್ಗಳು, ದಾದಿಯರು ಹಾಗೂ ಮಹಿಳಾ ಆರೋಗ್ಯ ಸಂದರ್ಶಕರಿಗೆ ಈ ಪ್ರತಿಷ್ಠಿತ ಗೌರವವನ್ನು ನೀಡಲಾಗಿದೆ. ಈ ಪ್ರಶಸ್ತಿ ಒಂದು ಪ್ರಮಾಣ ಪತ್ರ, 1,00,000 ರೂಪಾಯಿ ನಗದು ಬಹುಮಾನ ಹಾಗೂ ಪದಕವನ್ನು ಒಳಗೊಂಡಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ, ಆರೋಗ್ಯ ಖಾತೆ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್ ಮತ್ತು ಇತರ ಹಿರಿಯ ಅಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು. ದಾದಿಯರು ಸಮಾಜಕ್ಕೆ ಸಲ್ಲಿಸುವ ಶ್ಲಾಘನೀಯ ಸೇವೆಯನ್ನು ಗುರುತಿಸಲು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 1973ರಲ್ಲಿ ಈ ಪ್ರಶಸ್ತಿಯನ್ನು ಸ್ಥಾಪಿಸಿದೆ. ದಾದಿಯರ ಸಮರ್ಪಣಾ ಮನೋಭಾವ ಮತ್ತು ರಾಷ್ಟಕ್ಕೆ ಅವರು ನೀಡುತ್ತಿರುವ ಅಮೂಲ್ಯ ಸೇವೆಯ ಸಂಕೇತವಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಆಧುನಿಕ ಶುಶ್ರೂಷಾ ಶಾಸ್ತ್ರದ ಸ್ಥಾಪಕಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಇಂದು ಅಂತಾರಾಷ್ಟೀಯ ದಾದಿಯರ ದಿನವನ್ನು ಆಚರಿಸಲಾಗುತ್ತಿದೆ. ನಮ್ಮ ದಾದಿಯರು ನಮ್ಮ ಭವಿಷ್ಯ, ಸಶಕ್ತ ದಾದಿಯರು ಜೀವ ಉಳಿಸುತ್ತಾರೆ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಈ ದಿನ ಜಾಗತಿಕವಾಗಿ ಶುಶ್ರೂಷಾ ವೃತ್ತಿಪರತೆಗೆ ಉತ್ತಮ ಬೆಂಬಲ, ಸುರಕ್ಷತೆ ಮತ್ತು ಸಂಪನ್ಮೂಲಗಳ ಅಗತ್ಯತೆಯ ಮೇಲೆ ಹೆಚ್ಚಿನ ಗಮನ ನೀಡಲಾಗುತ್ತದೆ. ರೋಗಿಗಳ ಆರೈಕೆ, ಸಮುದಾಯದ ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ದಿಯಲ್ಲಿ ದಾದಿಯರ ಪಾತ್ರ ಅತ್ಯಗತ್ಯವಾಗಿದೆ. ಈ ದಿನದ ಹಿನ್ನೆಲೆ ಕೇಂದ್ರ ಸಚಿವರಾದ ಅಮಿತ್ ಶಾ, ಜೆಪಿ ನಡ್ಡಾ ಸೇರಿದಂತೆ ಅನೇಕ ಗಣ್ಯರು ಸಂದೇಶ ಹಂಚಿಕೊಂಡಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಕೇಂದ್ರ ಸಚಿವ ಜೆಪಿ ನಡ್ಡಾ, ದಾದಿಯರ ಅಚಲ ಸಹಾನುಭೂತಿ, ಸದೃಢತೆ ಮತ್ತು ನಿಸ್ವಾರ್ಥ ಸಮರ್ಪಣಾ ಮನೋಭಾವವನ್ನು ಗೌರವಿಸಲಾಗುತ್ತಿದೆ, ದಾದಿಯರ ಯೋಗಕ್ಷೇಮಕ್ಕಾಗಿ ಹೂಡಿಕೆ ಮಾಡುವ ಮೂಲಕ ಜಗತ್ತು ಆರೋಗ್ಯಕರ ಸಮುದಾಯಗಳನ್ನು ಮತ್ತು ಸದೃಢ ಭವಿಷ್ಯ ನಿರ್ಮಿಸಲು ಸಾಧ್ಯ ಎಂದು ತಿಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಪ್ರತಿಯೊಬ್ಬ ದಾದಿಯೂ ಸಂಕಷ್ಟದಲ್ಲಿರುವವರಿಗೆ ಭರವಸೆಯ ಆಧಾರ ಸ್ತಂಭವಾಗಿ ನಿಲ್ಲುತ್ತಾರೆ. ಅವರ ನಿಸ್ವಾರ್ಥ ಸೇವೆ ಮತ್ತು ಅಚಲ ಸಮರ್ಪಣಾ ಭಾವ ಆರೋಗ್ಯವಂತ ಭಾರತದ ನಿಜವಾದ ಅಡಿಪಾಯವಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವೈದ್ಯಕೀಯ ಶಿಕ್ಷಣ ಪ್ರವೇಶಾತಿಗಾಗಿ ಈ ತಿಂಗಳ 3ರಂದು ನಡೆದಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ನಿರ್ಧರಿಸಿದೆ. ಪರೀಕ್ಷಾ ಪದ್ದತಿಯ ಮೇಲೆ ನಂಬಿಕೆ ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪದ ಸಮಗ್ರ ತನಿಖೆಗಾಗಿ ಪ್ರಕರಣವನ್ನು ಕೇಂದ್ರೀಯ ತನಿಖಾ ದಳಕ್ಕೆ ವಹಿಸಲು ಸರ್ಕಾರ ತೀರ್ಮಾನಿಸಿದೆ. ವಿವಿಧ ತನಿಖಾ ಸಂಸ್ಥೆಗಳು ನೀಡಿದ ವರದಿಗಳನ್ನು ಎನ್ಟಿಎ ಸಮನ್ವಯದೊಂದಿಗೆ ಪರಿಶೀಲಿಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಗತ್ಯವಿರುವ ಎಲ್ಲಾ ದಾಖಲೆ ಮತ್ತು ಸಹಕಾರವನ್ನು ನೀಡುವುದಾಗಿ ಸಂಸ್ಥೆ ತಿಳಿಸಿದೆ. ರದ್ದುಗೊಂಡಿರುವ ಪರೀಕ್ಷೆಯನ್ನು ಶೀಘ್ರದಲ್ಲೇ ಮರು ನಡೆಸಲಾಗುವುದು ಮತ್ತು ಅದರ ದಿನಾಂಕಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು ಎಂದು ತಿಳಿಸಿದರು. ಭಾರತ ನ್ಯಾಯ ವಿತರಣಾ ವ್ಯವಸ್ಥೆಯನ್ನು ಬಲಪಡಿಸಲು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ನೇತೃತ್ವದಲ್ಲಿ ನ್ಯಾಯಾಂಗ ಮೂಲಸೌಕರ್ಯ ಸಲಹಾ ಸಮಿತಿಯನ್ನು ರಚಿಸಿದ್ದಾರೆ. ಈ ಸಮಿತಿಯು ದೇಶದಾದ್ಯಂತ ನ್ಯಾಯಾಲಯಗಳ ಅಗತ್ಯಗಳನ್ನು ಮೌಲ್ಯಮಾಪನ ಮಾಡಲಿದ್ದು, ಈ ಕ್ಷೇತ್ರಕ್ಕಾಗಿ ಸುಮಾರು 40,000-50,000 ಕೋಟಿ ರೂಪಾಯಿಗಳ ಸರ್ಕಾರಿ ಅನುದಾನಕ್ಕೆ ಶಿಫಾರಸು ಮಾಡುವ ನಿರೀಕ್ಷೆ ಇದೆ. ಸಮಿತಿಯು ನ್ಯಾಯಾಲಯಗಳ ಆಧುನೀಕರಣ, ಪ್ರಕರಣಗಳ ಶೀಘ್ರ ವಿಲೇವಾರಿಗೆ ತಂತ್ರಜ್ಞಾನದ ಬಳಕೆ ಮತ್ತು ಇ ಕೋರ್ಟ್ಸ್ ಯೋಜನೆಯಡಿ ಡಿಜಿಟಲೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಲಿದೆ. ನ್ಯಾಯಮೂರ್ತಿಗಳಾದ ದೇಬಾಂಗ್ಸು ಬಸಾಕ್, ಅಶ್ವನಿ ಕುಮಾರ್ ಮಿಶ್ರಾ

0: ಸೋಮಶೇಖರ್ ಸುಂದರೇಶನ್ ಈ ಸಮಿತಿಯ ಸದಸ್ಯರಾಗಿದ್ದು ಆಗಸ್ಟ್ 31ರೊಳಗೆ ಮಧ್ಯಂತರ ವರದಿಯನ್ನು ಸಲ್ಲಿಸಲು ಸೂಚಿಸಲಾಗಿದೆ. ನ್ಯಾಯಾಲಯಗಳಲ್ಲಿನ ಮೂಲಸೌಕರ್ಯ ಕೊರತೆಗಳನ್ನು ನೀಗಿಸುವುದು ಮತ್ತು ಡಿಜಿಟಲ್ ಮೂಲಸೌಕರ್ಯವನ್ನು ಹೈಕೋರ್ಟ್ ಹಾಗೂ ಕೆಳಹಂತದ ನ್ಯಾಯಾಲಯಗಳಿಗೆ ಸಮನಾಗಿ ವಿಸ್ತರಿಸುವುದು ಈ ಸಮಿತಿಯ ಪ್ರಮುಖ ಗುರಿಯಾಗಿದೆ. ನ್ಯಾಯಾಂಗ ವ್ಯವಸ್ಥೆಯನ್ನು ಕಾಗದರಹಿತ ಮತ್ತು ದಕ್ಷವನ್ನಾಗಿ ಮಾಡಲು ಕೇಂದ್ರ ಸರ್ಕಾರವು ಈಗಾಗಲೇ ಇ ಕೋರ್ಟ್ಸ್ ಯೋಜನೆಯ ಮೂರನೇ ಹಂತಕ್ಕೆ 7,210 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಭಾರತದ ಗಣಿತಶಾಸ್ತ್ರದ ಕೊಡುಗೆಗಳ ಕುರಿತಾದ ಪ್ರದರ್ಶನವನ್ನು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮೂರನೇ ಶತಮಾನದಲ್ಲಿ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಬೈನರಿ ವ್ಯವಸ್ಥೆ ಡಿಜಿಟಲ್ ಯುಗ ಮತ್ತು ಕೃತಕ ಬುದ್ದಿಮತ್ತೆ ಪಯಣಕ್ಕೆ ಅಡಿಪಾಯವಾಗಿದೆ. ಗತಕಾಲದ ಇತಿಹಾಸದ ವಿರೂಪಗಳನ್ನು ಸರಿಪಡಿಸುವ ಮೂಲಕ ಮಾತ್ರ ಭವಿಷ್ಯದ ಸಮಸ್ಯೆಗಳನ್ನು ನಿಖರವಾಗಿ ಎದುರಿಸಲು ಸಾಧ್ಯ ಎಂದು ತಿಳಿಸಿದರು. ಭಾರತ ಅಂತಾರಾಷ್ಟೀಯ ಕೇಂದ್ರದ ಸಂಹಿತ ಕಾರ್ಯಕ್ರಮದಡಿ ರೂಪಿಸಲಾದ ಈ ಗಣಿತದ ಜಾಗತಿಕ ಪ್ರಸರಣ ಎಂಬ ಪ್ರದರ್ಶನ ವೈದ್ಯಕೀಯ ವಾಸ್ತುಶಿಲ್ಪ ತತ್ವಶಾಸ್ತ್ರ ಮತ್ತು ಸಾಹಿತ್ಯ ಸೇರಿದಂತೆ ದೇಶದ ಪ್ರಾಚೀನ ಗಣಿತದ ಸಾಧನೆಯನ್ನು ಡಿಜಿಟಲ್ ಪ್ಯಾನೆಲ್ಗಳ ಮೂಲಕ ಅನಾವರಣಗೊಳಿಸುತ್ತದೆ ಎಂದರು. ಗಣಿತ ಒಂದು ಸಾರ್ವತ್ರಿಕ ಭಾಷೆಯಾಗಿದ್ದು ಜಾಗತಿಕ ಒಳಿತಿಗಾಗಿ ಸೇವೆ ಸಲ್ಲಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಆಪ್ತ ಸಹಾಯಕ ಚಂದ್ರನಾಥ ರಥ್ ಅವರ ಹತ್ಯೆ ಪ್ರಕರಣದ ತನಿಖೆಯನ್ನು ಕೇಂದ್ರ ತನಿಖಾ ದಳ ಇಂದು ಅಧಿಕೃತವಾಗಿ ಕೈಗೆತ್ತಿಕೊಂಡಿದೆ. ರಾಜ್ಯ ಪೊಲೀಸರ ಶಿಫಾರಸಿನ ಮೇಲೆ ಕೇಂದ್ರ ತನಿಖಾ ಸಂಸ್ಥೆ ಈ ಕ್ರಮ ಕೈಗೊಂಡಿದ್ದು, ಪ್ರಕರಣದ ತನಿಖೆಗಾಗಿ ಕೋಲ್ಕತ್ತಾ ವಲಯದ ಜಂಟಿ ನಿರ್ದೇಶಕರ ಮೇಲ್ವಿಚಾರಣೆಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಲಾಗುವುದು ಎಂದು ಸಿಬಿಐ ಪ್ರಕಟಣೆಯಲ್ಲಿ ತಿಳಿಸಿದೆ. ಈ ಬೆಳವಣಿಗೆಯ ಬೆನ್ನಲ್ಲೇ ರಾಜ್ಯ ಪೊಲೀಸರು ಪ್ರಕರಣದ ದಾಖಲೆಗಳನ್ನು ಸಿಬಿಐಗೆ ಹಸ್ತಾಂತರಿಸಲು ಸಿದ್ದತೆ ನಡೆಸಿದ್ದಾರೆ. ತನಿಖಾ ತಂಡ ಇಂದು ಮಧ್ಯಮ ಗ್ರಾಮ ಪೊಲೀಸ್ ಠಾಣೆಗೆ ಭೇಟಿ ನೀಡುವ ಸಾಧ್ಯತೆ ಇದ್ದು ಘಟನಾ ಸ್ಥಳವನ್ನು ಪರಿಶೀಲಿಸುವ ನಿರೀಕ್ಷೆ ಇದೆ. ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30ಕ್ಕೆ ಆರಂಭವಾಗಲಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 3 ವಿಕೆಟ್ಗಳ ಜಯ ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿ ಹಿಮಂತ ಬಿಸ್ವಾ ಸರ್ಮಾ ಪ್ರಮಾಣವಚನ ಸ್ವೀಕಾರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 15 ದಾದಿಯರಿಗೆ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಪ್ರದಾನ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ನೀಟ್ ಯುಜಿ 2026 ಪರೀಕ್ಷೆ ರದ್ದು, ಸಿಬಿಐ ತನಿಖೆಗೆ ವಹಿಸಲು ಕೇಂದ್ರ ಸರ್ಕಾರ ನಿರ್ಧಾರ. ನ್ಯಾಯಾಂಗ ಮೂಲಸೌಕರ್ಯ ಪರಾಮರ್ಶೆಗೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಂದ ಸಮಿತಿ ರಚನೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಗುಜರಾತ್ ಟೈಟನ್ಸ್ ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು ಇದೀಗ ಮೇಘನಾ ಕುಲಕರ್ಣಿಯವರ ಕಂಠದಲ್ಲಿ ಕೇಳಿ ಯೋಗರಾಜ್ ಭಟ್ ಚಿತ್ರದಿಂದ ಈ ಒಂದು ಗೀತೆಯನ್ನು.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.

0: ಹೊಸ ಕೃಷಿಕನ ಪರಿಚಯ ಮಾಡಿಸು.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೆ? ಭತ್ತ ರಾಗಿ ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
2: ಭರತ್ ಬೀಜೆ ಹಾಡಿರುವ ಯೋಗಿ ದುನಿಯಾ ಚಿತ್ರದ ಹಾಡು.

0: ಚಿತ್ರಗೀತೆಗಳನ್ನ ಇದುವರೆಗೂ ಆಲಿಸಿದ್ರಿ. ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ 6ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ.
3: ವೇಶ್ಯಾವಾಟಿಕೆಯನ್ನು ಕೂಡ ಕವಿ ಇಲ್ಲಿ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾನೆ. ನಾನು ಮೊದಲೇ ಹೇಳಿದಂತೆ ಇದೆಲ್ಲ ದ್ವಾರಕಾ ನಗರಕ್ಕೆ ಸಂಬಂಧಪಟ್ಟದ್ದು ಅಂತಲ್ಲ, ಕವಿ ಎಲ್ಲೋ ಒಂದು ದೊಡ್ಡ ಪಟ್ಟಣದಲ್ಲಿ ನೋಡಿದಂತಹ ವೇಶ್ಯಾವಾಟಿಕೆಯನ್ನ, ಬಹುಶಃ ವೈಭವೋಪೇತವಾದಂತಹ ಸಮಾಜವಿದೆ ಅಂತಂದ್ರೆ ಅಲ್ಲಿ ಇದೆಲ್ಲ ಒಂದು ವಿಶೇಷವಾದಂತಹ ವಿಚಾರವಿರಲ್ಲ, ಇಲ್ಲಿ ಇದೆಲ್ಲ ಇರಬಹುದು ಅಂತ ಹೇಳಿ ಕವಿ ಕಲ್ಪನೆ ಮಾಡಿಬಿಟ್ಟು ಒಂದು ಗಣಿಕಾ ಸಮಾಜವನ್ನ ವರ್ಣನೆ ಮಾಡಿದ್ದಾನೆ. ಹೀಗೆ ಭೀಮ ಅದೆಲ್ಲವನ್ನು ನೋಡಿ ಕೃಷ್ಣನ ಅರಮನೆಯ ಮುಂದಕ್ಕೆ ಬಂದಿದ್ದಾನೆ.

0: ರಾಜಗೇಹದ ಸಮೀಪದೆಡೆಯಂ ಕಂಡನು.
1: ಹೀಗೆ ಭೀಮ ಬರ್ತಾ ಅಲ್ಲಿ ಕೃಷ್ಣನ ಅರಮನೆಯ ಮುಂದೆ ಬಂದಿದ್ದಾನೆ. ಅಲ್ಲಿ ಅನೇಕ ದೇಶಗಳಿಂದ ಜನಗಳೆಲ್ಲ ಬಂದಿದ್ದಾರೆ. ಎಲ್ಲರೂ ಕೃಷ್ಣನ ಕೀರ್ತಿಯನ್ನ ಕೇಳಿಬಿಟ್ಟು ಕೃಷ್ಣನ ಬಳಿಗೆ ಬಂದು ನಮ್ಮ ವಿದ್ಯೆಯನ್ನು ಪ್ರದರ್ಶನ ಮಾಡಿದರೆ, ನಮ್ಮ ಒಂದು ವೈಶಿಷ್ಟ್ಯವನ್ನು ಪ್ರದರ್ಶನ ಮಾಡಿದರೆ ನಮಗೆ ಇಷ್ಟಾರ್ಥ ನಮಗೆ ಆಗತ್ತೆ, ನಮಗೇನಾದ್ರೂ ಕೃಷ್ಣನಿಂದ ಒಂದು ಅನುಗ್ರಹ ಪ್ರಾಪ್ತಿ ಆಗತ್ತೆ, ಕಾಣಿಕೆ ಸಿಗತ್ತೆ ನಮಗೆ ಅಂತ ಹೇಳಿಬಿಟ್ಟು ಅವರೆಲ್ಲರೂ ಕೂಡ ತಮ್ಮ ತಮ್ಮ ವಿದ್ಯಾವಿನೋದಮಂ ತೋರಿಸುವ ಸಂತಸದಳು ಐತಂದು ನೆರೆದಿರ್ದ ಕೋವಿದರ ತಿಂತಿಣಿಯ ರಾಜಿ ರಾಜಿಪ ಅಂತ ಹೇಳ್ತಾ ಇದ್ದಾನೆ. ಹೀಗೆ ವಿದ್ಯಾವಿನೋದವನ್ನು ತೋರಿಸೋದಕ್ಕೆ ಸಂತೋಷದಿಂದ ಬಂದಂತಹ ಮಹಾಮಹಾ ಕವಿಗಳ ಒಂದು ಸಮೂಹವನ್ನು ಕೂಡ ಆ ರಾಜಗೇಹದ ಸಮೀಪದ ಎಡೆಯಂ ಕಂಡನು. ಆ ರಾಜಗೃಹದ ಸಮೀಪದಲ್ಲಿ ಅಲ್ಲಿ ಕಾಣ್ತಾ ಇದ್ದಾನೆ ಭೀಮಸೇನ.
0: ತಗರ್ವೆಣಗಿಸುವ ಸಿಪಿಲೆ ಗಚ್ಚಿಸುವ ಕೋಳಿಗಾಳಗವ ಕಾದಿಸುವ ಕರಿತುರಗದೆ ರಾಟವಮ್ಮಿಗೆ ತೋರಿಸುವ ನೆತ್ತ ಪಗಡ

0: ಸೊಕ್ಕ ಆನೆಗಳ್ ಮೊಗೆ ಮೊಗೆ ದುಮಿಗೆ ಚೆಲ್ಲಿಕೊಳ್ಳುತ್ತಿದ್ದುವು.
1: ತಗರು ಬೆಣಗಿಸುವ ತಗರು ಕಾಳಗವನ್ನು ಮಾಡಿಸ್ತಾ ಇದ್ರಂತೆ. ಅದೇ ರೀತಿ ಸಿಪಿಲೆ ಗಚ್ಚಿಸುವ ಅಂತ ಹಾವು ಮುಂಗಸಿಗಳ ಆಟ ಆಡವನ್ನು ಮಾಡಿಸ್ಬಿಟ್ಟು ಒಂದೊಂದೊಂದು ಕಚ್ಚಿಸ್ತಾ ಇದ್ರು. ಕೋಳಿ ಕಾಳಗವ ಕಾದಿಸುವ ಕೋಳಿ ಹುಂಜಗಳ ಪರಸ್ಪರ ಕಾದಾಟವನ್ನು ಮಾಡಿಸ್ತಾ ಇದ್ರು. ಮತ್ತೆ ಆನೆ ಮೇಲೆ ಸವಾರಿ ಮಾಡಿಸೋದು, ಕುದುರೆ ಮೇಲೆ ಹತ್ತಿಸೋದು ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇದ್ರು. ಅದೇ ರೀತಿ ಪಗಡೆ ಆಟ ಆಡೋರು, ಜೂಜಾಟ ಆಡೋರು, ಹೀಗೆ ಅನೇಕ ವಿಧವಾಗಿ ಅಲ್ಲೆಲ್ಲ ಇದ್ರು. ಅದನ್ನು ಒಡ್ಡಿ ನಲಿಯುವ ಬಗೆ ಬಗೆಯ ರಾಜಪುತ್ರರ ಅಂತ ಅಲ್ಲಿ ಪಟ್ಟಣದಲ್ಲಿ ಎಲ್ಲರೂ ಕೂಡ ಒಳ್ಳೆಯ ಶಿಸ್ತಾರಂತಹ ಜನಗಳು ನಿಂತಿರೋದಿಲ್ಲ. ಜೂಜಿನ ವ್ಯಸನದವರು, ಆಟ ಆಡೋರು, ಐಷಾರಾಮಿ ಜೀವನ ನಡೆಸೋರು ಅಂತ ಅನೇಕ ರಾಜಪುತ್ರರು ತಮ್ಮ ಮೈಗೆ ಏನು ವಿಲೇಪನವನ್ನ ಹಾಕೊಂಡಿದ್ರು ಅದರಿಂದ ಅದ ವಿಲೇಪನಗಳೆಲ್ಲ ಬೆವರಿಂದ ನೆಲಕ್ಕೆ ಬಿದ್ದಾಗ ಅದರ ಪರಿಮಳ ಆ ಧೂಳಲ್ಲೆಲ್ಲ ಹರಡಿಬಿಟ್ಟಿದೆ. ಆನೆಗಳಿಗೆ ಒಂಥರ ಉತ್ಸಾಹದಿಂದ ಆ ಸೊಕ್ಕಾನೆಗಳು ಆ ಧೂಳನ್ನೆಲ್ಲ ಮೈ ಮೇಲೆ ಚೆಲ್ಲಲ್ಕೊಳ್ತಾ ಇದ್ದುಬಿಟ್ಟು ಆ ಜಾಗವೇ ಶೋಭಾಯಮಾನವಾಗಿ ಕಾಣ್ತಾ ಇತ್ತು. ಅಂಥ ಒಂದು ದ್ವಾರಕಾ ನಗರದ ಕೃಷ್ಣನ ಅರಮನೆಗೆ ಸಮೀಪಕ್ಕೆ ಬಂದಿದ್ದಾನೆ. ಬಂದಾಗ ಆ ಕೃಷ್ಣನ ಅರಮನೆಯನ್ನು ನೋಡ್ತಾ ಭೀಮನಿಗೆ ಅನ್ನಿಸ್ತಾ ಇದೆ, ಕ್ಷೀರ ಸಾಗರದಿಂದ ಅಚ್ಚುತ ದ್ವಾರಕೆಗೆ ಬಂದ ಮೇಲೆ ಕ್ಷೀರ ಸಾಗರವೂ ಕೂಡ ಸಮಸ್ತ ರತ್ನ ಭೂಷಣಗಳ ಜೊತೆಯಲ್ಲಿ ಅರಮನೆಗೆ ಬಂದಿದೆ ಕಾಣುತ್ತೆ.
0: ತನ್ನೊಳಿರ್ದಚ್ಚು

ಭೀಮನಿಗೆ ಆ ಕೃಷ್ಣನ ಅರಮನೆಯನ್ನು ನೋಡಿದ್ರೆ ವಿಪುಲ ಪುಲಕೋತ್ಸವಂ ಪೊಣ್ಮಲು ಅಂತ ರೋಮಾಂಚನವಾಗ್ಬಿಟ್ಟಿದೆ. ಹಾಗಾಗ್ಬಿಟ್ಟು ಅವನು ರಥದಿಂದ ಇಳಿದು ಬಿಟ್ಟು ದೀರ್ಘದಂಡ ನಮಸ್ಕಾರವನ್ನು ಮಾಡಿದ್ದಾನೆ. ಅವನಿಗೆ ಆ ಕೃಷ್ಣನ ದ್ವಾರಕೆಗೆ ಬಂದಾಗ ಅವನಿಗೆ ಅನ್ನಿಸ್ತಾ ಇದೆ, ಕ್ಷೀರಸಾಗರ ಶಾಹಿಯಾದಂತಹ ಶ್ರೀಕೃಷ್ಣ ಪರಮಾತ್ಮ ದ್ವಾರಕಾಪಟ್ಟಣಕ್ಕೆ ಬರ್ತಾನೆ ಅಂತ ಗೊತ್ತಾದಾಗ ಬಹುಶಃ ಅವನಿಗಿಂತ ಮುಂಚೆಯೇ ಆ ಕ್ಷೀರ ಸಾಗರ ದೇವತೆ ತಾನೇ ಬಂದ್ಬಿಟ್ಟು ಆ ಮಣಿಸೌಧಗಳ ರೂಪದಿಂದ ಇಲ್ಲಿ ಕಂಗೊಳ

ಇದೆ ಕಾಣುತ್ತೆ. ಈ ರಾಜಗೃಹ ಆ ಕ್ಷೀರ ಸಮುದ್ರದಂತೆ ಅತ್ಯಂತ ಒಂದು ಶೋಭಾಯಮಾನವಾಗಿ ಕಾಣ್ತಾ ಇದೆ ಅಂತ ಕೃಷ್ಣನ ಅರಮನೆಯನ್ನ ನೋಡ್ಬಿಟ್ಟು ರಥದಿಂದ ಇಳಿದು ಆ ದೀರ್ಘದಡ್ಡ ನಮಸ್ಕಾರವನ್ನು ಮಾಡಿದ್ದಾನೆ. ಮೈಯಲ್ಲೆಲ್ಲ ಆನಂದವಾಗ್ತಾ ಇದೆ. ಅವನು ಯೋಚಿಸ್ತಾ ಇದ್ದಾನೆ, ಅಲ್ಲ ಆ ಮಹಾವಿಷ್ಣುವಿಗೆ ಈ ದ್ವಾರಕಾಧೀಶನಾಗುವಂತಹ ಯೋಗ ಇದೇನಪ್ಪ, ಇದು ಇವನ ಒಂದು ಲೀಲೆ ಅಂತಂದ್ರೆ ಅಂತ ಹೇಳ್ಬಿಟ್ಟು ಆ ಲೀಲೆಯನ್ನ ಬಣ್ಣಿಸ್ತಾ ಇದ್ದಾನೆ.

0: ಕೃಷ್ಣ ಮಾರನೆಂ ಪಡೆದ ಚೆಲ್ವು, ಮನ್ಮಥನನ್ನೇ ಪುತ್ರನಾಗಿ ಪಡೆದಿದ್ದಾನೆ, ಆದರೂ ಅವನಿಗೆ ಸಮಾಧಾನ ಆಗಲಿಲ್ಲ. ಇಂದ್ರಿಯನು ಆಳದ ಸಿರಿ, ಮಹಾಲಕ್ಷ್ಮಿಯ ಯಜಮಾನನಾಗಿದ್ದಾನೆ, ಆದರೂ ಸಾಕಾಗಲಿಲ್ಲ. ಬ್ರಹ್ಮನೇ ಮೊದಲಾದಂಥ ಎಲ್ಲ ದೇವತೆಗಳಿಗೂ ರಕ್ಷಕನಾಗಿದ್ದಾನೆ, ಇಷ್ಟು ಔದಾರ್ಯ ಸಾಕಾಗಲಿಲ್ಲ ಅವನಿಗೆ. ಈ ರೀತಿ ಒಂದ್ಸಲ ಭೂಮಿಯಲ್ಲಿ ನಾನು ರಾಜನಾಗಿ, ರಾಜ ಅಂತಂದ್ರೆ ಕೃಷ್ಣ ಸಾಕ್ಷಾತ್ ರಾಜನಲ್ಲ, ಆದರೆ ಕೃಷ್ಣನ ಒಂದು ಅಧೀನದಲ್ಲೇ ದ್ವಾರಕಾ ಇದ್ದು, ಆದ್ದರಿಂದ ಭೂಪಾಲಕರ ಭಾಗ್ಯಮಂ ತಳೆದನು, ರಾಜನ ಒಂದು ವೈಭವವನ್ನು ನೋಡಬೇಕು ಅನ್ನೋದಕ್ಕೋಸ್ಕರವಾಗಿ ಕೃಷ್ಣ ಇಲ್ಲಿ ಬಂದಿದ್ದಾನೆ. ಇದರ ಒಂದು ವೈಶಿಷ್ಟ್ಯವನ್ನು ಹೇಳೋದಕ್ಕೆ ನನ್ನ ಬಾಯಿಂದ ಮಾತುಗಳು ಹೇಗೆ ಬರುತ್ತಪ್ಪ, ಎಂಥ ಒಂದು ವೈಶಿಷ್ಟ್ಯ ಕೃಷ್ಣನ ಒಂದು ಲೀಲೆ ಅಂತ ಹೇಳ್ಬಿಟ್ಟು ಆ ಕೃಷ್ಣನ ಅರಮನೆಯ ಆ ಕಾಂತಿ ಭೀಮನಿಗೆ ವರ್ಣಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ.
1: ಪಾರಿಜಾತ

0: ಕೃಷ್ಣನ ಅರಮನೆಯ ಮುಂದೆ ಪಾರಿಜಾತದ ಹೂವಿನ ಪರಿಮಳ ಬರ್ತಾ ಇದೆ, ಅದೆಲ್ಲ ಆಕಾಶವನ್ನು ವ್ಯಾಪಿಸ್ಕೊಂಡ್ಬಿಟ್ಟಿದೆ. ಅದಕ್ಕೆ ಆ ಮಾಲೆ, ಹೂವಿನ ಮಾಲೆಗೋಸ್ಕರವಾಗಿ, ಆ ಒಂದು ಹೂವಿನ ವಾಸನೆಗೋಸ್ಕರವಾಗಿ ದುಂಬಿಗಳ ಸಾಲೆ ಕಟ್ಟಿದ್ಬಿಟ್ಟಿದೆ. ಮತ್ತೆ ಕೃಷ್ಣನ ಅರಮನೆಯ ಆ ನೀಲಮಣಿಯ ಆ ಒಂದು ವಿಶೇಷವಾದಂತಹ ಕಾಂತಿಯೂ ಕೂಡ ಹರಡಿಬಿಟ್ಟಿದೆ. ತನ್ನ ಪರಿವಾರವನ್ನೆಲ್ಲ ಆ ಬಾಗಿಲ ಹತ್ರ ನಿಲ್ಲಿಸ್ಬಿಟ್ಟು ತಾನೊಬ್ಬನೇ ಒಳಗೆ ಹೋಗಿದ್ದಾನೆ. ಏಂ ಸಲುಗೆಯೋ ಮುರಾರಿ ಎಡೆಯೋಳ್, ಅಲ್ಲ ಕೃಷ್ಣನ ಮನೆಯಲ್ಲಿ ಈ ಪಾಂಡವರಿಗೆ ಏನು ಸಲುಗೆಯಪ್ಪ? ಆ ದ್ವಾರಕಾಧೀಶನ ಅರಮನೆಗೆ ಭೀಮ ಯಾರೂ ತಡೆಯದೆ ನೇರವಾಗಿ ಒಳಕ್ಕೆ ಪ್ರವೇಶ ಮಾಡಿದ್ದಾನೆ.
1: ಜನಪ ಕೇಳ್ ಆ ಸಮಯಕ್ಕೆ.

0: ಭೀಮ ನೇರವಾಗಿ ಹನುಮನೆಯ ಒಳಗೆ ಪ್ರವೇಶ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಕೃಷ್ಣನ ಭೋಜನ ಸಮಯ. ಆ ಭೋಜನ ಶಾಲೆಯಲ್ಲಿ ಕನಕ ಭಾಜನ ಚಿನ್ನದ ತಟ್ಟೆಯನ್ನೇ ಹಾಕ್ಬಿಟ್ಟಿದ್ದಾರೆ. ಆ ರತ್ನಗಳ ಸಾಲುಗಳಲ್ಲಿ ಇಟ್ಟುಬಿಟ್ಟು ಅದರ ಬೆಳಕಿನಲ್ಲಿ ಭೋಜನ ಶಾಲೆಗೆ ಕೃಷ್ಣನನ್ನ ಕರೆಸಿದ್ದಾರೆ. ಬಂಧು ಬಾಂಧವರೆಲ್ಲ ಕೂತ್ಕೊಂಡಿದ್ದಾರೆ. ದಿವ್ಯಾಸನದಲ್ಲಿ ಕೃಷ್ಣ ಕೂತ್ಕೊಂಡಿದ್ದಾಗ ಕೃಷ್ಣನ ತಾಯಿಯರಾದಂತಹ ಯಶೋದೆ ದೇವಕಿಯರೇ ಅವನಿಗೆ ಬಡಿಸೋದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟ ಮಹಿಷಿಯರು ಕೂಡ ಚಾಮರ ಬೀಸಣಿಕೆಯಲ್ಲಿ ಹಿಡ್ಕೊಂಡ್ಬಿಟ್ಟು ಕೃಷ್ಣನ ಅಕ್ಕಪಕ್ಕದಲ್ಲಿ ಆ ಗಾಳಿಯನ್ನು ಬೀಸ್ತಾ ಇದ್ದಾರೆ. ಅಲ್ಲಿ ಊಟ ಮಾಡೋರಿಗೆಲ್ಲ ಅವರೆಲ್ಲ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸುರಂಜನ ಕಥಾಲಾಪ ರಸದಿಂ, ಊಟ ಮಾಡಬೇಕಾದ್ರೆ ಷಡ್ರಸಾನ್ನೋಪೇತವಾದಂತಹ ಭೋಜನವನ್ನು ಮಾಡ್ತಾ ಇದ್ದಾನೆ. ಅದರ ಒಂದು ರುಚಿಯಾದ್ರೆ ಸುರಂಜನ ಕಥಾಲಾಪರಸ, ಒಳ್ಳೆಯ ಪುರಾಣ ಶ್ರವಣಾದಿಗಳನ್ನೆಲ್ಲ ಒಳ್ಳೆಯ ಇತಿಹಾಸದ ಕಥೆಯನ್ನ ಹೇಳ್ತಾ ಆ ರಸವು ಭೋಜನ ಕಾಲದಲ್ಲಿ ಸೇರಿದೆ. ವಿಶೇಷವಾದಂತಹ ಆ ಭೋಜನದ ಒಂದು ಸಮಯದಲ್ಲಿ ಕೃಷ್ಣ ಕೂತ್ಕೊಂಡು ಬಿಟ್ಟಿದ್ದಾನೆ. ಏನೇನು ಆ ಭೋಜನ ಶಾಲೆಯಲ್ಲಿ ಊಟಕ್ಕೆ ಏನೇನು ಭಕ್ಷ್ಯಗಳನ್ನು ಮಾಡಿದ್ರು ಅಂತ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಕವಿಯ ಭಾಷೆಯಲ್ಲಿ ನಮ್ಮ ಕರ್ನಾಟಕದ ಪಕ್ಕ ಹಳ್ಳಿಗಳಲ್ಲಿ ಮಾಡುವಂತಹ ಯಾವ ಒಂದು ಆ ಭೋಜನದ ವ್ಯವಸ್ಥೆ ಇದೆ ಅದನ್ನ ಬಹಳ ಚೆನ್ನಾಗಿ ಕವಿ ಹೇಳ್ತಾ ಇದೆ. ಇದು ನಮ್ಮ ಕೃಷ್ಣನಿಗೆ ಇಷ್ಟವಾಗುವಂತಹ ಊಟ ಅಂತ.
1: ಎಸೆವ ಪೊಂಬರಿವಾಣ ಮಿಸು ನಿವಟ್ಟಲ್ಗಳು ಮಿಸು ಪಶಾಲ್ಯೋದನಂ ಸೂಪ ಘೃತ ಭಕ್ಷ್ಯ ಪಾಯಸ ಪರಡಿ ಮಧು ಶರ್ಕರಾಮಿಷ ಪಳಿದ್ಯ ಸೀಕರಣ ಶಾಖ ತಣಿವಣ್ಗಳ ರಸ ರಸಾಯನ ಸಾರ್ಗಳು ಉಪ್ಪಗಾಯಿ ಬಾಳುಕಂ ಕೃಸರಿ ಕಚ್ಚಡಿ ಪಾಲ್ ಮೊಸರ್ಗಳಿವು ಬಗೆಗೊಳಿಸಿ ಪೊಸೆ ತೆನಿಸಿರಲ್ ಸವಿದನು ಅಚ್ಯುತಂ ದೇವಕಿ ಯಶೋದಯರ್ತಂದಿಕ್ಕರು.
0: ಕವಿ ಬಹಳ ಚೆನ್ನಾಗಿ ಹೇಳ್ತಾನೆ. ಒಳ್ಳೆ ಶಾಲ್ಯೋಧನ ನಮ್ಮ ಕರ್ನಾಟಕದ ಆ ಸಣ್ಣಕ್ಕಿಯ ಅನ್ನವನ್ನು ಮಾಡಿದ್ದಾರೆ. ಸೂಪ ತೊವ್ವೆ ತುಪ್ಪ ಭಕ್ಷ್ಯ ಭಾಜ್ಯಗಳು ಪಾಯಸ ಮಧುರವಾದಂತಹ ಬೆಲ್ಲದಿಂದ ಮಾಡಿರುವಂತಹ ಭಕ್ಷ್ಯಗಳು ಸೀಕರಣೆ ಅನೇಕ ವಿಧವಾದಂತಹ ಪಲ್ಯಗಳು ಹಣ್ಣಿನ ರಸಾಯನಗಳು ಸಾರುಗಳು ಉಪ್ಪುಗಾಯಿ ಬಾಳುಕ. ಕವಿ ಹೇಳ್ತಾ ಇದ್ದಾನೆ ಉಪ್ಪಿನಕಾಯಿಯೂ ಮಾಡಿದ್ರು ಬಾಳುಕ ಮಾಡಿದ್ರು ಮತ್ತೆ ವಿಶೇಷವಾದಂತಹ ಚಟ್ನಿ ಪುಡಿ ಮೆಂತ್ಯದಿಟ್ಟು ಎಲ್ಲ ಮಾಡಿದ್ರು. ಹಾಲು ಮೊಸರುಗಳಿಂದ ವಿಶೇಷವಾದಂತಹ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಮಾಡಿಬಿಟ್ಟಿದ್ರು. ಯಶೋದೆ ಮತ್ತು ದೇವಿಕೆಯರೇ ಕೃಷ್ಣನಿಗೆ ಬಡಿಸ್ತಾ ಇದ್ದಾರೆ.

ಮೆನಿಸುವ ರಾಜಭೋಜ್ಯದೊಳಗೆ ಆವುದಂ ಲುಪ್ತಮಾಗದವಳು ಆರೋಗಣೆಯ ನೈದೆ ಲೋಲುಪ್ತಿಯಂ ಮಾಡುತ್ತಿರ್ದಂ

ಸಮುದ್ರ ಮಥನ ಮಾಡಿದಾಗ ಗುಟ್ಟಾಗಿ ದೇವತೆಗಳಿಗೆ ಸಾಕ್ಷಾತ್ ಅಮೃತವನ್ನೇ ಉಣಿಸಿದಂತಹ ನಿತ್ಯ ತೃಪ್ತ ಇವನು. ಅಷ್ಟೇ ಅಲ್ಲ, ಎಲ್ಲ ಯಜ್ಞಗಳ ಆವಿರ್ಭಾಗವನ್ನು ಕೂಡ ಅಗ್ನಿಯ ಮೂಲಕ ಸ್ವೀಕರಿಸಿಬಿಟ್ಟು ಅವರವರಿಗೆ ಫಲವನ್ನ ಕೊಡೋನೇ ಹೊರತು ಇವನು ಯಾವುದನ್ನು ಸ್ವೀಕಾರ ಮಾಡಬೇಕಾಗಿಲ್ಲ, ನಿತ್ಯ ತೃಪ್ತ. ಆದರೂ ಕೂಡ ಈ ಪರಮಾತ್ಮನಾದಂತಹ ಶ್ರೀಕೃಷ್ಣ ಕ್ಲಿಪ್ತಮೆನಿಸುವ ರಾಜ್ಯಭೋಗದೊಳ್ಳಂತ ಪರಿಪೂರ್ಣವಾದಂತಹ ರಾಜಭೋಜ್ಯದಲ್ಲಿ ಇವನು ಒಂದೂ ಕೂಡ ಆವುದಂ ಲುಪ್ತಮಾಗದವಲು ಅಂತ ಒಂದೇ ಒಂದು ಅಡಿಗೆಗೂ ಕೂಡ ಯಾವುದೋ ನಂಚ್ಕೊಳ್ಳೋದಕ್ಕೆ ಯಾವುದು ಕಮ್ಮಿ ಇಲ್ಲ ಅಂತ ಆಗ್ಬೇಕು. ಅಯ್ಯೋ, ಈ ಒಂದು ಮಜ್ಜಿಗೆ ಹುಳಿಗೆ ಹಪ್ಪಳ ಬೇಕಾಗಿತ್ತು, ಈ ಮೊಸರನ್ನಕ್ಕೆ ಬಾಳ್ಕದ ಮೆಣಸಿನಕಾಯಿ ಬೇಕಾಗಿತ್ತು, ಇದಕ್ಕೆ ಸಾರು ಬೇಕಾಗಿತ್ತು ಅಂತ ಯಾರು ಹೇಳೋ ಹಾಗಿಲ್ಲ. ಎಲ್ಲವೂ ಕೂಡ ಕೊಡಮೆಯಾಗದಂತೆ ಅವನು ಆ ಲೋಲುಪತೆಯಿಂದ ಊಟ ಮಾಡ್ತಾ ಇದ್ದಾನಲ್ಲ. ಇದು ಪರಮಾತ್ಮನ ಮನುಷ್ಯ ಲೀಲೆಗೆ ಇದು ನಿಜವಾದ ಅರ್ಥವನ್ನು ಕೊಡುತ್ತೆ. ಪರಮಾತ್ಮ ಮನುಷ್ಯನಾಗಿ ಬಂದಾಗ ಮನುಷ್ಯರು ಸಂತೋಷವಾಗಿ ಯಾವ ರೀತಿ ಇರಬೇಕು ಆ ರೀತಿ ತಾನು ತೋರಿಸ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಅಡಿಗೆ

0: ಮನೆಯಲ್ಲಿ ಅಷ್ಟ ಮಹಿಷಿಯರು ಭೋಜನ ಶಾಲೆಯಲ್ಲಿ ಅವರು ಕೂಡ ಸೇವಕಿಯರಾಗಿ ಭೋಜನದ ಉಸ್ತುವಾರಿಯನ್ನು ವಹಿಸಿಕೊಂಡ್ಬಿಟ್ಟು ಅಲ್ಲಿದ್ರು ಅನ್ನೋದನ್ನ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ.
1: ಹಾರನೂಪುರ ಕಂಕಣಾದಿ ಭೂಷಣ

0: பினுதாஷ்டமஹிஷியர் சாரு சாமர தாளவிருந்தமம் பிடிதிர்தர் அச்சுதன கலபலதளோ.
1: ಅಡಿಗೆ ಮನೆಯಲ್ಲಿ ಬೆಳಕು ಹಾಗಿರ್ಬೇಕೋ ಹಾಗೆ ಆ ಪರಿಚಾರಕರೆಲ್ಲರೂ ಕೂಡ ಶುಭ್ರವಾಗಿ ನಗನಗ್ತಾ ಇದ್ರೆ ಊಟ ಮಾಡೋರಿಗೂ ಉತ್ಸಾಹ ಬರುತ್ತೆ. ಹಾಗೆ ಕವಿ ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ, ಹಾರ ನೂಪುರ ಕಂಕಣ ಇತ್ಯಾದಿ ಭೂಷಣಗಳ ಆ ಝಣ ಝಣತ್ಕಾರ ಬರ್ತಾ ಇದೆ. ಅಷ್ಟ ಮಹಿಷಿಯರು ನಡೀತಾ ಇದ್ರೆ ಅವರು ಸ್ವತಃ ಲೋಕೋತ್ತರ ಸುಂದರಿಯರು, ಮತ್ತೆ ಸುಂದರವಾಗಿ ಅಲಂಕಾರ ಮಾಡ್ಕೊಂಡ್ಬಿಟ್ಟು ಸಿರಿಮೊಗಕ್ಕೆ ಒಲಿವ ಕಂಗಳ ಅಂತ ಆ ಮುಖದಲ್ಲಿ ನಗೆ ಇದೆ, ಸುಂದರವಾದಂತಹ ಕಣ್ಣುಗಳು ನಗನಗ್ತಾ ಬಡಿಸ್ತಾ ಇದ್ದಾರೆ, ರುಚಿರ ದಂತ ಪಂಕ್ತಿಗಳ ಅವರ ಸುಂದರವಾದಂತಹ ಹಲ್ಲುಗಳು ಕಾಣ್ತಾ ಇದೆ, ಶೃಂಗಾರ ಸರಸೋಕ್ತಿಗಳ. ಊಟ ಮಾಡಬೇಕಾದ್ರೆ ತಮಾಷೆಯಾಗಿ ಮಾತಾಡ್ತಾ ವಿನೋದವಾಗಿ ಅಷ್ಟ ಮಹಿಷಿಯರೇ ಉಸ್ತುವಾರಿಯನ್ನು ವಹಿಸ್ಕೊಂಡ್ಬಿಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಕೈಯಲ್ಲಿ ಚಾಮರ ವ್ಯಜನಾದಿಗಳನ್ನು ಹಿಡ್ಕೊಂಡ್ಬಿಟ್ಟು ಅಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಆ ಒಂದು ಅಡುಗೆ ಮನೆಯಲ್ಲಿ ಊಟ ಮಾಡೋರಿಗೆ ವಿಶೇಷವಾದಂತಹ ಒಂದು ಕಳೆಯನ್ನ ಅಷ್ಟಮಹಿಯರು ತಂದುಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸತ್ಯಭಾಮೆ ನಗತ ತನ್ನ ಸವತಿಯರ ಹತ್ರ ಹೇಳ್ತಾ ಇದ್ದಾಳೆ.

0: செங்கழிவு படைதவர் மெத்துகைதவர் ஊட்டதடைகளுள் சோத்யமெந்த சத்யபாமே நகுதே.
1: ಅಲ್ಲ, ಗೋಕುಲದಲ್ಲಿ ಇದ್ದಾಗ ಮನೆ ಮನೆಗೂ ಹೋಗ್ಬಿಟ್ಟು ಕಳತನದಿಂದ ಬೆಣ್ಣೆಯನ್ನು ಹಾಲನ್ನು ಹಾಲಿನ ಕೆನೆಗಳನ್ನು ಸ್ವೀಕಾರ ಮಾಡ್ತಾ ಗೋಪಾಲಕರ ಜೊತೆಯಲ್ಲಿ ಇದ್ದು ಅವರ ಕಲ್ಲಿನ ಪಾತ್ರೆಗಳು, ಯಾಕೆ ಅಂತಂದ್ರೆ ಅಲ್ಲೆಲ್ಲ ಹಳ್ಳಿಗಳಲ್ಲೆಲ್ಲ ಎಲ್ಲರೂ ಕೂಡ ಆ ಕಲ್ಲಿನ ಪಾತ್ರೆಗಳನ್ನೇ ಇಟ್ಕೊಂಡ್ಬಿಟ್ಟು ಅದರಲ್ಲೇ ಮುದ್ದೆಯನ್ನು ಮಾಡ್ಕೊಂಡ್ಬಿಟ್ಟು ತಿಂತಾ ಇದ್ರು. ಹಾಗೆ ಆ ಮುದ್ದೆಯನ್ನು ತಿಂದ್ಬಿಟ್ಟು ಹಳ್ಳಿಗಳಲ್ಲಿ ಇದ್ದಂತ ಅವನು ಹಳ್ಳಿಯನ್ನು ಬಿಟ್ಟು ಬಂದ, ಪಾಂಡವರ ಜೊತೆ ಸೇರ್ಕೊಂಡ್ಬಿಟ್ಟ, ರಾಜಭಾಗ್ಯ ಬಂದ್ಬಿಡ್ತು, ರಾಜಭೋಗ್ಯ ಬಂದ್ಬಿಡ್ತು. ಈಗ ಏನಾಗಿದೆ ಅಂತಂದ್ರೆ ಅವನನ್ನ ಪಡೆದವರು ಮತ್ತೆ ಸಾಕಿದವರು ಇಬ್ರು ಕೂಡ ಮುತ್ತು ಮಾಡಿ ಬಡಿಸ್ತಾ ಇದ್ದಾರೆ. ಇದೇನಪ್ಪ ಆಶ್ಚರ್ಯ ಇದು, ಇವನು ಯೋಗ ನೋಡು, ಅಲ್ಲೆಲ್ಲೋ ಇದ್ದವನಿಗೆ ಇಂತಹ ಒಂದು ರಾಜಭೋಗ್ಯ ಬಂದ್ಬಿಡ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ತಮಾಷೆಯಾಗಿ ಸತ್ಯಭಾಮೆ ಕೃಷ್ಣನನ್ನ ಹಾಸ್ಯ ಮಾಡ್ತಾಳೆ. ಕೃಷ್ಣನ ಭಾಗ್ಯವೇನು ಅಂತಂದ್ರೆ, ನೋಡಿ ಸ್ವಾಮಿ ಪಡೆದಿತ್ತುಂಡ್ಯೋ ದುಡಿದಿತ್ತುಂಡ್ಯೋ ಅಂತ, ಇವನ ಭಾಗ್ಯ ನೋಡಿ ಹೇಗಿದ್ದವನು ಹೇಗಾಗ್ಬಿಟ್ಟ ಅಂತ ಹೇಳ್ಬಿಟ್ಟು ಸತ್ಯಭಾಮೆ ನಗತಾ ಹೇಳೋಣ. ದೇವಕಿಗೆ ಸಿಟ್ಟು ಬಂದ್ಬಿಡ್ತು, ದೇವಕಿ ಅವಳನ್ನ ಗದರಿಸ್ತಾ ಇದ್ದಾಳೆ.
0: ಬರೀದೆಗಳ ಹದಿರು

0: ಸುಖದಿಂದೆ ಬೆರೆಯಬೇಡ ಅತ್ತ ಹೋಗೆಂದು ದೇವಕಿ ಸತ್ಯಭಾಮಯಂ ಗರ್ಜಿಸಿದಳು.
1: ಅಲ್ಲ, ನಮ್ ಮುಂದೆ ಬಾಯಿಗೆ ಬಂದಂಗ್ ಮಾತಾಡ್ತಾ ಇದೀಯಲ್ಲ, ನಾವಿಲ್ಲೇ ಇದೀವಲ್ಲ, ನಿನಗೇನಾಗಿದೆ ಇವನ ಬಗ್ಗೆ ನಿನಗೆ ಗೊತ್ತಾ? ಎನ್ನ ಬಂಧನಂ ಈತನು ಉದಯಿಸಲ್ ಪರಿದುದು. ನಾವು ಕಂಸನ ಬಂಧನದಲ್ಲಿದ್ವಿ, ಇವನ ಜನ್ಮವಾದ ಕೂಡಲೇ ಕಂಸ ನಮ್ಮನ್ನು ಬಂಧನದಿಂದ ಬಿಡುಗಡೆ ಮಾಡಿಬಿಟ್ಟ. ಅಲ್ಲಮ್ಮ, ಇವನು ಜಗದ್ಗುರು, ಇಂದ್ರಾದಿ ದೇವತೆಗಳನ್ನು ಕೂಡ ಇವನು ಕಾಪಾಡುವನು. ಮಾನವ ಅಂತ ಹೇಳ್ಬಿಟ್ಟು ಇವನನ್ನು ಹೀಗಳಿಸ್ತೀಯಾ? ಈ ರೀತಿ ಮಾತಾಡೋದು ಸರಿನಾ? ಸುಮ್ಮನಿರೋ, ನೀನು ಹೆಚ್ಚಿಗೆ ಮಾತಾಡಬೇಡ ಅಂತ ಹೇಳ್ಬಿಟ್ಟು ಆ ಸತ್ಯಭಾಮಿಯನ್ನ ದೇವಕಿ ಗದರಿಸಿದ್ಲಂತೆ. ಗದರಿಸಿದ ಕೂಡಲೇ ಆ ಸತ್ಯಭಾಮಿ ಏನ್ ಸಾಮಾನ್ಯಳೆ, ಅವಳು ಕೃಷ್ಣನ ಪತ್ನಿ, ಅವಳು ತನ್ನ ವರಸೆಯಲ್ಲೇ ಹೇಳ್ತಾ ಇದ್ದಾಳೆ,

0: ನಮಗೆಯು ಗುರುವೇ ನಮ್ಮ ನಂಜಿಸದೆ ನೀಂ ತಿಳಿಪುದೆಂದು ದೇವಕಿಗೆ ಸತ್ಯಭಾಮೆ ನಗುತ
1: ಆ ಸತ್ಯಭಾಮೆ ನಗುತ ಹೇಳಿದಂತೆ, ಅಮ್ಮ ನಿಮ್ಮ ಬಂಧನವನ್ನೇ ಬಿಡಿಸ್ತಾ ಅಂತ ಹೇಳ್ತೀರಲ್ಲ, ಇವರಿಗೆ ನಮ್ಮ ಅಷ್ಟಮಹಿಷಿಯರ ಜೊತೆಲಿ ಯಾತಕ್ಕೆ ಈ ರೀತಿ ಬಂಧನ ಆಯ್ತು, ಸಂಸಾರ ಬಂಧನವಾಯ್ತು, ದೇವತೆಗಳನ್ನೇ ಕಾಪಾಡ್ತಾನೆ ಅಂತೀರಿ, ಅರ್ಜುನನ ರಥದ ಮುಂದೆ ಸಾರಥ್ಯ ಮಾಡಂತ ಹಣೆ ಬರ ಇವರಿಗೆ ಯಾಕೆ ಬಂತು? ಆ ಕುಬ್ಜೆಗೆ ಒಲದು ಬಿಟ್ಟು ಕುಬ್ಜೆಯ ಪಾಶಕ್ಕೆ ಸಿಕ್ಬಿಟ್ರು ಇವರು. ನೀವೇನ್ ಹೇಳ್ತೀರಿ, ಇವನನ್ ಜಗದ್ಗುರು ಅಂತೀರಿ. ಜಗದ್ಗುರು ಅಂದ್ರೆ ಈ ಜಗತ್ತಲ್ಲಿ ನೀವು ಇದೀರೋ, ನಿಮ್ಮನ್ ಬಿಟ್ಟು ಜಗತ್ತು, ನೀವು ಈ ಜಗದೊಳಗೆ ಇಹಿರಿ ಅಂತಂದ್ಮೇಲೆ ಇವ್ರು ನಿಮಗೂ ಗುರುನಾ, ಅಮ್ಮನಿಗೂ ಗುರುನಾ. ಇವರು ಆ ಲೋಕದಲ್ಲಿ ತಾಯಿಯನ್ನು ಗುರು ಅಂತಾರೆ, ಮಾತೃ ದೇವೋ ಭವ ಪಿತೃ ದೇವೋ ಭವ ಅಂತಾರೆ, ನಿಮಗೂ ಗುರುನಾ ಇವರು, ನಿಮಗೂ ದೊಡ್ಡವರ. ಏನಮ್ಮ ನೀವು ಹೇಳ್ತಾ ಇದ್ದೀರಿ, ನೀವು ನಮ್ಮನ್ನ ಹೆದರಿಸ್ಬಿಡ್ತೀರಿ. ಹೇ ನನ್ ಮಗನ ಬಗ್ಗೆ ಮಾತಾಡ್ಬೇಡ ನಮ್ ಮುಂದೆ ಅಂತ ಹೆದರಿಸ್ಬೇಡಿ, ಮೆಲ್ಲೆ ಕೇಳಿ. ಈಗ ಇವನು ಜಗದ್ಗುರು ಅಂದ್ರೆ ನಿಮಗೂ ಗುರುನು ಅಲ್ವೋ, ಇದೆಲ್ಲ ನಮ್ಗೆ ಸ್ವಲ್ಪ ತಿಳಿಸ್ಬೇಕು ಅಂತ ಹೇಳಿ ಸತ್ಯಭಾಮೆ ನಗುತ್ತಾ ಆ ಕಟಕಿ ಮಾತಾಡಿದ ಕೂಡಲೇ ಇಲ್ಲಿ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಕವಿಗೆ ಬೇಕಾಗಿರೋದು ಏನು ಅಂದ್ರೆ ಕೃಷ್ಣನ ಬಗ್ಗೆ ಅವನ ಅಭಿಮಾನಿಗಳು ಭಕ್ತರು ಆಡುವಂತ ಮಾತನ್ನ ನಾವು ಕೇಳಬೇಕೇ ಹೊರತು ಕೃಷ್ಣನ ಮಾತು ಬೇಕಾಗಿಲ್ಲ. ನಮಗೆ ಕೃಷ್ಣ ಅಂತಾನೆ ನಮಗೆ ಸರ್ವಸ್ವ, ಆದ್ರಿಂದ ಕೃಷ್ಣನ ಹತ್ರ ಮಾತಾಡಿಸ್ಬೇಕಾಗಿಲ್ಲ ಕವಿ. ಅದಕ್ಕೋಸ್ಕರವಾಗಿ ಕವಿ ಬಹಳ ಚೆನ್ನಾಗಿ ಈ ಪ್ರಸಂಗವನ್ನ ಮುಗಿಸ್ತಾ ಇದ್ದಾನೆ. ಸತ್ಯಭಾಮೆ ನುಡಿದಿದ್ದಕ್ಕೆ ಕೃಷ್ಣ ಉತ್ತರ ಹೇಳಬೇಕು ಅಂತ ಮಾಡ್ಕೊಂಡ, ಅಟ್ಟೊತ್ತಿ ಭೀಮ ಬಂದ್ಬಿಟ್ಟ ಅಂತ ಇದ್ದಾನೆ.
0: ಸತ್ಯ

0: ಔಚಿತ್ಯಮಲ್ಲಪುಗುವಡೆ ಆರೋಗಣಯ ಸಮಯವು ಎಂದು ಶೈಲೇಂದ್ರಿ ಬಂದು.
1: ಇಲ್ಲೇ

ಪ್ರತಿಭಾಮೆ ಮಾತಿಗೆ ಉತ್ತರ ಕೊಡಬೇಕು ಅಂತ ನಗತಾ ನಗತಾ ಹೊರಟ. ಹೊರಟ ಅಂದ ಕೂಡಲೇ ಆಳುಗಳು ಬಂದ್ರು, ಭೃತ್ಯರು ಬಂದ್ರು. ಸ್ವಾಮಿ, ಭೀಮಸೇನ ಬಂದಿದ್ದಾನೆ, ನಿಮ್ಮನ್ ಕಾಣೋದಕ್ಕೋಸ್ಕರ ಬಂದಿದ್ದಾನೆ ಅಂತ ಅಂದ ಕೂಡಲೇ ಹೌದೇ ಅಂತ ಹೇಳ್ಬಿಟ್ಟು ಭಾವ ಮೈದುನತನದ ಕೃತ್ಯದಿಂದ ಅಂತ. ಅಲ್ಲಿ ವಾಸ್ತವವಾಗಿಯೂ ಕೂಡ ಅರ್ಜುನ ಇವರಿಗೆ ಭಾವ ಮೈದುನ ಅನ್ನೋದಿದೆ, ಆದ್ರೆ ಪಾಂಡವರು ಸೋದರತ್ತೆಯ ಮಕ್ಕಳು, ಕೃಷ್ಣಾದಿಗಳು ಸೋದರ ಮಾವನ ಮಕ್ಕಳು, ಆದ್ರಿಂದ ಅದು ಒಂದು ತರಹ ಭಾವ ಮೈದುನತನದಿದೆ. ಆದ್ರಿಂದ ಅಚ್ಯುತ ಏನ್ ಮಾಡ್ದ, ಏ ಬೇಗ ಭೀಮನ್ ಕರ್ಕೊಂಡ್ ಬರ್ರೋ, ಎಂತದೋ ಇದು ಅಂತಂದ್ರೆ

0: ಅತ್ತೆಯ ಮಕ್ಕಳು, ಕೃಷ್ಣಾದಿಗಳು ಸೋದರ ಮಾವನ ಮಕ್ಕಳು. ಆದ್ರಿಂದ ಅದು ಒಂದು ತರಹ ಭಾವ ಮೈದುನ ತನದಿದೆ. ಆದ್ರಿಂದ ಅಚ್ಯುತ ಏನ್ ಮಾಡ್ದ, ಏ ಬೇಗ ಭೀಮನ್ ಕರ್ಕೊಂಬರ್ರೋ, ಎಂತಾದ ಇದು ಅಂತಂದ್ರೆ, ಅಲ್ಲಿ ಕವಿ ಬಹಳ ಚೆನ್ನಾಗಿ ಪ್ರಸಂಗವನ್ನು ಹೇಳ್ತಾ ಇದ್ದಾನೆ. ಒಬ್ಬಳು ಸೈರಂದ್ರಿ ಬಂದ್ಬಿಟ್ಟು, ಏನ್ರಿ ಇದು ನಮ್ಮ ಯಜಮಾನ್ರು ಹೇಳಿದ್ರು ಅಂತ ಹೇಳಿ ಊಟ ಮಾಡ್ಬೇಕಾದ್ರೆ ಯಾರನ್ನಾದ್ರೂ ಕರ್ಕೊಂಬರೋದು ಸರಿಯಲ್ಲಪ್ಪ, ನಾವ್ ಏನೇನ್ ಬಡಿಸಿದೀವಿ ಅದೆಲ್ಲ ಕಂಡವರೆಲ್ಲ ನೋಡ್ಬೇಕಾ, ಏನ್ ಕೃಷ್ಣ ಈ ದಿವಸ ಹೀಗೆ ಊಟ ಮಾಡ್ತಾನ ಅಂತ ಅನ್ಕೋಬೇಕಾ, ಅದೆಲ್ಲ ಇಲ್ಲ. ಊಟದ ಸಮಯ ಅಂದ್ರೆ ಊಟದ ಸಮಯ, ಯಾರನ್ನು ಕರಿಬೇಡ್ರಿ, ಆ ಭೀಮನ್ ಇರಕ್ ಹೇಳ್ರಿ, ಸ್ವಲ್ಪ ಹೊತ್ತು ಕಾಯ್ಲಿ ಊಟ ಆಗ್ಲಿ ಅಂತ ಹೇಳ್ಬಿಟ್ಟು ಆ ಸೈರಿಂದಿ ತಡೆದು ಬಿಟ್ಟಂತೆ. ಹಾಗೆ ತಡೆದು ಬಿಟ್ಟ ಕೂಡ್ಲೇ ಭೀಮನಿಗೆ ಬಹಳ ಬೇಜಾರಾಗ್ತಾ ಇದೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 6ನೇ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಿದವರು ಶ್ರೀ ಕೇಶವ ಅವಧಾನಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಮಾತನಾಡಿದ ಅವರು, ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿರುವ ಬೆಂಗಳೂರಿನಲ್ಲಿ ಈ ಸಮ್ಮೇಳನ ಆಯೋಜಿಸುತ್ತಿರುವುದು ಸಂತಸದ ವಿಚಾರ ಎಂದು ಹೇಳಿದ್ದಾರೆ. ಕೇಂದ್ರ ಕೈಗಾರಿಕಾ ಸಚಿವಾಲಯ ಪಿಎಂ ಇ ಡ್ರೈವ್ ಯೋಜನೆ ಅಡಿಯಲ್ಲಿ ರಾಷ್ಟವ್ಯಾಪಿ ಬ್ಯಾಟರಿಗಳ ಉತ್ಪಾದನೆಗೆ ಉತ್ತೇಜನ ನೀಡುತ್ತಿದೆ. ಇದು ದೇಶದ ಜಿಡಿಪಿ ಬೆಳವಣಿಗೆಗೂ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: Roadmap for EV charging infrastructure will be guided by three core principles: accessibility, ensuring charging stations are available across urban and rural India; affordability, making EV charging cost effective for every citizen; reliability, delivering a seamless, safe and dependable and a user experience. This is not just about infrastructure, this is about building the foundation of India's clean mobility revolution. This is about reducing our dependence on fossil fuels, strengthening energy security.
0: ದೇಶಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯವನ್ನು ವಿಸ್ತರಿಸುವತ್ತ ಗಮನ ಹರಿಸಿದ ಈ ಸಮ್ಮೇಳನದಲ್ಲಿ ಬೃಹತ್ ಕೈಗಾರಿಕೆಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಡಾ ಹನೀಫ್ ಖುರೇಶಿ, ಬಿಎಚ್ಇಎಲ್, ಐಸಿಎಟ್ ತೈಲ ಮಾರಾಟ ಕಂಪನಿಗಳು, ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮದ ಪಾಲುದಾರರು ಉಪಸ್ಥಿತರಿದ್ದರು. ರಾಜ್ಯದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪರಿಸರ ವ್ಯವಸ್ಥೆ ಮತ್ತು ಉತ್ಪಾದನಾ ವಲಯಕ್ಕೆ ಗಮನಾರ್ಹ ಉತ್ತೇಜನ ನೀಡುವ ಎನ್ಐಸಿ ತಂತ್ರಜ್ಞಾನ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಬೆಂಗಳೂರಿನಲ್ಲಿ ಇಂದು ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ, ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಮತ್ತು ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ದೇಶದಾದ್ಯಂತ ಆಧುನಿಕ ತಂತ್ರಜ್ಞಾನ ಕೇಂದ್ರಗಳು ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸುವತ್ತ ಕೇಂದ್ರ ಸರ್ಕಾರ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಎಂಎಸ್ಎಂಇಗಳು ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಲು ಸಹಾಯಕವಾಗಿದೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇಶದ ಅತಿದೊಡ್ಡ ಕೈಗಾರಿಕಾ ಸಮೂಹಗಳಲ್ಲಿ ಒಂದಾಗಿರುವ ಪೀಣ್ಯಕ್ಕೆ ಎಂಎಸ್ಎಂಇಗಳ ವಿಕಸನಗೊಳ್ಳುತ್ತಿರುವ ತಾಂತ್ರಿಕ ಅಗತ್ಯತೆಗಳನ್ನು ಪೂರೈಸಲು ಸುಧಾರಿತ ಸಾಂಸ್ಥಿಕ ಬೆಂಬಲ ಹಾಗೂ ಸೌಕರ್ಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಕಾರ್ಯಕ್ರಮದಲ್ಲಿ ರಾಷ್ಟೀಯ ಸಣ್ಣ ಕೈಗಾರಿಕೆಗಳ ನಿಗಮ ಲಿಮಿಟೆಡ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಬ್ ಸ್ಕೀಂ ಅಡಿಯಲ್ಲಿ ನೀಡಲಾಗುವ ವಿವಿಧ ತರಬೇತಿಗಳನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಕೇಂದ್ರ ಸಚಿವರಾದ ಜಿತನ್ ರಾಮ್ ಮಾಂಜಿ ಹಾಗೂ ಶೋಭಾ ಕರಂದ್ಲಾಜೆ ಪ್ರಮಾಣ ಪತ್ರ ವಿತರಿಸಿದರು. ಪೀಣ್ಯದಲ್ಲಿ ಎಂಎಸ್ಎಂಇಗಳಿಗೆ ತಂತ್ರಜ್ಞಾನ ಪ್ರವೇಶ, ಪರೀಕ್ಷಾ ಸೌಲಭ್ಯಗಳು, ಕೌಶಲ್ಯ, ನಾವೀನ್ಯತೆ ಮತ್ತು ಉದ್ಯಮ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯದ ಬೆಂಬಲದೊಂದಿಗೆ ರಾಷ್ಟೀಯ ಸಣ್ಣ ಕೈಗಾರಿಕಾ ನಿಗಮ ಪ್ರಸ್ತಾವಿತ ಅತ್ಯಾಧುನಿಕ ಕೇಂದ್ರ ಸ್ಥಾಪಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾಗ ನಡೆದಿರುವ ಭದ್ರತಾ ಲೋಪದ ಬಗ್ಗೆ ಎನ್ಐಎ ತನಿಖೆ ನಡೆಸಬೇಕು ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಆಗಮಿಸಿದಾಗ ಕಾಂಗ್ರೆಸ್ ಸರ್ಕಾರ ಸರಿಯಾದ ಭದ್ರತೆ ನೀಡದೆ ಲೋಪವೆಸಗಿದೆ. ಇದೇ ಸಂದರ್ಭದಲ್ಲಿ ನೂರಾರು ಮಂದಿ ಇನ್ಸ್ಪೆಕ್ಟರ್ಗಳನ್ನು ವರ್ಗಾವಣೆ ಮಾಡಿರುವ ಅಗತ್ಯವೇನಿತ್ತು ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಧಾನಿ ಮೇಲೆ ಕಾಳಜಿ ಹಾಗೂ ಗೌರವ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ಈ ತಿಂಗಳ 3ರಂದು ನಡೆದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ನಿರ್ಧರಿಸಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದೆ. ಪ್ರಶ್ನೆಪತ್ರಿಕೆ ಸೋರಿಕೆ ಆರೋಪದ ಸಮಗ್ರ ತನಿಖೆಗಾಗಿ ಪ್ರಕರಣವನ್ನು ಕೇಂದ್ರೀಯ ತನಿಖಾ ದಳಕ್ಕೆ ವಹಿಸಲು ತೀರ್ಮಾನಿಸಲಾಗಿದೆ. ವಿವಿಧ ತನಿಖಾ ಸಂಸ್ಥೆಗಳು ನೀಡಿದ ವರದಿಗಳನ್ನು ಎನ್ಟಿಎ ಸಮನ್ವಯದೊಂದಿಗೆ ಪರಿಶೀಲಿಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಗತ್ಯವಿರುವ ಎಲ್ಲ ದಾಖಲೆ ಮತ್ತು ಸಹಕಾರವನ್ನು ನೀಡುವುದಾಗಿ ಸಂಸ್ಥೆ ತಿಳಿಸಿದೆ.

0: ರದ್ದುಗೊಂಡಿರುವ ಪರೀಕ್ಷೆಯನ್ನು ಶೀಘ್ರದಲ್ಲೇ ಮರು ನಡೆಸಲಾಗುವುದು ಮತ್ತು ಅದರ ದಿನಾಂಕಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಸ್ಪಷ್ಟಪಡಿಸಿದೆ. ಮಲೆ ಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಹನೂರು ತಾಲೂಕಿನ ಇಂಡಿಗನತ್ತ ಬಳಿ ಬಾಲಕನನ್ನು ಕೊಂದ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ಆರಂಭಿಸಿದೆ. 30ಕ್ಕೂ ಅಧಿಕ ಮಂದಿ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ನಾಗಮಲೆ ಮತ್ತು ಇಂಡಿಗನತ್ತದ ದಟ್ಟಾರಣ್ಯದಲ್ಲಿ ಚಿರತೆ ಬೀಡುಬಿಟ್ಟಿರುವ ಶಂಕೆ ಇದ್ದು ಥರ್ಮಲ್ ಡ್ರೋನ್ ಕ್ಯಾಮರಾದಲ್ಲಿ ಚಿರತೆಯ ದೃಶ್ಯ ಒಂದು ಬಾರಿ ಸೆರೆಯಾಗಿದೆ. ಡ್ರೋನ್ ಕ್ಯಾಮರಾ ಸದ್ದು ಕೇಳುತ್ತಿದ್ದಂತೆ ಚಿರತೆ ಅವಿತುಕೊಳ್ಳುತ್ತಿದೆ ಎಂದು ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಪಶುವೈದ್ಯರು ಮತ್ತು ತಜ್ಞರು ಕಾರ್ಯಾಚರಣೆಯಲ್ಲಿ ತೊಡಗಿದ್ದು ಆಯಾಕಟ್ಟಿನ ಸ್ಥಳಗಳಲ್ಲಿ ಅರಣ್ಯ ಇಲಾಖೆ ಬೋನ್ಗಳನ್ನು ಇರಿಸಿದೆ. ಈ ನಡುವೆ ಕಳೆದ ರಾತ್ರಿ ಚಿರತೆಯೊಂದು ಎರಡು ಮೇಕೆಗಳನ್ನು ಹೊತ್ತೊಯ್ದಿದ್ದು ಅರಣ್ಯ ಇಲಾಖೆ ಸಿಬ್ಬಂದಿ ಪರಿಶೀಲನೆ ನಡೆಸಿದೆ. ಮಾಜಿ ಕ್ರಿಕೆಟಿಗ ವಿನಯ್ ಎಸ್ ಬಾದಾಮಿ ಹೃದಯಾಘಾತದಿಂದ ನಿನ್ನೆ ನಿಧನರಾಗಿದ್ದಾರೆ. ವಿನಯ್ ಬಾದಾಮಿ ಅಂತಾರಾಷ್ಟೀಯ ಕ್ರಿಕೆಟ್ ಅಂಪೈರ್ ಸತ್ಯಜಿತ್ ರಾವ್ ಮತ್ತು ಹಿರಿಯ ಪತ್ರಕರ್ತೆ ಹಾಗೂ ಆಕಾಶವಾಣಿ ಸುದ್ದಿ ವಿಭಾಗದ ವಾರ್ತಾವಾಚಕಿಯಾಗಿದ್ದ ನಾಗಮಣಿ ಎಸ್ ರಾವ್ ಅವರ ಪುತ್ರ. ವಿನಯ್ ಬಾದಾಮಿ 21 ವರ್ಷದೊಳಗಿನ ರಾಜ್ಯಮಟ್ಟದ ಕ್ರಿಕೆಟ್ ತಂಡದ ನಾಯಕರಾಗಿದ್ದರು. ಕೊರೋನಾ ಕಾಲದ ಬಿಕ್ಕಟ್ಟಿನಿಂದ ಹಿಡಿದು ಇಂದಿನ ಜಾಗತಿಕ ಆರ್ಥಿಕ ಸವಾಲುಗಳವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಮುನ್ನಡೆಸುತ್ತಿರುವ ರೀತಿ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕಾರವಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಮೋದಿಯವರು ಮುಂದಾಲೋಚನೆಯಿಂದ ಕೆಲವು ಸಲಹೆಗಳನ್ನು ನೀಡಿದ್ದು, ಭವಿಷ್ಯದಲ್ಲಿ ಎದುರಾಗಬಹುದಾದ ಗಂಭೀರ ಸಮಸ್ಯೆಗಳನ್ನು ತಡೆಯಲು ಅವರು ನೀಡುವ ಸೂಚನೆಗಳನ್ನು ಪಾಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ತಿಳಿಸಿದ್ದಾರೆ. ದೇಶದ ಸುರಕ್ಷತೆ ಮತ್ತು ಆರ್ಥಿಕ ಸುಭದ್ರತೆಯ ದೃಷ್ಟಿಯಿಂದ ಪ್ರಧಾನಿಗಳ ಮಾರ್ಗದರ್ಶನ ನಮಗೆ ಅಗತ್ಯ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ಬೆಂಗಳೂರು ಪ್ರವಾಸದ ವೇಳೆ ಭದ್ರತಾ ಲೋಪ, ಎನ್ಐಎಗೆ ಪ್ರಕರಣ ಹಸ್ತಾಂತರ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಪಿಎಂ ಇ ಡ್ರೈವ್ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಬಲೀಕರಣ ಕುರಿತ ಸಮ್ಮೇಳನ ಉದ್ಘಾಟಿಸಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ದ, ಸಚಿವ ಜಿತನ್ ರಾಮ್ ಮಾಂಜಿ ಸ್ಪಷ್ಟನೆ. ಪ್ರಧಾನಿಗೆ ಭದ್ರತೆ ನೀಡಲು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಅಸಮಾಧಾನ. ಮೇ 3ರಂದು ನಡೆದ ನೀಟ್ ಪರೀಕ್ಷೆ ರದ್ದುಗೊಳಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ವೆಂಕಟ ಲಕ್ಷ್ಮಮ್ಮ.
1: ನಮಸ್ತೆ ಬಹನ್ ಜಿ.
2: ಅಚ್ಚಾ ನಮಸ್ತೆ. ಆಜ್ ಆಪ್ ಕ್ಯಾ ಸೀಖನಾ ಚಾಹತೆ ಹೈ?
1: ಕಿಸಿ ಕವಿ ಕಾ ಕವಿತಾ ಕೆ ಬಾರೆ ಮೇ ಸಮಝಾ ದೀಜಿಯೆ ಬಹನ್ ಜಿ.
2: ಠೀಕ್ ಹೈ. ಆಜ್ ಮೈ ಆಪ್ ಲೋಗೋಂ ಕೋ ಶ್ರೀ ಅಯೋಧ್ಯ ಸಿಂಹ ಉಪಾಧ್ಯಾಯ ಅರಿಹವ್ ಜಿ ಕಾ ಮನ್ ಕವಿತಾ ಕೆ ಬಾರೆ ಮೇ ಪಡಾನಾ ಚಾಹತಿ ಹೂಂ.
1: ಠೀಕ್ ಹೈ ಬಹನ್ ಜಿ, ವಾಹಿ ಪಡಾ ದೀಜಿಯೆ.
2: ಅಚ್ಚಾ ಕವಿತಾ ಪಡಾನೆ ಕೆ ಸಮಯ ಸಂದರ್ಭ ಔರ್ ಕವಿ ಪರಿಚಯ ಕೋ ಪಹಲೆ ಸಮಝನಾ ಚಾಹಿಯೆ.
1: ಸಂದರ್ಭ ಕಿಸೆ ಕಹತೆ ಹೈ ಬಹನ್ ಜಿ?
2: ಪ್ರಸ್ತುತ ಕವಿತಾ ಕೋ ಕಿಸ್ ಪುಸ್ತಕ ಯಾ ಕಾವ್ಯ ಸೆ ಲಿಯಾ ಗಯಾ ಹೈ ಯಹಿ ಪಹಲೆ ಬತಾನಾ ಪಡೆಗಾ. ಅಬ್ ಪ್ರಸ್ತುತ ಕವಿತಾ ಶ್ರೀ ಹರಿಹವ್ ಜಿ ಕೆ ಚೌಕೆ ಚೌಪದೆ ಕಾವ್ಯ ಸೆ ಲಿಯಾ ಗಯಾ ಹೈ. ಹರಿಹವ್ ಜಿ ಕೆ ಬಾರೆ ಮೇ ಕುಚ್ ಜಾನ್ತೆ ಹೋ?
1: ನಹೀ, ಆಪ್ ಹೀ ಬತಾಯಿಯೆ ಬಹನ್ ಜಿ.
2: ಅಚ್ಚಾ ಧ್ಯಾನ್ ಸೆ ಸುನಿಯೆ. ಹಿಂದಿ ಸಾಹಿತ್ಯ ಮೇ ಶ್ರೀ ಅಯೋಧ್ಯ ಸಿಂಹ ಉಪಾಧ್ಯಾಯ ಹರಿಹವ್ ಜಿ ಕಾ ಜೀವನ್ ಭಾರತೀಯ ಸಂಸ್ಕೃತಿ ಕಾ ಜೀತಾ ಜಾಗ್ತಾ ಜ್ವಲಂತ ಆದರ್ಶ.

0: ಈ ಪದ್ಯದ ಭಾವಾರ್ಥ ಕನ್ನಡದಲ್ಲಿ ಹೇಳಿ ಬೆಹೆಂಜಿ.
1: ಹೇಳ್ತೇನೆ ಕೇಳಿ. ಪ್ರಪಂಚದಲ್ಲಿ ಮನಸ್ಸಿನ ಪ್ರಶಂಸೆ ಬಹಳ ಸುಂದರವಾಗಿರ್ತದೆ. ಪ್ರಪಂಚದಲ್ಲಿ ವೈವಿಧ್ಯಮಯ ಮನಸ್ಸುಳ್ಳ ಜನರಿರುತ್ತಾರೆ. ಒಳ್ಳೆಯ ಮನಸ್ಸನ್ನು ಮಂದಿರದ ಮೂರ್ತಿಗಳಿಗೆ ಹೋಲಿಸುತ್ತಾ ಮನಸ್ಸಿನ ಭಾವನೆ ಬಹಳ ಮುಖ್ಯವಾಗುತ್ತೆ ಅಂತ ಕವಿ ಇಲ್ಲಿ ವಿವರಿಸ್ತಾರೆ. ಅರ್ಥ ಆಯ್ತಾ?
0: ಹಾ ಬಹೆಂಜಿ.
1: ಅಚ್ಚಾ, ಅಬ್ ಮೈ ಕುಚ್ ಪ್ರಶ್ನ ಪೂಛತಿ ಹೂ, ಉತ್ತರ ದೀಜಿಯೆ.
0: ಹಾ ಬಹೆಂಜಿ.
1: ಹರಿಹೌದ್ ಜೀ ಕಾ ಜನ್ಮ ಕಬ್ ಹುವಾ?
0: ಹರಿಹೌದ್ ಜೀ ಕಾ ಜನ್ಮ 1865 ಮೇ ಹುವಾ.
1: ಹರಿಹೌದ್ ಜೀ ಕಿ ಇಸ್ ಕವಿತಾ ಕಿಸ್ ಪಾಠ ಸೇ ಲಿಯಾ ಗಯಾ ಹೈ?
0: ಉನ್ಕೆ ಚೌಕೆ ಚೌಪದೆ ಕಾವ್ಯ ಸೇ ಲಿಯಾ ಗಯಾ ಹೈ.
1: ಕವಿ ಇಸ್ ಕವಿತಾ ಮೇ ಕಿಸ್ಕೆ ಬಾರೆ ಮೇ ಬತಾ ರಹೇ ಹೈ, ತುಮ್ ಬತಾವೋ.
0: ಇಸ್ ಕವಿತಾ ಮೇ ಮಾನವ್ ಕೆ ಮನ್ ಕೆ ಬಾರೆ ಮೇ ಗಂಗಾ ಸ್ನಾನ ಯಾ ಉಪರಿ ಆಡಂಬರ ಸೇ ಕೋಯಿ ಲಾಭ ನಹೀ ಹೈ, ಇಸ್ ತರಹ ಸೇ ಸಮಝಾ ರಹೇ ಹೈ.
1: ಹರಿಹೌದ್ ಜೀ ಕೋ ಕಿಸ್ ಕಾವ್ಯ ಪರ್ ಪಾರಿತೋಷಕ ಪ್ರಾಪ್ತ ಹುವಾ ಹೈ?
0: ಇನ್ಕಾ ಪ್ರಿಯ ಪ್ರವಾಸ್ ಕೋ ಮಂಗಲ್ ಪ್ರಸಾದ್ ಕವಿತಾ ಕೋ ಪುರಸ್ಕಾರ ಮಿಲಾ ಹೈ.
1: ಶಬಾಶ್, ಠೀಕ್ ಕಹಾ. ಅಬ್ ಸಮಯ ಹೋ ರಹಾ ಹೈ, ಸಮಾಪ್ತ ಕರೆಂಗೆ.
0: ನಮಸ್ತೆ ಬಹನ್ ಜೀ.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
3: ನಡೆಸಿಕೊಟ್ಟವರು ವೆಂಕಟಲಕ್ಷ್ಮಮ್ಮ, ಇವರೊಂದಿಗೆ ಭಾಗವಹಿಸಿದವರು ಜಿ ಕೆ ದೀಕ್ಷಾರೆಡ್ಡಿ ಹಾಗೂ ಆದಿತಿ ಸಂಪ್ರೀತಾ.

0: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ರಾಷ್ಟಮಟ್ಟದ ಯುವ ಕ್ರೀಡಾಪಟು ಈಶ್ವರ ನಾರಾಯಣಗೌಡ ಅವರೊಡನೆ ಸಂದರ್ಶನ ಕೇಳುವಿರಿ.
1: ಈಶ್ವರ ನಾರಾಯಣಗೌಡ ಅವರೇ ನಮಸ್ಕಾರ.
2: ನಮಸ್ಕಾರ ಸರ್.
1: SDM ಆರ್ಟ್ಸ್ ಸೈನ್ಸ್ ಮತ್ತು ಕಾಮರ್ಸ್ ಹೊನ್ನಾವರದ BA ತರಗತಿಯಲ್ಲಿ ಓದ್ತಾ ಇದ್ದಿ. ಈ ಕ್ರೀಡೆಯಲ್ಲಿ ನಿಮಗೆ ಆಸಕ್ತಿ ಹೇಗೆ ಬಂತು?
2: ನಾನು 17 ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿದೆ. ಅವಾಗ ನಾನು ಸ್ಪೋರ್ಟ್ಸ್ ಅಲ್ಲಿ ಇದ್ದಂತೆ ಅಷ್ಟು ಯಾರು ಇಲ್ಲಾಗಿತ್ತು. 8th ಬಂದ್ಮೇಲೆ ಅಲ್ಲಿ ಕೃಷ್ಣಗೌಡ ಸರ್ ಅಂತ ನಂಗೆ ಪ್ರಾಕ್ಟೀಸ್ ಕೊಟ್ಟಿದ್ರು. ಆಮೇಲೆ ಸ್ಪೋರ್ಟ್ಸ್ ಅಲ್ಲಿ ಮುಂದುವರ್ತಾ ಈ ಡಿಗ್ರಿ ಇಲ್ಲೇ ಬಂದೆ. ಇಲ್ಲಿ ಆರ್ಕೆಮಿ ಸರ್ ಅವರು ನಂಗೆ ಸ್ಪೋರ್ಟ್ಸ್ ಬಗ್ಗೆ ಸುಮಾರು ಕಲ್ಚರ್ ಆಕ್ಟಿವಿಟೀಸ್ ಎಲ್ಲ ಹೇಳಿದ್ರು. ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಇಷ್ಟು ಬೆಳೆದಿದ್ದೆ ನಾನು.
1: ಈಗ ಸ್ಪೋರ್ಟ್ಸ್ ಅಂದ ತಕ್ಷಣ ಬೇರೆ ಬೇರೆ ಕ್ರೀಡೆಗಳು ಇರ್ತವೆ. ಸಾಮಾನ್ಯವಾಗಿ ಭಾರತದಲ್ಲಿ ಕ್ರೀಡೆ ಅಂದ ತಕ್ಷಣ ನಾವು ಕ್ರಿಕೆಟ್ ಬಗ್ಗೆ ಯೋಚನೆ ಮಾಡ್ತೀವಿ. ಒಂದು ತಂಡವಾಗಿ ಕ್ರಿಕೆಟ್ ಆಡುವಂತಹದ್ದು, ಅದೇ ರೀತಿಯಲ್ಲಿ ಫುಟ್ಬಾಲ್. ಈಗ ಉತ್ತರ ಭಾರತದಲ್ಲಿ ಹೋದ್ರೆ ಫುಟ್ಬಾಲ್ ಆಡುವಂತವರು ಜಾಸ್ತಿ ಇರ್ತಾರೆ. ನೀನು ವೈಯಕ್ತಿಕವಾದಂತಹ ಒಂದು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಏನ್ ಕಾರಣ?
2: ನಾ ಹರ್ಡಸ್ ಮಾಡ್ದಂತೆ ನನಗೆ ಅರಿವಿಲ್ಲ ಇತ್ತು ಮೊದ್ಲೇ. ಅಷ್ಟು ಕಾಣಿಸ್ಕೊಂಡಿಲ್ಲ ಇತ್ತು ಸ್ಪೋರ್ಟ್ಸ್ ಮಾಡ್ತೇನೆ ಅಂತ. ಆಮೇಲೆ ಕೃಷ್ಣಗೌಡ ಸರ್ ನಂಗೆ ಪ್ರಾಕ್ಟೀಸ್ ಕೊಟ್ಟು ಅಷ್ಟೇ ಸಾಧ್ಯ ಆಯ್ತು ಬರ್ಲಿಕ್ಕೆ.
1: ಸಾಮಾನ್ಯವಾಗಿ ಈಗ ರನ್ನಿಂಗ್ ರೇಸ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಹೋಲಿಕೆ ಮಾಡಿದ್ರೆ ಹರ್ಡಲ್ಸ್ನ ಒಂದು ವ್ಯತ್ಯಾಸ ಏನು, ಏನು ಒಂದು ವಿಶೇಷತೆ?
2: ಹರ್ಡಸ್ ಅಂದ್ರೆ ಹಿಂಗೆ ಟೈಮಿಂಗ್ ಇರ್ತದೆ, ಅದು ಸ್ವಲ್ಪ ಚೆಕ್ ಆಗಿಬಿಟ್ರು ಹರ್ಡಸ್ ಆಗಿಬಿಟ್ರು ಬಿದ್ದೋಗ್ಬಿಡ್ತಾರೆ ನಾವು. ಅದಷ್ಟೇ ಕಾನ್ಫಿಡೆನ್ಸ್ ಇಂದ ಹರ್ಲೇಬೇಕು ಸರ್.
1: ಸ್ವಲ್ಪ ಇದ್ರ ಬಗ್ಗೆ ವಿವರಿಸಿ, ಹರ್ಡಲ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲದವರಿಗೆ ಹೇಳು. ಹರ್ಡಲ್ಸ್ ಅಂದ್ರೆ ಏನು?
2: ಹರ್ಡಸ್
1: ಅಡೆತಡೆ ಇರ್ತದೆ.
2: ಹಾ ಸರ್.
1: ಸ್ಟೀಪಲ್ ಚೇಸ್ನ ಹಾಗೆ ಇದು
2: ಅಲ್ಲ ಸರ್.
1: ಅಲ್ಲ
2: ಅಲ್ಲ,
1: ಅಲ್ಲಿ ನೀರಲ್ಲೆಲ್ಲ
2: ಓಡಾಡ್ಲಿಕ್ಕೆ
1: ಇದರಲ್ಲಿ ಬರೀ ಹರ್ಡಲ್ಸ್ ಮಾತಾಡ್ತದೆ. ಸಾಮಾನ್ಯವಾಗಿ ಊರಲ್ಲೆಲ್ಲ ಹೇಳುವಂತದ್ದು ಬೇಲಿ ಹಾರಿ ಅಭ್ಯಾಸ ಇರಬೇಕು ಅಂತ.
2: ಹಾಗೆ
1: ಈಗ ಪ್ರಾಕ್ಟೀಸ್ ಮಾಡೋದು ಅಂದ್ರೆ ಹೇಗೆ ಈ ಹರ್ಡಲ್ಸ್ ಅನ್ನ?
2: ಪ್ರಾಕ್ಟೀಸ್ ಮಾಡಿ ವಾರ್ಮ್ ಅಪ್ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಎಕ್ಸಸೈಸ್ ಇರಿಸಲೇ ಹರ್ಲಿಕ್ಕೆ ಆಗ್ತದೆ, ಇಲ್ಲ ಹರ್ಲಿಕ್ಕೆ ಆಗೋದಿಲ್ಲ ಸರ್. ಅದು
1: ಕಾಪು ಕೂಡ ಗೊತ್ತಿದ್ರೆ ಒಳ್ಳೇದು.
2: ಹೈ ಜಂಪ್ ಸರ್, ಕಾಲೆಲ್ಲ ಹಿಡಿತದೆ ಸ್ವಲ್ಪ ವಾರ್ಮ್ ಅಪ್ ಮಾಡಿದ್ರೆ. ವಾರ್ಮ್ ಅಪ್ ಮಾಡಿದ್ರೆ ಅಷ್ಟೇ, ಆಮೇಲೆ ಹರ್ಲಿಕ್ಕೆ ಆಗ್ತದೆ, ಇಲ್ಲದ್ರೆ ಹರ್ಲಿಕ್ಕೆ ಆಗೋದಿಲ್ಲ.
1: ಈಗ ಅದು 100 ಮೀಟರ್ ಇರ್ತದೆ ಅಥವಾ ಒಂದು ಜಾಸ್ತಿ ಇರ್ತದೆ?
2: 100 ಮೀಟರ್ ಇರ್ತದೆ.
1: 100 ಮೀಟರ್
2: ಇರ್ತದೆ
1: ಸರ್. ಈಗ ಪ್ರಾಕ್ಟೀಸ್ ಮಾಡೋದು ಅಂದ್ರೆ ಹೇಗೆ?
2: ಪ್ರಾಕ್ಟೀಸ್ ಅಂದ್ರೆ ಸ್ವಲ್ಪ 1 ತಿಂಗಳಾಯ್ತು ಇಲ್ಲ ಇದ್ದು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ.
1: ಈಗ ಮಳೆಗಾಲದಲ್ಲೆಲ್ಲ ಪ್ರಾಕ್ಟೀಸ್ ಮಾಡೋದು ಕಷ್ಟ ಆಗೋದಿಲ್ಲ,
2: ಇಂಡೋರ್ ಅಲ್ಲಿ ಮಾಡ್ತೇವೆ ನಾವು.
1: ಹರ್ಡಲ್ಸ್ ನಲ್ಲಿ ಈಗ ಪ್ರಾಕ್ಟೀಸ್ ಮಾಡಬೇಕು, ಈಗ 100 ಮೀಟರ್ ಓಟ ಓಡುವುದಕ್ಕೂ ಹರ್ಡಲ್ಸ್ ಅಲ್ಲಿ ಅಭ್ಯಾಸ ಮಾಡೋದಕ್ಕೆ ಏನು ವ್ಯತ್ಯಾಸ ಇದೆ?
2: 100 ಮೀಟರ್ ಅಂದ್ರೆ ಟೈಮಿಂಗ್ ಹಿಡಿತಾರೆ. 1-10 ಮೀಟರ್ ಹರ್ಡಲ್ಸ್ ಅಂದ್ರೆ ಹಿಂಗೆ ಸ್ವಲ್ಪ ವಾರಂಪಲ್ ಹೈ ಜಂಪ್ ನಂಗೆ ಸ್ವಲ್ಪ ಹರ್ಕ ತಗೋಬೇಕಾಗ್ತದೆ, ಕಷ್ಟ ಆಗ್ಬಿಡ್ತದೆ ಹರ್ಲಿಕ್ಕೂ. ಅದು ಸ್ವಲ್ಪ ಸ್ಟ್ರೆಚಿಂಗ್ ಇದ್ರೆ ಒಳ್ಳೇದು ಬಾಡಿ ಎಲ್ಲ.
1: ಇದಕ್ಕೆ ಪೂರಕವಾಗಿ ಎಕ್ಸಸೈಸ್ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ಸ್ಟ್ರೆಚಿಂಗ್ ಅಂದ್ರೆ
2: ಹರ್ಡಲ್ಸ್ ಎಕ್ಸಸೈಸ್ ಸುಮಾರು ಇರ್ತದೆ,
1: ಸ್ವಲ್ಪ ಹೇಳಿ ಅದ್ರ ಬಗ್ಗೆ. ನಮ್ಮ ಕೇಳುಗರಿಗೂ ಕೂಡ ಸ್ವಲ್ಪ ಪರಿಚಯ ಆಗ್ಲಿ, ಹರ್ಡಲ್ಸ್ ಅಂದ್ರೆ ಏನು, ಯಾವ ರೀತಿ ವಾರ್ಮ್ ಅಪ್ ಎಕ್ಸಸೈಸ್ ಮಾಡಬೇಕಾಗ್ತದೆ?
2: ಇವೆಂಟ್ ಇದ್ದಂಗೆ ಹರ್ಡಲ್ಸ್ಗೂ ಸುಮಾರು ಕಟಿಂಗ್ಸ್ ಎಲ್ಲ ಇರ್ತದೆ. ಅದು ನಾವು ಪ್ರತಿನಿತ್ಯ ಮಾಡ್ತೇವೆ ಇಲ್ಲಿ. ಆದರೂ ಹೇಗೆ ಅಂದ್ರೆ ಕಟಿಂಗ್ಸ್ ಮಾಡ್ತಿದ್ರೆ ಅಡಿಯಲ್ಲಿ
1: ಸ್ವಲ್ಪ ಹೇಳಿ. ಈಗ ಹರ್ಡಲ್ಸ್ನಿಗೆ ಪೂರಕವಾದಂತ ಒಂದು ಎಕ್ಸಸೈಸ್ ಮಾಡಬೇಕು ಅಂತ, ಸ್ಟ್ರೆಚಿಂಗ್ ಮಾಡಬೇಕು ಅಂತ, ಏನೇನು ಸ್ಟ್ರೆಚಿಂಗ್ ಮಾಡಬೇಕು?
2: ಅದೇ ಲೆಗ್ ವರ್ಕೌಟ್ ಎಲ್ಲ ಇರ್ತದೆ ಕಾಲಿಂದು. ಹರ್ಡಲ್ಸ್ ಮೇಲೆ ಹಿಂಗೆ ವಾರಂ ಎಲ್ಲ ಇರ್ತದೆ, ಹರ್ಡಲ್ಸ್ ಮೇಲೆ ಇಟ್ಕೊಂಡು ಆಮೇಲೆ ಸ್ಪ್ರಿಂಟ್ 20 ಮೀಟರ್ಸ್ ಹಿಂಗೆ
1: ಹೊಡಿತಾರೆ, ಹತ್ತಿ ಇಳಿಯುವುದು ಅಂತದೆಲ್ಲ ಇರ್ತದೆ,
2: ಅದೆಲ್ಲ ಮಾಡ್ತೇವೆ. ಬೀಚ್ ಕರ್ಕೊ ಹೋಗ್ತಾರೆ ಡೈಲಿ.
1: ಬೀಚಲ್ಲಿ
2: ಮಾಡ್ತೇವೆ.
1: ಏನು ಎಕ್ಸಸೈಸ್ ಮಾಡ್ತೀವಿ?
2: ಬೀಚಲ್ಲಿ ಬಾಂಡಿಂಗ್ ಸುಮಾರೆಲ್ಲ ಮಾಡ್ತೀವಿ, ಎಕ್ಸಸೈಸ್.
1: ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಉಂಟ?
2: ಸ್ವಿಮ್ಮಿಂಗ್ ಬೀಚಲ್ಲಿ ನೀರು ಉಂಟು ಮಾಡ್ಲಿಕ್ಕೆ ಹೋಗುದಿಲ್ಲ, ಹೈನ್ ಎಲ್ಲ ಮಾಡ್ತೇವೆ, ಹೈನಿ ಅಲ್ಲಿ ರನ್ನಿಂಗ್ ಎಲ್ಲ ಒಳ್ಳೆ ಮಾಡಿ.
1: ಈಗ ಡೈಲಿ ಪ್ರಾಕ್ಟೀಸ್ ಅಂದ್ರೆ ಎಷ್ಟು ಗಂಟೆ ಮಾಡಬೇಕಾಗ್ತದೆ?
2: ಈಗ ಮಾರ್ನಿಂಗ್ ಅಂದ್ರೆ ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ತನಕ ಮಾಡ್ತೀವಿ ನಾವು.
1: ನೀವು ಹಾಸ್ಟೆಲ್ ಅಲ್ಲಿ ಇದ್ಕೊಂಡು ಮಾಡುವಂತದ್ದು ಇದು ಮನೆಯಿಂದ ಮಾಡುದು?
2: ಇಲ್ಲ, ಹಾಸ್ಟೆಲ್ ಇದ್ಕೊಂಡು. ಇಲ್ಲ, ಸಂಜೆ ಅಂದ್ರೆ 4:30 to 6:30 ತನಕ ಮಾಡ್ತೀವಿ ನಾವು.
1: ಸೊ ಈ ದಿವಸಕ್ಕೆ 2 ಅಥವಾ 3 ಗಂಟೆ ಪ್ರಾಕ್ಟೀಸ್ ಮಾಡಬೇಕು.
2: ಹೌದು ಸರ್.
1: ಆಮೇಲೆ ಈಗ ಎಕ್ಸಸೈಸ್ ಮಾಡುವುದರ ಜೊತೆಗೆ ಇದಕ್ಕೆ ಪೂರಕವಾಗಿ ಆಹಾರವು ಕೂಡ ತಗೋಬೇಕು, ಫುಡ್ ತಗೋಬೇಕಲ್ಲ. ಏನೇನು ಪೌಷ್ಟಿಕವಾದ ಆಹಾರ ಬೇಕಾಗ್ತದೆ ಕ್ರೀಡಾಪಟುಗಳಿಗೆ?
2: ಪ್ರೋಟೀನ್ಸ್ ಅಂದ್ರೆ ಹಿಂಗೆ ಅಲ್ಲಿ ಬಾದಾಮಿ ಈ ತರ ಎಲ್ಲ ಫ್ರೂಟ್ಸ್ ಎಲ್ಲ ತಗೊಳ್ತೀವಿ ಇಲ್ಲಿ.
1: ಈಗ ಸ್ಪೋರ್ಟ್ಸ್ ಪರ್ಸನ್ ಗೆ ಅಂತ ಸ್ಪೆಷಲ್ ಆಗಿ ಫುಡ್ ಕೊಡ್ತಾರ ಈ ಹಾಸ್ಟೆಲ್ ಅಲ್ಲಿ?
2: ಇಲ್ಲಿ ಕಾಲೇಜಿಂದ ನಮ್ಮ ಪ್ರಿನ್ಸಿಪಲ್ ಎಲ್ಲ ಸೇರಿ ನಮಗೆಲ್ಲ ಊಟ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ. ಮೊಟ್ಟೆ ಎಲ್ಲ ಕೊಡ್ತಾವ್ರೆ ಇಲ್ಲಿ,
1: ಹಾಲು ಮೊಟ್ಟೆ ಎಲ್ಲ
2: ಹಾಲು ಮೊಟ್ಟೆ.
1: ಹಣ್ಣು ಹಂಪಲು ಎಲ್ಲ ಸಿಗ್ತದೆ, ಆಮೇಲೆ ಡ್ರೈ ನಟ್ಸ್ ಎಲ್ಲ
2: ಅದೆಲ್ಲ ತಂದು ಕೊಡ್ತಾರೆ,
1: ತಂದು ಕೊಡ್ತಾರೆ. ಆಮೇಲೆ ಈಗ ಈ ಟೈಮ್ ಕೀಪ್ ಅಪ್ ಮಾಡೋದು ಅಂತ ಹೇಳಿ 100-10 meters ಹರ್ಡಲ್ಸ್ ಅಂದ್ರೆ ಎಷ್ಟು ಟೈಮ್ ಬೇಕಾಗ್ತದೆ ಅಂದ್ರೆ ಸಾಮಾನ್ಯವಾಗಿ ತಗೊಳ್ತೀರಿ?
2: 15 seconds
1: 100 meter ಅಂದ್ರೆ ಸಾಮಾನ್ಯವಾಗಿ 10-11 seconds.

0: ಇದು 110 meter ಹರ್ಡಲ್ಸ್ ಅಲ್ಲ, ಸ್ವಲ್ಪ ಹೆಚ್ಚು ಬರ್ತದೆ,
1: ಸ್ವಲ್ಪ ಹೆಚ್ಚು ಬರ್ತದೆ. ನ್ಯಾಷನಲ್ ರೆಕಾರ್ಡ್ ಎಲ್ಲ ಎಷ್ಟಿದೆ
0: ಅಲ್ಲ? 14-13 ಉಂಟು.
1: ನಿನ್ನದು 15-16
0: ಉಂಟು.
1: ಈಗ ಬೇರೆ ಬೇರೆ ಹಂತದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದೆ ಹರ್ಡಲ್ಸ್ ನಲ್ಲಿ, ಅದು ವಿಭಾಗ ಮಟ್ಟದಲ್ಲಾಗಬಹುದು, ರಾಜ್ಯ ಮಟ್ಟದಲ್ಲಾಗಬಹುದು, ಅಥವಾ ರಾಷ್ಟ್ರೀಯ ಮಟ್ಟದಲ್ಲಾಗಬಹುದು, ಅಲ್ಲಿಯ ಒಂದು ಅನುಭವದ ಬಗ್ಗೆ ಹೇಳು.
0: ಅಲ್ಲಂದ್ರೆ ನಾನು ಮೈಸೂರು ದಸರಾದಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ದಸರಾ 3 ವರ್ಷ ಆಯ್ತು ನಾನು ಹೋಗ್ಕೊಂತೆ, ಅಲ್ಲಿ ಮೆಡಲಾಗಲ್ಲ ಸ್ಟೇಟ್ ಅಲ್ಲಿ. 4th-5th ಹಿಂಗ್ ಆಗ್ತದೆ ದಸರಾ.
1: ಈಗ ವಿನ್ ಆಗುವವರದೆಲ್ಲ 13-12 ಸೆಕೆಂಡ್ ಇದೆಯಾ?
0: 14 ಉಂಟು. ಅವ್ರು ಆಳ್ವಾಸ ಮೂಡಬಿದ್ರೆ ಆ ಕಡೆ ಒಳ್ಳೆ ಆಡ್ತಾರೆ.
1: 15
0: ಉಂಟು.
1: ಈಗ ದಸರಾದ ಆಯ್ತು, ಆಮೇಲೆ
0: ಮೈಸೂರು ಮೀಟಿಗೆಲ್ಲ ಹೋಗ್ತಾ ಇರ್ತೀನಿ ನಾನು. 1st-2nd-3rd ಎಲ್ಲ ಆಗ್ತಾ ಮೆಡಲ್ ಆಗ್ತಾ ಉಂಟು.
1: ಈಗ ಕಾಲೇಜ್ ಮಟ್ಟದಿಂದಲೇ ಕಳಿಸ್ಕೊಡ್ತಾರೋ ಅಥವಾ ಇಂಡಿವಿಜುವಲಿ ಹೋಗುವಂತಹ?
0: ಇಂಡಿವಿಜುವಲ್ ಅಮೆಚೂರ್ ಮಟ್ಟ ನಡೀತದೆ, ಅದಕ್ಕೆಲ್ಲ ಹೋಗ್ತಾ ಇದ್ದೀನಿ. ಈ ಕಾಲೇಜ್ ಅಂದ್ರೆ ಈಗ ಯೂನಿವರ್ಸಿಟಿ ಸ್ಪೋರ್ಟ್ಸ್ ಅಂತ, ಈಗ ಇಂಟರ್ ಕ್ಯಾಂಪಸ್, ಅದೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಡೈಲಿ.
1: ಸಾಮಾನ್ಯವಾಗಿ ಈಗ ಸ್ಪರ್ಧೆಗೆ ಹೋಗೋದಕ್ಕಿಂತ ಮೊದಲು ಪ್ರಾಕ್ಟೀಸ್ ಎಷ್ಟು ಸಮಯದಿಂದ ಮಾಡ್ತಾ ಇರ್ತೀರಿ?
0: ನಾನು 2-3 ತಿಂಗಳಿಂದ ಮಾಡ್ತಾ ಇದ್ದೆ.
1: 2-3 ತಿಂಗಳು ಮಳೆಗಾಲದಲ್ಲೂ ಕೂಡ ಪ್ರಾಕ್ಟೀಸ್ ಮಾಡಲೇಬೇಕು. ಆಮೇಲೆ ಈಗ ಪ್ರಾಕ್ಟೀಸ್ ಕಡಿಮೆ ಆಯ್ತು ಅಂತ ಅನಿಸ್ತದ ಯಾವ ಒಂದು ಹಂತದಲ್ಲಿ? ಈಗ ಫಸ್ಟ್ ಬರುವ ಬದಲು 3rd place-4th place ಬಂತು, ಆವಾಗ ನಾನು ಮಾಡಿದ ಪ್ರಾಕ್ಟೀಸ್ ಸ್ವಲ್ಪ ಕಡಿಮೆ ಆಯ್ತು, ಅವ್ರು ಚೆನ್ನಾಗಿ ಮಾಡಿರ್ಬೇಕು ಅಂತ ಅನಿಸ್ತದ?
0: ಹಾಗೇನಿಲ್ಲ, ನನ್ನ ಪ್ರಾಕ್ಟೀಸ್ ಎಷ್ಟು ಇರ್ತದೆ ಅಷ್ಟು ಮಾಡ್ತಿದ್ದೆ. ಒಳ್ಳೆ ನಮ್ಗೆ ಒಳ್ಳೆ ಆರೋರ್ ಇರ್ತಾರೆ ಅಲ್ಲಿ, ಅವ್ರು ಡೈಲಿ ಪ್ರಾಕ್ಟೀಸ್ ಮಾಡ್ತಾರೆ ಅಲ್ಲಿ. ನಾವಿಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟೇನಿಲ್ಲ, ಆದ್ರೂ ಇಲ್ಲಿ ಆರ್ ಕೆಮಿಸ್ ಅವ್ರು ನಂಗೆ ಒಳ್ಳೆ ತರಬೇತಿ ಇರ್ತಾರೆ ಡೈಲಿ, ಬೆಳಗ್ಗೆ ಮತ್ತೆ ಸಂಜೆ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಲ್ಲಿ.
1: ಈ ಪ್ರಾಕ್ಟೀಸ್ ಎನ್ನುವಂಥದ್ದು ಎಷ್ಟು ಮಟ್ಟಿಗೆ ಅವಶ್ಯ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಿದ್ರೆ?
0: ಪ್ರಾಕ್ಟೀಸ್ ಅಂದ್ರೆ ಬೆಳಗ್ಗೆ ನೈಟಿಂಗ್ ಮಾಡ್ರೆ ಒಳ್ಳೇದು. ನಾವಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಅಷ್ಟೇ 2-3 ಮಂತ್ ಇಂದ ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟೇ. ಅದು ವರ್ಷ ಪೂರ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆ ಮೆಡಲ್ ಸಿಗ್ತದೆ. ನಾವೆಲ್ಲ ಅಷ್ಟು ಮಾಡ್ತಿಲ್ಲ, ಈಗ 2-3 ಮಂತ್ ಹಿಂಗೆ ಮಾಡ್ಕೊಂಡು ಎಕ್ಸಾಮ್ ಎಲ್ಲ ಇರ್ತದೆ. ಇಲ್ಲಿ ಅಷ್ಟು ಸ್ಪೋರ್ಟ್ಸ್ಗೆ ನಮ್ಮ ಯೂನಿವರ್ಸಿಟಿ ಅಷ್ಟು ಇಲ್ಲ, ಒಂದು 2-3 ತಿಂಗಳ ಪ್ರಾಕ್ಟೀಸ್ ಮಾಡ್ಕೊಂಡು ಎಲ್ಲ ಮೀಟ್ಗೆಲ್ಲ ಹೋಗ್ತಾ ಇರ್ತೀನಿ ನಾನು.
1: ಈಗ ಹೈಸ್ಕೂಲ್ ಹಂತದಲ್ಲಿ ಅಥವಾ PUC ಹಂತದಲ್ಲಿಯೂ ಕೂಡ ಬೇರೆ ಬೇರೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀಯಾ?
0: ನಾ ಪ್ರೈಮರಿಲಿ 7th ಸ್ಟೇಟ್ ಹೋಗಿ ಭಾಗವಹಿಸಿದ್ದೆ ಹೈ ಜಂಪ್ ಅಲ್ಲಿ. ಆಮೇಲೆ 8th ಬಂದಾದ್ಮೇಲೆ ಸ್ಟೇಟ್ ಅಲ್ಲಿ ಒಂಟರಿ ಹಡಲ್ಸ ಮಾಡಿದೆ ಅಲ್ಲಿ, ಊರಲ್ಲೇ ಆಗಿತ್ತು ಕಾಲೇಜಲ್ಲಿ PU ದಲ್ಲಿ. ಅಲ್ಲಿ ಸ್ಟೇಟ್ ಅಲ್ಲಿ ಫಸ್ಟ್ ಪ್ಲೇಸ್ ಆಯ್ತು, ರಾಷ್ಟ್ರ ಮಟ್ಟಿಗೆ ಹೋಗಿದೆ ಹಾಗೆ. ಆಮೇಲೆ 10th ಅಲ್ಲೆಲ್ಲ ಕೊರೋನಾ ಟೈಮ್ ಆಯ್ತು, ಮಡ ಅಂತ ಮಾಡ್ಲಿಕ್ಕೆ ಆಗಲ್ಲ. ಈ PU ಇಲ್ಲಿ SDM ಬಂದೆ, ಇಲ್ಲಿ 3rd place ಆಯ್ತು ಸ್ಟೇಟ್ ಅಲ್ಲಿ. ಹಾಗೆ ದಸರಾನು ಆ ಟೈಮ್ ಅಲ್ಲಿ ದಸರಾ ರಾಜ್ಯ ಮಟ್ಟಿಗೆ ಆಯ್ಕೆ ಆಗಿದೆ. ಆಮೇಲೆ ಡಿಗ್ರಿ ಬಂದ್ಮೇಲೆ ಇಲ್ಲಿ ಯೂನಿವರ್ಸಿಟಿ ಬ್ಲೂ ಆಯ್ತು. ಹಾಗೆ ಸೌತ್ ಜೋನ್ಗೆ ಚೆನ್ನೈ ಹೋಗಿದ್ದೆ ಅಷ್ಟೇ. ಹಾಗೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ, ಈಗ ಇಂಟರ್ ಕಾಲೇಜ್ ಮ್ಯಾಚ್ ಬಂತು, ಅದಕ್ಕೆ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ.
1: ಈಗ ಬೇರೆ ಸ್ಥಳಗಳಿಗೆ ಹೋಗ್ತೀರಿ, ಬೆಂಗಳೂರು ಆಗ್ಬೋದು, ಮೈಸೂರು ಆಗ್ಬೋದು, ಅಥವಾ ಬೇರೆ ಒಂದು ಈ ಬೇರೆ ರಾಜ್ಯಗಳಿಗೂ ಕೂಡ ಸ್ಪರ್ಧೆಗಳಿಗೆ ಭಾಗವಹಿಸಲಿಕ್ಕೆ ಹೋಗ್ತೀರಿ. ಆ ಸಂದರ್ಭದಲ್ಲಿ ನಿಮ್ಮ ಫುಡ್ ಅಥವಾ ಆಹಾರ ಎಲ್ಲ ಹೇಗಿರ್ತದೆ? ಅವ್ರು ಕೊಟ್ಟಿದ್ದನ್ನು ತಿನ್ನುವಂತಹದ್ದು ಅಥವಾ ನೀವೇ ಆಯ್ಕೆ ಮಾಡ್ಕೊಳ್ಳುವಂದು ತಿನ್ನುವಂತಹದ್ದು?
0: ಅಲ್ಲೆಲ್ಲ ಹೋದಾಗ ಅವ್ರು ಫುಡ್ ಒಳ್ಳೊಳ್ಳೆ ಕೊಡ್ತಾರೆ, ಹಿಂಗೆಲ್ಲ ನಮಗೆ ಸ್ಪೋರ್ಟ್ಸ್ ಮಕ್ಕಳಿಗಂತೆ ಮೊಟ್ಟೆ ಅದೆಲ್ಲ ವ್ಯವಸ್ಥೆ ಮಾಡಿರ್ತಾರೆ, ಅದಕ್ಕೆ ಹೊರಗಡೆ ಎಲ್ಲ ತಿನ್ಲಿಕ್ಕೆ ಹೋಗುದಿಲ್ಲ, ಅವ್ರು ಕೊಟ್ಟಿದ್ದೆ ತಿಂತೇವೆ.
1: ಈಗ ಸಾಯಂಕಾಲ ಹೊತ್ತು ಒಂದು ವಿರಾಮ ಸಮಯದಲ್ಲಿ ಒಂದಷ್ಟು ಹೋಗುದಿದೆಯಾ?
0: ಹಾಗೇನಿಲ್ಲ, ನಮ್ಮ ಇವೆಂಟ್ ಮುಗಿದ್ಮೇಲೆ ಹೋಗ್ತೇವೆ. ಇಲ್ಲ, ಇವೆಂಟ್ ಮುಗಿದ ಮೊದಲೆಲ್ಲ
1: ಹೋಗುವಾಗಿಲ್ಲ. ಒಂದು ಇವೆಂಟ್ ಇದೆ ಅಂತಂದ್ರೆ ಹಿಂದಿನ ದಿವಸ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಸಾಮಾನ್ಯವಾಗಿ ಹೇಳ್ತೀವಿ, ಈಗ ಪರೀಕ್ಷೆಯಲ್ಲೆಲ್ಲ ಹಾಗೆ ಹೇಳ್ತೀವಿ, ಕ್ರೀಡೆಯಲ್ಲಿ ಕೂಡ ಹಾಗೆ ಇದೆಯಾ?
0: ಹೌದು ಸರ್,
1: ಚೆನ್ನಾಗಿದೆ.
0: ನಿದ್ರೆ ಬೇಕಾಗ್ತದೆ, ನಮ್ಮ ಬೆಳಗ್ಗೆ ಸಂಜೆ ಪ್ರಾಕ್ಟೀಸ್ ಮಾಡಲು ನಮ್ಗೆ ಡೈಲಿ ಕ್ಲಾಸ್ ಹೋಗ್ಲಿಕ್ಕೆ ಆಗುದಿಲ್ಲ, ನಿದ್ರೆ ಬಂದಾಗ್ತದೆ. ನಿದ್ರೆ ಮುಖ್ಯ ನಮ್ಮೆಲ್ಲ ಸ್ಪೋರ್ಟ್ಸ್ ಮಕ್ಕಳಿಗೆ, ನಿದ್ರೆ ಮಾಡಲೇಬೇಕಾಗ್ತದೆ.
1: ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಒಂದು ನಿಮ್ಮ ಪರ್ಫಾರ್ಮೆನ್ಸ್, ಫಸ್ಟ್ ಬರುವಂತದ್ದು, ಸೆಕೆಂಡ್ ಬರುವಂತದ್ದು, ಥರ್ಡ್ ಬರುವಂತಹದ್ದು, ಇದು ಯಾವ ಸಮಯದಲ್ಲಿ ಕ್ರೀಡೆಯನ್ನು ಆಯೋಜಿಸ್ತಾರೆ ಅಂತ ಒಂದು ಅದರ ಮೇಲೆ ನಿರ್ಧಾರ ಆಗ್ತದೋ? ಬೆಳಗಿನ ಹೊತ್ತು, ಮಧ್ಯಾಹ್ನದ ಹೊತ್ತು, ಸಾಯಂಕಾಲದ ಹೊತ್ತು ಅಂತ?
0: ಬೆಳಗ್ಗೆ ಮಾಡಿದ್ರೆ ಒಳ್ಳೇದು ಪ್ರಾಕ್ಟೀಸ್ ಎಲ್ಲ, ನಿಮ್ಗೆ ಒಳ್ಳೆ ಬಾಡಿ ವಾರ್ಮ್ ಇರ್ತದೆ, ಚಳಿಗಾಲದಲ್ಲಿ ಕೋಲ್ಡ್ ಇರ್ತದೆ, ಮೈ ವಾರ್ಮ್ ಆದ್ರೆ ಚಲೋ ಆಗ್ತದೆ. ಅದೇ ಸ್ವಲ್ಪ ಬೇರ್ಸ್ಬೇಕು ಮೈಯೆಲ್ಲ. ಬೆಳಗ್ಗೆ ಮಾಡಿದ್ರೆ ಒಳ್ಳೇದು.
1: ಸ್ಪೋರ್ಟ್ಸ್ ಮಾಡ್ತೀರಾ, ಹೇಗೆ ಜಾಗಿಂಗ್ ಮಾಡ್ತೀರಾ?
0: ಬೆಳಗ್ಗೆ ಸ್ವಲ್ಪ ಜಾಗ್ ಮಾಡ್ಕೊ ಆಮೇಲೆ ಇವೆಂಟ್ ಮಾಡ್ತೀವಿ ರನ್ನಿಂಗ್ ಎಲ್ಲ.
1: ಸಾಮಾನ್ಯವಾಗಿ ಈಗ ಕ್ರೀಡೆಗಳೆಲ್ಲ ಯಾವ ಹೊತ್ತಿನಲ್ಲಿ ಇರ್ತದೆ? ಬೆಳಿಗ್ಗೆ ಹೊತ್ತು ಇರ್ತದೆ, ಸಾಯಂಕಾಲದವರೆಗೆ ಇರ್ತದೆ?
0: ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಹರ್ಡಲ್ಸ್ ಎಲ್ಲ 3-4 ಗಂಟೆ ಹಿಂಗೆ ಇರ್ತದೆ, ಲಾಸ್ಟ್ ಇರ್ಬಿಡ್ತದೆ ಹರ್ಡಲ್ಸ್ ಎಲ್ಲ.
1: ಒಂದೇ ದಿವಸ ಇವೆಂಟ್ ಇರ್ತದೆ, 2-3 ದಿವಸ ಇರ್ತದೆ?
0: ಜನ ಹೆಚ್ಚಿದ್ರೆ ಹಿಟ್ಸ್ ಎಲ್ಲ ಮಾಡ್ತಾರೆ, ಹಿಟ್ಸ್, ಪೋಸ್ಟ್ ಹಿಟ್ಸ್, ಆಮೇಲೆ ಸೆಮಿಫೈನಲ್, 2 ದಿವಸ ಇದ್ದೇ ಇರ್ತದೆ.
1: ಈಗ ಸೆಮಿಫೈನಲ್ ಫೈನಲ್ ಎಲ್ಲ ಒಟ್ಟೊಟ್ಟಿಗೆ ಆಗ್ತದೆ, ಒಂದಾದ್ಮೇಲೆ ಒಂದು?
0: ಇಲ್ಲ ಇಲ್ಲ, ಗ್ಯಾಪ್ ಕೊಡ್ತಾರೆ. ಇವತ್ತು ಹಿಟ್ಸ್ ಆದ್ರೆ ನಾಳೆ ಫೈನಲ್, ಸೆಮಿಫೈನಲ್ ಮಾಡಿದ್ರು.
1: ಫೈನಲ್ ಅಲ್ಲಿ ಭಾಗವಹಿಸುವ ಸಂದರ್ಭದಲ್ಲಿ ಏನಾದ್ರು ಒತ್ತಡ ಇರ್ತದ, ಇವತ್ತು ಫಸ್ಟ್ ಬರಲೇಬೇಕು ಅಂತ ಏನಾದ್ರು ಒತ್ತಡ ಇರ್ತದ?
0: ಸ್ವಲ್ಪ ಹೆದರಿಕೆ ಇರ್ತದೆ, ಅಲ್ಲಿ ಸ್ಟಾರ್ಟ್ ಕೊಡ್ಬೇಕಿರಲ್ಲ, ಸ್ಟ್ರೆಚಿಂಗ್ ಮಾಡ್ಕೊಂಡು ಒಳ್ಳೆ ಹಿಂಗೆ ಆರಾಮಿದ್ರೆ ಸ್ವಲ್ಪ ಕೂಲ್ ಆಗಿರ್ತಾರೆ.
1: ಈಗ ವಿಸಿಲ್ ಹೊಡಿಯೋರು ಇರ್ತಾರಲ್ಲ ಅಥವಾ ಏನು ಗನ್ ಹೊಡಿತಾರಲ್ಲ, ಆ ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ತದ? ಈಗ ಅದಕ್ಕಿಂತ ಮೊದಲೇ ಓಡುವವರೆಲ್ಲ ಇರ್ತಾರ?
0: ಇರ್ತಾರೆ ಸುಮಾರು ಜನ, ನಂದಿನ ಯಾವತ್ತು ಹಾಗಾಗಲಿಲ್ಲ, ಅದು ಸ್ವಲ್ಪ ಹೆದರಿಕೆ ಇರ್ತಾರೆ ಸ್ಟಾರ್ಟ್ ಕೊಡ್ಬೇಕಾದ್ರೆ.
1: ಆಮೇಲೆ ಈಗ ಈ ಸ್ಪೈಕ್ ಶೂ ಅಂತ ಇದೆಯಲ್ಲ, ಅದರ ಒಂದು ಪ್ರಾಮುಖ್ಯತೆ ಏನು? ಸಾಮಾನ್ಯವಾಗಿ ಮೊದಲೆಲ್ಲ ಕ್ರೀಡಾಪಟುಗಳು ಅಂತದನ್ನೆಲ್ಲ ಹಾಕೊಂಡು ಇರ್ತಿರ್ಲಿಲ್ಲ, ಮಾಮೂಲಿ ಶೂ ಅಲ್ಲಿ ಹೋಗ್ತಾ ಇದ್ರು ಅಥವಾ ಬರಿಗಾಲಲ್ಲಿ ಕೂಡ ಓಡುವಂತವ್ರು ಇರ್ತಾ ಇದ್ರು. ಈ ಸ್ಪೈಕ್ ಶೂವಿನ ಒಂದು ಅಗತ್ಯ ಏನು ಕ್ರೀಡೆಯಲ್ಲಿ?
0: ಇಲ್ಲಿ ಮಡ್ಡಲಾದ್ರೆ ಸ್ಪೈಕ್ ಹಿಂಗೆ ಸ್ವಲ್ಪ ಗ್ರಿಪ್ ಸಿಗ್ತದೆ ಹಿಂಗೆ ಓಡ್ಲಿಕ್ಕೆ, ಇಲ್ಲಿ ಬರೀ ಶೂ ಹಾಕ ಓಡ್ಲಿಕ್ಕೆ ಎಲ್ಲ ಆಗುದಿಲ್ಲ. ಇಲ್ಲಿ ಸಿಂಥೆಟಿಕ್ ಗ್ರೌಂಡ್ ಇಲ್ಲ, ಆದ್ರೂ ಮಡ್ಡಲೇ ಪ್ರಾಕ್ಟೀಸ್ ಮಾಡ್ತೇವೆ. ಈ ಸಿಂಥೆಟಿಕ್

0: ಬೇರೆ ಬೇರೆ ನಮೂನಿಯ ಸ್ಪೈಕ್ ಗಳು ಬೇಕಾಗ್ತವೆ
1: ಇರ್ತವೆ ಬೇರೆ ಬೇರೆ ನಮೂನಿ
0: ಅವ್ರು ಕೊಡ್ತಾರ ಅಥವಾ ನೀವು ತಗೊಂಡು ಹೋಗ್ಬೋದು
1: ಇಲ್ಲ ಸರ್ ಕೊಡ್ತಾರೆ ಆರ್ಕೆನಿಸ್ ಅವರು
0: ಮಾಮೂಲಿ ಶೂಗೂ ಈ ಸ್ಪೈಕ್ ಶೂಗೂ ಏನು ವ್ಯತ್ಯಾಸ
1: ಮಾಮೂಲಿ ಶೂ ಅಂದ್ರೆ ಸ್ವಲ್ಪ ಕಡಿಮೆ ಇರ್ತದೆ ಸರ್ ನಮ್ಗೆ ಕಡಿಮೆ
0: ಪ್ರಾಕ್ಟೀಸ್ ಮಾಡುವಾಗಲೂ ಕೂಡ ಸ್ಪೈಕ್ ಶೂ ಹಾಕ್ತೀರಾ
1: ಶೂ ಹಾಕ್ತೀವಿ ಆಮೇಲೆ ಸ್ಪೈಕ್ ಹಾಕ್ತೀವಿ ಸ್ವಲ್ಪ ವಾರಂ ಪಾಗ ಶೂ ಹಾಕ್ತೀವಿ ಆಮೇಲೆ ಇವೆಂಟ್ ಇದ್ದಾಗಷ್ಟೇ ಸ್ಪೈಕ್ ಹಾಕೊಂಡು ಸ್ವಲ್ಪ ಹತ್ತು ನಿಮಿಷ ಆಮೇಲೆ ತೆಗೆದು ಬಿಡ್ತೀವಿ ಪಟ್ಟ
0: ಸರ್ ಈಗ ಕ್ರೀಡೆಯ ಜೊತೆ ಜೊತೆಗೆ ಓದುವುದನ್ನು ಕೂಡ ಮಾಡಲೇಬೇಕು ಈ ಓದುವುದಕ್ಕೂ ಕ್ರೀಡೆಗೂ ಸಮಯದ ಒಂದು ಹೊಂದಾಣಿಕೆ ಹೇಗೆ ಮಾಡ್ಕೊಳ್ತೀರಿ ಪ್ರತಿ ದಿವಸ 3 ಗಂಟೆ 4 ಗಂಟೆ ಪ್ರಾಕ್ಟೀಸ್ ಮಾಡಬೇಕಿದ್ರೆ ಈ ಓದಿಗೆ ಸಮಯ ಎಲ್ಲಿ ಸಿಗ್ತದೆ
1: ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ತನಕ ಪ್ರಾಕ್ಟೀಸ್ ಆಗ್ಬಿಡುತ್ತೆ ಆಮೇಲೆ ಸ್ನಾನ ಎಲ್ಲ ಮಾಡು ತಿಂಡಿ ಎಲ್ಲ ಆದ್ಮೇಲೆ ಕ್ಲಾಸ್ ಬರ್ಲಿಕ್ಕೆ ಬೇಜಾರಾಗ್ಬಿಡ್ತದೆ ಸ್ವಲ್ಪ ನಿದ್ರೆ ಬಂದಾಗ ಆಗ್ತದೆ ಆದ್ರೂ ಕ್ಲಾಸ್ ಬಂದು ಸ್ವಲ್ಪ ಕೇಳ್ತೀವಿ ಅಷ್ಟೇ ನಿದ್ರೆ ಬಂದಾಗ ಆಗ್ತದೆ ಸ್ವಲ್ಪ ಸ್ವಲ್ಪ ಹೋಗ್ತದೆ ಹಾಗೆ ಅಷ್ಟೇ ಆಮೇಲೆ ಮಧ್ಯಾಹ್ನ ಊಟ ಆದ್ಮೇಲೆ ಸ್ವಲ್ಪ 2-3 ಗಂಟೆ ತನಕ ಕ್ಲಾಸ್ ಹೋಗ್ತೇವೆ 3:30 ತನಕ ಸ್ಟಾರ್ಟ್ ಆಗ್ತದೆ
0: ಎಲ್ರಿಗೂ 3:30 ಬಿಡ್ತಾರ ಅಥವಾ ನಿಮ್ಗೆ ಮಾತ್ರ ಬಿಡೋದಾ ಕ್ರೀಡೆ
1: ಒಬ್ಬರಿಗೆ ಒಂದೊಂದು ಟೈಮ್ ಇರ್ತದೆ ನಾವು ಮೊದ್ಲು ಹೋಗ್ತೀವಿ
0: ಈಗ ಬೇಸಿಗೆಯಲ್ಲಿ ರಜಾ ಇರ್ತದೆ ಒಂದು ಸೆಮಿಸ್ಟರ್ ಅಥವಾ ಮುಗಿದ ನಂತರ ಇನ್ನೊಂದು ಸೆಮಿಸ್ಟರ್ ನಡುವಲ್ಲಿ ಗ್ಯಾಪ್ ಇರ್ತದೆ ಅಂತ ಸಮಯದಲ್ಲಿ ಜಾಸ್ತಿ ಪ್ರಾಕ್ಟೀಸ್ ಮಾಡುದು ಅಂತ ಇದೆಯೋ 3 ಗಂಟೆ ಬದಲು 4 ಗಂಟೆ ಮಾಡುದು ಅಂತ
1: ಆ ಟೈಮಲ್ಲಿ ಮನೆ ಬದಿಗೆ ಇರ್ತದೆ ಅಲ್ಲ ಇಲ್ಲಿ ಪ್ರಾಕ್ಟೀಸ್ ಏನೂ ಇರುವುದಿಲ್ಲ ಅದಕ್ಕೆ ಬೆಳಗ್ಗೆ ಸ್ವಲ್ಪ ವಾರಂ ಮಾಡ್ತೀವಿ ಸಂಜೆ ಅಡಿಯಲ್ಲಿ ಅಂತ ಊರಲ್ಲೇ ಮಕ್ಕಳೆಲ್ಲ ಆಟ ಆಡ್ತಿರ್ತೀವಿ ನಮ್ಮ ಡೈಲಿ ಏನಾದರೂ
0: ಈಗ ಕ್ರೀಡೆಯಲ್ಲಿ ತೊಡಗಿಸಿಕೊಡುವುದರಿಂದ ಆರೋಗ್ಯ ಯಾವ ರೀತಿ ಸುಧಾರಿಸುತ್ತದೆ
1: ಕ್ರೀಡೆಯಲ್ಲಿ ಇದ್ರೆ ಆರೋಗ್ಯ ಎಲ್ಲ ಒಳ್ಳೇದಿರ್ತದೆ ನಾನು ಹೀಗೆ ಸ್ವಲ್ಪ ಆರೋಗ್ಯವಾಗಿದ್ದೆಂದ್ರೆ ನನಗೆ ಸ್ಪೋರ್ಟ್ಸ್ ಅಲ್ಲಿ ಇದ್ದೆ ಅಂತೇಳಿ ಆರಾಮಿರ್ತದೆ ಡೈಲಿ ಯಾವಾಗುವ ಸ್ಪೋರ್ಟ್ಸ್ ಎಪ್ಪ ನಂಗೆ ಒಳ್ಳೆ ಬಾಡಿನೂ ಸರಿ ಉಂಟು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಲಾಗ್ತದೆ ನಂಗೆ
0: ಈಗ ಕ್ರೀಡೆಯಲ್ಲಿ ತೊಡಗಿಸಿಕೊಂಡ ಹಾಗೆ ಮುಂದೆ ಏನ್ ಮಾಡ್ಬೇಕು ಅಂತಿದ್ವಿ
1: ಹೀಗೆ ಮುಂದೆ ಸ್ಪೋರ್ಟ್ಸ್ ಮಾಡ್ತಾ ಮೆಡಲ್ ಮಾಡ್ತಾ ಹಿಂಗೆ ಒಳ್ಳೆ ಜಾಬ್ ಏನಾದ್ರು ಟ್ರೈ ಮಾಡ್ಬೇಕು ಅಂತ ಆಸೆ ಉಂಟು
0: ಅಂದ್ರೆ ಕ್ರೀಡೆಯನ್ನೇ ಆಧಾರವಾಗಿ ಇಟ್ಟುಕೊಂಡು ಪ್ರಾಶಸ್ತಿ ಕೂಡ ಕೊಡ್ತಾರೆ
1: ಕ್ರೀಡೆಯಲ್ಲೇ ಅದೇ ಕ್ರೀಡೆಯಲ್ಲೇ ಸುಮಾರು ರಜೆ ಎಲ್ಲ ಬಂದಿದೆ ಹಾಕಿದ್ದೆ ನಾನು ಸ್ಪೋರ್ಟ್ಸ್ ಬಗ್ಗೆ ಅದೇ ಸ್ಪೋರ್ಟ್ಸ್ ಅಲ್ಲೇ ಏನಾದ್ರು ಮಾಡ್ಬೇಕಂತ ಆಸೆ ಉಂಟು
0: ಈಗ ಮನೆಯವರ ಒಂದು ಪ್ರೋತ್ಸಾಹ ಎಲ್ಲ ಹೇಗಿದೆ ಮತ್ತೆ ನಿಮ್ಮ ಕಾಲೇಜಿನಲ್ಲಿ ಹೇಗೆ ಪ್ರೋತ್ಸಾಹ ಕೊಡ್ತಾರೆ
1: ಮನೆಯಲ್ಲೂ ಅಡ್ಡಿಲ್ಲ ನಾ ಇಲ್ಲಿ ಸ್ಪೋರ್ಟ್ಸ್ ಹೋಗ್ತಂದ್ರೆ ಹಂಗೆ ದುಡ್ಡೆಲ್ಲ ಕೊಟ್ಟು ಕಳಿಸ್ತಾರೆ ಹೆಂಗೆ ಒಳ್ಳೆ ಅಂತ ಹೇಳುದಿಲ್ಲ ಈಗ ಅಲ್ಲಿದ್ದೆ ಅಂತ ಹೇಳಿದ್ರು ಕಾಲ್ ಮಾಡ್ತಾರೆ ಡೈಲಿ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅಂತ ಈ ಕಾಲೇಜಲ್ಲಿ ಕೂಡ ಪ್ರಿನ್ಸಿಪಲ್ ಒಳ್ಳೆ ಹಿಂಗೆ ನಮ್ಮ ಊಟದ ವ್ಯವಸ್ಥೆ ಎಲ್ಲ ಫುಡ್ ಎಲ್ಲ ಒಳ್ಳೆ ವ್ಯವಸ್ಥೆ ಮಾಡ್ತಾರೆ ಇಲ್ಲಿ ಡೈಲಿ ಆರ್ಕೆಮಿಸ್ತವರು ನಮ್ಗೆ ಒಳ್ಳೆ ಪ್ರಾಕ್ಟೀಸ್ ಕೊಡ್ತಾರೆ ಡೈಲಿ ಮಾರ್ನಿಂಗ್ ಬರ್ತಾರೆ ಅವರು 6 ಗಂಟೆಗೆ 6 ಗಂಟೆಯಿಂದ 8:30 9 ಗಂಟೆ ಕ್ಲಾಸ್ ನಮ್ಮ ಪ್ರಾಕ್ಟೀಸ್ ಹುಡ್ಕ ಮತ್ತು ಕಾಲೇಜ್ ಬರ್ತಾರೆ ಅವರು ಸಂಜೆನೂ 3:30 ನಮ್ಮ ಸಂತಿಗೆ ಇರ್ತಾರೆ ಸಂಜೆ 6 ಗಂಟೆ ನಮ್ಮ ಪ್ರಾಕ್ಟೀಸ್ ಮಾಡ್ತೀವಿ ನಮ್ಮ ಸಂತಿಗೆ ಇರ್ತಾರೆ
0: ಈಗ ಕ್ರೀಡಾಕೂಟಕ್ಕೆ ಹೋದಾಗ ಬೇರೆ ರಾಜ್ಯಗಳಿಗೆ ಎಲ್ಲ ಬೇರೆ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ ಸಾಯಂಕಾಲದ ಹೊತ್ತು ಅಂತ ಹೇಳಿ
1: ಬೆಳಗ್ಗೆ ಇರ್ತವೆ ಎಲ್ಲ ಸಂಸ್ಕೃತಿಕ ಕಾರ್ಯಕ್ರಮ
0: ಬೇರೆ ರಾಜ್ಯದ ಕ್ರೀಡಾಪಟುಗಳ ಜೊತೆಗೆಲ್ಲ ಒಂದು ಮಿಂಗಲ್ ಆಗೋದಿದೆಯಾ
1: ಹಾಗೇನಿಲ್ಲ ಸ್ವಲ್ಪ
0: ಇವೆಂಟ್
1: ಮಾತಾಡ್ತೀವಿ ಅಷ್ಟೇ ಸ್ವಲ್ಪ ಸ್ವಲ್ಪ ಮಾತಾಡ್ತೀವಿ
0: ಇಲ್ಲದಿದ್ರೆ ಅವರವರ ಪಾಡಿಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ
1: ಅವ್ರ ಇವೆಂಟ್ ಇರ್ತದೆ ಅಲ್ಲ ಹೆದರಿಕೆ ಇರ್ತದೆ ಸ್ವಲ್ಪ ಇವೆಂಟ್ ಎಲ್ಲ ಮುಗಿದ್ಮೇಲೆ ಫ್ರೀ ಆಗಿಬಿಡ್ತದೆ
0: ಇವೆಂಟ್
1: ನಾವೇ ಮಾತಾಡ್ತೀವಿ
0: ಸರ್ ಈಗ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಏನು ಹೇಳೋದಕ್ಕೆ ಬಯಸಿದ್ರಿ ಅಂದ್ರೆ ಈಗ ಇಂಥ ಒಂದು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮುಂದೆ ನಿಮ್ಮ ಭವಿಷ್ಯಕ್ಕೂ ಕೂಡ ಒಳ್ಳೇದು ಅಂತ ಹೇಳ್ತೀರಾ
1: ಹೌದು ಸರ್ ಈಗ ಇಲ್ಲಿ ಪ್ರಾಕ್ಟೀಸ್ ಬರ್ತಾರೆ ಎಲ್ಲ ಹುಡುಗರು ಈಗ ನನ್ನ ಸಂತಿಗೆ ಅಲ್ಲಿ ಡೈಲಿ ಎಲ್ಲ ಮಾಡ್ತಿರ್ತಾರೆ ಅಡ್ಜಸ್ಟ್ ಮಾಡ್ತಾರೆ ವಾರಂ ಪಲ್ಲ ನಮ್ಮ ಸಂತಿಗೆ ಮಾಡ್ತಾರೆ ಎಲ್ಲರೂ ಒಟ್ಟಿಗೆ ಅವರು ಹಿಂಗೆ ಸ್ಪೋರ್ಟ್ಸ್ ಎಲ್ಲ ಅಷ್ಟಿಲ್ಲ ಈ ಸಲ ಬಂದರೆ ಒಳ್ಳೆ ಹುಡುಗರು ಸರ್ ಮೆಡಲ್ ಮಾಡ್ಲಿಕ್ಕಂತ ಕಾಯ್ತಾ ಇದಾರೆ ಸ್ವಲ್ಪ ಈಗ ಎಲ್ಲರಿಗೂ ಪ್ರಾಕ್ಟೀಸ್ ಕೊಡ್ತಾ ಇದಾರೆ ಡೈಲಿ ಯಾವತ್ತು
0: ಈಗ ಹರ್ಡಲ್ಸ್ ಅಲ್ಲದೆ ಬೇರೆ ಯಾವ ಹವ್ಯಾಸ ಇದೆ
1: ಹವ್ಯಾಸ ಅಂದ್ರೆ ಈಗ ಅಷ್ಟೇನಿಲ್ಲ ಜಂಪ್ ಮಾಡ್ತೀವಿ ಅದು ಬಿಟ್ಟರೆ 400 ಹರ್ಡಲ್ಸ್ ಮಾಡ್ತಿದ್ವಿ ಅಷ್ಟೇ 400 ಹರ್ಡಲ್ಸ್ ಅದು ಸ್ಟೇಟ್ ಅಲ್ಲಿ ಮೆಡಲ್ ಆಗಿದೆ 110 ನನ್ನ ಮೇನ್ ಇವೆಂಟ್ 400 ಹರ್ಡಲ್ಸ್ ಮಾಡ್ತಾ ಇರ್ತಾನೆ
0: ಈಗ ಹರ್ಡಲ್ಸ್ ಅಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾರೆ
1: ಹರ್ಡಲ್ಸ್ ಅಷ್ಟೇ ಆಮೇಲೆ ರಿಲೇ ಸ್ಟೇಟ್ ಮೆಡಲ್ ಆಗಿದೆ ರೀಲ್ ಎಲ್ಲ ಓಡ್ತಾರೆ
0: ನಿಮ್ಮ ತಂಡದ ಉಳಿದ ಸದಸ್ಯರು ಕೂಡ
1: ಸಹಕರಿಸ ಎಲ್ಲ ಉಂಟು ಅವರ ಪಿಯುದಿಂದ ಒಂದು ಟೀಮ್ ಉಂಟು ರಿಲೇದಲ್ಲಿ ನಮ್ದು ಪಿಯುದಲ್ಲೂ ಮೆಡಲ್ ಮಾಡ್ತಾ ಬಂದ್ವಿ ಯೂನಿವರ್ಸಿಟಿ ಅಲ್ಲೂ ಗೋಲ್ಡ್ ಮೆಡಲ್ ಆಗಿದೆ ನಮ್ದು ಈ ಸಲ ಅದೇ ಗೋಲ್ಡ್ 4 ಜನ ಇದೆ ಪಿಯುದಿಂದ ಬಂದರು
0: ಒಳ್ಳೇದು ಈಶ್ವರ ನಾರಾಯಣ ಗೌಡ ಅವರೇ ರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿದೆ ಜೊತೆಗೆ ಇದು ಹರ್ಡಲ್ಸ್ ನಲ್ಲಿ ವಿಶೇಷವಾದಂತಹ ಒಂದು ಗಮನವನ್ನು ಕೊಟ್ಟು ಕ್ರೀಡೆಯನ್ನು ಆಸಕ್ತಿಯಿಂದ ತೊಡಗಿಸಿಕೊಂಡಿದ್ದಿ ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ
1: ಥ್ಯಾಂಕ್ ಯು ಸರ್
2: ರಾಷ್ಟ್ರಮಟ್ಟದ ಯುವ ಕ್ರೀಡಾಪಟು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಈಶ್ವರ್ ನಾರಾಯಣಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಸಂದರ್ಶಕರು ಟಿಎಸ್ ಪ್ರಸಾದ್
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್ ಕಜ್ಜಿ ಹುಳುಕಟ್ಟಿ ಸಾಯಿ ಬಾಲ್ ಸುಳ್ಳೇ ಗಜಕರ್ಣ ಸಾಯಿ ಬಾಲ್ ಕೆಸರು ಹುಣ್ಣ
4: ಸಾಯಿ ಬಾಲ್ 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್
2: ಯುವವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಯುವ ಪ್ರತಿಭೆ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ ಆಕಾಶ್ ರಾಮದಾಸ್ ಪೋಪತಿಯವರೊಂದಿಗೆ ಸಂದರ್ಶನ
0: ಆಕಾಶ್ ರಾಮದಾಸ್ ಪೋಪ್ಲಿ ಅವರೇ ನಮಸ್ಕಾರ
5: ನಮಸ್ಕಾರ ಸರ್
0: ಯುವಕರಾಗಿದ್ದೀರಿ ಸ್ವಉದ್ಯೋಗ ಮಾಡಬೇಕು ಎನ್ನುವಂತ ಒಂದು ಆಸಕ್ತಿಯು ಕೂಡ ನಿಮಗಿದೆ ಕಳೆದ 3 ವರ್ಷಗಳಿಂದ ಸ್ವಉದ್ಯೋಗವನ್ನ ಮಾಡ್ತಾ ಇದ್ದೀರಿ ಅದರಲ್ಲೂ ಹಳಿಯಾಳದಲ್ಲಿರುವಂತಹ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಅಥವಾ ಸ್ವಉದ್ಯೋಗ ತರಬೇತಿ ಕೇಂದ್ರದಲ್ಲಿ ನೀವು ತರಬೇತಿಯನ್ನ ಪಡ್ಕೊಂಡಂತವರು ಈ

0: ತರಬೇತಿಯ ಬಗ್ಗೆ ಹೇಳಿ, ಇದರಲ್ಲಿ ನಿಮಗೆ ಹೇಗೆ ಆಸಕ್ತಿ ಬಂತು, ತರಬೇತಿಯ ಒಂದು ಮಹತ್ವ ಏನು, ಯಾಕಾಗಿ ನಾವು ತರಬೇತಿಯನ್ನ ಪಡಿಬೇಕು ಅಂತ?
1: ತರಬೇತಿ ಯಾಕೆ ಬೇಕಂದ್ರೆ ಸರ್, ಈಗ ನಾವು ನಾರ್ಮಲ್ ಆಗಿ ಸರ್ ಅನ್ಸ್ಕಿಲ್ಡ್ ಪರ್ಸನ್ಸ್ ಇರ್ತದೆ ಸರ್, ನಮ್ಗೆ ಯಾವ್ದೇ ತರ ಸ್ಕಿಲ್ಸ್ ಇರಲ್ಲ ಸರ್. ಇವಾಗ ನಾವು ಸ್ವ ಉದ್ಯೋಗ ಮಾಡ್ಬೇಕಂದ್ರೆ ನಮ್ಗೆ ಏನಾದ್ರು ಒಂದು ಸ್ಕಿಲ್ ಬೇಕು ಸರ್. ಸ್ಕಿಲ್ ಮಚ್ ಅಂಡ್ ಮೋರ್ ಇಂಪಾರ್ಟೆಂಟ್ ಆಗುತ್ತೆ ಸರ್. ಸೊ ಯಾವ್ದೋ ಒಂದು ನಾವು ಒಂದು ಉದ್ಯೋಗ ನಾವು ಕಲ್ತಾಗ ಸ್ವ ಉದ್ಯೋಗವಾಗಿ ನಾವು ಏನಾದ್ರು ಒಂದು ಸ್ವಂತ ಪ್ರಾರಂಭ ಮಾಡಬಹುದು ಸರ್. ಅದಕ್ಕೋಸ್ಕರ ಸ್ಕಿಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಅದೇ ನಮ್ ಕೆನರಾ ಬ್ಯಾಂಕ್ ದೇಶಪಾಂಡೆ ಆಸಿಟಿ ಒಳಗೆ ಸರ್ ಗುಡ್ ಸ್ಕಿಲ್ ಹೇಳ್ಕೊಡುವಂತ ಸರ್ಗಳು, ಟೀಚರ್ಸ್ ಸರ್, ಮತ್ತೆ ಅಲ್ಲಿ ಮ್ಯಾನೇಜ್ಮೆಂಟ್ ಎಲ್ಲ ತುಂಬಾ ಸಪೋರ್ಟಿವ್ ಆಗಿದೆ ಸರ್. ಸೊ ಅಲ್ಲಿ ಹೋದ್ರೆ ನೀವು ಸ್ವಯಂ ಉದ್ಯೋಗ ಮಾಡಕ್ಕೆ 100% ನಾನು ಹೇಳ್ತೇನೆ ಸರ್, ನೀವು ಆರಾಮ್ಸೆ ಅಲ್ಲಿ ಕಲ್ತು ಒಂದು ಸ್ವ ಉದ್ಯೋಗವನ್ನು ಸ್ಟಾರ್ಟ್ ಮಾಡಬಹುದು ಸರ್, ಮತ್ತೆ ನಿಮ್ಮ ಫ್ಯೂಚರ್ ನೀವು ಡೆವಲಪ್ ಮಾಡ್ಕೋಬಹುದು ಸರ್.
0: ಈಗ ಮೋಟರ್ ರಿವೈಂಡಿಂಗ್ ಅನ್ನ ನೀವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನ್ ಕಾರಣ?
1: ಬೇಸಿಕಲಿ ಸರ್ ನಂದು ಐಟಿ ಎಲೆಕ್ಟ್ರಿಷಿಯನ್ ಆಗಿತ್ತು ಸರ್, ನಂಗೆ ಎಲೆಕ್ಟ್ರಿಕಲ್ ಒಳಗೆ ತುಂಬಾ ವರ್ಕ್ ಮಾಡಬೇಕು ಅಂತ ಹೇಳಿ ನಂಗೆ ತುಂಬಾ ಇಷ್ಟ ಆಯ್ತು ಸರ್. ಅದ್ರೊಳಗೆ ಮೋಟರ್ ರಿವೈಂಡಿಂಗ್ ಬ್ಯಾಚ್ ಯಾಕಪ್ಪ ಅಂತಂದ್ರೆ, ಸೊ ಇವಾಗ ನಮ್ಮ ಹಳ್ಳಿ ಸುತ್ತಮುತ್ತ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ಸರ್ ಆಲ್ಮೋಸ್ಟ್ ಬೋರ್ವೆಲ್ಸ್ ಜಾಸ್ತಿ. ಸೊ ಮೋಟರ್ ರಿವೈಂಡಿಂಗ್ ಮಾಡಿ ರಿವೈಂಡಿಂಗ್ ನಾನು ಕಲಿಬೇಕು, ರೈತರಿಗೂ ಸುತ್ತ ನಾನು ಕಡಿಮೆ ಖರ್ಚದಲ್ಲಿ ದಿ ಬೆಸ್ಟ್ ಕ್ವಾಲಿಟಿ ಒಳಗಡೆ ಅವ್ರಿಗೆ ರಿವೈಂಡಿಂಗ್ ಮಾಡಿಕೊಡ್ಬೇಕು, ಮೋಟರ್ನ ಪಂಪ್ ಸೆಟ್ ಇನ್ಸ್ಟಾಲೇಷನ್ ಮತ್ತೆ ರಿಪೇರಿ ಎಲ್ಲ ಮಾಡಬೇಕು. ಅದ್ರ ಜೊತೆಗೆ ಈ ಮೋಟಾರ್ ರಿವೈಂಡಿಂಗ್ ಬ್ಯಾಚಸ್ ಅನ್ನು ಹಳ್ಳಿ ಸುತ್ತಮುತ್ತ ಸ್ಕಿಲ್ಸ್ ಕಡಿಮೆ ಜನ ಇದೆ ಸರ್. ಸೊ ಆ ಸ್ಕಿಲ್ ನಾನು ಕಲಿತೆ ಅಂದ್ರೆ ಆದಷ್ಟು ಜಾಸ್ತಿ ನಾನು ಅದ್ರೊಳಗೆ ಲಾಭ ಪಡ್ಕೋಬಹುದು, ಜನರಿಗೆ ನಾನು ಆದಷ್ಟು ಸೇವೆನೂ ಮಾಡಬಹುದು ಅದರಿಂದ ಅಂತ ಹೇಳಿ ಆ ಮೋಟರ್ ರಿವೈಂಡಿಂಗ್ ಅಂಡ್ ರಿಪೇರ್ ಸರ್ವಿಸಸ್ ಬ್ಯಾಚ್ ನ ಕಲ್ತಿದ್ದೀನಿ ಸರ್. ಅದ್ರ ಜೊತೆಗೆ ಹೋಮ್ ವೈರಿಂಗ್, ಎಲೆಕ್ಟ್ರಿಕಲ್ ಅಪ್ಲಾಯನ್ಸಸ್ ರಿಪೇರ್ಸ್ ಅದು ಮಾಡ್ತೇನೆ ಸರ್, ಮತ್ತೆ ಅದ್ರ ಜೊತೆಗೆ ಎಲೆಕ್ಟ್ರಿಕಲ್ ಸೇಲ್ಸ್ ಸರ್ವಿಸ್ ಮಾಡ್ತೇನೆ ಸರ್.
0: ಈ ಮೋಟರ್ ರಿವೈಂಡಿಂಗ್ ಅಂದ್ರೆ ಏನು ಆಕ್ಚುಲಿ?
1: ಸೊ ಮೋಟರ್ ಅಂದ್ರೆ ಈಗ ಸಬ್ಮರ್ಸಿಬಲ್ ಮೋಟರ್ ಇರ್ತಾವ ಸರ್, ಕೊಳೆ ಬಾವಿ ಅಂತೇಳಿ, ಕೊಳೆ ಬಾವಿ ಒಳಗಿರುವಂತಹ ಸಬ್ಮರ್ಸಿಬಲ್ ಮೋಟರ್ ಸರ್. ಅದು 3 ಫೇಸಿಂದ ಇರುತ್ತೆ ಸರ್. ಅದರೊಳಗಡೆ ಬುಷ್ ಇಲ್ಲ ಜಾಮ್ ಮಾಡಿ ಅಥವಾ ವಾಟರ್ ನೀರು ಒಳಗಡೆ ಇರಲಿಲ್ಲ ಅಂದ್ರೆ ಬೋರ್ ಒಳಗೆ ನೀರಿಲ್ಲ, ಬುಷ್ ಜಾಮ್ ಆಗಿರ್ತದೆ, ವೋಲ್ಟೇಜ್ ವೇರಿಯೇಷನ್ ಆಗಿರುತ್ತೆ, ಆತರ ಪ್ರಾಬ್ಲಮ್ ಆಗಿ ಶಾರ್ಟ್ ಸರ್ಕ್ಯೂಟ್ ಇಂದ ಒಳಗಡೆ ವೈಂಡಿಂಗ್ ಎಲ್ಲ ಸುಟ್ಟು ಬಿಡುತ್ತೆ ಸರ್. ಆತರ ಇದ್ದಾಗ ಪಂಪ್ ಆನ್ ಮಾಡಕ್ಕಾಗಲ್ಲ, ಆನ್ ಮಾಡಿ ಸುಟ್ಟು ಬಿಡುತ್ತೆ ಸರ್, ನೀರು ಬರಲ್ಲ. ಸೊ ಅದನ್ನ ಹೊರಗಡೆ ತೆಗೆದು ಅದನ್ನ ಪಂಪ್ ಬುಷ್ ಎಲ್ಲ ಹೊಸದಾಕಿ ರಿವೈಂಡಿಂಗ್ ಮಾಡಿ ಅದನ್ನ ಮತ್ತೆ ಆಸ್ ಇಟ್ ಇಸ್ ರೆಡಿ ಮಾಡಿ ಪಂಪ್ ಜೊತೆಗೆ ನಾವು ಮತ್ತೆ ಇನ್ಸ್ಟಾಲೇಷನ್ ಮಾಡ್ತೇವೆ ಸರ್. ಸೊ ಅದ್ರ ಮೂಲಕ ಮತ್ತೆ ರೈತರಿಗೆ ನೀರು ಬರುತ್ತೆ ಸರ್, ಅವರ ಎಲ್ಲ ಹೊಲದೊಳಗೆ ನೀರು ಬಿಡ್ಕೋಬೇಕಂತ ಹೇಳಿ ಸರ್. ಅದಕ್ಕೋಸ್ಕರ ನಾನು ಮೋಟರ್ ರಿವೈಂಡಿಂಗ್ ಬ್ಯಾಚ್ ಕಲಿತು ಅದನ್ನ ಪ್ರಾರಂಭ ಮಾಡಿದ್ದೀನಿ ಸರ್.
0: ಈಗ ಸಬ್ಮರ್ಸಿಬಲ್ ಪಂಪ್ ಮತ್ತು ಹೊರಗಡೆ ಇಡುವಂತಹ ಒಂದು ಪಂಪ್, ಇದಕ್ಕೆ ಏನು ವ್ಯತ್ಯಾಸ?
1: ಸಬ್ಮರ್ಸಿಬಲ್ ಪಂಪ್ ಅಂದ್ರೆ ಸರ್ ಅದು ನೀರು ಕೊಳೆ ಬಾವಿ ಇರುವಂತಹ ಪಂಪ್ ಸರ್, ನೀರು ಬೇಕೇ ಬೇಕು, ನೀರು ಇಲ್ಲ ಸ್ಟಾರ್ಟ್ ಮಾಡಿದ್ರೆ ಸುಟ್ಟು ಹೋಗುತ್ತೆ,
0: ಬಾವಿ ಕೂಡ ಹಾಕ್ತಾರೆ.
1: ಹಾ, ಬಾವಿ ಬೇಕಾದ್ರೆ ಹಾಕ್ಬೋದು ಸರ್ ಅದು ಸಬ್ಮರ್ಸಿಬಲ್ ಒಳಗೆ ಬರುತ್ತೆ ಸರ್ ಅದು. ಆಮೇಲೆ ಈ ಮೊನೋಬ್ಲಾಕ್ ಮೋಟರ್ಸ್ ಅಂತ ಬರ್ತಾವೆ ಸರ್, ಅಂದ್ರೆ ಇಂಡಕ್ಷನ್ ಮೋಟರ್ಸ್ ಅಂತ ಹೇಳಿ ಈ ಇಂಡಸ್ಟ್ರಿ ಒಳಗೆಲ್ಲ ಯೂಸ್ ಮಾಡ್ತಾರೆ, ಅಥವಾ ಮೊನೋಬ್ಲಾಕ್ಸ್ ನಾವು ಇವಾಗ ಮನೆಯೊಳಗೆಲ್ಲ ಯೂಸ್ ಮಾಡ್ತೇವೆ ಸರ್, ಹಾಫ್ HP 1 HP ಮೋಟರ್ಗಳು ಯೂಸ್ ಮಾಡ್ತೇವೆ ಸರ್. ಅವೆಲ್ಲ ನೀವು ಹೊರಗಡೆ ಇರುವಂತಹ ಮೋಟರ್ಗಳು ಸರ್, ಅದಕ್ಕೆ ಬಾವಿ ಪಕ್ಕದಲ್ಲಿ ಇಟ್ಟು ನೀರನ್ನ ಜಕ್ಕೊಂಡು ಲಿಫ್ಟ್ ಮಾಡಬಹುದು ಸರ್. ಇದು ಸಬ್ಮರ್ಸಿಬಲ್ ಹೆಂಗಿರುತ್ತೆ ಅಂದ್ರೆ ಸರ್, ಕೊಳೆ ಬಾವಿಗಳಲ್ಲಿ ನೀರನ್ನ ಕಳಿಸಿ ಎಲ್ಲ ವೈರ್ಗಳೆಲ್ಲ ಕಳಿಸಿ ಅದರಿಂದ ಪಂಪ್ ಸ್ಟಾರ್ಟ್ ಮಾಡಿ ನೀರನ್ನ ಮೇಲ್ಗಡೆ ತಗೊಂಡು ಸರ್, ಇದ್ರ ಪ್ರಕ್ರಿಯೆ ಸಬ್ಮರ್ಸಿಬಲ್ ಅಂತ ಸರ್. ಮೇಲ್ಗಡೆ ಇರುವಂತಹ ಇಂಡಕ್ಷನ್ ಮೋಟರ್ಸ್ ಅಥವಾ ಮೊನೋಬ್ಲಾಕ್ ಮೋಟರ್ಸ್ ಅನ್ನು ಕರೀತಾರೆ ಸರ್.
0: ಇದಕ್ಕೆ ವ್ಯತ್ಯಾಸ ಏನು ಮತ್ತು ಇದರ ಅನುಕೂಲತೆ ಏನು?
1: ಈ ಹೊಲದೊಳಗೆಲ್ಲ ಸರ್ ಈಗ 3 ಫೇಸ್ ಮೋಟರ್ಸ್ ಯೂಸ್ ಮಾಡ್ಬೇಕು ಸರ್. ಕೊಳೆ ಬಾವಿ ಅನುಕೂಲಿಸಿ ಸಬ್ಮರ್ಸಿಬಲ್ ಮೋಟರ್ಸ್ ಹಾಕ್ಬೋದು ಸರ್. ಹಾಕಿ ನೀರು ತರಬೇಕು ಸರ್, ಅದಕ್ಕೆಲ್ಲ ಅಷ್ಟು 300, 400, 500 ಫೀಟ್ ಅಷ್ಟು ಡೀಪ್ ಆಗಿ ಪೈಪ್ ಎಲ್ಲ ಹಾಕಿ ಮೇಲ್ಗಡೆ ಮೋಟರ್ ಇಟ್ಟು ಜಗ್ಗಕ್ಕೆ ಬರಲ್ಲ ಸರ್. ಅದೇ ಸಬ್ಮರ್ಸಿಬಲ್ ಒಳಗಡೆ ಕಳಿಸ್ಬಿಟ್ರೆ ಪೈಪ್ ಮೇಲ್ಗಡೆ ಅಟ್ಯಾಚ್ ಮಾಡಿರ್ತದೆ ಸರ್, ಪಂಪಿಗೆ ನೀರು ಬರುತ್ತೆ ಸರ್ ಅದು ಈಸಿಲಿ. ಅದಾದ್ಮೇಲೆ ಇದು ಕಡಿಮೆ ಖರ್ಚು ಆಗುತ್ತೆ ಸರ್. ವೈಂಡಿಂಗ್ ರಿವೈಂಡಿಂಗ್ ಕೂಡ ನೀವು ಬುಷ್ ಆಗಲಿ ರಿವೈಂಡಿಂಗ್ ಆಗಲಿ ಆಲ್ಮೋಸ್ಟ್ ನಿಮ್ಗೆ ಖಾತೆ ಚಲೋ ಒಳ್ಳೆ ಕ್ವಾಲಿಟಿ ಒಳಗೆ ಬೇಕಪ್ಪ ಅಂದ್ರೆ 2.5-3 ಸಾವಿರ ಒಳಗಡೆ ಕಡಿಮೆ ಖರ್ಚು ಒಳಗಡೆ ಒಬ್ಬ ರೈತರಿಗೆ ಒಂದು 5 ವರ್ಷ, 6 ವರ್ಷ, 7 ವರ್ಷ ಈ ತರ ಚೆನ್ನಾಗಿ ಪಂಪ್ ನೀರನ್ನ ಎತ್ಕೊಳ್ಳಕ್ಕೆ ಯೂಸ್ ಮಾಡಬಹುದು ಸರ್. ಇಂಡಕ್ಷನ್ ಮೋಟರ್ ಏನಾಗುತ್ತೆ ಸರ್, ಇದು 1/2 HP ಮನೆಗೋಸ್ಕರ ಅಷ್ಟೇ, ಫ್ಯಾಮಿಲಿ 2 ಫ್ಯಾಮಿಲಿ ಇರ್ತಾವ ಅಂದ್ರೆ ಅವಕ್ಕೆಲ್ಲ 1 HP, 1/2 HP ಮೋಟರ್ಸ್ ಗಳನ್ನ ಯೂಸ್ ಮಾಡ್ತಾರೆ ಸರ್. ಆಕ್ಚುಲಿ
0: ಈ ಯಾವ್ಯಾವ ಸಂದರ್ಭಗಳಲ್ಲಿ ಈ ಸಬ್ಮರ್ಸಿಬಲ್ ಪಂಪ್ ಗಳು ಹಾಳಾಗ್ತವೆ?
1: ಸಬ್ಮರ್ಸಿಬಲ್ ಪಂಪ್ ಹಾಳಾಗೋದು ಮೇನ್ ಅಂದ್ರೆ ಸರ್ ಅದ್ರೊಳಗೆ ಬುಷ್ ಇರುತ್ತೆ ಸರ್, ಒಳಗಡೆ ರೋಟರಿಗೆ ಒಂದು ಬುಷ್ ಇರುತ್ತೆ, ಆ ಬುಷ್ ಸವಿದಿರುತ್ತೆ, ಸವಿದು ಏನಾಗುತ್ತೆ ಸರ್ ಅದು ತಿರುಗಕ್ ಸರ್ ಅಟ್ಯಾಚ್ಮೆಂಟ್ ಸಿಕ್ಕಿರಂಗಿಲ್ಲ, ಆ ಕಾರಣಕ್ಕೋಸ್ಕರ ಸರ್ ಒಂದ್ಸಲ ಅದು ಸುಟ್ಟು ಹೋಗ್ಬಿಡುತ್ತೆ ಸರ್ ಮೋಟರ್. ಆಮೇಲೆ ನೀರಿಲ್ಲದೆ ನಾವು ಬೋರ್ ಚಾಲು ಮಾಡಿದ್ರೆ ಅವಾಗ ಸುಟ್ಟು ಹೋಗುದು ಸರ್. ಆಮೇಲೆ ಈ ಪ್ರಿವೆಂಟರ್ ಅಂತ ಇರ್ತಾವ ಸರ್, ಕೆಲವೊಂದು ಮೋಟರ್ಗೆ ಸೇಫ್ಟಿ ಕೊಡುವಂತ ಪ್ರಿವೆಂಟರ್ಗಳು, ಡೋರ್ ಸ್ಟಾರ್ಟರ್ ಸರ್, ಅಲ್ಲೆಲ್ಲ ಶಾರ್ಟ್ ಸರ್ಕ್ಯೂಟ್ ಯಂತ್ರನು ಕೂಡ ಅದು ಹಾಳಾಗುತ್ತೆ ಸರ್ ಅವಾಗ ಕೂಡ.
0: ಈಗ ಮೋಟರ್ ನ ಹೊರಗೆ ತೆಗೆಯೋದಕ್ಕಿಂತ ಮೊದಲೇ ನಿಮ್ಗೆ ಇಂತಹ ಕಾರಣಕ್ಕಾಗಿ ಅದು ಹಾಳಾಗಿದೆ ಅಂತ ಗೊತ್ತಾಗ್ತದೆ ಅಥವಾ ಹೊರಗೆ ತೆಗೆದ ಮೇಲೆ ನೋಡಬಹುದು?
1: ಅವಾಗ ಹೊರಗಡೆ ನಾವು ಮೋಟರ್ ನ ವೈರ್ ಗಳನ್ನ ಶಾರ್ಟ್ ಮಾಡಿ ಚೆಕ್ ಮಾಡ್ತೇವೆ ಸರ್. ಅದು ಸ್ಪಾರ್ಕ್ ಬರ್ತಾ ಇದೆ ಅಂತಂದ್ರೆ 3 ಫೇಸ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಅದಕ್ಕೋಸ್ಕರ ಹಂಗಾಗಿದೆ. ಇಲ್ಲಾಂದ್ರೆ ಮೆಗ್ಗರ್ ಇತ್ತು ಸರ್, ಮೆಗ್ಗರಿಂದ ಚೆಕ್ ಮಾಡ್ತೇವೆ ಸರ್. ಅದ್ರಿಂದ ಅದು ಅರ್ಥ ಆಗಿದೆ, ಅರ್ಥ ಆಗಿದೆ ಅಂದ್ರೆ ಅದು ಹೋಗಿದೆ ಅಂತ ಅರ್ಥ ಸರ್, ಬಾಡಿ ಶಾರ್ಟ್ ಆಗಿರುತ್ತೆ ಸರ್.
0: ಸಾಮಾನ್ಯವಾಗಿ ಈಗ ಬೋರ್ವೆಲ್ ಇಂದ ಮೋಟರ್ ನ ಹೊರಗೆ ತೆಗಿಬೇಕಿದ್ರೆ ಬಹಳಷ್ಟು ತ್ರಾಸದಾಯಕ, ತುಂಬಾ ಕೆಲಸ ಇದೆ ಅಂತ ಕೇಳಿದೀವಿ, ಇದನ್ನ ಏನಾದ್ರು ಸುಲಭ ಮಾಡಲಿಕ್ಕೆ ಸಾಧ್ಯ ಉಂಟಾ?
1: ಹಾ ಸರ್, ಈಸಿ ಇದೆ ಸರ್. ಇವಾಗೆಲ್ಲ ಟ್ರ್ಯಾಕ್ಟರ್ ಮೂಲಕ ಅದನ್ನೆಲ್ಲ ಈಗ ಅದನ್ನ ತೆಗಿತಾ ಇದೆ ಸರ್ ಹೊರಗಡೆ. ಸೊ ಅದೆಲ್ಲ ಇವಾಗ ಅರ್ಧ ತಾಸು ಟ್ರ್ಯಾಕ್ಟರ್ ಇಲ್ಲ ಸರ್, ಅದಕ್ಕೆ ಒಂದು ಚೈನ್ ಪುಲ್ಲರ್ ಅಂತ ಬರುತ್ತೆ ಸರ್, ಅದಕ್ಕೆ ಟ್ರ್ಯಾಕ್ಟರ್ ಗೇರಿಂದ ಇರುತ್ತೆ, ಅದನ್ನೆಲ್ಲ ಕನೆಕ್ಟ್ ಮಾಡಿ ಅದನ್ನ ಮೇಲ್ಗಡೆ ಆರಾಮ್ಸೆ ಮೋಟರ್ ಎತ್ತೆ ಸರ್. ಈ ಸೈಡ್ ಎಲ್ಲ 100-200

0: ಮಾಡ್ಬೇಕಾಗುತ್ತೆ ಸರ್. ದೊಡ್ಡ ಮೋಟರ್ ಅಂದ್ರೆ ಸ್ಟಾರ್ ಡೆಲ್ಟಾ ಕನೆಕ್ಷನ್ ಇರುತ್ತೆ, ಅಥವಾ ಸ್ಟಾರ್ ಮೂರೇ ತ್ರೀ ಫೇಸ್ ಅಷ್ಟೇ ಅಂದ್ರೆ ಈಗ 5 HP ಮೋಟರ್ ಇದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ಟಾರ್ ಕನೆಕ್ಷನ್ ಮಾಡಿ ಒಂದ್ ಮೇಲ್ಗಡೆ ಒಂದು RYB 3 ವೈರ್ನ ತೆಗೆದು ಅದಕ್ಕೆಲ್ಲ ಕೇಬಲ್ ಕನೆಕ್ಟ್ ಮಾಡಿ ಒಳಗಡೆ ಮತ್ತೆ ಫಿಟ್ ಮಾಡಿ ಬಿಡ್ತೇವೆ ಸರ್. ಅದಕ್ಕೆ ರಿವೈಂಡಿಂಗ್ ಮಾಡ್ತೇವೆ ಸರ್, ಯಾಕಂದ್ರೆ ಅರ್ಥ ಆಗಿರ್ಬಾರ್ದು. ಅಂದ್ರೆ ಅರ್ಥ ಆದ್ರೆ ಬಾಡಿಗೆ ಅರ್ಥ ಅಂದ್ರೆ ನೀರು ಉಪಯೋಗಿಸ್ತಾ ಕರೆಂಟ್ ಫ್ಲೋ ಆಗುವಂತ ಚಾನ್ಸಸ್ ಇರುತ್ತೆ ಸರ್. ಅದರಿಂದ ರೈತರಿಗೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾವು ಅದನ್ನೆಲ್ಲ ಚೆಕ್ ಮಾಡ್ಬಿಟ್ಟು ಮಾಡ್ತೇವೆ ಸರ್.
1: ಈಗ ಇಂಥ ಒಂದು ಮೋಟರ್ ರಿವೈಂಡಿಂಗ್ ಮಾಡುವಂತದ್ದು ಅಥವಾ ಸರ್ವಿಸಿಂಗ್ ಮಾಡುವಂತದ್ದು ಇದ್ರಂತ ಮಾಡುವುದಕ್ಕೆ ಘಟಕವನ್ನು ಸ್ಥಾಪನೆ ಮಾಡ್ಲಿಕ್ಕೆ ನೀವು ಬೇರೆ ಯಾವ್ದಾದ್ರು ಯೋಜನೆ ಸಾಲ ಪಡ್ಕೊಂಡ್ರೆ ಹೇಗೆ?
0: ಹೌದು ಸರ್, ಸ್ಟಾರ್ಟಿಂಗ್ ಸರ್ ನಾನು ಈಗ ಟ್ರೈನಿಂಗ್ ಕಂಪ್ಲೀಟ್ ಆದ್ಮೇಲೆ ಒಂದ್ ವರ್ಷ ಫೀಲ್ಡ್ ವರ್ಕ್ ಮಾಡಿದೆ ಸರ್. ಆಕ್ಚುಲಿ ಒಂದ್ ವರ್ಷ ಫೀಲ್ಡ್ ವರ್ಕ್ ಮಾಡಿ ಇಲ್ಲೊಂದು 70-80% ಫೀಲ್ಡ್ ಹೋಗೋದ್ ಕೂಡ ಬೇರೆ ಬೇರೆ ತರದ ಪ್ರಾಬ್ಲಮ್ಸ್ ಕಂಡು ಬಂದ್ವಿ ಸರ್ ನನಗೆ. ಸೊ ಆ ಪ್ರಾಬ್ಲಮ್ಸ್ ಗಳನ್ನ ಫೈಂಡ್ ಮಾಡಿ ಅದನ್ನ ಯಾತ್ರ ಒಂದು ಸಾಲ್ವ್ ಮಾಡ್ಬೇಕು ಅನ್ನೋದೆಲ್ಲ ಕಲ್ತೆ ಸರ್. ಕಲ್ತು ಅದಾದ್ಮೇಲೆ ಮಾರ್ಕೆಟಿಂಗ್ ಎಲ್ಲ ತಿಳ್ಕೊಂಡು ಯಾತ್ರ ಎಲ್ಲಿಂದ ಮೆಟೀರಿಯಲ್ ಎಲ್ಲಿಂದ ಇಂಪೋರ್ಟ್ ಮಾಡ್ಬೇಕು, ಯಾತ್ರ ಅದಕ್ಕೆ ಬೇಕಾದ ಇಕ್ವಿಪ್ಮೆಂಟ್ಸ್ ಯಾವ ಇರ್ತಾವೆ ಅದನ್ನೆಲ್ಲ ತಿಳ್ಕೊಂಡು ಅದಾದ್ಮೇಲೆ ನನ್ನ ಹತ್ರ ಒಂದು ಎಲ್ಲ ದುಡ್ದು ಒಂದ್ 2 ಲಕ್ಷ ಸೇವ್ ಮಾಡಿದ್ದೆ ಸರ್. ಆಮೇಲೆ ಬ್ಯಾಂಕ್ ಇಂತ ಇಲ್ಲಿ ಸರಿ ಹತ್ರ ಬಂದಿದ್ದೆ ಸರ್, ಕುಮಾರ್ ಸರ್ ಆರ್ಸಿಟಿ ಹೋಗಿ ಬಂದೆ, ಭೇಟಿ ಆದೆ. ಆಮೇಲೆ ಅವರು ಕೆನರಾ ಬ್ಯಾಂಕ್ ಅವರಿಗೆ ಅಪ್ರೋಚ್ ಮಾಡಿ ಅಲ್ಲಿಂದ ನಂಗೆ ಸ್ಟಾರ್ಟಿಂಗ್ 2 ಲಕ್ಷ ಲೋನ್ ಕೊಟ್ಟಿಸಿದ್ರು ಸರ್.
1: ಯಾವ ಯೋಜನೆಯಲ್ಲಿ ಇದು ಸಾಲ ಸಿಗ್ತಂಗೆ
0: ಸರ್? ಇದು ಸ್ವಯಂ ಸ್ವಾಮಿತ್ವ ಯೋಜನೆ ಸರ್.
1: ಸ್ವಾಮಿತ್ವ
0: ಅಂದ್ರೆ ಸರ್ ಬಿಸ್ನೆಸ್ ಲೋನ್ ಅಂತ ಕೊಡ್ತಾರೆ ಸರ್, ಸ್ವ ಉದ್ಯೋಗ ಸಾಲ ಅಂತ ಕೊಡ್ತಾರೆ ಸರ್ ಆ ಲೋನ್ ಸರ್. ಇದಕ್ಕೆ ಯಾವ ತರ ಗೌರ್ಮೆಂಟ್ ನ ಸಬ್ಸಿಡಿ ಏನಿರಲ್ಲ ಸರ್, 2 ಲಕ್ಷಕ್ಕೆ ಇಂಟ್ರೆಸ್ಟ್ ಇರುತ್ತೆ ಸರ್, ಅಷ್ಟು ಇಂಟ್ರೆಸ್ಟ್ ಕಟ್ಟಬೇಕು ಮತ್ತೆ ಅಸಲು ಕಟ್ಟಬೇಕಾಗುತ್ತೆ ಸರ್. ಆಮೇಲೆ ಅದನ್ನ ತಗೊಂಡು ಘಟಕವನ್ನು ಸ್ಥಾಪನೆ ಮಾಡಿದೆ ಸರ್, ಸ್ಟಾರ್ಟ್ ಮಾಡಿ ಆಮೇಲೆ ಈಗ 2 ಇಯರ್ಸ್ ಆಯ್ತು ಸರ್.
1: ಯಾವ್ದೆಲ್ಲ ಮಿಷಿನರಿ ಏನಾದ್ರು ಬೇಕಾಗ್ತದೆ ಇದಕ್ಕೆ?
0: ಮಿಷಿನರಿ ಅಂತೇನಿಲ್ಲ ಸರ್, ಇದಕ್ಕೆ ನಾರ್ಮಲ್ ಇದೆ ಸರ್, ಅಷ್ಟೊಂದು ಡಿಫಿಕಲ್ಟ್ ಕೈಲಿಂದ ಮಾಡೋ ಸರ್. ಇದು ಕೈಲಿಂದ ಮಾಡುವಂತ ಒಂದು ಪ್ರೊಸೆಸ್ ಇರುತ್ತೆ ಸರ್.
1: ಕಾಪರ್ ವೈರ್ ಅಲ್ಲಿ ತಗೊಂಡ್ಬರ್ತೀವಿ
0: ಸರ್. ಇದೆಲ್ಲ ಮೇನ್ ಹುಬ್ಳಿ ಅಂದ್ರೆ ಸರ್ ನಮ್ಗೆ ಯಾತ್ರ ಆಗೋದು ಅಲ್ಲೇ ಮೇನ್ ಡಿಸ್ಟ್ರಿಬ್ಯೂಟರ್ ಸರ್. ಸೊ ಅಲ್ಲಿಂದ ನಾವು ತಗೊಂಡ್ಬಂದು ಇಲ್ಲಿ ನಾವು
1: ಆರ್ಡರ್ ಕೊಟ್ಟರೆ ನಿಮ್ಮ
0: ಬರ್ ಸರ್ ನಮ್ಗೆ ಬೇಕಾದ ಮೆಟೀರಿಯಲ್ ಬಿಲೋ ಪಾರ್ಸಲ್ 20,000-30,000 ಎಬ್ ಆಗುತ್ತಂದ್ರೆ ನಮ್ಗೆ ಅಲ್ಲಿಂದನೇ ಪಾರ್ಸಲ್ ಬರುತ್ತೆ ಸರ್. ಅದು ಒನ್ ಡೇ ಬಿಫೋರ್ ಒಂದು ಹಾಕಿದೆ ಅಂದ್ರೆ ಮೊರ್ನೇ ದಿನ ಅಂದ್ರೆ ಬರುತ್ತೆ ಮೆಟೀರಿಯಲ್. ಸೊ ಅದನ್ನೆಲ್ಲ ತಗೊಂಡು ನಾವು ಅದನ್ನ ಇನ್ಸ್ಟಾಲೇಷನ್ ಮಾಡಿ ಮತ್ತೆ ಹೋಗಿ ಇನ್ಸ್ಟಾಲ್ ಮಾಡಿ ನೀವು ಬರಂಗ್ ಮಾಡಿ ಕೊಟ್ಬಿಡ್ತೇವೆ ಸರ್ ರೈತರಿಗೆ.
1: ಈಗ ಕಸ್ಟಮರ್ ಅನ್ನ ಸ್ಯಾಟಿಸ್ಫೈ ಮಾಡುವಂತದ್ದು ಅಥವಾ ಅವರನ್ನು ತೃಪ್ತಿ ಪಡಿಸುವಂತದ್ದು ಹೇಗೆ?
0: ಮೇನ್ ಅಂದ್ರೆ ಸರ್ ಕ್ವಾಲಿಟಿ ಆಫ್ ದ ವರ್ಕ್ ಸರ್. ಈ ಕಸ್ಟಮರ್ ಇವಾಗ ಒಂದು 3 ಸಲ ಕೊಟ್ಟು ಎಲ್ಲ ರಿಪೇರಿ ಮಾಡಿಸ್ಕೊಂಡು ಇನ್ಸ್ಟಾಲೇಷನ್ ಎಲ್ಲ ಮಾಡ್ಕೊಂಡ್ರೆ ಸೊ ಅವ್ರಿಗೆ ಮಿನಿಮಮ್ ಒಂದು 4-5 ಇಯರ್ಸ್ ಅವ್ರಿಗೆ ಯಾವ್ದೇ ತರ ಟೆನ್ಷನ್ ಇರಬಾರ್ದು ಸರ್. ಬಟನ್ ಹೊಡೆದ್ರೆ ನೀರು ಬರ್ತಾ ಇರ್ಬೇಕು ಸರ್ ಅವ್ರಿಗೆ. ಸೊ ಆ ತರ ನೀವು ಕ್ವಾಲಿಟಿ ಆಫ್ ವರ್ಕ್ ಮಾಡಿ ಕೊಟ್ರೆ ಅದೇ ತರ ಆಯ್ತು ಸರ್. ನಾವು ಸ್ಟಾರ್ಟಿಂಗ್ ಜಾಸ್ತಿ ಕ್ವಾಲಿಟಿ ಬಗ್ಗೆ ವಿಚಾರ ಮಾಡಿವಿ ಸರ್. ನಾವು ಏನ್ ಅಸೆಂಬ್ಲಿ ಮಾಡ್ತೀವಿ, ರಿವೈಂಡಿಂಗ್ ಏನ್ ಮಾಡ್ತೀವಿ, ಎಲ್ಲಾ ತರದ ಎಕ್ವಿಪ್ಮೆಂಟ್ಸ್ ಬಗ್ಗೆ ಆಗ್ಲಿ ಅದ್ರದ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ರಿವೈಂಡಿಂಗ್ ಮಾಡೋದು ಅದ್ರಾಗೆಲ್ಲ ಇರ್ತಲ್ಲ ಸರ್, ಅದೆಲ್ಲ ಮಾಡಿ ಕ್ವಾಲಿಟಿ ಆಫ್ ವರ್ಕ್ ಕೊಟ್ಟಾಗ ನಮ್ಗೆ ಒಂದರಿಂದ ಒಂದು ಈ ತರ ಸುತ್ತಮುತ್ತ ಸಾಮಾನ್ಯ ಈಗ ಇಲ್ಲಾಂದ್ರೂ 27 ಹಳ್ಳಿಗಳದ್ದು ರಿವೈಂಡಿಂಗ್ ಸುತ್ತ ನಾವೇ ಮಾಡ್ತಾ ಇದ್ದೀವಿ ಸರ್.
1: 27 ಹಳ್ಳಿಗಳಿಗೆ ಹೋಗ್ತೀವಿ
0: ಸರ್ ರಿವೈಂಡಿಂಗ್ ಮಾಡ್ಲಿಕ್ಕೆ ಸರ್. ಸಾಮಾನ್ಯವಾಗಿ ಸರ್ ದಾಂಡೇಲಿವರೆಗೂ ಹೋಗ್ತೇವೆ ಸರ್, ಅಳ್ಳಾವ್ರ ಮಠ ಹೋಗ್ತೇವೆ ಸರ್, ರಾಮನಗರ ಮಠನೂ ಬರ್ತೀನಿ ಸರ್ ರಿವೈಂಡಿಂಗ್ ಮಾಡ್ಲಿಕ್ಕೆ ಸರ್. ಮಾಡಿ ಬರ್ತೇವೆ ಸರ್. ಅದ್ರ ಜೊತೆಗೆ ಅಪ್ಲಾಯನ್ಸ್ ಸರ್, ಇದು ಹೆಂಗಿರುತ್ತೆ ಪ್ರೊಸೆಸ್ ಅಂದ್ರೆ 3-4 ಮಂತ್ಸ್ ಇಲ್ಲ ಸರ್ ಸೀಸನ್ ಸರ್. ಇದು ಅಂದ್ರೆ ರೈತರು ಈ ಸಲ ಎಲ್ಲ ಕಬ್ಬು ಬೆಳಿತಾರೆ, ಕಬ್ಬು ಬೆಳೆದ ಮೇಲೆ ನೀರು ಹಾಕ್ತಾರೆ ಸರ್, ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಬೋರ್ ಸ್ಟಾರ್ಟ್ ಮಾಡಲು ಬಂದಿರ್ತಾರೆ ಸರ್ ಅವರು. ಸರ್ ಕೆಲವೊಂದು ಸ್ಟಾರ್ಟ್ ಮಾಡ್ತಾರೆ ಸರ್. ಈ ಬಂದಿಟ್ಟಾಗ ಏನಾದ್ರೆ ಸರ್ ನಮ್ಗೆ ಸೀಸನ್ ಒಳಗೆ ಕೆಲಸ ಇರುತ್ತೆ ಸರ್, 4 ತಿಂಗಳು ಅದಾದ್ಮೇಲೆ ಕೆಲಸ ಸಿಗಲ್ಲ, ಸಬ್ಮಿಸಿಬಲ್ ಮೈನರ್ ಇರುತ್ತೆ ಸರ್, ಅದಷ್ಟೇ ಅದು ಬಾಳನಾಗಲ್ಲ. ಅದಕ್ಕೋಸ್ಕರ ನಾವು ಮಲ್ಟಿ ಸ್ಕಿಲ್ ಸರ್ ಅಂದ್ರೆ ಇದ್ರ ಜೊತೆಗೆ ಮನೆಯೊಳಗೆ ಯೂಸ್ ಮಾಡುವಂತ ಅಪ್ಲಯನ್ಸಸ್ ಗಳನ್ನ ರಿಪೇರಿ ಮಾಡೋದು, ಪೇಪರ್ಸ್ ಗಳನ್ನ ಅಸೆಂಬ್ಲಿ ಮಾಡೋದು ಇದನ್ನೆಲ್ಲ ಕಲ್ತೇವೆ ಸರ್. ಮತ್ತೆ ಹೆಚ್ಚಿಗೆ ಒಂದು ನಿಮ್ಗೆ ಇದ್ರೊಳಗಡೆ ಬೆನಿಫಿಟ್ ಜಾಸ್ತಿ ಸಿಗುತ್ತೆ, ಅಂದ್ರೆ ಲಾಂಗ್ ಟೈಮ್ ನಿಮ್ಗೆ ಬಿಸ್ನೆಸ್ ಮಾಡಬಹುದು ಸರ್. ಅದಕ್ಕೋಸ್ಕರ ಮತ್ತೆ ಇದ್ರೊಳಗಡೆ ಹೋಮ್ ಅಪ್ಲಯನ್ಸಸ್ ಬಗ್ಗೆ ಎಲ್ಲ ತಿಳ್ಕೊಂಡು ಅದನ್ನೆಲ್ಲ ಕಲ್ತು ಅದನ್ನ ಸ್ಟಾರ್ಟ್ ಮಾಡಿದ್ವಿ ಸರ್. ಅದಾದ್ಮೇಲೆ ಮನೆ ವೈರಿಂಗ್ ಸರ್, ಈ ಕನ್ಸ್ಟ್ರಕ್ಷನ್ ವೈರಿಂಗ್ಸ್ ಗಳು, 2 BHK 3 BHK ಅಪಾರ್ಟ್ಮೆಂಟ್ ವೈರಿಂಗ್ಸ್ ಈ ತರ ಎಲ್ಲ ಹಿಡಿದು ಅದನ್ನು ಮಾಡ್ತೇವೆ ಸರ್. ಹುಡುಗರು ಇದ್ದಾರೆ ಸರ್, ಈಗ ನಾನು ಫಸ್ಟ್ ಸ್ಟಾರ್ಟಿಂಗ್ ನಾನು ಒಬ್ಬನೇ ಸ್ಟಾರ್ಟ್ ಮಾಡಿ ಇಬ್ಬರು ಜನ ಇದ್ದಾರೆ ಸರ್, ಈಗ 6 ಜನ ಹುಡುಗರು ಇದ್ದಾರೆ ಸರ್.
1: ನಿಮ್ಮ ಅಂಡರ್ನಲ್ಲಿ ಅಷ್ಟು ಕೆಲಸ ಮಾಡ್ತಾರೆ?
0: ಕೆಲಸ ಮಾಡ್ತಾರೆ ಸರ್ ಹುಡುಗರು.
1: ನೀವು ಸ್ವಉದ್ಯೋಗ ಆಗುದ್ರ ಜೊತೆಗೆ ಬೇರೆಯವರಿಗೂ ಕೂಡ ಉದ್ಯೋಗ,
0: ಅವರಿಗೂ ಸಹ ಒಂದು ಸ್ವಾವಲಂಬಿ ಆಗಿ ಬದುಕಬೇಕು ಕಲಿಸಬೇಕು ಅನ್ನೋದು ನನ್ನ ಉದ್ದೇಶ ಕೂಡ ಅದೇ ಆಗುತ್ತೆ ಸರ್, ಸಂಸ್ಥೆ ಉದ್ದೇಶ ಕೂಡ ಅದೇ ಆಗುತ್ತೆ ಸರ್.
1: ಈಗ ಒಂದು ಮೋಟರ್ ನ ಒಂದು ಲೈಫ್ ಅಥವಾ ಒಂದು ಅದರ ಜೀವಿತಾವಧಿಯನ್ನು ಹೆಚ್ಚಿಸುವಂತಹದ್ದು ಅಥವಾ ಅದಕ್ಕೊಂದು ಸಲಹೆ ಏನು ನಿಮ್ದು?
0: ಆತರ ಇಲ್ಲ ಸರ್,
1: ಬೇಗ
0: ಹಾಳಾಗದೆ ಇರಂಗೆ ಯೂಸ್ ಮಾಡ್ಬೇಕಂದ್ರೆ ಸರ್ ಫಸ್ಟ್ ಮೇನ್ ಅಂದ್ರೆ ಕ್ವಾಲಿಟಿ ಆಫ್ ಮಟೀರಿಯಲ್ ಸರ್, ಅದೇ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಯಾತ್ರ ಕಂಪ್ನಿಗಿರುತ್ತೆ, ಯಾತ್ರ ಅದ್ರ ಪ್ಯಾರಾಮೀಟರ್ಸ್ ಏನಿರುತ್ತೆ ಅದೆಲ್ಲ ತಿಳ್ಕೊಂಡು ಸರ್ ಒಂದು ಗುಡ್ ಕ್ವಾಲಿಟಿ ಆಫ್ ಮಟೀರಿಯಲ್ ನಾವು ಫಸ್ಟ್ ಚಾಯ್ಸ್ ಮಾಡ್ಬೇಕು ಸರ್. ಅದಾದ್ಮೇಲೆ ಇನ್ಸ್ಟಾಲೇಷನ್ ಆದ್ಮೇಲೆ
1: ಈಗ 2 HP 3 HP 5 HP ಅಂತೆಲ್ಲ ಹೇಳ್ತಾರಲ್ಲ, ಅದು ಯಾವ ಆಧಾರದ ಮೇಲೆ ನಿರ್ಧಾರ ಆಗುದು?
0: 5 HP ಮೋಟರ್ಸ್ ಗಳೆಲ್ಲ ಸರ್ ಅವು ಹಾರ್ಸ್ ಪವರ್ ಸರ್, ಅಂದ್ರೆ ಅಷ್ಟು ಸ್ಪೀಡ್ ಒಳಗೆ ಅಷ್ಟು HP ಒಳಗೆ ಅದು ನೀರು ಎಷ್ಟು ಪುಲ್ ಮಾಡುತ್ತೆ ಸರ್ ಮೇಲೆ
1: ಜಾಸ್ತಿ.
0: ಇಲ್ಲ ಸರ್, 5 HP ನೀವು ಅಷ್ಟೇ ಮೋಟರ್ ನೀವು 5 HP ಹಾಕ್ಬೋದು, ಪಂಪ್ಗಳು ಇರ್ತವೆ ಮೇಲೆ, ಆ ಪಂಪ್ಗಳು ಇಷ್ಟು ಹೈಟ್ಗೆ ಇಷ್ಟು ಬೇಕಾಗುತ್ತೆ ಅಂತ ಹೇಳಿ ಮಾಡ್ತದೆ. V4 ಮೋಟರ್ ಒಳಗೆಲ್ಲ ಒಂದು ಫಿಂಗ್ಲರ್ 15, V6 ಒಳಗಡೆ 1:30 ಮಿನಿಮಮ್ ಈ ತರ ಇರುತ್ತೆ, ಕ್ಯಾಲ್ಕುಲೇಷನ್ ಇರುತ್ತೆ ಸರ್ ಪಂಪಿಂಗ್, ಅದರ ಆಧಾರದ ಮೇಲೆ ನಾವು ಪಂಪ್ ನ ಸೆಟ್ ಮಾಡ್ತೀವಿ ಸರ್.
1: ಆಮೇಲೆ ಟಿಪ್ಸ್ ಬಗ್ಗೆ, ಈಗ ಪಂಪ್ ಸೆಟ್ ಇದ

0: ಏನಾಗ್ತಾ ಇದೆ ಅಂದ್ರೆ 440 ವೋಲ್ಟೇಜ್ ಅದು ಮಿನಿಮಮ್ ವೋಲ್ಟೇಜ್ ಬೇಕು ಸರ್. ಅಷ್ಟು ಅದು ತ್ರೀ ಫೇಸ್ ಸಬ್ಮರ್ಸಿಬಲ್ ಓಡಬೇಕಂದ್ರೆ 440 ವೋಲ್ಟೇಜ್ ಮಿನಿಮಮ್ ಬೇಕು ಸರ್. ಅದಕ್ಕಿಂತ ಕಡಿಮೆ ಬಂದ್ರೂ ಸುತ್ತ ಅದು ಹಾಳಾಗುತ್ತೆ, ಅದಕ್ಕಿಂತ ಜಾಸ್ತಿ ಬಂದ್ರೂ ಸುತ್ತ ಅದು ಹಾಳಾಗುತ್ತೆ ಸರ್. ಅದು ಕಡಿಮೆ ಬಂದಾಗ ಕೂಡ ಅಥವಾ ಜಾಸ್ತಿ ಬಂದಾಗ ಸುತ್ತ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಅದು ಆಟೋ ಪ್ರಿವೆಂಟರ್ ಅಂತ ಬರುತ್ತೆ ಸರ್. ಅದು ಆಟೋ ಪ್ರಿವೆಂಟರ್ ಗಳನ್ನ ಹಾಕ್ಬೇಕು ಸರ್. ಆಮೇಲೆ ಅದು ಪ್ರಿವೆಂಟ್ ಚೆನ್ನಾಗಿರುತ್ತೋ ಇಲ್ಲ ಅದನ್ನ ಚೆಕ್ ಮಾಡ್ತಾ ಇರ್ಬೇಕು ಸರ್. ಅದರ ಚೆಕ್ ಮಾಡಿ ಮೋಟರ್ ಸೇಫ್ಟಿ ಬಗ್ಗೆ ವಿಚಾರ ಮಾಡಿದ್ರೆ
1: ಸರ್. ಗುಡುಗು ಸಿಡಿಲು ಇದ್ದಾಗ ಫ್ಯೂಸ್ ತೆಗಿಬೇಕು ಹಾಗೇನಾದ್ರು ಉಂಟಾ?
0: ಆತರ ಇಲ್ಲ ಸರ್. ಅದಕ್ಕೆ ಗುಡುಗು ಸಿಡಿಲು ಅಂದ್ರೆ ಸರ್ ಆರ್ಸಿಸಿಬಿ ಅಂತ ಬರುತ್ತೆ ಸರ್, ತ್ರೀ ಫೇಸ್ ಆರ್ಸಿಸಿಬಿ ಅಂತ ಹೇಳಿ ಸಿಡಿಲು ಕರೆಂಟ್ ಸರ್ಕ್ಯೂಟ್ ಬ್ರೇಕರ್ ಅಂತ ಹೇಳಿ. ಸೊ ಆತರ ಹಾಕಿದ್ರೆ ಚೆನ್ನಾಗಿದೆ ಸರ್. ಆತರ ಗುಡುಗು ಸಿಡಿಲಿಗೆ ಬಂದು ವೋಲ್ಟೇಜ್ ಜಾಸ್ತಿ ಬಂತಂದ್ರೆ ವೋಲ್ಟೇಜ್ ಎಲ್ಲ ತುಂಬಾ ಬರುತ್ತೆ. ಫ್ಯೂಸ್ ಅದು ಇದು ಫ್ಯೂಸ್ ಇದೆ ಸರ್. ಆರ್ಸಿಸಿಬಿ ಹಾಕೋದ್ರಿಂದ ನಿಮ್ದು ಎಲೆಕ್ಟ್ರಿಕಲ್ ಆಲ್ ಎಲೆಕ್ಟ್ರಿಕಲ್ಸ್ ಮನೆ ಆಗ್ಲಿ ಪಂಪ್ ಸೆಟ್ ಆಗ್ಲಿ ಅಥವಾ ಒಂದು ಕಂಪ್ನಿನೇ ಆಗ್ಲಿ ಏನೋ ಇಂಡಸ್ಟ್ರಿನ ಆಗ್ಲಿ ಸ್ಮಾಲ್ ಸ್ಕೇಲ್ ಈ ತರ ಆರ್ಸಿಸಿಬಿ ಇರೋದ್ರಿಂದ ಅದು ಎಲ್ಲಾನು ಪ್ರಿವೆಂಟ್ ಮಾಡುತ್ತೆ ಸರ್.
1: ಈಗ ಮಲ್ಟಿಪಿನ್ ಸಾಕೆಟ್ ಅಲ್ಲಿ ಹಾಕ್ತಾರಲ್ಲ ಅದೆಲ್ಲ,
0: ಅದು ಮಲ್ಟಿಪಿನ್ ಸಾಕೆಟ್ ಅದು ಯಾತ್ರ ಬೇಕಾಗುತ್ತೆ ಆತರ ಹಾಕ್ತಾರೆ ಸರ್. ಆಕ್ಚುಲಿ 6 to 16 amps ಸಾಕೆಟ್ ಯೂಸ್ ಮಾಡ್ತಾರೆ. ಅದ್ರದ್ದು ಒಂದು ಇದ್ರ ಆಧಾರದ ಮೇಲೆ ಮಾಡಬೇಕಾಗುತ್ತೆ. ಅದೊಂದು ಎಲೆಕ್ಟ್ರಿಕಲ್ ಪ್ರಾಡಕ್ಟ್ ನ ನೀವು ಯೂಸ್ ಮಾಡ್ತಾ ಇದೀರ ಅಂದ್ರೆ ಅದ್ರ ಬಗ್ಗೆ ಅದ್ರ ಪ್ಯಾರಾಮೀಟರ್ಸ್ ಬಗ್ಗೆ ತಿಳ್ಕೊಂಡು ಅದಕ್ಕೆ ಬೇಕಾದ ಸೇಫ್ಟಿ ಮೆಜರ್ಮೆಂಟ್ ತಗೊಂಡು ಅದಾದ್ಮೇಲೆ ಎಲ್ಲಾ ತರದ ಅದ್ರದ್ದು ಫೀಚರ್ಸ್ ನ ಚೆಕ್ ಮಾಡ್ಬಿಟ್ಟು ಅದಕ್ಕೆ ಬೇಕಾದಂತ ಏನ್ ಪ್ರಿವೆಂಟರ್ಸ್ ಗಳು ಇರ್ತವೆ, ಏನು ಸೇಫ್ಟಿ ಇರ್ತಾವ ಅಲ್ಲ ಅಟ್ಯಾಚ್ಮೆಂಟ್ ಮಾಡಿದ್ರೆ ನಿಮ್ ಲಾಂಗ್ ಲೈಫ್ 10 to 15 years 20 years 30 years ಮಟ್ಟ ನಿಮ್ಗೆ ಯಾವ ತರ ಪ್ರಾಬ್ಲಮ್ ಮಾಡೋದಿಲ್ಲ ಸರ್.
1: ಒಟ್ಟಿನಲ್ಲಿ ಯುವಕ ಯುವತಿಯರಿಗೆ ನೀವು ಸ್ವಉದ್ಯೋಗದ ಬಗ್ಗೆ ಏನ್ ಹೇಳಬೇಕು ಬಯಸ್ತೀರಿ?
0: ಸ್ವಉದ್ಯೋಗದ ಬಗ್ಗೆ ಸರ್, ಇವಾಗೆಲ್ಲ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ, ಜಾಬ್ ಸಿಗ್ತಾ ಇಲ್ಲ. ನಮ್ಗೂ ಕೂಡ ಜಾಬ್ ಮಾಡ್ತಿದ್ರೆ ಸರ್ ಬೆಂಗಳೂರು ಒಳಗಡೆ. ಅದಾದ್ಮೇಲೆ ಲಾಕ್ಡೌನ್ ಆಯ್ತು ಸರ್. ಲಾಕ್ಡೌನ್ ಆಗಿ 2 years ಬೆಂಗಳೂರಿಗೆ ಕುತ್ಕೊಂಡೆ ಸರ್. ಅವಾಗ ನನ್ನ ಸಣ್ಣ ಪುಟ್ಟ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಿದ್ದೆ, ರಿವೈಂಡಿಂಗ್ ಕಲ್ತಿರ್ಕಿಲ್ಲ ನಾನು. ಅವಾಗ ಒಂದ್ ತಲೆ ಬಂದ್ ಸರ್, ಇಲ್ಲ ನಾನು ಏನಾದ್ರೂ ಕಲಿಬೇಕು, ಏನಾದ್ರು ಒಂದು ಸ್ಕಿಲ್ ನ ಡೆವಲಪ್ಮೆಂಟ್ ಮಾಡ್ಕೋಬೇಕು, ಏನಾದ್ರು ಒಂದು ಸ್ಟಾರ್ಟ್ಅಪ್ ಮಾಡ್ಬೇಕು ಅಂತ ಹೇಳಿ ವಿಚಾರ ಮಾಡಿ. ನಮ್ಮ ಸಂಸ್ಥೆ ಹತ್ರ ಅಲ್ಲ ಸರ್, ಇದೇ ಊರಿನ ಸಂಸ್ಥೆ ತುಂಬಾ ಹತ್ರ. ಸೊ ಅದಕ್ಕೋಸ್ಕರ ಬಂದು ಇಲ್ಲೆಲ್ಲ ವಿಚಾರಿಸಿ, ಇಲ್ಲ ನಾನು ಮೋಟರ್ ರಿವೈಂಡಿಂಗ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತೆಲ್ಲ ವಿಚಾರ ಮಾಡಿ. ಸೊ ಮಾಡಿದ್ರೆ ಅದೇ ಮಾಡೋದು ಅಂತ ಹೇಳಿ ನಾನು ಅದಕ್ಕೋಸ್ಕರನೇ 4 months ವೇಟ್ ಮಾಡಿದೆ ಸರ್. ಬ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ 4 months ವೇಟ್ ಮಾಡಿ ಅದಾದ್ಮೇಲೆ ಬ್ಯಾಚ್ ಸ್ಟಾರ್ಟ್ ಆದ್ಮೇಲೆ ಒಳ್ಳೆ ಟೀಚಿಂಗ್ ಇದೆ ಸರ್, ಒಳ್ಳೆ ಮ್ಯಾನೇಜ್ಮೆಂಟ್ ಇದೆ, ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ಚಲೋ ಹೇಳ್ಕೊಡ್ತಾರೆ ಸರ್. ಅಲ್ಲಿ ಕಲಿತು ಇವಾಗ ಈ ತರ ಆಗಿದೆ ಸರ್.
1: ನೀವು ಮಾಡಿದ್ರೆ ಉಳಿದವರು ಕೂಡ ಕಲೀರಿ ಅಂತ ಹೇಳ್ತಾ
0: ಇದ್ದಾರೆ ಸರ್. ಕಲಿದೆ ಸರ್. ಆಕ್ಚುಲಿ ಸರ್ ಏನಾದ್ರೂ ಒಂದು ಸ್ಕಿಲ್ ಇದ್ರೆ ಸರ್, ಇವತ್ತಿನ ದಿನದೊಳಗೆ ಒಂದು ಒಳ್ಳೆ ಸ್ಕಿಲ್ ಇದ್ರೆ ನೀವು ಏನಾದ್ರೂ ಅರ್ನ್ ಮಾಡಬಹುದು ಸರ್. ವಿತೌಟ್ ಸ್ಕಿಲ್ ಏನು ಅರ್ನ್ ಮಾಡಕ್ ಸಾಧ್ಯನೇ ಇಲ್ಲ ಸರ್.
1: ಅಂದ್ರೆ ಕೆಲಸ ಮಾಡಬಹುದು, ಆದ್ರೆ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ತರಬೇತಿ ಬೇಕು.
0: ತರಬೇತಿ ಬೇಕು ಸರ್, ಸ್ಕಿಲ್ ಇಸ್ ಮೋರ್ ಇಂಪಾರ್ಟೆಂಟ್ ಸರ್.
1: ಬಹಳ ಸಂತೋಷ ಆಕಾಶ್ ರಾಮದಾಸ್. ಪೋಪ್ಲೇವರೇ, ಸ್ವಉದ್ಯೋಗವನ್ನ ಕೈಗೊಂಡಿದೆ, ಅದರಲ್ಲೂ ವಿಶೇಷವಾಗಿ ಮೋಟಾರ್ ರಿವೈಂಡಿಂಗ್ ಅನ್ನುವಂತ ಒಂದು ಉದ್ಯೋಗವನ್ನ ಕೈಗೊಂಡು ನೀವು ಸ್ವಉದ್ಯೋಗನ ಮಾಡುವುದರ ಜೊತೆಗೆ ಒಂದಷ್ಟು ಜನರಿಗೆ ಕೂಡ ಉದ್ಯೋಗವನ್ನು ಒದಗಿಸಿದ್ರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.
2: ಯುವ ಪ್ರತಿಭೆ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ ಆಕಾಶ್ ರಾಮದಾಸ್ ಪೋಪತಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು TS ಪ್ರಸಾದ್.

0: ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ರ ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು.

ಕಾರವಾರ ಸಂದೇಶ ಸಂಗಮ ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ

ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಸಂದೇಶ ಸಂಗಮ ಕಾರ್ಯಕ್ರಮದ ಕೇಳುಗರಿಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ಲತಾ ಸಾಳಸ್ಕರ್. ನಮ್ಮ ಸಂದೇಶ ಸಂಗಮದ ಇಂದಿನ ವಿಷಯ, ಕೋಪ ಬಂದಾಗ ನೀವೇನು ಮಾಡುವಿರಿ? ಕೋಪ ಇದೊಂದು ಭಾವನೆ, ಮಾನವನ ಸಹಜವಾದಂತಹ ಗುಣ. ಕೋಪಕ್ಕೆ ಕಾರಣ ಯಾವುದೇ ಸನ್ನಿವೇಶ, ವಸ್ತು ಅಥವಾ ವ್ಯಕ್ತಿಯಾಗಿರಬಹುದು. ವ್ಯಕ್ತಿಯಿಂದ ವ್ಯಕ್ತಿಗೆ ಸ್ವಭಾವ ಬದಲಾದಂತೆ ಕೋಪಕ್ಕೆ ಕೂಡ ಪ್ರತಿ ವ್ಯಕ್ತಿಯ ಪ್ರತಿಕ್ರಿಯೆ ವಿಭಿನ್ನವಾಗಿರ್ತದೆ. ಅದೇ ರೀತಿ ನಮ್ಮ ಕೇಳುಗರು ಕೋಪ ಬಂದಾಗ ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ಸಂದೇಶ ಕಳುಹಿಸುವುದರ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಸಂದೇಶ ಕಳುಹಿಸಬೇಕಾದ ವಾಟ್ಸ್ಆಪ್ ಸಂಖ್ಯೆ 9482497740. ಸೊ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮೊದಲ ಸಂದೇಶ ಗಜಾನನ್ ಭಟ್ ಬೋಳಮಿಕ್ಕಿ ಹೊನ್ನಾವರಿಂದ ಕಳಿಸಿದ್ದಾರೆ. ಗಜಾನನ್ ಅವರು ಹೇಳ್ತಾ ಇದ್ದಾರೆ, ಕಳೆದ ವಾರ ನಾನು ಕಳುಹಿಸಿದಂತಹ ಸಂದೇಶ ಓದಲಿಲ್ಲ, ನನಗೆ ಕೋಪ ಬಂದಿತ್ತು. ಕೋಪ ಬಂದರೆ ಏನು ಮಾಡಬಹುದು? ನನ್ನ ಸಂದೇಶ ಓದಲಿಲ್ಲ ಅಂತ ಮತ್ತೆ ಕಳಿಸಬಹುದು ಆ ಸಂದೇಶವನ್ನು, ಅಥವಾ ಇನ್ನೂ ಸಂದೇಶ ಕಳಿಸೋದಿಲ್ಲ ಅಂತ, ಅಥವಾ ರೇಡಿಯೋ ಕೇಳೋದನ್ನು ಬಿಡಬಹುದೇ? ಆಗೋದೇ ಇಲ್ಲ. ಏನೇ ಆದರೂ ಸಂದೇಶ ಕಳಿಸೋದನ್ನು, ರೇಡಿಯೋ ಕೇಳೋದನ್ನು ಬಿಡಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಮಾತನ್ನು ಏಕೆ ಹೇಳಿದನೆಂದರೆ, ಈ ಕಾರ್ಯಕ್ರಮದ ವಿಷಯ ಕೋಪ ಬಂದಾಗ ನೀವೇನು ಮಾಡುತ್ತೀರಿ ಎಂದು. ಮೊದಲು ಕೋಪ ಯಾಕಾಗಿ ಮಾಡಿಕೊಂಡಿದ್ದು ಎನ್ನುವುದರ ಮೇಲೆ ಈ ಪ್ರಶ್ನೆ ನಿರ್ಧಾರ ಆಗುತ್ತೆ. ಗಂಡ ಹೆಂಡಿರ ಕೋಪ, ತಂದೆ ತಾಯಿಯರ ಕೋಪ, ಅಣ್ಣ ತಮ್ಮಂದಿರ ಕೋಪ, ಶಿಕ್ಷಕ ವಿದ್ಯಾರ್ಥಿಗಳ ಕೋಪ, ನೆರೆಮನೆಯವರ ಕೋಪ, ಹೀಗೆ ನನಗೆ ಕೋಪ ಬಂದಾಗ ಮಾತ್ರ ನಾನು ಮಾತೇ ಆಡೋದಿಲ್ಲ, ಸುಮ್ಮನೆ ಇರೋದು. ಎಷ್ಟೇ ಕೋಪ ಬಂದರೂ ರೇಡಿಯೋ ಕೇಳೋದನ್ನು ಮಾತ್ರ ಬಿಡೋದಿಲ್ಲ. ಅಷ್ಟೊಂದು ರೇಡಿಯೋ ನಮ್ಮನ್ನು ಆವರಿಸಿಬಿಟ್ಟಿದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಹೊನ್ನಾವರದಿಂದ ಗಜಾನನ್ ಭಟ್ ಬೋಳಮ್ಮಕ್ಕಿಯವರು. ಮೊದಲಿನ ನಾಲ್ಕು ಸಾಲುಗಳನ್ನು ಓದಿದಾಗ ನಾನು ಗಜಾನನ್ ಭಟ್ ಅವರಿಗೆ ಕೋಪ ಬಂದಿದೆ ಅಂದ್ಕೊಂಡೆ, ಆದರೆ ಅದು ಹುಸಿ ಕೋಪ ಅಂತ ಆಮೇಲೆ ಗೊತ್ತಾಯಿತು. ಕೋಪ ಬಂದಾಗ ಗಜಾನನ್ ಭಟ್ ಅವರು ಮೌನವಾಗಿರ್ತಾರೆ ಅಂತ ಹೇಳಿದ್ದಾರೆ, ಮತ್ತು ಯಾವುದೇ ಕಾರಣಕ್ಕೂ ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳೋದನ್ನು ಮಾತ್ರ ಬಿಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅದೇ ರೀತಿ ನಿತ್ಯಾ ನಾಯ್ಕ ಅವರು ಕಾರವಾರದಿಂದ ಒಂದು ಸಂದೇಶವನ್ನು ಕಳಿಸಿದ್ದಾರೆ, ಸಂಗೀತವನ್ನು ಕೇಳೋದ್ರಿಂದ ಕೋಪ ತಿಳಿಕೊಳ್ಳುವುದು. ಅತಿಯಾದ ಕೋಪ, ಬೇಸರ ಅಥವಾ ನಿರಸದ ಭಾವನೆ ಉಂಟಾದಾಗ ನಿಮ್ಮ ಪ್ರೀತಿಯ ಸಂಗೀತವನ್ನು ಅಥವಾ ಹಾಡನ್ನು ಕೇಳಿ, ಆಗ ನಿಮ್ಮ ಭಾರವಾದ ಮನಸ್ಸು ಹಗುರವಾಗುವುದು. ಕೋಪ ತಾಪಗಳು ಶಾಂತವಾಗ್ತವೆ. ಕೋಪವನ್ನು ನಿಯಂತ್ರಣದಲ್ಲಿ ಇಡಲು ಇದೊಂದು ಉತ್ತಮವಾದ ಮಾರ್ಗ. ಈ ಕ್ರಮವನ್ನು ನಿರ್ವಹಿಸೋದ್ರಿಂದ ಕೋಪವನ್ನು ಸುಲಭವಾಗಿ ನಿರ್ವಹಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಈಗೊಂದು ಗೀತೆಯನ್ನು ಕೇಳಿ ನಮ್ಮ ಮುಂದಿನ ಸಂದೇಶಗಳೊಂದಿಗೆ ಮುಂದುವರಿಯೋಣ.

ಸಂದೇಶ ಸಂಗಮ ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶ. ದಾವಣಗೆರೆ ಜಿಲ್ಲೆ ಚನ್ನಗಿರಿಯಿಂದ ವಿಶಾಲ್ ಅವರು ಕಳಿಸಿದ್ದಾರೆ. ಕೋಪ ಬಂದಾಗ ಉಸಿರಾಟ ಜೋರಾಗ್ತದೆ, ಯಾರ ಮಾತನ್ನು ಕೇಳುವ ತಾಳ್ಮೆ ಇರೋದಿಲ್ಲ. ಪರಿಸ್ಥಿತಿ ಕೈಮೀರುವ ಮುನ್ನ ಎಚ್ಚೆತ್ತುಕೊಳ್ತೇನೆ, ಮೌನವಾಗಿದ್ದು ಬಿಡ್ತೇನೆ. ಪರಿಸ್ಥಿತಿ ತಿಳಿಯಾದ ನಂತರ ನಿಧಾನವಾಗಿ ಎಲ್ಲರೊಡನೆ ಬೆರೆತು ಮಾತನಾಡ್ತೇನೆ. ಇದು ನಾವು ಕೋಪಗೊಂಡಾಗ ನಡೆದುಕೊಳ್ಳುವ ರೀತಿ ಅಂತ ಹೇಳ್ತಾ ಇದ್ದಾರೆ ವಿಶಾಲ್ ಅವರು. ಪ್ರಭಾತಿ ಅವರು ಕಾರವಾರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನನಗೆ ಕೋಪ ಬಂದಾಗ ನಾನು ಕೆಲ ಹೊತ್ತು ಮೌನವಾಗಿರ್ತೇನೆ ಮತ್ತು ಅಪ್ಪನೊಂದಿಗೆ ಮಾತಾಡೋದಿಲ್ವಂತೆ. ನಂತರ ಅಪ್ಪನೇ ನನ್ನ ಹತ್ರ ಬಂದು ಅವರೇ ನನ್ನನ್ನು ಮಾತಾಡಿಸ್ತಾರೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಸೊ ಹೆಚ್ಚಾಗಿ ನಮ್ಮ ಕೇಳುಗರೆಲ್ಲರೂ ಕೋಪ ಬಂದಾಗ ನಾವು ಮೌನವಾಗಿರ್ತೇವೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮುಂದಿನ ಸಂದೇಶ, ಕಿಷ್ಕಿಂಗಾ ನಗರಿ ಗಂಗಾವತಿ ಇರಣ್ಣ ಅವರು. ಈ ಸಮಯದಲ್ಲಿ ಒಳ್ಳೆಯ ವಿಷಯದ ಜೊತೆಗೆ ಹಲವಾರು ಕೇಳುಗ ಅಭಿಮಾನಿಗಳ ಸಂದೇಶಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ, ನಿಜವಾಗಿಯೂ ಪ್ರತಿದಿನ ಅಥವಾ ಕೆಲವು ಸಣ್ಣ ಪುಟ್ಟ ಕಲಹಗಳು ಆದಾಗ ಅದು ಮನೆಯಲ್ಲೇ ಆಗಿರಬಹುದು, ಸ್ನೇಹಿತರೊಂದಿಗೆ ಆಗಿರಬಹುದು ಅಥವಾ ಸಂಬಂಧಿಕರಲ್ಲಿ ಆಗಿರಬಹುದು, ಕೋಪ ಅಂತೂ ಖಂಡಿತ ಬರುತ್ತೆ. ಅವುಗಳ ಜೊತೆಗೆ ಜೀವನ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಿಟ್ಟು ಬಂದಾಗ ಮೂಗು ಕೊಯ್ದರೆ ಮರಳಿ ಬಾರದು, ಸಿಟ್ಟು ದವಡೆಗೆ ಮೂಲ. ಅಂತಕ್ಕೆ ಆ ಕ್ಷಣದಲ್ಲಿ ನಾವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಹಾಗೆ ಒಂದು ಕ್ಷಣದಲ್ಲಿ ಒಳ್ಳೆಯ ನೆನಪುಗಳನ್ನು ನೆನಪಿಸಿಕೊಳ್ಳಬೇಕು ಅಥವಾ ದೇವರ ಧ್ಯಾನ ಮಾಡಬೇಕು. ಇದನ್ನೆಲ್ಲ ಅಳವಡಿಸಿಕೊಂಡ್ರೆ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ. ಕೋಪಕ್ಕೆ ಸಿಟ್ಟಿಗೆ ಅಥವಾ ಕೋಪಕ್ಕೆ ನಾವು ತಲೆ ಕೊಟ್ಟರೆ ನಂತರದಲ್ಲಿ ನಾವು ಏನೇ ಆ ಸಂದರ್ಭದಲ್ಲಿ ಮಾಡಿದ್ರಿಂದ ಆ ತಪ್ಪಿಗೆ ನಾವು ಪಶ್ಚಾತ್ತಾಪಪಟ್ಟ ಘಟನೆಗಳು ಇವೆ. ಆದ್ದರಿಂದ ಆ ಪರಿಣಾಮ ಸರಿಯಾಗದೆ ಇರೋದ್ರಿಂದ ನಾವು ಸಿಟ್ಟನ್ನು ನಿಯಂತ್ರಣದಲ್ಲಿಟ್ಕೋಬೇಕು, ಸಮಾಧಾನವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಗಂಗಾವತಿ ಈರಣ್ಣ ಅವರು.

ಸಂದೇಶ ಸಂಗಮ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಟಿಸಿ ಬಸವರಾಜ್ ಚಂದ್ರಾಚಾರಿ, ಮರಬನಹಳ್ಳಿ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆಯಿಂದ. ಇಂದಿನ ವಿಷಯ, ಕೋಪ ಬಂದಾಗ ಒಳ್ಳೆಯ ವಿಷಯನೇ, ನಾವೇನು ಮಾಡೋದು ಅಂತ. ನಾವು ಕೋಪದಿಂದಲೇ ಉತ್ತರ ಬರೆಯಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ಮನುಷ್ಯನಿಗೆ ನವರಸಗಳು ಬೇಕು, ಅದರಲ್ಲಿ ಕೋಪ ಇರಲೇಬೇಕು. ಕೋಪವು ಅವರವರ ಭಾವನೆಗಳಿಗೆ ತಕ್ಕಂತೆ ಇರ್ತದೆ. ಕೋಪಗಳಲ್ಲಿ ಕೆಲವು ವಿಧಗಳಿರ್ತವೆ. ಮಕ್ಕಳ ಮೇಲೆ ತೋರುವ ಕೋಪದಲ್ಲೂ ಕೂಡ ಎರಡು ವಿಧ ಇದೆ. ಮಗು ಓದದೇ ಇರುವಾಗ ಬರುವ ಕೋಪ ಒಂದಾದರೆ, ಮಗು ಕೆಲಸ ಮಾಡದೇ ಇರುವಾಗ ತೋರಿಸುವ ಕೋಪನೇ ಬೇರೆ. ಅದೇ ರೀತಿ ಮಕ್ಕಳು ಹಾಗೂ ತಂದೆಯ ನಡುವಿನ ಕೋಪ ಬೇರೆ ರೀತಿ ಇರುತ್ತೆ. ಪ್ರಿಯಕರನಿಗಾಗಿ ಕಾದು ಉಂಟಾಗುವ ಕೋಪವೇ ಬೇರೆ. ನಾನು ಪಕ್ಕಳ ಚಿತ್ರದಲ್ಲಿ ಲಕ್ಷ್ಮಿ ಮುನಿಸಿಕೊಂಡಾಗ ರಾಜ್ಕುಮಾರ್ ಹೇಳುವ ಹಾಡು ಇದಕ್ಕೆ ಒಳ್ಳೆಯ ಉದಾಹರಣೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹೆಂಡತಿ ತವರು ಮನೆಗೆ ಹೊರಟಾಗ ಗಂಡನ ಕೋಪವೇ ಬೇರೆ. ಕೆ ಎಸ್ ನರಸಿಂಹಸ್ವಾಮಿಯವರ ಕವನ

0: ಇದಕ್ಕೆ ಉತ್ತಮ ಉದಾಹರಣೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ತನ್ನ ಹೆಂಡತಿ ದೀಪಾ ಅವರು ತವರಿಗೆ ಹೊರಡುವೆ ಅಂತ ಹೇಳಿದ್ರೆ ನನಗೆ ಎಲ್ಲಿಲ್ಲದ ಕೋಪ ಅಂತ ಕೋಪ ಬಂದಾಗ ಅವರಿಗೆ ಅವರ ಭಾವನೆಗಳನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಟಿ ಸಿ ಬಸವರಾಜ್ ಅವರೇ ಸಂದೇಶವನ್ನು ಕಳಿಸಿದ್ದಕ್ಕೆ ಧನ್ಯವಾದ. ಕೋಪವನ್ನು ತೋರ್ಪಡಿಸುವ ರೀತಿ ಎಲ್ಲರಲ್ಲೂ ಭಿನ್ನವಾಗಿರುತ್ತೆ. ಸಣ್ಣ ಮಕ್ಕಳು ತಮಗೆ ಇಷ್ಟವಾದ ಆಟಿಕೆ ಸಿಗದಿದ್ದರೆ ಅಳುವಿನ ಮೂಲಕ ತೋರಿಸುವಂತಹ ಕೋಪ ಒಂದು ಕಡೆಯಾದರೆ, ದೊಡ್ಡವರು ತಮ್ಮ ಕೋಪವನ್ನು ತೋರ್ಪಡಿಸುವ ರೀತಿಯೇ ಬೇರೆ. ಕೆಲವರು ತಮ್ಮ ಕೋಪವನ್ನು ವ್ಯಕ್ತಿಯ ಮೇಲೆ ತೋರಿಸದೆ ಕೆಲವು ವಸ್ತುಗಳ ಮೇಲೆ ತೋರಿಸ್ತಾರೆ. ಮುಖ್ಯವಾಗಿ ಮಹಿಳೆಯರು ಒಬ್ಬ ವ್ಯಕ್ತಿಯ ಮೇಲೆ ಅಥವಾ ತನ್ನ ಗಂಡನ ಮೇಲೆ ಕೋಪವನ್ನು ವ್ಯಕ್ತಪಡಿಸಲು ಸಾಧ್ಯವಾಗದೇ ಇದ್ದಾಗ ಆ ಕೋಪವನ್ನು ಪಾತ್ರೆಗಳ ಮೇಲೆ ತೋರಿಸಿ ತಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಮನಸ್ಸಿಗೆ ಸಮಾಧಾನ ಮಾಡಿಕೊಳ್ತಾರೆ. ಇನ್ನು ಕೆಲವರು ಜೋರಾಗಿ ಚೀರಾಡುತ್ತಾರೆ. ಇನ್ನು ಕೆಲವರು ಮೌನವಾಗಿದ್ದು ಕೋಪವನ್ನು ಹೆಚ್ಚಾಗಿ ತೋರ್ಪಡಿಸದೆ ನಿಯಂತ್ರಣದಲ್ಲಿಟ್ಟುಕೊಳ್ತಾರೆ. ತಾವು ಬಯಸಿದ ಕೆಲಸ ಆಗದೇ ಇದ್ದಾಗ ಅಥವಾ ನಾವು ಏನನ್ನೋ ಒಂದು ನಿರೀಕ್ಷಿಸಿದಾಗ ಅದು ಕೂಡ ಪೂರ್ತಿ ಆಗದಿದ್ದಾಗ ಅಥವಾ ನಮ್ಮ ಮುಂದಿರುವಂತಹ ವ್ಯಕ್ತಿ ಯಾವುದೇ ಒಂದು ವಿಷಯದ ಕುರಿತು ನಮ್ಮ ವಿರುದ್ಧ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಕಿರಿಕಿರಿ, ಅಸಮಾಧಾನ, ಅಸಹನೀಯತೆ ಇವೆಲ್ಲವೂ ಕೋಪವನ್ನು ಹೆಚ್ಚಾಗಿಸ್ತವೆ. ಆದರೆ ಆ ಸಂದರ್ಭದಲ್ಲಿ ಆ ಒಂದು ವಾತಾವರಣವನ್ನು ಹೇಗೆ ತಿಳಿಯಾಗಿಸುವುದು, ಯಾವ ರೀತಿಯ ನಮ್ಮ ಕೋಪವನ್ನು ತೋರ್ಪಡಿಸಿಕೊಳ್ಳದೆ ಅಥವಾ ಅದನ್ನು ಒಂದು ಸರಿಯಾದ ರೀತಿಯಲ್ಲಿ ತೋರ್ಪಡಿಸಿಕೊಟ್ಟು ನೀವು ಹೇಳಿದ ಮಾತಿನಿಂದ ನಮಗೆ ನೋವಾಗಿದೆ ಅನ್ನೋದನ್ನು ಸರಿಯಾಗಿ ಅವರಿಗೆ ತಿಳಿಸಿ ಕೊಟ್ಬಿಟ್ಟು ಆ ಒಂದು ಸಂದರ್ಭವನ್ನು ನಾವು ಸರಿಯಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು.
1: ಕಂಡೊಡನೆ ಕರ ಪಿಡಿದು ಕಲ್ಪಿಸದ

ಭಾಮಾಮಣಿ, ಚಿಂತಾಮಣಿ, ಕಾಮನರಗಿಣಿ, ಮುತ್ತಿನ ಮಣಿ, ಕರಿಮಣಿ, ರಿಮಣಿ, ಮಣಿ, ನೀ ರಾಣಿ, ರಾಣಿ ಪ್ರತಿಭಾಮೆ.

0: sake kare nare mere sab tor ve sar sake kare nare mere sab tor ve sar sake kare nare mere sab tor ve ye ke nannel he
1: ಕೋಪ ಇದು ಯಾವುದೇ ಸಣ್ಣ ವಿಷಯಕ್ಕೆ ಬಂದಿರಬಹುದು, ಆದರೆ ಅದರಿಂದ ಆರಂಭವಾಗುವ ಜಗಳ ಕೆಲವೊಮ್ಮೆ ದೊಡ್ಡ ಹಂತಕ್ಕೆ ಹೋಗಿ ಸಂಬಂಧಗಳು ಹಾಗೂ ಅಲ್ಲಿನ ಪರಿಸರ ನಕಾರಾತ್ಮಕ ಪರಿಣಾಮ ಕೂಡ ಬೀರೋದುಂಟು. ಕಚೇರಿಯಲ್ಲಿ ಯಾವುದೇ ಒಂದು ಕೆಲಸದ ಮೇಲೆ ಆದಂತಹ ಒತ್ತಡದಿಂದ ಬಂದಂತಹ ಕೋಪ ಆಗಿರಬಹುದು, ಮನೆಯಲ್ಲಿ ಬಂದಂತಹ ಕೋಪ, ಅಥವಾ ಸ್ನೇಹಿತರೊಂದಿಗೆ ತಮಾಷೆ ಮಾಡುವಾಗ ತಮಾಷೆ ಮಿತಿಮೀರಿ ಕೋಪಕ್ಕೆ ತಿರುಗಿ ಅಲ್ಲೂ ಕೂಡ ಅಸಮಾಧಾನಕರ ವಾತಾವರಣ ಸೃಷ್ಟಿಯಾಗುವುದುಂಟು. ಹೀಗೆ ಕೋಪ ಇಂಥ ಸಂದರ್ಭದಲ್ಲೇ ಬರಬೇಕು ಅಂತಿಲ್ಲ, ಅದು ಯಾವಾಗ ಕೂಡ ಬರಬಹುದು. ಹಾಗಾಗಿ ಕೋಪ ಬಂದಾಗ ಕೆಲವರು ಕೆಲ ಸಮಯದಲ್ಲಿ ಮೌನವಾಗಿ ವರ್ತಿಸ್ತಾರೆ, ಇನ್ನೂ ಕೆಲವರು ಕೋಪವನ್ನು ನಿಯಂತ್ರಣದಲ್ಲಿ ಇರಿಸಲು ಕಷ್ಟಪಡ್ತಾರೆ, ಕೆಲವೊಬ್ಬರಿಗೆ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಕೆಲವೊಬ್ಬರು ಮನಸ್ಸಲ್ಲಿ ಇಟ್ಕೊಳ್ತಾರೆ. ಹೀಗೆ ಕೋಪದ ಮುಖ ಹಲವು. ಕೋಪ ಬಂದ ತಕ್ಷಣ ಪ್ರತಿಕ್ರಿಯೆ ನೀಡುವುದನ್ನು ನಿಲ್ಲಿಸಿದಾಗ ಅಥವಾ ಆ ಒಂದು ಗಳಿಗೆಯಲ್ಲಿ ಮೌನಕ್ಕೆ ಮೊರೆ ಹೋಗೋದ್ರಿಂದ ಆ ಕ್ಷಣವನ್ನು ನೀಗಿಸಿ ಕೋಪವನ್ನು ಹದ್ದುಬಸ್ತಿಗೆ ತರಬಹುದು. ತಮ್ಮ ತಪ್ಪಿನ ಅರಿವನ್ನು ಬೇರೆಯವರಿಗೆ ಅವರ ವರ್ತನೆಯಿಂದ ನಮಗಾದ ನೋವನ್ನು ಬಿಡಿಸಿ ಹೇಳಿ ಅವರಿಗೂ ತಮ್ಮ ತಪ್ಪನ್ನು ಮನವರಿಕೆ ಮಾಡಿಸುವುದರ ಮೂಲಕ ವಾತಾವರಣವನ್ನು ತಿಳಿಯಾಗಿಸಬಹುದು, ಅಥವಾ ಒಳ್ಳೆಯ ಸಂಗೀತವನ್ನು ಕೇಳೋದ್ರಿಂದ ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೋಬಹುದು. ಏಕಾಗ್ರತೆ, ಧ್ಯಾನ ಇವೆಲ್ಲವೂ ತುಂಬ ಮಹತ್ವದ್ದು. ಕೋಪ ಬಂದಾಗ ನಮ್ಮ ಮನಸ್ಸಿನ ಗಮನವನ್ನು ನಾವು ಬೇರೆ ಕಡೆ ಹರಿಸಿದರೆ, ಒಳ್ಳೆಯ ಪುಸ್ತಕವನ್ನು ಓದಿದರೆ, ಒಳ್ಳೆಯ ಕವನಗಳನ್ನು ಕೃತಿಗಳನ್ನು ಓದಿದರೆ ಆಗ ನಮ್ಮ ಕೋಪನ ನಿಯಂತ್ರಣದಲ್ಲಿಟ್ಕೊಡ್ಬೋದು.

ಒಟ್ಟಾರೆ ಹೇಳೋದಾದ್ರೆ ಕೋಪ ಇದು ಸಹಜವಾದ ನೈಸರ್ಗಿಕ ಭಾವನೆಯಾದರೂ ಕೂಡ ಅದರಿಂದ ಉಂಟಾಗುವ ಪರಿಣಾಮಗಳು ಕೆಲವೊಮ್ಮೆ ಆಘಾತಕಾರಿಯಾಗಿ ಬಿಡ್ತವೆ. ಆದ್ದರಿಂದ ಆದಷ್ಟು ಕೋಪ ಬರದ ಹಾಗೆ ನೋಡಿಕೊಳ್ಳೋಣ, ಅಥವಾ ಒಂದು ಪಕ್ಷ ಕೋಪ ಬಂದಲ್ಲಿ ಅದನ್ನು ಆದಷ್ಟು ನಿಯಂತ್ರಣದಲ್ಲಿರಿಸಿಕೊಂಡು ನಮ್ಮೆಲ್ಲರ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಜೊತೆಗೆ ನಮ್ಮ ಸುತ್ತಮುತ್ತಲಿನ ಪರಿಸರ ಸಕಾರಾತ್ಮಕವಾಗಿರುವಂತೆ ನೋಡಿಕೊಳ್ಳೋಣ. ನಮ್ಮ ಇಂದಿನ ಸಂದೇಶ ಸಂಗಮ ಕಾರ್ಯಕ್ರಮದಲ್ಲಿ

0: ಅಥವಾ ಒಂದು ಪಕ್ಷ ಕೋಪ ಬಂದಲ್ಲಿ ಅದನ್ನು ಆದಷ್ಟು ನಿಯಂತ್ರಣದಲ್ಲಿರಿಸಿಕೊಂಡು ನಮ್ಮೆಲ್ಲರ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಜೊತೆಗೆ ನಮ್ಮ ಸುತ್ತಮುತ್ತಲಿನ ಪರಿಸರ ಸಕಾರಾತ್ಮಕವಾಗಿರುವಂತೆ ನೋಡಿಕೊಳ್ಳೋಣ. ನಮ್ಮ ಇಂದಿನ ಸಂದೇಶ ಸಂಗಮ ಕಾರ್ಯಕ್ರಮದಲ್ಲಿ ಸಂದೇಶಗಳನ್ನು ಕಳುಹಿಸಿದಂತಹ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದಂತಹ ಎಲ್ಲಾ ಶ್ರೋತೃಗಳಿಗೂ ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಇಂದಿನ ಕಾರ್ಯಕ್ರಮವನ್ನು ಆಲಿಸಿದಂತಹ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಪ್ರಸ್ತುತಿ ಲತಾ ಸಾಳಸ್ಕರ್.
1: ಇದುವರೆಗೆ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ ಸಂದೇಶ ಸಂಗಮ ಪ್ರಸಾರವಾಯಿತು.

ಆಕಾಶವಾಣಿ ಕಾರವಾರ. ಇಂದು ಸಂಜೆ 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಹಾವುಗಳ ಬಗ್ಗೆ ಜಾಗೃತವಾಗಿರಿ ಈ ಕುರಿತು ಅಂಕೋಲಾ ತಾಲೂಕಿನ ಉರಗತಜ್ಞ ಮಹೇಶ್ ನಾಯ್ಕ್ ಅವರೊಡನೆ ಸಂದರ್ಶನ ಕೇಳುವಿರಿ. ನಂತರ ಜನಪದ ಸಂಗೀತದಲ್ಲಿ ತತ್ವಪದಗಳು ಮಾರ್ಕಂಡೇಯ ದೊಡ್ಡಮನಿ ಮತ್ತು ಸಂಗಡಿಗರಿಂದ

ಇಂದು ಸಂಜೆ 7:45 ಗಜಲ್ಗಳನ್ನು ಕೇಳುವಿರಿ. 9:15 ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗುವವು.

ಇಂದು ರಾತ್ರಿ 10 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅರ್ಚನಾ ಎಲ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯನ ಕೇಳುವಿರಿ.

ಆಕಾಶವಾಣಿ ಕಾರವಾರ ಸಮಯ 6:05 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ ಪ್ರಸಾರವಾಗುವುದು.

ಸಮಯ 6:37. ಈಗ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ಅವಲೋಕನ, 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಹಾವುಗಳ ಬಗ್ಗೆ ಜಾಗೃತವಾಗಿರಿ. ಈ ಕುರಿತು ಅಂಕೋಲಾ ತಾಲೂಕಿನ ಉರಗತಜ್ಞ ಮಹೇಶ್ ನಾಯ್ಕ ಅವರೊಡನೆ ಸಂದರ್ಶನ ಕೇಳುವಿರಿ. ನಂತರ ಜನಪದ ಸಂಗೀತದಲ್ಲಿ ಮಾರ್ಕಂಡೇಯ ದೊಡಮನಿ ಮತ್ತು ಸಂಗಡಿಗರಿಂದ ತತ್ವಪದಗಳು. 7:45 ಗಜಲ್ಗಳನ್ನು ಕೇಳುವಿರಿ. 9:15 ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗುವವು. ಇಂದು ರಾತ್ರಿ 9:00 ಕಾರ್ಯಕ್ರಮ ಮನಿ ಟಾಕ್ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

ರಾತ್ರಿ 10 ಗಂಟೆಗೆ ಅರ್ಚನಾ ಎಲ್ ಅವರ ಕರ್ನಾಟಕ ಗಾಯನ ಕೇಳುವಿರಿ. 10:30ಕ್ಕೆ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಇವಿಷ್ಟು. ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು. ಇನ್ನು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:10 ಕರುನಾಳುಬ ಬೆಳಕಿ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಖರ್ಜಗಿ. 6:15 ಭಕ್ತಿಗೀತೆಗಳನ್ನು ಕೇಳುವಿರಿ. 6:30 ಚಿಂತನ ಎಫ್ಎಸ್ ಕಲ್ಲಪ್ಪಣ್ಣ ಮಠ ಅವರಿಂದ. 6:35 ಗಾನಸುದಿಯಲ್ಲಿ ಭಕ್ತಿಗೀತೆಗಳು ಪ್ರಸಾರವಾಗುವವು.

ನಾಳೆ ಬೆಳಿಗ್ಗೆ 7:15 ಭಾವಗೀತೆಗಳನ್ನು ಕೇಳುವಿರಿ. 7:45 ಚಿತ್ರಗೀತೆಗಳು. ನಾಳೆ ಬೆಳಿಗ್ಗೆ 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ಕದ ನಿರ್ಮಾಣ ನಂದನ್ ಕುಮಾರ್ ಯಲ್ಲೋ.

ಎಂಟು 8:35 ಕಾರ್ಯಕ್ರಮ ಆಕಾಶ ಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ ಅವರೊಂದಿಗೆ ಮಾತುಕತೆ ಪ್ರಸಾರವಾಗುವುದು. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸುತ್ತಾರೆ ಆಶಾ.

ಮಧ್ಯಾಹ್ನ 12:05ಕ್ಕೆ ಕಾರ್ಯಕ್ರಮ ವನಿತಾ ವಿಹಾರ, 12:35ಕ್ಕೆ ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ವಹಿಸಬೇಕಾದ ಎಚ್ಚರಿಕೆಯ ಕುರಿತು ಡಾ ಮಧುಸೂದನ್ ಬಿಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.

ನಾಳೆ ಮಧ್ಯಾಹ್ನ 1 ಗಂಟೆಗೆ ಕಾರ್ಯಕ್ರಮ ಪ್ರಗತಿಪಥ. ಈ ಕಾರ್ಯಕ್ರಮದಲ್ಲಿ ಪಿಎಂ ಸವರ್ಜಿನ್ ಗೋಲ್ಡ್ ಬಾಂಡ್ ಯೋಜನೆ ಕುರಿತು ಮಾಹಿತಿ. ಒಂದು ಗಂಟೆ 20 ನಿಮಿಷಕ್ಕೆ ಚಿತ್ರಗೀತೆಗಳನ್ನು ಕೇಳುವಿರಿ. 1:30ಕ್ಕೆ ಚೈತನ್ಯವನ ಲಕ್ಷ್ಮೀಶ್ವರನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ ಎಚ್ಆರ್ ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ. ಪ್ರಸ್ತುತಪಡಿಸುವವರು ಡಾ ಎಎಸ್ ಶಂಕರನಾರಾಯಣ.

ಮಧ್ಯಾಹ್ನ 2:40 ಹಿಂದಿ ಪಾಠ ಪ್ರಸಾರವಾಗುವುದು. ನಾಳೆ ಮಧ್ಯಾಹ್ನ 3:00 ಸಂಜೆ 5:00 ವಿವಿಧ ಭಾರತೀಯ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ

ನಾಳೆ ಸಂಜೆ 5 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಸುಧಾ ಬಸಪ್ಪ ಗಾಳೆ ಮತ್ತು ಸಂಗಡಿಗರಿಂದ ವೈವಿಧ್ಯಮಯ ಕಾರ್ಯಕ್ರಮ ಪ್ರಸಾರವಾಗುವುದು. ಸಂಜೆ 5:30ಕ್ಕೆ ಚಿತ್ರಗೀತೆಗಳನ್ನು ಕೇಳುವಿರಿ. ನಾಳೆ ಸಂಜೆ 6:50ಕ್ಕೆ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಅರಿವು ಮಂಗಳ, ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ, ವಿಷಯ ದೇಶಕ್ಕಾಗಿ ಮಧ್ಯಸ್ಥಿಕೆ ಅಭಿಯಾನ ಹಾಗೂ ರಾಷ್ಟೀಯ ಲೋಕ ಅದಾಲತ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾಗಿರುವ ದಿವ್ಯಶ್ರೀ ಸಿಎಂ. ನಂತರ ಕೃಷಿ ಮಾಹಿತಿ ಪ್ರಸಾರವಾಗುವುದು. ನಂತರ ಜನಪದ ಸಂಗೀತದಲ್ಲಿ ಗೀಗಿ ಪದಗಳು ಕಲ್ಲಪ್ಪ ಆರ್ ಗೋಸ್ನಟ್ಟಿ ಮತ್ತು ಸಂಗಡಿಗರಿಂದ.

ನಾಳೆ ರಾತ್ರಿ 8 ಗಂಟೆಗೆ ಕಾರ್ಯಕ್ರಮ ಸಿರಿಗಂಧ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. 8:30ಕ್ಕೆ ಚಿತ್ರಗೀತೆಗಳನ್ನು ಕೇಳುವಿರಿ. ನಾಳೆ ರಾತ್ರಿ 9:30ಕ್ಕೆ ಕ್ರೀಡಾಲೋಕ, ರಾತ್ರಿ 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರತ್ನಾಕರ್ ಗೋಖಲೆ ಅವರ ಗಾಯನ ಪ್ರಸಾರವಾಗುವುದು. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು. ಇದುವರೆಗೆ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಕಾರವಾರ, ಸಮಯ 6:20. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ ಪ್ರಸಾರವಾಗುವುದು.

0: ಆರು ಗಂಟೆ 20 ನಿಮಿಷ. ಇನ್ನು ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ ಸಂಪತಿ ವಾರ್ತಾ ಶ್ರೀಯಂತ ಪ್ರವಾಚಿಕ ವಂದನಾ ಕಶ್ಯಪ. ಆದೌ ಮುಖ್ಯ ವಾರ್ತಾ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ಅಸ್ಮಿನ ಮಾಸಸ್ಯ ತೃತೀಯ ದಿನಾಂಕೆ ಆಯೋಜಿತ ನೀಟ್ ಪರೀಕ್ಷಾ ನಿರಸ್ತಾ ಭವಿಷ್ಯತೀತಿ ನಿರ್ಣಯ ಗೃಹೀತ. ಭಾರತೀಯ ಜನತಾ ದಳಸ್ಯ ವರಿಷ್ಠ ನೇತಾ ಡಾಕ್ಟರ್ ಹಿಮಂತ ಬಿಸ್ವಾ ಸರ್ಮಾ ಅನವರತಂ ದ್ವಿತೀಯ ವಾರಂ ಅಸಮ ರಾಜ್ಯಸ್ಯ ಮುಖ್ಯಮಂತ್ರಿತ್ವೇನ ಶಪಥಂ ಗೃಹೀತವಾನ್. ಅಸ್ಮಿನ ಮಾಸೆ ಚತುರ್ದಶ ಪಂಚದಶ ದಿನಾಂಕಯೋಃ ಬ್ರಿಕ್ಸ್ ವಿದೇಶ ಮಂತ್ರಿಣಾ ಸಮ್ಮೇಳನಸ್ಯ ಆತಿಥ್ಯಂ ಭಾರತಂ ಕರಿಷ್ಯತಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಭವನೆ ಆಯೋಜಿತ ಕಾರ್ಯಕ್ರಮೆ ಪಂಚದಶಭ್ಯ ಪರಿಚರ್ಯ ವೃತ್ತಿಕರ್ತೃಭ್ಯ ರಾಷ್ಟ್ರೀಯ ಫ್ಲೋರೆನ್ಸ್ ನೈಟಿಂಗಲ್ ಪುರಸ್ಕಾರಾನ್ ಪ್ರದತ್ತವತಿ. ಅಪಿ ಚ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಸ್ಪರ್ಧಾ ಮಾಲಿಕಾಯಾಂ ಅದ್ಯ ಸಾಯಂಕಾಲೆ ಅಹಮದಾಬಾದ್ ನಗರೆ ಗುಜರಾತ್ ಟೈಟನ್ಸ್ ಅಥ ಚ ಸನ್ರೈಸರ್ಸ್ ಹೈದರಾಬಾದ್ ಇತ್ಯನಯೋಃ ದಳಯೋಃ ಮಧ್ಯೆ ಸ್ಪರ್ಧಾ ಭವಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ಅಸ್ಮಿನ ಮಾಸಸ್ಯ ತೃತೀಯ ದಿನಾಂಕೆ ಆಯೋಜಿತ ನೀಟ್ ಪರೀಕ್ಷಾ ನಿರಸ್ತ ಭವಿಷ್ಯತೀತಿ ನಿರ್ಣಯ ಗೃಹೀತ. ಸಾಮಾಜಿಕ ಮಾಧ್ಯಮೇಷು ಪ್ರಕಾಶಿತೆ ಸಂದೇಶೆ ಸಂಸ್ಥೆಯ ಸೂಚಿತಂ ಯತ್ ಛಾತ್ರಹಿತಂ ರಾಷ್ಟ್ರೀಯ ಪರೀಕ್ಷಾ ಪ್ರಣಾಳ್ಯಾಃ ವಿಶ್ವಸನೀಯತಾ ಚ ರಕ್ಷಿತಂ ಏಷಃ ನಿರ್ಣಯಃ ಸ್ವೀಕೃತಃ. ಸಂಸ್ಥೆಯ ಸ್ಪಷ್ಟೀಕೃತಂ ಯತ್ ಪ್ರಶ್ನಪತ್ರ ಸಂಬದ್ಧಾನಾಂ ಆಕ್ಷೇಪಾಣಾಂ ವಿಸ್ತೃತ ಅನ್ವೇಷಣಾರ್ಥಂ ಏಷಃ ವಿಷಯಃ ಕೇಂದ್ರೀಯ ಅನ್ವೇಷಣ ಅಭಿಕರಣಾಯ ಪ್ರೇಷಿತಃ. ಏತದರ್ಥಂ ಸಂಸ್ಥಾ ಪೂರ್ಣ ಸಹಯೋಗಂ ಪ್ರದಾಸ್ಯತಿ ತಥಾ ಅನ್ವೇಷಣಾಯ ಅವಶ್ಯಕಾನಿ ಸಾಹಿತ್ಯಾನಿ ಅಭಿಲೇಖಾನಿ ಸಹಾಯಂ ಚ ಉಪಲಬ್ಧಂ ಕರಿಷ್ಯತಿ. ಕೇಂದ್ರೀಯ ಸಂಸ್ಥಾಭಿಃ ಆರಕ್ಷಕ ಬಲೈಃ ಚ ಸಹ ಸಮನ್ವಯಾನಂತರಂ ಪ್ರಾಪ್ತ ಸೂಚನಾನಾಂ ಆಧಾರೇಣ ಏಷಃ ನಿರ್ಣಯಃ ಕೃತಃ. ಭಾರತೀಯ ಜನತಾದಳಸ್ಯ ವರಿಷ್ಠ ನೇತಾ ಡಾಕ್ಟರ್ ಹಿಮಂತ ಬಿಸ್ವಾ ಸರ್ಮಾ ಅನವರತಂ ದ್ವಿತೀಯ ವಾರಂ ಅಸಮ ರಾಜ್ಯಸ್ಯ ಮುಖ್ಯಮಂತ್ರಿತ್ವೇನ ಶಪಥಂ ಗೃಹೀತವಾನ್. ಗುವಾಹಟಿ ನಗರಸ್ಯ ಖಾನಾಪಾಡಾ ಸ್ಥಿತಿ ಪಶು ಚಿಕಿತ್ಸಾ ಮಹಾವಿದ್ಯಾಲಯಸ್ಯ ಪ್ರಾಂಗಣೆ ಆಯೋಜಿತೆ ಸಮಾರೋಹೆ ರಾಜ್ಯಪಾಲ ಲಕ್ಷ್ಮಣ ಪ್ರಸಾದ ಆಚಾರ್ಯ ತಸ್ಮೈ ಪದಸ್ಯ ಗೋಪನೀಯತಾಯಾಃ ಚ ಶಪಥಂ ಪ್ರಾದಾಪಯತ್.
2: মই শ্রী হিমন্ত বিশ্ব শর্মা ঈশ্বৰৰ নামত শপথ লওঁ যে বিধিৰ দ্বাৰা স্থাপিত ভাৰতৰ সংবিধানৰ প্ৰতি মই প্ৰকৃত বিশ্বাস আৰু আনুগত্য পোষণ কৰিম.
1: ಡಾಕ್ಟರ್ ಶರ್ಮಾ ಮಹೋದಯೇನ ಸಹ ಅನ್ಯೇ ಚತ್ವಾರಃ ಅಪಿ ಮಂತ್ರಿಮಂಡಲಃ ಮಂತ್ರಿತ್ವೇನ ಶಪಥಂ ಸ್ವೀಕೃತವಂತಃ. ತೇಷು ಭಾಜಪಾ ದಳಸ್ಯ ಪಕ್ಷತಃ ರಾಮೇಶ್ವರ ತೇಲಿ ಅಜಂತಾ ನಿಯೋಗ ಚ ಅಸಮ ಗಣ ಪರಿಷದಃ ಪಕ್ಷತಃ ಅತುಲ ಬೋರಾ ತಥಾ ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಪಕ್ಷತಃ ಚರಣ ಬೋರೋ ಚ ಸಮ್ಮಿಲಿತಃ ಸಂತಿ. ಅಸ್ಮಿನ ಸಮಾರೋಹೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ರಕ್ಷಾಮಂತ್ರಿ ರಾಜನಾಥ ಸಿಂಹ ಅನೇಕೆ ಕೇಂದ್ರೀಯ ಮಂತ್ರಿಣ ತಥಾ ಎನ್ಡಿಎ ಶಾಸಿತ ರಾಜ್ಯಾಂ ಮುಖ್ಯಮಂತ್ರಿಣ ಅಪಿ ಉಪಸ್ಥಿತ ಆಸನ್. ಅನೇನ ಸಹ ಡಾಕ್ಟರ್ ಸರ್ಮಾ ಅಸಮ ರಾಜ್ಯಸ್ಯ ಪ್ರಥಮಃ ಕಾಂಗ್ರೆಸ್ ರಹಿತ ನೇತಾ ಅಭವತ್ ಯಃ ಅನವರತಂ ದ್ವಿತೀಯ ವಾರಂ ಮುಖ್ಯಮಂತ್ರಿ ಪದಂ ಅಲಂಕೃತವಾನ್. ಅಸ್ಮಿನ ಮಾಸೆ ಚತುರ್ದಶ ಪಂಚದಶ ದಿನಾಂಕಯೋಃ ಬ್ರಿಕ್ಸ್ ವಿದೇಶ ಮಂತ್ರಿಣಾಂ ಸಮ್ಮೇಳನಸ್ಯ ಆತಿಥ್ಯಂ ಭಾರತಂ ಕರಿಷ್ಯತಿ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಅಸ್ಯ ಸಮ್ಮೇಳನಸ್ಯ ಅಧ್ಯಕ್ಷತಾಂ ಕರಿಷ್ಯತಿ. ಅದ್ಯ ನವದಿಲ್ಲ್ಯಾಂ ಪ್ರಸಾರ ಮಾಧ್ಯಮಾಂ ಸಂಬೋಧಯನ್ ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಯಸವಾಲಃ ಅವದತ್ ಯತ್ ಅಸ್ಮಿನ್ ಸಮ್ಮೇಳನೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಾಣಾಂ ಸಹಭಾಗೀ ರಾಷ್ಟ್ರಾಣಾಂ ಚ ವಿದೇಶ ಮಂತ್ರಿಣಃ ಪ್ರತಿನಿಧಿಮಂಡಲ ಪ್ರಮುಖಾಃ ಚ ಉಪಸ್ಥಿತಾಃ ಭವಿಷ್ಯಂತಿ. ಸಹ ಅಪಿ ಉಕ್ತವಾನ್ ಯತ್ ತೇ ಪ್ರಧಾನಮಂತ್ರಿಣ ನರೇಂದ್ರ ಮೋದಿನ ಸಹ ಅಪಿ ಮೇಳನಂ ಕರಿಷ್ಯತಿ. ಶ್ರೀ ಜಯಸವಾಲಃ ಅವದತ್ ಯತ್ ಅಸ್ಮಿನ್ ಸಮ್ಮೇಳನೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಾಣಾಂ ವಿದೇಶ ಮಂತ್ರಿಣಃ ಪರಸ್ಪರ ಹಿತಸ್ಯ ವೈಶ್ವಿಕ

0: टाइटन्स अथ च सनराइजर्स हैदराबाद इत्यनयोः दलयोः मध्ये स्पर्धा भविष्यति। एषा क्रीडा सायं सार्ध सप्तवादने आरप्स्यते इति वार्ताः।
1: नमामि कार्यक्रमे दिगारम्भः। ಆಕಾಶವಾಣಿ ಅವಲೋಕನ ವಿಷಯ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮದಿಂದ 36.33 ಲಕ್ಷ ಉದ್ಯೋಗಗಳ ಸೃಷ್ಟಿ. ಬರೆದವರು ಸಂತೋಷ್, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಕೇಂದ್ರ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಮೂಲಕ ಜಾರಿಗೆ ತಂದಿರುವ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಪಿಎಂಇಜೆಪಿ ದೇಶಾದ್ಯಂತ ಉದ್ಯಮಶೀಲತೆಯನ್ನು ಉತ್ತೇಜಿಸುವಲ್ಲಿ ಮತ್ತು ಉದ್ಯೋಗ ಸೃಷ್ಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. 2021-22ರಿಂದ 2025-26ರವರೆಗಿನ 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಈ ಯೋಜನೆಯು ಭಾರತದ ಉದ್ಯಮ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ಮೂಲಕ ದೃಢವಾದ ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸಿದೆ. ಇದು 4,03,000ಕ್ಕೂ ಹೆಚ್ಚು ಸಣ್ಣ ಉದ್ಯಮಗಳ ಸ್ಥಾಪನೆಗೆ ಅನುಕೂಲ ಮಾಡಿಕೊಟ್ಟಿದೆ. ಈ ಕಾರ್ಯಕ್ರಮವು ಸುಮಾರು 36,33,000 ಜನರಿಗೆ ಸುಸ್ಥಿರ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿದೆ, ಜೀವನೋಪಾಯ ಸೃಷ್ಟಿ ಮತ್ತು ತಳಮಟ್ಟದ ಆರ್ಥಿಕ ಅಭಿವೃದ್ದಿಗೆ ಗಮನಾರ್ಹವಾಗಿ ಕೊಡುಗೆ ನೀಡಿದೆ. ಮಹಿಳೆಯರು ಮತ್ತು ಸಾಮಾಜಿಕವಾಗಿ ಹಿಂದುಳಿದ ಸಮುದಾಯಗಳಿಗೆ ಬೆಂಬಲದ ಮೂಲಕ ಪಿಎಂಇಜಿಪಿ ಸಮಗ್ರ ಬೆಳವಣಿಗೆಯನ್ನು ಉತ್ತೇಜಿಸುವುದನ್ನು ಮುಂದುವರೆಸಿದೆ. ಈ ಯೋಜನೆಯ ಅಡಿಯಲ್ಲಿ ಬೆಂಬಲಿತರಾದ ಒಟ್ಟು ಸಣ್ಣ ಉದ್ಯಮಗಳಲ್ಲಿ ಸುಮಾರು 40%ರಷ್ಟು ಮಹಿಳಾ ಫಲಾನುಭವಿಗಳಾಗಿದ್ದರೆ 54%ರಷ್ಟು ಫಲಾನುಭವಿಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿದವರಾಗಿದ್ದಾರೆ. ಪಿಎಂಇಜಿಪಿ ಅಡಿಯಲ್ಲಿ ಸ್ಥಾಪಿಸಲಾದ ಸುಮಾರು 80%ರಷ್ಟು ಉದ್ಯಮಗಳು ಗ್ರಾಮೀಣ ಪ್ರದೇಶಗಳಲ್ಲಿವೆ. ಪ್ರಧಾನಮಂತ್ರಿಯವರ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವು ಮಹಿಳೆಯರು ಮತ್ತು ಗ್ರಾಮೀಣ ಉದ್ಯಮಿಗಳಿಗೆ ಸಂಪೂರ್ಣ ಬೆಂಬಲ ನೀಡುವುದರ ಜೊತೆಗೆ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಯನ್ನು ಉತ್ತೇಜಿಸಿದೆ. ಅತಿ ಸಣ್ಣ ಉದ್ಯಮ ಅಭಿವೃದ್ದಿಯಲ್ಲಿ ದಾಖಲೆಯ ಬೆಳವಣಿಗೆಯನ್ನು ಸಾಧಿಸಿರುವ ಪಿಎಂಇಜಿಪಿ ಯೋಜನೆಯು ಗ್ರಾಮೀಣ ಉದ್ಯಮಶೀಲತೆಯನ್ನು ಬಲಪಡಿಸಿದೆ. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಗುರಿ ಮೀರಿದ ಸಾಧನೆ ಮಾಡಲಾಗಿದೆ. ಅತಿ ಸಣ್ಣ ಉದ್ಯಮಗಳು ಮತ್ತು ಉದ್ಯೋಗಗಳ ಬೆಳವಣಿಗೆ ಹೆಚ್ಚಾಗಿದೆ. ಕೇಂದ್ರ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಮೂಲಕ ಜಾರಿಗೆ ತರಲಾದ ಅತಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಪ್ರಮುಖ ಯೋಜನೆಯಾದ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವು ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಉದ್ಯೋಗ ಸೃಷ್ಟಿ ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಬ್ಯಾಂಕ್ ಸಾಲಗಳ ಮೇಲೆ ಮಾರ್ಜಿನ್ ಮನಿ ಸಬ್ಸಿಡಿಯನ್ನು ಒದಗಿಸುವ ಮೂಲಕ ಕೃಷಿಯೇತರ ವಲಯದಲ್ಲಿ ಹೊಸ ಅತಿ ಸಣ್ಣ ಉದ್ಯಮಗಳನ್ನು ಸ್ಥಾಪಿಸುವಲ್ಲಿ ಪಿಎಂಇಜಿಪಿ ನಿರೀಕ್ಷಿತ ಮಟ್ಟದಲ್ಲಿ ಉದ್ಯಮಿಗಳನ್ನು ಬೆಂಬಲಿಸುತ್ತಿದೆ. ಈ ಯೋಜನೆಯು ವಿಶೇಷವಾಗಿ ಮೊದಲ ತಲೆಮಾರಿನ ಉದ್ಯಮಿಗಳಿಗೆ ಸ್ವಯಂ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿ ಉತ್ಪಾದನೆ ಹಾಗೂ ಸೇವಾ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸುಸ್ಥಿರ ಜೀವನೋಪಾಯವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಅಂದರೆ 2021-22ರ ಸಾಲಿನ ಹಣಕಾಸು ವರ್ಷದಿಂದ 2025-26ರ ಹಣಕಾಸು ವರ್ಷದವರೆಗೆ ಪಿಎಂಇಜಿಪಿ ಉಪಕ್ರಮವು ಉತ್ತಮ ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸಿದೆ. ಭಾರತದ ಅತಿ ಸಣ್ಣ ಉದ್ಯಮ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ತನ್ನ ಕೊಡುಗೆಯನ್ನು ಮತ್ತೆ ಸಾಬೀತುಪಡಿಸಿದೆ. ಈ ಯೋಜನೆಗೆ ನೀಡಲಾದ 13,554,42,00,000 ರೂಪಾಯಿಗಳ ಅನುದಾನವನ್ನು ಸಂಪೂರ್ಣ ಬಳಕೆ ಮಾಡಲಾಗಿದೆ. ಇದು 4,03,706 ಸಣ್ಣ ಉದ್ಯಮಗಳ ಸ್ಥಾಪನೆಗೆ ಅನುವು ಮಾಡಿಕೊಟ್ಟಿದೆ. ಆ ಮೂಲಕ 4,02,000 ಉದ್ಯಮಗಳ ಸ್ಥಾಪನೆಯ ಗುರಿಯನ್ನು ಮೀರಿದ ಸಾಧನೆ ಮಾಡಲಾಗಿದೆ. ಈ ಸಾಧನೆಯು ಉದ್ಯಮಶೀಲತೆ ಉಪಕ್ರಮಗಳ ಪರಿಣಾಮಕಾರಿ ಅನುಷ್ಠಾನ ಮತ್ತು ಅಂತಹ ಯೋಜನೆಗಳಿಗೆ ನಿರಂತರ ಬೇಡಿಕೆಯನ್ನು ಸೂಚಿಸುತ್ತದೆ. ಈ ಕಾರ್ಯಕ್ರಮವು ಸುಮಾರು 36.33 ಲಕ್ಷ ವ್ಯಕ್ತಿಗಳಿಗೆ ಸುಸ್ಥಿರ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿದೆ. ಇದು ದೇಶಾದ್ಯಂತ ಜೀವನೋಪಾಯ ಸೃಷ್ಟಿ ಮತ್ತು ತಳಮಟ್ಟದ ಆರ್ಥಿಕ ಅಭಿವೃದ್ದಿಗೆ ಗಮನಾರ್ಹ ಕೊಡುಗೆ ನೀಡಿದೆ. ಯೋಜನೆಯ ಅಡಿ ನೆರವು ನೀಡಲಾದ ಒಟ್ಟು ಅತಿ ಸಣ್ಣ ಉದ್ಯಮಗಳಲ್ಲಿ ಮಹಿಳಾ ಫಲಾನುಭವಿಗಳ ಪಾಲು ಸುಮಾರು 40%ರಷ್ಟಿದೆ. ವಿತರಿಸಿದ ಒಟ್ಟು ಮಾರ್ಜಿನ್ ಮನಿ ಸಬ್ಸಿಡಿಯ ಸುಮಾರು 45%ರಷ್ಟನ್ನು ಮಹಿಳಾ ಉದ್ಯಮಿಗಳಿಗೆ ಒದಗಿಸಲಾಗಿದೆ. ಇದು ಮಹಿಳಾ ನೇತೃತ್ವದ ಉದ್ಯಮಗಳನ್ನು ಪ್ರೋತ್ಸಾಹಿಸುತ್ತದೆ. ಸುಮಾರು 54%ರಷ್ಟು ಫಲಾನುಭವಿಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿದವರಾಗಿದ್ದಾರೆ. ಸಾಲ ಸಂಬಂಧಿಸಿದ ಸಬ್ಸಿಡಿಗಳಿಗೆ ಅನಾಯಾಸ ಪ್ರಕ್ರಿಯೆಗಳ ಮೂಲಕ ಮತ್ತು ತಳಮಟ್ಟದಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಮೂಲಕ ಈ ಯೋಜನೆಯು ಎಲ್ಲರನ್ನೂ ಒಳಗೊಂಡ ಆರ್ಥಿಕ ಬೆಳವಣಿಗೆಗೆ ಮತ್ತು ಸ್ವಾವಲಂಬಿ ಭಾರತದ ಆಶಯಕ್ಕೆ ಪೂರಕ ಕೊಡುಗೆ ನೀಡುತ್ತದೆ.

0: ಸಂಪುಟವನ್ನು ಮುಂದುವರೆಸಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ. ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು. ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ. ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು. ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
1: ಎಲ್ಲೆಡೆ ತುಂಬಿದೆ ಆನಂದ.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ. ನಂತರ 6:40 ಪ್ರದೇಶ ಸಮಾಚಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @ G.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿಯಾದಿ ಶಿವಶರಣರ ನಾಡು
0: ನಮ್ಮ

0: ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಕರ್ನಾಟಕದಲ್ಲಿ 1243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಅನುಮೋದನೆ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಘೋಷಣೆ. ವನ್ಯಜೀವಿ ಸಂಚಾರವಿರುವ ಚಾರಣಪಥ ಸಂಚಾರ ಪಥ ಸ್ಥಗಿತಕ್ಕೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರದ ನಗದು ಪುರಸ್ಕಾರ, ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದನೆ. ಮೀಸಲಾತಿ ಪ್ರಮಾಣವನ್ನು ಶೇಕಡ 56ಕ್ಕೆ ಹೆಚ್ಚಿಸುವಂತೆ ಮುಖ್ಯಮಂತ್ರಿಗೆ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಮನವಿ. ಮೈಸೂರಿನಲ್ಲಿ ವಿಧಾನಸಭೆ ಸಭಾಧ್ಯಕ್ಷರ ಸಮಿತಿಯ ಮೊದಲ ಹಂತದ ಸಭೆ, ಹಲವು ರಾಜ್ಯಗಳ ಸಭಾಧ್ಯಕ್ಷರು ಭಾಗಿ. ಆಧುನಿಕ ಮತ್ತು ವಿಶ್ವಾಸಾರ್ಹ ಇವಿ ಚಾರ್ಜಿಂಗ್ ಪರಿಸರ ವ್ಯವಸ್ಥೆಯನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ಪಿಎಂ ಇ ಡ್ರೈವ್ ಯೋಜನೆಯಡಿಯಲ್ಲಿ ರಾಷ್ಟವ್ಯಾಪಿ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವುದು ಎಂಬ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, 123.26 ಕೋಟಿ ರೂಪಾಯಿ ವೆಚ್ಚದಲ್ಲಿ 1243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಕರ್ನಾಟಕದ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡುವುದಾಗಿ ಘೋಷಿಸಿದ್ದಾರೆ. ಈವರೆಗೆ 503.86 ಕೋಟಿ ರೂಪಾಯಿ ಒಟ್ಟು ಆರ್ಥಿಕ ವೆಚ್ಚದೊಂದಿಗೆ ಇವಿ ಚಾರ್ಜಿಂಗ್ ಪ್ರಸ್ತಾವನೆಗಳನ್ನು ಅನುಮೋದಿಸಲಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಬೃಹತ್ ಕೈಗಾರಿಕೆಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಡಾ ಹನೀಫ್ ಖುರೇಶಿ, ಭಾರತದ ಎಲೆಕ್ಟ್ರಿಕ್ ವಾಹನಗಳ ಪರಿವರ್ತನೆಯು ಇತ್ತೀಚಿನ ವರ್ಷಗಳಲ್ಲಿ ವಿವಿಧ ವಾಹನ ವಿಭಾಗಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿದೆ ಎಂದು ತಿಳಿಸಿದ್ದಾರೆ. 2070ರ ವೇಳೆಗೆ ನೆಟ್ ಜೀರೋ ಅಂದರೆ ಶೂನ್ಯ ಅನಿಲ ಹೊರಸೂಸುವಿಕೆ ಸಾಧಿಸುವ ಭಾರತದ ಬದ್ದತೆಗೆ ಬೆಂಬಲ ನೀಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಚಾಮರಾಜನಗರದ ನಾಗಮಲೆ ಅರಣ್ಯದಲ್ಲಿ ಚಿರತೆ ದಾಳಿಯಿಂದ 10 ವರ್ಷದ ಬಾಲಕ ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ವನ್ಯಜೀವಿ ಸಂಚಾರ ಇರುವ ಎಲ್ಲಾ ಚಾರಣಪಥ ಮತ್ತು ಸಂಚಾರ ಪಥಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಸಾರ್ವಜನಿಕರು ಮತ್ತು ಚಾರಣಿಗರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಆದೇಶದವರೆಗೆ ಚಿರತೆ, ಹುಲಿ, ಆನೆ, ಕರಡಿ ಮತ್ತಿತರೆ ವನ್ಯಜೀವಿಗಳು ಸಂಚರಿಸುವ ಮತ್ತು ಮಾನವ ವನ್ಯಜೀವಿ ಸಂಘರ್ಷ ಸಂಭವಿಸಿರುವ ಕಡೆಗಳಲ್ಲಿ ಚಾರಣ ಮತ್ತು ಸಂಚಾರ ಪಥಗಳನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸಲು ಸೂಚಿಸಿದ್ದು ಈ ಸಂಬಂಧ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಅರಣ್ಯ ಇಲಾಖೆ ಮತ್ತು ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ದಿ ಮಂಡಳಿಯ ಮೇಲ್ವಿಚಾರಣೆಯಲ್ಲಿ ಕೈಗೊಳ್ಳುವ ಚಾರಣಪಥಗಳಲ್ಲಿ ಎಸ್ಒಪಿ ಪಾಲನೆಗೆ ಪೂರ್ವ ಸಿದ್ದತೆ ಮಾಡಿಕೊಂಡು ನಂತರ ಚಾರಣ ಚಟುವಟಿಕೆ ಮುಂದುವರೆಸುವಂತೆ ಆದೇಶ ನೀಡಲಾಗಿದೆ. 2025ರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳು ಪ್ರಕಟಗೊಂಡಿದ್ದು, ನಗದು ಪುರಸ್ಕಾರ ಪಡೆದುಕೊಂಡಿರುವ ಕರ್ನಾಟಕದ 6 ಗ್ರಾಮ ಪಂಚಾಯಿತಿಗಳನ್ನು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದಿಸಿದ್ದಾರೆ. ದೇಶದ 42 ಗ್ರಾಮ ಪಂಚಾಯಿತಿಗಳು ಪ್ರಶಸ್ತಿಗೆ ಭಾಜನವಾಗಿದ್ದು, ಅವುಗಳಲ್ಲಿ ಕರ್ನಾಟಕದ 6 ಪಂಚಾಯಿತಿಗಳು ಪ್ರಶಸ್ತಿ ಪಡೆದುಕೊಳ್ಳುವ ಮೂಲಕ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದ ಹೆಗ್ಗಳಿಕೆಗೆ ಪಾತ್ರವಾಗಿವೆ. ಬಡತನ ಮುಕ್ತ ಮತ್ತು ಸುಧಾರಿತ ಜೀವನೋಪಾಯ ವಿಭಾಗದ ಪ್ರಥಮ ಪ್ರಶಸ್ತಿಯು ಹೆಬ್ರಿಯ ಮುದ್ರಾಡಿ ಗ್ರಾಮ ಪಂಚಾಯಿತಿಗೆ ಸಂದಿದ್ದು, 1 ಕೋಟಿ ರೂಪಾಯಿ ನಗದು ಬಹುಮಾನ ಪಡೆದುಕೊಂಡಿದೆ. ಉಡುಪಿ ಜಿಲ್ಲೆಯ ಕುಂದಾಪುರದ ವಣ್ಸೆ ಗ್ರಾಮ ಪಂಚಾಯಿತಿ ಆರೋಗ್ಯಕರ ಪಂಚಾಯತ್ ವಿಭಾಗದಲ್ಲಿ ದ್ವಿತೀಯ ಪ್ರಶಸ್ತಿಗೆ ಪಾತ್ರವಾಗಿದ್ದು 75 ಲಕ್ಷ ರೂಪಾಯಿ ನಗದು ಬಹುಮಾನಕ್ಕೆ ಪಾತ್ರವಾಗಿದೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ಮಕ್ಕಳ ಸ್ನೇಹಿ ಪಂಚಾಯತ್ ವಿಭಾಗದಲ್ಲಿ ದ್ವಿತೀಯ ಪ್ರಶಸ್ತಿ, ಉಡುಪಿ ಜಿಲ್ಲೆಯ ಮಡಮಕ್ಕಿ ಗ್ರಾಮ ಪಂಚಾಯಿತಿಗೆ ನೀರು ಸಮೃದ್ಧ ಪಂಚಾಯತ್ ವಿಭಾಗದಲ್ಲಿ 2ನೇ ಪ್ರಶಸ್ತಿ ದೊರೆತಿದೆ. ಉಡುಪಿ ಜಿಲ್ಲೆಯ ಕಾರ್ಕಳದ ಸಾನೂರು ಗ್ರಾಮ ಪಂಚಾಯಿತಿಗೆ ಮೂಲಸೌಕರ್ಯದಲ್ಲಿ ಸ್ವಾವಲಂಬಿ ಪಂಚಾಯತ್ ವಿಭಾಗದಲ್ಲಿ ತೃತೀಯ ಪ್ರಶಸ್ತಿ ಲಭಿಸಿದೆ. ಉಡುಪಿ ಜಿಲ್ಲೆಯ ಕುಂದಾಪುರದ ಹಕ್ಲಾಡಿ ಗ್ರಾಮ ಪಂಚಾಯಿತಿಗೆ ಸಾಮಾಜಿಕವಾಗಿ ನ್ಯಾಯಯುತ ಮತ್ತು ಸುರಕ್ಷಿತ ವಿಭಾಗದಲ್ಲಿ ತೃತೀಯ ಪ್ರಶಸ್ತಿ ಲಭಿಸಿದ್ದು 25 ಲಕ್ಷ ರು ನಗದು ಬಹುಮಾನವನ್ನು ಪಡೆದಿದೆ. 6 ಪ್ರಶಸ್ತಿಗಳಲ್ಲಿ ಉಡುಪಿ ಜಿಲ್ಲೆ 5 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ನೌಕರ ವರ್ಗವನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದಿಸಿದ್ದಾರೆ. ಪರಿಶಿಷ್ಟ ಜಾತಿ ಮೀಸಲಾತಿ ಪ್ರಮಾಣ ಶೇಕಡ 15

0: ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಪ್ರಮಾಣ ಶೇಕಡ 3 ಕ್ರಮವಾಗಿ ಶೇಕಡ 17 ಮತ್ತು ಶೇಕಡ 7 ಹೆಚ್ಚಿಸಿ ಒಟ್ಟಾರೆ ಮೀಸಲಾತಿ ಪ್ರಮಾಣವನ್ನು ಶೇಕಡ 56 ಹೆಚ್ಚಿಸುವಂತೆ ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಆಗ್ರಹಿಸಿದೆ. ಸದರಿ ಕಾನೂನನ್ನು ಸಂವಿಧಾನದ 7 ಶೆಡ್ಯೂಲ್ಗೆ ಸೇರಿಸುವ ನಿಟ್ಟನಲ್ಲಿ ಕ್ರಮ ವಹಿಸುವಂತೆ ಮಾಜಿ ಲೋಕಸಭಾ ಸದಸ್ಯರಾದ ವಿಎಸ್ ಉಗ್ರಪ್ಪ ಅವರ ನೇತೃತ್ವದಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಎಲ್ಲಾ ರಾಜ್ಯಗಳ ವಿಧಾನಸಭೆಗಳ ಕಾರ್ಯವಿಧಾನ ಮತ್ತು ನಡವಳಿಕೆಯಲ್ಲಿ ಏಕರೂಪತೆಯನ್ನು ತರುವ ನಿಟ್ಟನಲ್ಲಿ ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಮಹತ್ವದ ಹೆಜ್ಜೆಯನ್ನಿಟ್ಟಿದ್ದಾರೆ. 6 ರಾಜ್ಯಗಳ ವಿಧಾನಸಭೆಯ ಸಭಾಧ್ಯಕ್ಷರುಗಳನ್ನೊಳಗೊಂಡ ವಿಶೇಷ ಸಮಿತಿಯೊಂದನ್ನು ರಚಿಸಲಾಗಿದ್ದು, ಈ ಸಮಿತಿಯ ಮೊದಲ ಹಂತದ ನಿರ್ಣಾಯಕ ಸಭೆಯು ಇಂದು ಮೈಸೂರಿನ ಸೈಲೆಂಟ್ ಶೋರ್ಸ್ ಸಭಾಂಗಣದಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಉತ್ತರ ಪ್ರದೇಶ ವಿಧಾನಸಭೆಯ ಸಭಾಧ್ಯಕ್ಷರಾದ ಸತೀಶ್ ಮಹಾನ ವಹಿಸಿದ್ದರು. ಸಭೆಯಲ್ಲಿ ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ಹಾಗೂ ನಾಗಾಲ್ಯಾಂಡ್, ಹಿಮಾಚಲ ಪ್ರದೇಶ, ದೆಹಲಿ ವಿಧಾನಸಭೆಯ ಸಭಾಧ್ಯಕ್ಷರು ಭಾಗವಹಿಸಿದ್ದರು. ರಾಜ್ಯದ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪರಿಸರ ವ್ಯವಸ್ಥೆ ಮತ್ತು ಉತ್ಪಾದನಾ ವಲಯಕ್ಕೆ ಗಮನಾರ್ಹ ಉತ್ತೇಜನ ನೀಡುವ ಎನ್ಐಸಿ ತಂತ್ರಜ್ಞಾನ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಬೆಂಗಳೂರಿನ ಪುಣ್ಯದಲ್ಲಿಂದು ಕೇಂದ್ರ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ, ಎಂಎಸ್ಎಂಇಗಳು ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಸಹಾಯಕವಾಗಲಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇಶದ ಅತಿದೊಡ್ಡ ಕೈಗಾರಿಕಾ ಸಮೂಹಗಳಲ್ಲಿ ಒಂದಾಗಿರುವ ಪೀಣ್ಯಕ್ಕೆ ಎಂಎಸ್ಎಂಇಗಳ ವಿಕಸನಗೊಳ್ಳುತ್ತಿರುವ ತಾಂತ್ರಿಕ ಅಗತ್ಯತೆಗಳನ್ನು ಪೂರೈಸಲು ಸುಧಾರಿತ ಸಾಂಸ್ಥಿಕ ಬೆಂಬಲ ಹಾಗೂ ಸೌಕರ್ಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಸುಮಾರು 900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಹಾಸನದ ಮೆಗಾ ಡೇರಿ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರದ ಹಲವು ಸಚಿವರಿಗೆ ಆಹ್ವಾನ ನೀಡಲು ನಿರ್ಧರಿಸಲಾಗಿದೆ ಎಂದು ಮಾಜಿ ಪ್ರಧಾನಿ ಹಾಗೂ ರಾಜ್ಯಸಭಾ ಸದಸ್ಯ ಎಚ್ಡಿ ದೇವೇಗೌಡ ತಿಳಿಸಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜರ್ಮನಿ ಮೂಲದ ಕಂಪನಿಯ ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ನಿರ್ಮಾಣವಾಗಿರುವ ಮೆಗಾ ಡೈರಿಯಿಂದ ಲಕ್ಷಾಂತರ ರೈತರು ಹಾಗೂ ನಿರುದ್ಯೋಗಿಗಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ನೇತೃತ್ವದ ನಿಯೋಗವು ಶೈಕ್ಷಣಿಕ ಕೈಗಾರಿಕಾ ಸಹಭಾಗಿತ್ವದ ಭಾಗವಾಗಿ ಮಹಾರಾಷ್ಟದಲ್ಲಿರುವ ಆವಿಷ್ಕಾರ, ನಾವೀನ್ಯತೆ ಮತ್ತು ಉತ್ಕೃಷ್ಟ ತರಬೇತಿ ಕೇಂದ್ರ ಮತ್ತು ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಕೇಂದ್ರಗಳಿಗೆ ಭೇಟಿ ನೀಡಿತು. ಅಲ್ಲಿನ ನಾವೀನ್ಯತೆ, ಇನ್ಕ್ಯುಬೇಷನ್, ಉದ್ಯಮಶೀಲತೆ ಮತ್ತು ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ಉತ್ತೇಜಿಸುವ ಕೈಗಾರಿಕಾ ಮಾದರಿಯನ್ನು ಅಧ್ಯಯನ ನಡೆಸಿದೆ. ಭೇಟಿಯ ವೇಳೆ ಕೃತಕ ಬುದ್ದಿಮತ್ತೆ, ಏರೋಸ್ಪೇಸ್ ಮತ್ತು ರಕ್ಷಣಾ ತಂತ್ರಜ್ಞಾನಗಳು, ಯುಎವಿ ವ್ಯವಸ್ಥೆಗಳು, ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್, ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಂಗಳು, ಕ್ವಾಂಟಮ್ ಸಂವಹನ ಮತ್ತು ಅಡ್ವಾನ್ಸ್ ಮೆಟೀರಿಯಲ್ಸ್ ಮುಂತಾದ ವಿಷಯಗಳ ಕುರಿತು ಅಧ್ಯಯನ ನಡೆಸಿದೆ. ಬಳಿಕ ನಿಯೋಗವು ನಾಗ್ಪುರ ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಎಂಆರ್ಒ ಕೇಂದ್ರಕ್ಕೆ ಭೇಟಿ ನೀಡಿ ವಿಮಾನ ನಿರ್ವಹಣೆ, ದುರಸ್ತಿ ಕಾರ್ಯಾಚರಣೆಗಳ ಬಗ್ಗೆ ತಿಳಿದುಕೊಂಡಿತು. ಭೇಟಿ ಕುರಿತು ಮಾತನಾಡಿದ ವಿಟಿಯು ಕುಲಪತಿ ಡಾ ಎಸ್ ವಿದ್ಯಾಶಂಕರ್, ವಿಟಿಯು ಪ್ರಾಯೋಗಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ನೌಕಾಪಡೆಯ ಮುಖ್ಯಸ್ಥರಾಗಿ ನೇಮಕಗೊಂಡ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿನಂದಿಸಿದ್ದಾರೆ. ಇದು ಕರ್ನಾಟಕದ ಹೆಮ್ಮೆಯ ಕ್ಷಣ ಎಂದು ಬಣ್ಣಿಸಿದ್ದಾರೆ. ಬೆಂಗಳೂರಿನ ಬಸವನಗುಡಿಯಿಂದ ಬಿಜಾಪುರ ಸೈನಿಕ ಶಾಲೆಗೆ ಸೇರಿ ಅಂತಿಮವಾಗಿ ಭಾರತೀಯ ನೌಕಾಪಡೆಯ ಅತ್ಯುನ್ನತ ಹುದ್ದೆಗೆ ನೇಮಕವಾಗಿರುವ ಸ್ವಾಮಿನಾಥನ್ ಅವರ ಪ್ರಯಾಣ ಸ್ಫೂರ್ತಿದಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಇದೇ 31ರಂದು ಅಧಿಕಾರ ವಹಿಸಿಕೊಳ್ಳಲಿರುವ ಅವರಿಗೆ ಬಿವೈ ವಿಜಯೇಂದ್ರ ಶುಭ ಕೋರಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದಲ್ಲಿ 1243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಅನುಮೋದನೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಘೋಷಣೆ.

0: ಚಿರಂಜೀವಿ ಸಂಚಾರವಿರುವ ಚಾರಣಪಥ ಸಂಚಾರ ಪಥ ಸ್ಥಗಿತಕ್ಕೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರದ ನಗದು ಪುರಸ್ಕಾರ, ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದನೆ. ಮೀಸಲಾತಿ ಪ್ರಮಾಣವನ್ನು ಶೇಕಡ 56ಕ್ಕೆ ಹೆಚ್ಚಿಸುವಂತೆ ಮುಖ್ಯಮಂತ್ರಿಗೆ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಮನವಿ. ಮೈಸೂರಿನಲ್ಲಿ ವಿಧಾನಸಭೆ ಸಭಾಧ್ಯಕ್ಷರ ಸಮಿತಿಯ ಮೊದಲ ಹಂತದ ಸಭೆ, ಹಲವು ರಾಜ್ಯಗಳ ಸಭಾಧ್ಯಕ್ಷರು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
1: ಆಕಾಶವಾಣಿ ಕಾರವಾರ ಸಮಯ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.
3: ಇದರ ಹಮ್ ಬೋಲ್ ರಾ ತೆರೆ ಬೀಜು ಕಾ
4: ಪುತಲಾ ಬೋಲ್ ರಾ
3: ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ
4: ಮತಲಬ್
3: ದೇಖ್ ಬೇಟಾ ತೂ ಜೋ ಯೇ ಅಂಧಾಧುನ್ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೇಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೇಹತ್ಮಂದ್ ಹೋಗಿ ಹೈ ಅರೆ ಪಹಲೇ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥಿ ಶುದ್ಧತಾ ಝಲಕ್ತಿ ಥಿ ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ पहली वाली बात कहा
4: परंतु सब यही डाले
3: सब नहीं आज भी लाखों जागरूक किसान परंपरागत विधि से फसल उगा रहे पर्चा कम और उपज की कीमत भी बेहतर पा रहे
4: सच
3: है एक्सपीरियंस से बता रहे हैं धूप में बाल सफेद नहीं किए हैं
4: ठीक है भाई मैं भी आज से जैविक खेती शुरू करूँगा
5: माटी से प्रेम की परंपरा है परंपरागत खेती
6: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

0: ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಹಾವುಗಳ ಬಗ್ಗೆ ಜಾಗೃತವಾಗಿರಿ ಈ ಕುರಿತು ಅಂಕೋಲಾ ತಾಲೂಕಿನ ಉರಗತಜ್ಞ ಮಹೇಶ್ ನಾಯ್ಕ ಅವರೊಡನೆ ಸಂದರ್ಶನ ಕೇಳುವಿರಿ.
1: ಮಹೇಶ್ ಬಿ ನಾಯ್ಕ ಅವರೇ ನಮಸ್ಕಾರ.
2: ನಮಸ್ಕಾರ.
1: ಸಾಮಾನ್ಯವಾಗಿ ಎರೆಹುಳುಗಳನ್ನ ರೈತ ಮಿತ್ರ ಅಂತ ಕರಿತೀವಿ, ಅದೇ ರೀತಿಯಲ್ಲಿ ಉರಗಗಳು ಅಥವಾ ಹಾವುಗಳು ಕೂಡ ರೈತನ ಮಿತ್ರವಾಗಿ ನಾವು ಕಾಣಬೇಕಾಗಿದೆ. ಏನು ಇದರ ವಿಶೇಷತೆ? ರೈತರಿಗೆ ಅಥವಾ ಕೃಷಿಕರಿಗೆ ಈ ಹಾವುಗಳು ಯಾವ ರೀತಿ ನೆರವಾಗ್ತವೆ?
2: ನನ್ನ ಲೆಕ್ಕದಲ್ಲಿ ರೈತನ ಮಿತ್ರ ಅನ್ನೋಕ್ಕಿಂತ ಅತಿ ದೊಡ್ಡ ರೈತ ಅಂತಾನೆ ಹೇಳಬೇಕು.
1: ಓಹೋ.
2: ಯಾಕಂತ ಕೇಳಿದ್ರೆ, ನೋಡಿ, ಒಂದು ಇಲಿ ತನ್ನ ಜೀವಿತಾವಧಿಯಲ್ಲಿ 13 kg ಭತ್ತ ಅಥವಾ ಆಹಾರ ಧಾನ್ಯವನ್ನ ಹಾಳು ಮಾಡ್ತವೆ, ತಿಂತವೆ. ಅಂತ ಇಲಿಗಳನ್ನ ನೀವು ಸುಮಾರು ತನ್ನ ಜೀವಿತಾವಧಿಯಲ್ಲಿ 10,000 ಜಾಸ್ತಿ ಇಲಿಗಳನ್ನ ಹಾವುಗಳು
1: ತಿಂತವೆ.
2: ನೀವು ಲೆಕ್ಕ ಹಾಕಿ, ಒಂದು ಇಲಿ 13 kg, ಈ ಒಂದು ಹಾವಿನಿಂದ ಎಷ್ಟು ನಮ್ಮ ಅದರ

0: ಪದಾರ್ಥ ತಗೊಂಡ್ರು ಕೂಡ, ಬೇರೆ ಆಹಾರ ತಿಂತೋ, ಕೋಳಿ ತಿಂತೋ, ಬೇರೆ ಏನೋ ತಿಂದು ಹೋಗ್ಲಿ, ಆದ್ರೆ ಅದ್ರ ಅರ್ಧ ತಗೊಂಡ್ರು ಕೂಡ ಎಷ್ಟು ಕ್ವಿಂಟಲ್ ಅಕ್ಕಿಯನ್ನ ಅದು ಸಂಪಾದನೆ ಉಳಿಸ್ತಾ ಇದೆ. ನಾವು ಗಳಿಸಿದ್ಕಿಂತ ಉಳಿಸಿದ ಲೆಕ್ಕ ಹಾಕ್ಬೇಕು. ನಾವು ಸಂಪಾದನೆ ಮಾಡ್ತೀವಿ, ಒಂದು ಕೋಟಿ ಸಂಪಾದನೆ ಮಾಡ್ಬೋದು, ಒಂದು ಕೋಟಿ ಸಂಪಾದನೆ ಮಾಡಿ ಒಂದು ಕೋಟಿನೂ ಖರ್ಚು ಮಾಡಿದ್ರೆ ಪ್ರಯೋಜನ ಇಲ್ಲ. 100 ರೂಪಾಯಿ ಸಂಪಾದನೆ ಮಾಡಿ ಅದರಲ್ಲೊಂದು 50 ರೂಪಾಯಿ ಮಿಕ್ಸಿದ್ರು ಕೂಡ ಅವನೇ ದೊಡ್ಡ ಶ್ರೀಮಂತ. ಹಾಗೆ ಈ ಹಾವುಗಳು ಕೂಡ, ಹಾವು ಕೆರೆ ಹಾವುಗಳು, ನಾವು ಭತ್ತ ಬಿತ್ತೋದಿಲ್ಲ, ಏನೂ ಮಾಡೋದಿಲ್ಲ, ಆದ್ರೆ ಉಳುಮೆ ಮಾಡೋದಿಲ್ಲ, ಆದರೆ ಭತ್ತವನ್ನ ಉಳಿಸೋದ್ರಲ್ಲಿ ಅವು ಮಹತ್ವದ ಪಾತ್ರ ವಹಿಸ್ತದೆ. ಹೀಗಾಗಿ ಅದನ್ನ ದೊಡ್ಡ ರೈತ ಅಂತಾನೇ ನಾವು ಈಗ
1: ಪರಿಗಣಿಸಬೇಕು. ಸರಿ, ಈಗ ಈ ಹಾವುಗಳಲ್ಲಿ ಅಂದ್ರೆ ಹಾವಿನ ಒಂದು ಹೆಸರು ಹೇಳಿದ ತಕ್ಷಣ ಅಥವಾ ಕಂಡ ತಕ್ಷಣ ನಾವು ಭಯಭೀತರಾಗುವಂತಹದ್ದು, ಹೆದರುವಂತಹದ್ದು ಜಾಸ್ತಿ, ಯಾಕೆ ಇದು
0: ಭಯಭೀತರಾಗುವಂತಂದ್ರೆ? ನಮ್ಗೆ ಈ ಒಂದು ಪ್ರಚಾರ ಆ ತರ ಇದೆ. ನಮಗೆ ಚಿಕ್ಕಿರುವಾಗಿಂದಲೇ ಹಾವು ಇದ್ರೆ ಮುಂದೆ ಹೋಗ್ಬೇಡ, ಹಾವು ಇದ್ರೆ ಕಡಿತದೆ, ಹಾವನ್ನು ನೋಡ್ಬೇಡ, ಈ ತರ ವಾತಾವರಣ ಸೃಷ್ಟಿ ಮಾಡಿರೋದೇ ನಮ್ಮ ಹಿರಿಯರು. ಒಂದ್ ಲೆಕ್ಕದ ಒಳ್ಳೇದೇ, ಒಳ್ಳೇದೇ ಅಂದ್ರೆ ಯಾವ ಹಾವುಗಳನ್ನ ನೋಡ್ಬೇಕು, ಯಾವ ಹಾವುಗಳನ್ನ ನೋಡ್ಬಾರ್ದು, ನೋಡೋದು ಕೂಡ ತಪ್ಪಂತ ಅವ್ರು ಹೇಳ್ತಾರೆ. ಯಾವ ನೋಡಿ, ಹೆಣ್ಮಕ್ಳು ಮುಟ್ಟಾದವ ನೋಡ್ಬಾರ್ದು, ಬಸರಿ ಇದ್ದಾವ ನೋಡ್ಬಾರ್ದು, ಹೆರಿಗೆ ಆದ ನಂತರ ನೋಡ್ಬಾರ್ದು, ಈ ತರ ತಪ್ಪು ಕಲ್ಪನೆಗಳಿಂದಲೇ ಅನಾಹುತಗಳೇ ಜಾಸ್ತಿ ಆಗ್ತದೆ. ಹಾಗಾಗಿ ಹಾವಿನ ಬಗ್ಗೆ ತಿಳ್ಕೊಳ್ಬೇಕು, ಅವ್ರ ಬಗ್ಗೆ ಜಾಗ್ರತೆ ಮೂಡಿಸ್ಬೇಕು, ಅವಳ ಬಗ್ಗೆ ಭಯ ಹುಡ್ಸ್ಬಾರ್ದು. ಭಯ ಬೇರೆ, ಜಾಗ್ರತೆ ಬೇರೆ. ಜಾಗ್ರತೆ ಮೂಡಿಸ್ಬೇಕು, ಬಿಟ್ರೆ ಭಯ ಹುಡ್ಸೋದು ತಪ್ಪು ಅಂತ ನಾನು ಕಲ್ತೇನೆ.
1: ಜಾಗೃತಿ ಮೂಡಿಸುವ ಒಂದು ನಿಟ್ಟಿನಲ್ಲಿ ನಾವು ಇವತ್ತಿನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹೇಳಿ, ಹಾವುಗಳಲ್ಲಿರುವಂತಹ ಒಂದು ವೈವಿಧ್ಯತೆ ಹೇಗಿದೆ, ನಮ್ಮ ಸುತ್ತಮುತ್ತ ಯಾವ ರೀತಿಯ ಹಾವುಗಳೆಲ್ಲ ನಮಗೆ ಕಾಣಿಸುತ್ತವೆ?
0: ಭಾರತದಲ್ಲಿ ಒಂದು ಸಾವಿರ 300 ಜಾತಿಯ ಪ್ರಭೇದಗಳ ಹಾವುಗಳಿದ್ದಾವೆ. ನಮ್ ಈ ಕಡೆ ಎಲ್ಲ ಸಿಗೋದಂದ್ರೆ ಒಂದು 20-25 ಜಾತಿ ಹಾವುಗಳನ್ನು ನಾವು ನೋಡಬಹುದು. ಅದರಲ್ಲಿ 4 ಮಾತ್ರ ವಿಷಕಾರಿ. ಈಗ ಯಾವ ಹಾವನ್ನ ನಾವು ತಗೊಳ್ತೀವಿ, ರಜಲ್ ವೈಪರ್ ತಗೊಂಡ್ರೆ ಅದು ಮಾಂಸಖಂಡದ ಮೇಲೆ ಪರಿಣಾಮ ಬೀರುವಂತದ್ದು, ಬಾಕಿ ಹಾವುಗಳೆಲ್ಲ ನರಮಂಡಲದ ಮೇಲೆ ಪರಿಣಾಮ ಬೀರುವಂತದ್ದು. ಕಚ್ಚಿದ ತಕ್ಷಣ ಸಾಯುವಂತದ್ದು ಏನಿಲ್ಲ, ಗಾಬರಿಗೊಂಡೆ ಸಾಯೋದು ಜಾಸ್ತಿ. ನಾವು ಕೆಲವರು ಹೇಳ್ದವ್ ಹೇಳ್ತಾರೆ, ಕೆರೆಯಾಗಿ ವಿಷ ಇಲ್ಲ, ಈ ಮಾಲುಂಡ ಅಂತ ಇರ್ತದೆ 2 ತಲೆ ಹಾವು, ಅವುಗಳಿಗೆ ವಿಷ ಇಲ್ಲ, ಈ ಕುಕ್ರಿ ಅಂತಿದೆ ಅವುಗಳಿಗೆ ವಿಷ ಇಲ್ಲ, ಹಲವಾರು ಜಾತಿಯ ಪ್ರಭೇದಗಳಲ್ಲಿ ಈ ಉಲ್ಫ್ ಅಂತ ಇದೆ ಅದಕ್ಕೆ ವಿಷ ಇಲ್ಲ, ಇವುಗಳನ್ನೆಲ್ಲ ಹೇಳ್ತೀವಿ. ಆದ್ರೆ ಜನರು ಹಾವು ಕಚ್ಚಿದ ತಕ್ಷಣ ಗಾಬರಿಗೊಳಗಾಗ್ತಾರೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಅವರು ಏನ್ ಮಾಡ್ತಾರೆ ಆಸ್ಪತ್ರೆ ಹೋದ್ರೆ ಸತ್ತೋಗಿರ್ತಾರೆ. ಅವಾಗ ಹೇಳ್ತಾರೆ, ಇಲ್ಲ ಅಣ್ಣ ನೀ ಹೇಳೋ ಸುಳ್ಳು, ಕೆರೆ ಹಾವು ಕಚ್ಚಿ ಮೊನ್ನೆ ನಮ್ಮ ಫ್ರೆಂಡ್ ಸತ್ತಿದ್ದಾನೆ, ನಿನ್ನೆ ಯಾಕೆ ಸುಳ್ಳು ಹೇಳ್ತೀಯ ಅಂತಾರೆ. ಆ ರಿಪೋರ್ಟ್ ನೋಡಿ, ಹಾವಿನ ವಿಷಕದಿಂದ ಸತ್ತಿದ್ದಾನೆ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾನೆ. ಆಲ್ಮೋಸ್ಟ್ ಆಗಿ 60-65% ಜನ ಕೆರೆ ಹಾವು ಕಚ್ಚಿ, ವಿಷಕಾರಿ ಅಲ್ಲದ ಹಾವುಗಳು ಕಚ್ಚೇ ಸತ್ತೋದರು ಜಾಸ್ತಿ. ಹಾಗಾಗಿ ಹಾವುಗಳಲ್ಲಿ ವಿಷ ಇರೋ ಹಾವುಗಳನ್ನ ನಾವು ಗುರುತ ಮಾಡ್ಬೇಕಂತಾನೆ ನಾನು ನೋಡ್ಬೇಕು, ಅದ್ರ ಬಗ್ಗೆ ತಿಳುವಳಿಕೆ ಬೇಕು ಅಂತ ಹೇಳೋದು.
1: ನಾಲ್ಕು ವಿಧದ ಅಥವಾ 4 ಜಾತಿಯ ಹಾವುಗಳನ್ನು ವಿಷಕಾರಿ ಹಾವುಗಳಂತ ಗುರುತಿಸಲಾಗಿದೆ ಅಂತ ಹೇಳಿದ್ರಿ. ಪ್ರಮುಖವಾಗಿ ಯಾವ ಯಾವ ಹಾವುಗಳು 4 ಅಂದ್ರೆ?
0: ನಾಗರ ಹಾವು, ಹಾಗೆ ಕಟ್ ಹಾವು, ಕಟ್ ಹಾವು ಅಂದ್ರೆ ಕಾಮನ್ ಕ್ರೇಟ್ ಅಂತೀವಿ, ರಜಲ್ ವೇಪರ್, ಹಾಗೆ
1: ಕಿಂಕೋಬ್ರಾ,
0: ಅದನ್ನ ನಾವು ವಿಷಕಾರಿ ಹೌದು, ಅದು ಕಚ್ಚೋದು ಕಡಿಮೆ, ಹಾಗಾಗಿ ಅದನ್ನ ಈ ಪ್ರಭೇದದಲ್ಲಿ ಸೇರಿಸ್ಕೊಳ್ಳೋದು. ಅವು ಬರೋ ಸ್ಪೀಡ್ ಮಾತ್ರ ಜಾಸ್ತಿ, ಅದು ಗಾಬರಿ ಹುಡ್ಸುತ್ತೆ ನಮ್ಗೆ. ಆಕ್ಚುಲಿ ಅದನ್ನ ಆ ಹಾವು ಕಚ್ಚಿ ಸತ್ತಿದ್ದ ಎಲ್ಲೂ ಇದಿಲ್ಲ, ಕಚ್ಚಿದ್ದೆ ಸತ್ತಿದಾರಂದ್ರೆ ಹಾವು ಹಿಡಿಯೋರೇ ಕಚ್ಚಿ ಸತ್ತಿದ್ದಾರೆ, ಯಾಕಂದ್ರೆ ಅದ್ರ ಜೊತೆ ಆಟ ಆಡೋ ಜಾಸ್ತಿ, ಅವುಗಳ ಜೊತೆ ಫೋಟೋ ಅಥವಾ ಏನಕ್ಕೂ ಹೋಗಿ ತನಗೇನು ಮಾಡೋದಿಲ್ಲ ಒಂದ್ ನಂಬಿಕೆ, ಅದೇನು ಅಪನಂಬಿಕೆ, ಒಂಥರ ಓವರ್ ಕಾನ್ಫಿಡೆನ್ಸ್, ಅದರಲ್ಲೇ ಅವರು ಸತ್ತಿರೋದು, ಅದನ್ನು ಶೋ ಅಪ್ ಮಾಡಕ್ ಹೋಗೋದು, ಹೀಗಾಗಿ ಮಾಡಿ ಅದನ್ನ ಕಚ್ಚಿ ಸತ್ತೋರಿದ್ದಾರೆ.
1: ಈ ಕನ್ನಡಿ ಹಾವು ಅಂತ ಹೇಳ್ತೀವಲ್ಲ, ರಸಲ್ ವೈಪರ್,
0: ರಸಲ್ ವೈಪರ್
1: ಕಟ್ಟು ಹಾವು ಇನ್ನೊಂದು
0: ಹೌದು, ಅದು ಮಾಂಸ ಕಂಡದ ಮೇಲೆ ಅದು ಕೊಳಿತಾ ಹೋಗುತ್ತೆ. ಅದಕ್ಕೆ ಮತ್ತೆ ಹೆಬ್ಬಾವಿಗೆ ಈಗ ಜನರಲ್ಲಿ ತಪ್ಪು ಕಲ್ಪನೆ ಏನಿದೆ ಅಂದ್ರೆ, ಹೆಬ್ಬಾವನ್ನು ಕನ್ನಡಿ ಹಾವಂತಾರೆ, ಕನ್ನಡಿ ಹಾವನ್ನು ಹೆಬ್ಬಾವ್ ಅಂತಾರೆ, ಅಂದ್ರೆ ಅವರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಹೆಬ್ಬಾವುಗಳು ಅತಿ ದೊಡ್ಡದಾಗಿ ಬೆಳೀತವೆ.
1: ಸ್ವಲ್ಪ ಅಂದ್ರೆ ಈ ವಿಷಕಾರಿ ಹಾವುಗಳನ್ನು ಗುರುತಿಸುವ ಬಗ್ಗೆ ಹೇಳಿ, ಯಾವ ರೀತಿ ಗುರುತಿಸಬಹುದು ಅಂತ?
0: ನಾವು ಗುರುತಿಸೋದಂದ್ರೆ ನಾವೀಗ ನೋಡಿ, ಈಗ ಹೆಬ್ಬಾವು ಮತ್ತು ಈ ರಜಲೋಯಪರ್ ಏನಿದೆ ಎರಡು ಸಿಮಿಲರ್ ಒಂದೇ ತರ ಕಾಣ್ತದೆ, ಆದ್ರೆ ಈ ಹೆಬ್ಬಾವಿನ ಮೇಲೆ ಪಟ್ಟೆ ಪಟ್ಟೆ ಬೇರೆ ತರ ಇರ್ತದೆ. ಈ ರಜಲ್ ವೇಪರ್ ಏನಂತೀವಿ ಅದೇನಾಗುತ್ತೆ, ಅದು ಕೊಳಕು ಮಂಡಲ ಅಂತ ಕರಿತೀವಿ ನಾವು, ಅದಕ್ಕೆ ಅದ್ರ ಮೇಲೆ ಡಿಸೈನ್ ಚೆಂದಾಗಿ ಒಂದೇ ಯೂನಿವರ್ಸಲ್ ಆಗಿ ಮೆಹಂದಿ ಹಾಕಿದ ಕಲರ್ ಅಲ್ಲಿ ಇರ್ತದೆ. ಬಟ್ ಅವುಗಳಲ್ಲಿ ತಲೆ ನೋಡಿದ್ರೆ ಈ ಹೆಬ್ಬಾವಿನ ತಲೆ ಉದ್ದ ಇರ್ತದೆ, ಅದ್ರ ಮೇಲೆ ಪಿಂಕ್ ಕಲರ್ ಇರ್ತದೆ, ಇದಕ್ಕೆ ಸ್ವಲ್ಪ ಚಪ್ಪಟೆಯಾಗಿ ಅಮ್ಮಗೆ ಮೂಗಿನ ಹೊಳ್ಳೆ ಮೇಲ್ಗಡೆ ಹೊಳ್ಳೆಗಳಿರ್ತವೆ, ಅದನ್ನು ಉಸಿರಾಡುವಾಗ ಇದರ ಹಿಸ್ಸಿಂಗ್ ಸೌಂಡ್ ಕುಕ್ಕರ್ ಸೀಟಿ ಹಾಕಿದ್ರೆ ಬರ್ತದೆ, ಸಿಟ್ಟು ಮಾಡ್ಕೊಂಡವಾಗ ಏನು ಹಾಲಿನ ನಾವು ಕಾಯಿಸಿದಾಗ ಯಾವ ತರ ಬರ್ತದೋ ಆ ತರ ಇದಕ್ಕೆ ಈ ಹಾವಿಗೆ ರಜಲ್ ವೇಪರ್ಗೆ ಬರ್ತದೆ. ರಜಲ್ ವೇಪರ್ಗೆ ಹಲ್ಲುಗಳು 4 ಇರ್ತವೆ, ಇವುಗಳಿಗೆ ತುಂಬಾ ಹಲ್ಲುಗಳು ಇರ್ತವೆ, ಯಾವುದಕ್ಕೆ ನಮ್ಮ ಹೆಬ್ಬಾವಿಗೆ, ಹೆಬ್ಬಾವು

0: ಫ್ರ್ಯಾಕ್ಚರ್ ಏನೂ ಆಗೋದಿಲ್ಲ, ಅದು ಮಾಂಸ ಬರ್ಬೋದು, ಬಿಟ್ಟರೆ ಮಾಂಸ ನಮ್ಮನ್ನು ಹರ್ ತೆಗಿಬೋದು. ಆದರೆ ಇದು ಕರೆದವಾಗ ಉರಿ ಶುರು ಆಗುತ್ತೆ, ಇದರದೇ ಲಕ್ಷಣಗಳು ಬೇರೆ.
1: ನಾಗರಹಾವು,
0: ನಾಗರಹಾವು ಕಚ್ಚಿದ್ರೆ ನಾವು ಭಯ ಬೀಳಬಾರ್ದು. ನಾಗರಹಾವು ಕಚ್ಚಿದವಾಗ ಸ್ವಲ್ಪ ಹೊತ್ತಲ್ಲೇ ಅದು ಅವನಿಗೆ ಉಸಿರಾಟ ತೊಂದರೆ ಸ್ಟಾರ್ಟ್ ಆಗುತ್ತೆ. ಕಚ್ಚಿದವಾಗ ಉಬ್ಬುತ್ತೆ, ಎರಡೇ ಎರಡು ಡಾಟ್ಗಳು, ಎರಡು ಮೇಲೆ ಕೆಳಗೆ ಎರಡುಗಳ ಹಲ್ಲುಗಳ ಗುರುತ ಮಾಡಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅವನಿಗೆ ಆದಷ್ಟು ನಾವು ಜಾಗೃತರಾಗಿರಬೇಕು, ಆದಷ್ಟು ಮೂಢನಂಬಿಕೆಗಳು ಬಿಟ್ಟು ನಾವು ಆಸ್ಪತ್ರೆಗೆ ಹೋಗಬೇಕು, ಆದಷ್ಟು ಬೇಗ ತಲುಪಬೇಕು.
1: ಸರಿ, ಈಗ ನಾಲ್ಕು ವಿಧದ ಈ ವಿಷಕಾರಿ ಹಾವುಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದಿರಿ. ಈ ಹಾವುಗಳೊಂದು ಓಡಾಟ ಹೇಗಿರ್ತದೆ, ಮತ್ತು ಅವರ ಚಲನವಲನ ಹೇಗಿರ್ತದೆ, ಮತ್ತು ಮನುಷ್ಯರ ಸಂಪರ್ಕಕ್ಕೆ ಹೇಗೆ ಬರ್ತವೆ?
0: ಮನುಷ್ಯರ ಸಂಪರ್ಕಕ್ಕೆ ಹೇಗೆ ಬರ್ತದಂದ್ರೆ, ಈಗ ನಮ್ಗೆ ನಾವು ಮೊದಲು ತಿನ್ನೋಕೆ ಆಹಾರ ಇರಲಿಲ್ಲ, ಕೇಳ್ತಾರೆ ಎಲ್ಲರೂ ತುಂಬಾ ಈಗ ಹಾವುಗಳಾಗಿದ್ದೇವೆ ಅಂತ. ನಾವು ತಿಂದಕ್ಕಿಂತ ಬಿಸಾಡೋ ಜಾಸ್ತಿ ಆಗಿದೆ. ಬಿಸಾಡದ ಮೇಲೆ ಅಲ್ಲಿ ಇಲಿಗಳು ಬರ್ತವೆ. ಆ ಇಲಿಗಳನ್ನ ಭಕ್ಷಣ ಮಾಡೋಕ್ಕಾಗಿ ಇವು ಬರ್ತವೆ.
1: ಅವೇನು ಸಸ್ಯಾಹಾರಿ ಅಲ್ಲ,
0: ಅವೇನು ಸಸ್ಯಾಹಾರಿ ಅಲ್ಲ. ಕೆಲವರು ಹೇಳ್ತಾರೆ ಕಪ್ಪು ಹಾವಿದ್ರೆ ನಿಮ್ಗೆ ಅದು ಕೆಟ್ಟ ಹಾವು, ಅದು ದೇವ್ರದಲ್ಲ, ನೀವು ಹೊಡಿಬೇಕಿತ್ತು ಹಾಗೆ ಹೀಗೆ ಅಂತ. ಬಿಳಿ ಹಾವಿದ್ರೆ ಅದನ್ನ ದೇವ್ರ ಹಾವು ಅಂತ ಪರಿಗಣನೆ ಮಾಡ್ತಾರೆ. ಇಲ್ಲೂ ಕೂಡ ಮಾನವನಲ್ಲಿ

0: ತಿನ್ನೋಕ್ ಆಹಾರ ಇರ್ಲಿಲ್ಲ ಕೇಳ್ತಾರೆ ಎಲ್ಲರೂ ತುಂಬಾ ಈಗ ಹಾವುಗಳಾಗಿದ್ದೇವೆ ಅಂತ. ನಾವು ತಿಂದಕ್ಕಿಂತ ಬಿಸಾಡೋ ಜಾಸ್ತಿ ಆಗಿದೆ. ಬಿಸಾಡದ ಮೇಲೆ ಅಲ್ಲಿ ಇಲಿಗಳು ಬರ್ತವೆ. ಆ ಇಲಿಗಳನ್ನ ಭಕ್ಷಣ ಮಾಡೋಕ್ಕಾಗಿ ಇವು ಬರ್ತವೆ.
1: ಅವೇನು ಸಸ್ಯಾಹಾರಿ ಅಲ್ಲ,
0: ಅವೇನು ಸಸ್ಯಾಹಾರಿ ಅಲ್ಲ. ಕೆಲವರು ಹೇಳ್ತಾರೆ ಕಪ್ಪ ಹಾವಿದ್ರೆ ನಿಮ್ಗೆ ಅದು ಕೆಟ್ಟ ಹಾವು, ಅದು ದೇವ್ರದಲ್ಲ, ನೀವು ಹೊಡಿಬೇಕಿತ್ತು ಹಾಗೆ ಹೀಗೆ ಅಂತ. ಬಿಳಿ ಹಾವಿದ್ರೆ ಅದನ್ನ ದೇವ್ರ ಹಾವು ಅಂತ ಪರಿಗಣನೆ ಮಾಡ್ತಾರೆ. ಇಲ್ಲೂ ಕೂಡ ಮಾನವನಲ್ಲಿ ಯಾವ ತರ ನೋಡ್ತೀವೋ, ಕರಿ ಇದ್ದವನು ಕೆಟ್ಟವನು, ಬಿಳಿ ಇದ್ರೆ ಅವನನ್ನ ಶ್ರೇಷ್ಠ ಅಂತ ತಿಳ್ಕೊಳ್ತೀವಿ. ಅದೇ ತರ ನಮ್ಮ ತಲೆಯಲ್ಲಿ ಕುಂತಿರೋದು ಕಪ್ಪು ಬಿಳಿ. ಯಾವ ಹಾವು ಹಾಲನ್ನೇ ಕುಡಿಯೋದಿಲ್ಲ, ಯಾವ ಹಾವು ತರಕಾರಿಯನ್ನು ತಿನ್ನೋದಿಲ್ಲ, ಯಾವ ಹಾವು ಶುದ್ಧವಾದ ಜಾಗದಲ್ಲೇ ತಿರುಗಾಡ್ತು. ದೇವ್ರ ಹಾವು ಅಂತಿರಲ್ಲ, ಹಾಗಾದ್ರೆ ಶುದ್ಧ ಜಾಗದಲ್ಲಿ ತಿರುಗಾಡ್ಬೇಕು. ಅದು ಗ್ಲಾಸ್ ಇದ್ರ ಮೇಲೆ ಟೈಲ್ಸ್ ಮೇಲೆ ಎಲ್ಲೋ ಬಿಡಿ ನೀವು, ಅದು ಹೋಗೋದಿಲ್ಲ. ಯಾವ ಓಡಾಡೋದೇ ವಾರಕ್ಕಾಗಿ ಯಾವುದೇ ಜಾಗದಲ್ಲಿ ಅವು ಅದರಲ್ಲೇ ಗಲೀಜಲ್ಲೇ ಓಡಾಡೋದು. ಅವು ಗಲೀಜೆ ಈಗ ಅವೇನು ಮಳೆಗಾಲ ಬಂದಾವಾಗ ಸ್ವಲ್ಪ ಬೆಚ್ಚಗಿನ ಜಾಗ ನೋಡ್ತವೆ ವಾಸಸ್ಥಾನವಾಗಿ. ಈಗ ಕಟ್ಟಿಗೆ ರಾಶಿ ಚಪ್ಪಲಿ ಈ ತರ ಶೂದೊಳಗೆ ನೋಡ್ಬೋದು, ಈಗ ಗಾಡಿ
1: ಒಳಗಡೆ
0: ಅಲ್ಲಿ ಅವಿದ್ಕೊಂಡಿರ್ತವೆ. ಅದೇ ನಾವು ಬೇಸಿಗೆ ಬಂದಾವಾಗ ತಂಪು ಜಾಗ ಹುಡುಕ್ತಾವು. ನಾವಕ್ಕೆ ತಂಪಿನ ವಾತಾವರಣ ಜಾಸ್ತಿ ಇಷ್ಟಪಡ್ತವೆ. ಹಾಗಾಗಿ ಅವುಗಳು
1: ಈಗ ದಿವಸದ 24 ಗಂಟೆಯೂ ಕೂಡ ತಿರುಗಾಟದಲ್ಲಿ ಇರ್ತವೋ ಅಥವಾ ಒಂದು ವಾಸಸ್ಥಳ ಅಂತ ಇದೆಯಾ?
0: ಕೆಲವು ಹಾವುಗಳು ನೈಟ್ ತಿರುಗೋದೇ ಜಾಸ್ತಿ, ನಿಶಾಚರ ಪ್ರಾಣಿಗಳು. ನಿಶಾಚರ ಪ್ರಾಣಿಗಳಾದ್ರೂ ಕೂಡ ಆಹಾರಕ್ಕಾಗಿ ಅಥವಾ ನೀರಿಗಾಗಿ ಬೇಸಿಗೆಗೆ ಅಲ್ಲಿ ಇಲ್ಲಿ ಓಡಾಡ್ತವೆ. ಒಂದ್ಸಲ ತಿಂದ್ಮೇಲೆ ಅವಕ್ಕೆ ಒಂದ್ಸಲ ಆಹಾರ ತಿಂದ್ಮೇಲೆ ಅವು ಒಂದೇ ಕಡೆಗೆ ಬಿಲದಲ್ಲೋ ಅಥವಾ ಯಾವುದೋ ಸುರಕ್ಷಿತವಾದ ಜಾಗದಲ್ಲಿ ಹೋಗಿ ಕೂತ್ಕೊಳ್ತವೆ. ಅವಾಗ 10-15 ದಿವಸ ಆಹಾರ ಬೇಡ. ಮನುಷ್ಯನ ತಪ್ಪು ಕಲ್ಪನೆ ಇದೆ, ಬೆಳಗ್ಗೆ ಬರ್ತದೆ, ಸಂಜೆ ಬರ್ತದೆ. ನಮ್ಮ ನಾವು ಹಾಗೆ ಜೀವಿಸ್ತೀವೋ ಅದೇ ತರ ಹಾವು ಅಂತ ಹೇಳ್ತಾರೆ. ಹಾವಿನ ಆಹಾರ ಸೇವನೆ ಮಾಡಿದ್ಮೇಲೆ ಅವಕ್ಕೆ ತುಂಬಾ ದಿವಸ ಆಹಾರ ಬೇಡ.
1: ಸಾಮಾನ್ಯವಾಗಿ ಹುಲಿ ಸಿಂಹಗಳೆಲ್ಲ ಹಾಗೆ ಒಂದ್ಸರಿ ಆಹಾರ ಸೇವಿತ ಮತ್ತು ವಾರಗಟ್ಟಲೆ ಬೇಕಾಗುವುದಿಲ್ಲ.
0: ವಾರಗಟ್ಟಲೆ ಬೇಕಾಗುದಿಲ್ಲ. ಒಂದ್ ಹೆಬ್ಬಾವು ಆರಾಮಾಗಿ ಒಂದ್ ಸರಿಯಾಗಿ ಊಟ ಮಾಡ್ತಂದ್ರೆ 6 ತಿಂಗಳಗಟ್ಟಲೆ ಒಂದೇ ಕಡೆ ಬಿದ್ದಿರ್ತದೆ, ಎಲ್ಲೂ ಅಲ್ಲಾಡೋದು ಇಲ್ಲ. ಅದಕ್ಕೆ ಒಂದ್ಸರಿ ಒಂದು ಕುಂಭಕರ್ಣ ನಿದ್ದೆ ಮಾಡ್ದಂಗೆ ಅಲ್ಲೇ ಬಿದ್ದಿರ್ತದೆ.
1: ಸರಿ, ಈಗ ಈ ಹಾವುಗಳ ಓಡಾಟದ ಬಗ್ಗೆ ಪ್ರಸ್ತಾಪ ಮಾಡುವಾಗ ನಮ್ಮ ತೋಟದ ಸುತ್ತಮುತ್ತ ಇರ್ಬೋದು, ಮನೆಯ ಅಂಗಳದಲ್ಲಿ ಇರ್ಬೋದು, ಕೆಲವೊಂದ್ಸರಿ ಮನೆಯ ಒಳಗಡೆ ಕೂಡ ಬರಬಹುದು. ಈ ಮನೆ ಒಳಗಡೆ ಯಾಕೆ ಪ್ರವೇಶ ಮಾಡ್ತವೆ?
0: ಮನೆ ಒಳಗಡೆ ಬಂದ್ರೆ ಅದೇ ಹೇಳಿದೆಲ್ಲ, ಆಹಾರಕ್ಕಾಗಿ ಇಲಿ ಹುಡ್ಕೊಂಡು ಬರ್ತದೆ.
1: ಮನೆ ಇಲಿ ಓಡಾಟ
0: ಇದೆ, ಇಲಿ ಓಡಾಟ ಇದ್ರೆ ಮಾತ್ರ ಅದು ಬರ್ತದೆ. ಇಲ್ಲ ತಂಪಾದ ಬಿಸಿಲು, ಹೊರಗಡೆ ಬಿಸಿಲು ಜಾಸ್ತಿ ಇದೆ, ಇಲ್ಲಿ ಅದಕ್ಕೆ ಸುರಕ್ಷಿತ ಸ್ಥಾನ ಕಂಡಿದೆ. ಕತ್ತದ ರಾಶಿನೋ ಅಥವಾ ನಾವು ಕಟ್ಟಿಗೆನೋ ಅಥವಾ ಏನೋ ಒಂದು ವಸ್ತು ಇಟ್ಟಿರ್ತೀವಿ, ಏನು ಉಪಯೋಗ ಮಾಡಿದಂತ ಒಂದು ನಿರ್ಜನ ಪ್ರದೇಶ, ಒಂಥರ ಆ ರೂಮ್ ಅನ್ನ ಹಂಗೆ ಬಿಟ್ಟಿರ್ತೀವಿ, ಕಸ ಕಡ್ಡಿ ಏನೋ ತುಂಬಿಕೊಳ್ತೀವಿ, ಅಲ್ಲಿ ಅದು ಬಂದು ಸೇರ್ಕೊಳ್ಳೋದು ಜಾಸ್ತಿ.
1: ಸರಿಗ, ಇವುಗಳ ಒಂದು ವಂಶಾಭಿವೃದ್ಧಿ ಬಗ್ಗೆ ಹೇಳಿ, ಇವು ಯಾವ ರೀತಿ ವಂಶಾಭಿವೃದ್ಧಿಯನ್ನು ಮಾಡ್ತವೆ, ಎಷ್ಟು ಮರಿ ಹಾಕ್ತವೆ ಅಥವಾ ಮೊಟ್ಟೆಗಳನ್ನು ಹಾಕ್ತವೆ, ಹೇಗೆ?
0: ಈಗ ಹಾವುಗಳಲ್ಲಿ ಕೆಲವರಲ್ಲಿ ತಪ್ಪು ಕಲ್ಪನೆ, ಹಾವು ಗಂಡ ಹಾವು ಅಥವಾ ಕೆರೆ ಹಾವು ಹೆಣ್ಣು ಹಾವು ಅನ್ನೋ ಭಾವನೆ ಇದೆ. ಹಾವಿನಲ್ಲೂ ಗಂಡು ಹೆಣ್ಣು ಇದೆ, ಕೆರೆ ಹಾವಲ್ಲೂ ಗಂಡು ಹೆಣ್ಣು ಇದೆ.
1: ಕೆರೆ ಹಾವು ಅನ್ನೋದು ಒಂದು ಜಾತಿ ಅಷ್ಟು,
0: ಕೆರೆ ಹಾವು ಒಂದು ಜಾತಿ, ಅದರಲ್ಲೂ ಗಂಡು ಹೆಣ್ಣು ಇದೆ. ಕೆಲವರು ತಪ್ಪು ಕಲ್ಪನೆ ಅಂದ್ರೆ ಇದು ಕೆರೆ ಹಾವು, ಇದು ಕೆರೆ ಹಾವಿ ಹುಟ್ಟಿದ್ದು, ಇದೊಂಥರ ಉದ್ದ ಇದೆ, ಇದೊಂಥರ ಕರಿ ಇದೆ, ಅಥವಾ ಗಂಡು ಹಾವದು, ಇದು ಹೆಣ್ಣು ಹಾವು, ಈ ಥರ ಕಲ್ಪನೆಗಳಿವೆ. ಅದರಲ್ಲೂ ಹಾವಿನಲ್ಲೂ ಗಂಡು ಹೆಣ್ಣಿದೆ, ಕೆರೆಯಲ್ಲೂ ಗಂಡು ಹೆಣ್ಣಿದೆ. ಈ ಬೆದೆಗೆ ಬಂದಾವಾಗ ಅದು ಮಿಲನವಾಗುವಾಗ ಯಾವುದು ಹೆಣ್ಣಾವು ಸಿಕ್ಕಿಲ್ಲ ಅಥವಾ ಇದು ಸಿಕ್ಕಿಲ್ಲ ಅಂದರೆ ಕೆರೆ ಅವು ಹೆಣ್ಣಿದ್ರೆ ಇದು ಅದು ಮಿಕ್ಸ್ ಆಗ್ತವೆ. ಆದರೆ ಮೊಟ್ಟೆ ಹಾಕೋದಿಲ್ಲ, ಮರಿ ಆಗೋದಿಲ್ಲ. ಅದರಿಂದ ಅವುಗಳ ತೃಪ್ತಿಗೆ ಅಷ್ಟೇ ಇದು ಮಾಡ್ಬೋದು. ಬಟ್ ಕೆರೆ ಇದಾದವಾಗ 50-60 ಮೊಟ್ಟೆಗಳನ್ನ ಇಡ್ತವೆ. ಈ ಹಾವುಗಳು ಕೂಡ 20-30 ಮರಿಗಳನ್ನು ಮೊಟ್ಟೆ ಇಟ್ಬಿಟ್ಟು, ಮೊಟ್ಟೆ ಅದಕ್ಕೂ ಸಂಬಂಧನೇ ಇಲ್ಲ, ಮೊಟ್ಟೆ ಹಾಕ್ತದೆ, ಸುರಕ್ಷಿತವಾದ ಒಂದು ಸ್ಥಾನ ನೋಡ್ತದೆ ಅಲ್ಲಿ ಏನು ವಾತಾವರಣಕ್ಕೆ ಅದಕ್ಕೆ ಮರಿ ಆಗುವಂತಹ ಇದರಲ್ಲಿ ಹಾಕಿ ಸ್ವಲ್ಪ ಮಣ್ಣು ಮುಚ್ಚಿಬಿಟ್ಟು ಅಲ್ಲಿಂದ ಹೊರಗಡೆ ಹೋಗುತ್ತೆ. ಹಾಕಿದ ನಂತರ ಅದೇ ತಾಯಿ ಅದೇ ಮರಿ ಆದ್ರೆ ಆ ಮರಿಯನ್ನೇ ಸೋಬ ತಿಂತದೆ. ಹಾಗಾಗಿ ಹೌದು, ನನ್ನ ಮರಿಯನ್ನೇ ತಾನು ತಿಂತದೆ. ದೊಡ್ಡ ಹಾವು ಚಿಕ್ಕ ಅಂತ ತಿಂತದೆ. ಹಾವಿನ ಸ್ವಜಾತ ಭಕ್ಷ್ಯ ಪ್ರಾಣಿ ಅದು. ಹಾಗಾಗಿ ಅದರಲ್ಲೇ ಕಡಿಮೆ ಆಗ್ತದೆ. ನಾವು ತಿಳ್ಕೊಬಹುದು ಇಷ್ಟು ಹಾವಿದ್ರೆ 20, ನಾವು ಹುಟ್ಟಿದ್ರೆ ಇಷ್ಟಿಷ್ಟು ಕೋಟಿ ಗಟ್ಟಲೆ ಆಗಿದ್ದೀವಿ, 25-30 ಮರಿ ಆಗಿದ್ರೆ ಅವು ಎಷ್ಟು ಸಂತಾನ ಆಗುತ್ತೆ ಅಂತ. ದೇವರು ಸೃಷ್ಟಿ ಮಾಡಿದ್ರೆ ಒಂದಕ್ಕೊಂದು ತಿನ್ಕೊಂಡು ಬದುಕುವಂತ ವ್ಯವಸ್ಥೆ ಇದೆ.
1: ಸಾಮಾನ್ಯವಾಗಿ ವರ್ಷದ ಯಾವ ಸೀಸನ್ ಅಲ್ಲಿ ಇದು ಮೊಟ್ಟೆ ಇಡುವಂತದ್ದು?
0: ಮೊಟ್ಟೆ ಏಪ್ರಿಲ್ ಮೇ ದಲ್ಲಿ ಇರ್ತದೆ. ಅದು 2 ತಿಂಗಳು, ಜೂನ್ ಇದಕ್ಕೆ ಮೇ ದಲ್ಲಿ ಮೊಟ್ಟೆ ಇಡ್ತದೆ, ಜೂನ್ ಅಲ್ಲಿ ಅದು ಮರಿ ಹೊಡೆದು ಬರ್ತದೆ. ಆ ಮರಿಯನ್ನೇ ನಾವು ಕೃಷ್ಣ ಸರ್ಪ ಅಂತೀವಿ. ಕೃಷ್ಣ ಸರ್ಪ ಅಂತ ಏನು ಹೇಳ್ತಾರೆ, ಪ್ರತ್ಯೇಕವಾಗಿ ಅದು ಕೃಷ್ಣ ಸರ್ಪ ಯಾವುದೂ ಇಲ್ಲ. ಆ ಮರಿನೇ ಅದೇ ತಿಂಗಳಲ್ಲಿ ನಿಮ್ಗೆ ನೋಡೋಕೆ ಸಿಗುವಂಥದ್ದು. ಆವಾಗಲೇ ಅದೆಲ್ಲ ಓಡಾಡ್ತೇವೆ. ಅದು ಜನ ಹೇಳ್ತಾರೆ ಇಟ್ಟು ದೊಡ್ಡ ಹೆಡೆ ಇಟ್ಕೊಂಡಿದೆ ಅದು ಕೃಷ್ಣ ಸರ್ಪ, ಅದು ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ಹಾರ್ತು ಓಡೋಯ್ತು ಅಂತಾರೆ. ಇಲ್ಲ, ಚಿಕ್ಕ ಮಗುನು ನಾವು ಮುದ್ದಾಗಿದ್ದ ಮಗುನು ನಾವು ಕೃಷ್ಣ ಅಂತೀವಿ. ಕೃಷ್ಣ ನಾವು ನೋಡಿದೀವ? ನೋಡಿರಲ್ಲ. ಅದೇ ಥರ ಈ ಮುದ್ದಾದ ಒಂದು ಮರಿಯನ್ನು ಕೂಡ ಕೃಷ್ಣ ಸರ್ಪ ಅಂತ ಕರೀತಾರೆ. ಬಿಟ್ಟರೆ ಕೃಷ್ಣ ಸರ್ಪ ಅನ್ನೋ ಜಾತಿ ಯಾವುದೂ ಇಲ್ಲ.
1: ಮೊಟ್ಟೆ ಇಡುವಂತಹ ಜಾಗ ಅಥವಾ ಸ್ಥಳ ಯಾವುದು?
0: ಮೊಟ್ಟೆ ಇಡುವಂತಹ ಸ್ಥಳ ಅಂದ್ರೆ ಕಲ್ ಕೆಳಗಡೆ ಅಥವಾ
1: ಯಾವುದಲ್ಲಿ ಇಡ್ತವ?
0: ಹುತ್ತದಲ್ಲಿ.

0: ಇರೋದಿಲ್ಲ, ಹುತ್ತದಲ್ಲಿ ಅದ್ರಲ್ಲಿ ನೀರು ತುಂಬುತ್ತದೆ, ಬಾವಿನ ಹುತ್ತ ಯಾವುದೂ ಇಲ್ಲ, ಅವೆಲ್ಲ ಹೊರಲೆ ಗೆದ್ದಲು. ಅಲ್ಲಿ ತಂಪಾದ ವಾತಾವರಣ ಇದ್ದಾಗ ಮಾತ್ರ ಅದು
1: ಬೇಸಿಗೆಯಲ್ಲಿ,
0: ಬೇಸಿಗೆಯಲ್ಲಿ ಅದು ಹಾಳಾದ ಹುತ್ತದಲ್ಲೇ ಮಾತ್ರ ಹೋಗ್ತದೆ, ಜೀವಂತ ಇರೋ ಹುತ್ತದಲ್ಲಿ ಅದು ಹೋಗಿ ಕೂತ್ಕೊಳ್ಳಕ್ಕೆ ಆಗೋದಿಲ್ಲ.
1: ಅಂದ್ರೆ ಪರ್ಮನೆಂಟ್ ಆಗಿ ಅದರೊಳಗಡೆ ಹೋಗಿ ಕೂತ್ಕೊಳ್ಳೋದಿಲ್ಲ, ಏನಾದ್ರೂ ತಿನ್ಲಿಕ್ಕೆ ಆಹಾರ ಇದ್ರೆ ಹೋಗ್ತವೆ,
0: ಆಹಾರ ಹುಡ್ಕೋಕೆ. ಹೀಗಾಗಿ ಅದ್ರ ಸ್ಥಳನೇ ಅಲ್ಲ ಅದು, ನಾವು ತಿಳ್ಕೊಂಡಿರೋದು.
1: ಆಮೇಲೆ ಮೈಸೂರಿಗೆ ಇಲಿ ಹೆಗ್ಗಣ ಪ್ರಮುಖವಾದಂತಹ ಆಹಾರ ಅಂತ ಹೇಳಿರಿ, ಇನ್ನು ಏನೇನು ತಿಂತವೆ?
0: ಈಗ ನೋಡಿ, ಯಾವುದು ಸಿಕ್ಕಿದ್ರೆ ಕೋಳಿ ಮೊಟ್ಟೆ, ಕೋಳಿ ಗುಡಲ್ ಹೋಗಿ ಕೋಳಿ ಮೊಟ್ಟೆ 8-10 ಮೊಟ್ಟೆ ನುಂಗ್ತದೆ. ಅದರ ಸೈಜ್ ಮೇಲೆ ಏನು ಉದ್ದ ಇದ್ರೆ 8-10 ಮೊಟ್ಟೆಗಳ 14 ಮೊಟ್ಟೆವರೆಗೆ ತಿಂದದನ್ನ ನಾನು ಹಿಡ್ಕೊಂಡ್ಬಂದಿದ್ದೀನಿ. ಹಿಡಿದ ತಕ್ಷಣ ಆ ಮೊಟ್ಟೆಗಳನ್ನೆಲ್ಲ ಉಗಿತದೆ, ಅದಕ್ಕೆ ಭಯ ಆದವಾಗ. ಭಯ ಆಗದಿದ್ರೆ ಭಯ ನಾವು ಅದಷ್ಟು ಅದನ್ನು ಭಯ ಆಗದಿದ್ದಂಗೆ ನೋಡ್ತೀವಿ, ಯಾಕಂದ್ರೆ ಅದರ ಆಹಾರ ಸೇವನೆ ಮಾಡಿದೆ, ಅದನ್ನ ತಗೊಂಡೋಗಿ ನಾವು ಬಿಡೋದಕ್ಕೆ ನೋಡ್ತೀವಿ. ಹಾಗೆ ಇಲಿ ಮರಿ, ಇದರದ್ದು ನಮ್ಮ ಗುಬ್ಬಚ್ಚಿ ಮರಿ, ಆಮೇಲೆ ಕೋಳಿ ಮರಿ, ನಾಯಿ ಮರಿ, ಬೆಕ್ಕಿನ ಮರಿ, ಬೆಕ್ಕ ಹಾಕ್ತಾ ಇರುತ್ತೆ ಒಂದ್ ಕಡೆಗೆ, ಈ ಕಡೆ ಮರಿ ನುಂಗ್ತಾ ಹೋಗಿದೆ. ಹಾವು ಇದೆ ಅಂಕೋಲಾದಲ್ಲಿ, ಇದು ಹಾಕ್ತಾ ಇದೆ ಪಾಪ, ಅದನ್ನ ಹೋಗಿ ಎಲ್ಲ ನುಂಗ್ಕೊಂಡಿದೆ. ಆ ತಾಯಿ ಬೆಕ್ಕು ನೋಡ್ತಾ ಇದ್ದೆ ಡ್ರಮ್ ಒಳಗಿತ್ತು. ಅಂದ್ರೆ ಆ ತರದ ಮರಿಗಳನ್ನ ಅದು ಸೇವನೆ ಮಾಡಿ.
1: ಈಗ ವಿಷಕಾರಿ ಹಾವುಗಳ ಹೇಳಿದ ಹಾಗೆ ಇನ್ನಷ್ಟು ವಿಷವಿಲ್ಲದೆ ಇರುವಂತಹ ಜಾಸ್ತಿ ಸಂಖ್ಯೆಯಲ್ಲಿ ಅವಯವಿವೆ, ಅವುಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ. ಏನೇನು ಹಾವುಗಳಿವೆ?
0: ಈಗ ಕೆರೆ ಹಾವು ಇಲ್ಲೆಲ್ಲ ಜಾಸ್ತಿಯಾಗಿ ಕಾಣುವಂತದ್ದು ಕೆರೆ ಹಾವು,
1: ಕೆರೆ ಹಾವು,
0: ಕೆರೆ ಹಾವು, ಆಮೇಲೆ ನೀರ್ ಹಾವು,
1: ಇಲಿ ಹಾವು ಅಂತ ಹೇಳ್ತೀವಿ, ಅದನ್ನ
0: ಇಲಿ ಹಾವು, ಅದಕ್ಕೆ ಇಲಿ. ಇದರಲ್ಲಿ ಜಾಸ್ತಿ ತಿನ್ನುವಂತ ಇಲಿ ತಿನ್ನುವಂತದ್ದೇ ಆ ಕೆರೆ ಹಾವು. ಆ ಕೆರೆ ಹಾವು 20,000 ತನ್ನ ಜೀವಿತಾವಧಿಯಲ್ಲಿ 20,000 ಇಲಿಗಳನ್ನ ತಿಂತದೆ. ಹಾಗಾಗಿ ಅದಕ್ಕೆ ರ್ಯಾಟ್ ಸ್ನೇಕ್ ಅಂತಾನೆ ನಾವು ಕರೆಯೋದು. ಅದು ತುಂಬಾ ನೋಡಕ್ ಸ್ವಲ್ಪ ಹಾವಿನಗಿಂತ ತುಂಬಾ ಉದ್ದಾಗಿ ಬೆಳೀತದೆ, 10-12 ಫುಟ್ ಎಲ್ಲ ಬೆಳೀತದೆ. ಹಾವು ಮಾತ್ರ ಕೆಲವರು ಹೇಳ್ತಾರೆ, ನನ್ನೇ ಫೋಟೋಗಳು ಬಂದವಾಗ ಪೇಪರ್ ಬಂದಿರುತ್ತೆ, 15 ಫುಟ್ ಹಿಡ್ದ ಮಹೇಶಣ್ಣ, 12 ಫುಟದ ಹಾವು ಹಿಡಿದಾನೆ ಮಹೇಶಣ್ಣ ಅಂತ. ಹಾವುಗಳು ಯಾವಾಗೂ 6 ಫುಟದಕ್ಕಿಂತ ಮೇಲೆ ಹೋಗೋದೇ ಇಲ್ಲ, 6-6.5 ಫುಟ ದಪ್ಪ ಬೆಳಿಬಹುದು. ಆದ್ರೆ ಈ ಕೆರೆ ಹಾವುಗಳು ಮಾತ್ರ 9, 10, 11, 12 ಫುಟ ಬೆಳೀತಾವೆ.
1: ಅವುಗಳ ಬೇರೆ ಆಹಾರಗಳು ಈಗ ನೀವು ಹೇಳಿರಿ, ಕೋಳಿ ಮರಿಯು ಅಂತದಿರು, ಆ ಮನುಷ್ಯರನ್ನು ತಿನ್ನುವಂತ ಒಂದು ಉದಾಹರಣೆ ಇದೆಯಾ?
0: ಮನುಷ್ಯನ್ ನೋಡಿ, ಈ ಹೆಬ್ಬಾವಿಗೆ ಎಲ್ಲಾ ಮನುಷ್ಯರು ನುಂಗ್ತದೆ, ಅದು ಮರಿ ಮನುಷ್ಯರನ್ನು ನುಂಗ್ತದೆ ಅಂತ. ಈ ಮೊನ್ನೆ ಒಂದು ಕರು ನುಂಗಿದೆ, ಅದೇ ಜಾಗದಲ್ಲಿ ಬಿಟ್ಟಿದ್ದೀನಿ ನಾನು, ಯಾಕಂದ್ರೆ ಅದು ನಾವು ಹಿಡಿದಾವಾಗ ಡಿಸ್ಟರ್ಬ್ ಆಗಿ ಅದನ್ನು ವಾಪಸ್ ವಾಮಿಟ್ ಮಾಡುತ್ತೆ. ಕರು ದೊಡ್ಡ ಸೈಜ್ ಇರ್ತದೆ, ಆವಾಗ ನುಂಗುವಾಗ ತಲೆಯಿಂದ ಹೋಗುವಾಗ ಕಾಲೆಲ್ಲ ಮಡಚಿಕೊಂಡು ಒಳಗಡೆ ಹೋಗುತ್ತೆ. ಅದೇ ನಾವು ಡಿಸ್ಟರ್ಬ್ ಮಾಡಿದ್ರೆ ಅದು ಉಗಿಯುವಾಗ ಕಾಲುಗಳೆಲ್ಲ ಅಗಲ ಆಗಿ ಬಂದು ಅದು ಸಾಯೋ ಸ್ಥಿತಿ ಇದ್ದಕ್ಕೆ ನಾವು ಅದನ್ನ ಕರು ನುಂಗಿದ ಹೆಬ್ಬವನ್ನು ಅಲ್ಲೇ ಬಿಟ್ಟಿದ್ದೀನಿ, ಅಲ್ಲೇ ಬಿಟ್ಟು ಆಮೇಲೆ ಅದನ್ನ ಹಿಡಿಯೋಣ ಅಂತ. ಯಾಕೆಂದ್ರೆ ಅದನ್ನ ಮರ ಸುತ್ತೋದೇನಿಲ್ಲ, ತಿಂದ ಮೇಲೆ ಅದು ಒಂದ್ ಕಡೆ ಬಿದ್ದಿರುತ್ತೆ. ಅದರ ಹೊಟ್ಟೆ ಒಳಗಡೆ ಗಂಟಿಂದ ಕೆಳಗಡೆ ಒಳಗಡೆ ಹೋಗ್ತಾ ಇದ್ದಂಗೆ ಒಂದು ಆಸಿಡ್ ತರದ ಒಂದು ದ್ರವಣ ಇದೆ, ಅದು ಅದ್ರ ಅದಕ್ಕೆ ಲೇಯರ್ ಆಗಿ ಅದು ಕರಗುವಂತ ವ್ಯವಸ್ಥೆ ಅದೇ ಮಾಡುತ್ತೆ. ಅದೆಲ್ಲ ಇಡೀ ಬಾಡಿಗೆ ಹೋಗಿ ಅದು ಸವರ್ತಾ ಹೋಗುತ್ತೆ. ಅವಾಗ ನಾವು ಈಗ ನೋಡಿ, ಹೋದ ವರ್ಷ ಒಂದು ನವಿಲು ನುಂಗಿದ್ದ, ಇದನ್ನ ನಾನು ಬೇಡ ಅಂದ್ರೂ ಕೇಳಲಿಲ್ಲ, ಅದನ್ನ ಹಿಡಿದ್ವಿ, ಆದ್ರೆ ನವಿಲನ್ನ ವಾಮಿಟ್ ಮಾಡ್ತದ, ಅದಕ್ಕೂ ತೊಂದರೆ ಆಗಿ ಇದಾಗುತ್ತೆ. ಆಮೇಲೆ ಕೋಳಿಗಳು ನುಂಗ್ತವೆ, ಕೋಳಿಗಳೆಲ್ಲ ಅವೆಲ್ಲ ಪರವಾಗಿಲ್ಲ, ಆದ್ರೂ ನಾವು ಯಾವಾಗ ಆದಷ್ಟು ಅವನ್ನ ಹಿಡಿದಾವಾಗ ಅವುಗಳು ವಾಮಿಟ್ ಮಾಡದಿದ್ದಂಗೆ ನಾವು ಜಾಗೃತವಾಗಿ ಹಿಡಿಬೇಕು, ಯಾಕಂದ್ರೆ ನಾವು ರಕ್ಷಣೆ ಮಾಡುವ ಅವುಗಳ ಬಗ್ಗೆ ಫಸ್ಟ್ ಹಿಡಿಯೋನಿಗೂ ಆ ಕಲ್ಪನೆ ಬೇಕು. ಮತ್ತು ಕುತ್ತಿಗೆ ಹಿಡಿದು ದೊಡ್ಡದಾಗಿ ಇದು ಮಾಡೋದು, ನಾವು ಕೈಯಲ್ಲಿ ಏನೂ ಹಿಡಿದೆ, ಒಂದು ರಿಂಗ್ ಸಹಾಯದಿಂದ ನಾನು ಕೈಯಲ್ಲಿ ಮುಟ್ಟದೆ ಅದನ್ನ ಚೀಲದೊಳಗಡೆ ವ್ಯವಸ್ಥೆ ಮಾಡ್ತೀವಿ.
1: ಈಗ ವಿಷರಹಿತ ಹಾವುಗಳಲ್ಲಿ ಪ್ರಮುಖವಾಗಿ ನೀವು ಕೆರೆ ಹಾವಿನ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಇದು ಬಿಟ್ಟರೆ ಬೇರೆ ಏನೇನು ಹಾವುಗಳಿವೆ?
0: ಕೆರೆ ಒಳ್ಳೆ
1: ಒಳ್ಳೆ
0: ಒಳ್ಳೆ ಅಂದ್ರೆ
1: ಸಾಮಾನ್ಯ ನೀರಲ್ಲಿರುವ
0: ನೀರು, ಅವುಗಳು, ಆಮೇಲೆ ಹಸಿರು ಹಸಿರುಗನ್ನೆ, ಇನ್ನು ಹಲವಾರು ಜಾತಿಗಳು ಇದಾವೆ. ಅವೆಲ್ಲ ಇವು 4 ಬಿಟ್ಟು
1: ನಮ್ಗೇನು ತೊಂದರೆ ಕೊಡೋದಿಲ್ಲ,
0: ಏನು ತೊಂದರೆ ಕೊಡೋದಿಲ್ಲ. ಈ ಮಾಲುಂಡ ಇರ್ಬೋದು, ಮಾಲುಂಡದ ನಡತಲೆ ಹಾವು ಅಂತಾರೆ, ಅದು ಅದೃಷ್ಟದ ಸಂಕೇತ ಅಂತಾರೆ, ಅದೃಷ್ಟ ಅಂತಾರೆ, ಅದನ್ನ ಮನೇಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ಕೋಟಿಗಟ್ಟಲೆ ದುಡ್ಡು ಬರ್ತದೆ ಅಂತಾರೆ. ಇವೆಲ್ಲ ಒಂದು
1: ಮೂಢನ. ಇರ್ತಲೆ ಹಾವಿನ ಬಗ್ಗೆ ನೀವು ಹೇಳಿಲ್ಲ, ಏನದು?
0: ಅದೇ ಇರ್ತಲೆ ಹಾವು, ಏನ್ ಅಡತಲೆ ಅಂದ್ರೆ ಇರ್ತಲೆ ಹಾವು,
1: ಇರ್ತಲೆ ಹಾವು,
0: ಇರ್ತಲೆ ಹಾವು, ಇದ್ರ ಬಗ್ಗೆ ಹೇಳಿ ಈಗ. ಆಮೇಲೆ ಈ ಅತಿ ಈಗ ಸುಮಾರು ಜನ ಫೋನ್ ಮಾಡ್ತಾರೆ, ಅಣ್ಣ ನೀ ದೊಡ್ಡ ಹಾವು ಇಷ್ಟೆಲ್ಲ ಹಿಡಿದೆಯಲ್ಲ, ನಿಂಗೆ ಒಂದು ನಾಗಮಣಿ ಸಿಕ್ಕಿಲ್ವಾ ಅಂತ.
1: ಹೌದು,
0: ನಾಗಮಣಿ ಬಗ್ಗೆ ತುಂಬ ಅಪಪ್ರಚಾರ ಇದೆ. ದೊಡ್ಡ ಹಾವಿನಲ್ಲಿ ನಾಗಮಣಿ ಇರ್ತದೆ, ನಾಗಮಣಿಗಾಗಿ ಇವತ್ತಿಗೂ ದೊಡ್ಡ ಸಿಟಿಯಲ್ಲಿ ಓಡಾಡೋರು ತುಂಬ ಜನ ಇದ್ದಾರೆ. ಅದೊಂದು ಸಗಣಿ ಹಾಕ್ಬೇಕಂತೆ, ಅದೇನೋ ಹಿಡಿಬೇಕು, ಅದು ಯಾರಿಗೂ ಕತ್ತಿರೋದು ವಿಷ ಗಟ್ಟಿ ಆಗುತ್ತೆ, ಆಮೇಲೆ ಅದು ಮಾಣಿಕ್ಯವಾಗಿ ಮಾರ್ಪಾಡಾಗಿದೆ, ಅದನ್ನ ಇಟ್ಕೊಂಡ್ರೆ ದೊಡ್ಡ ಶ್ರೀಮಂತನಾಗ್ತಾನೆ, ಅದ್ರ ಅದೃಷ್ಟ ಕುಲಾಯಿಸ್ತೆ ಅನ್ನೋ ಭಾವನೆ ಇವತ್ತಿಗೂ ಜನರಲ್ಲಿದೆ. ಬಟ್ ನಾ ಹಿಡ್ದಂಗೆ ನಾನೀಗ 12,000 ನಾಗರಹಾವುಗಳನ್ನೇ ಹಿಡ್ದಿದ್ದೀನಿ, ಇದುವರೆಗೂ ಒಂದು ನಾಗಮಣಿ ಹತ್ತಿಲ್ಲ. ಮತ್ತು ರೂಪಾಂತರ, ಈಗ ನಾವು ಹೆಣ್ಣಾಗಲಿ ಅಥವಾ ಗಂಡಾಗಲಿ, ಅತಿ ಸುಂದರ ಹೆಣ್ಣಾಗಿ ಅತಿ ಇದಾಗಲಿ, ನಾನು ಹೋಗುವಾಗ ಯಾವುದೂ ನಮಗೆ
1: ಕಲ್ಪನೆ
0: ಮಾಡೋದಿಲ್ಲ, ಎಲ್ಲ ಕಲ್ಪನೆಗಳು.

0: ನಾಗರಹಾವಿನ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಹೆಡೆ ಬಿಚ್ಚುವುದು ಯಾಕೆ?
1: ಹೆಡೆ ಭಯಾದವು ಮಾತ್ರ ಅದನ್ನು ಮುಂದಿನ ಪ್ರಾಣಿ ಇದಕ್ಕೆ ಹೆದರಿಸೋದಕ್ಕೆ ಮಾತ್ರ ಒಂದು ಹೆಡೆ ಬಿಚ್ಚಿ ಅದನ್ನ ತೋರಿಸುತ್ತೆ.
0: ಹೆಡೆ ಮೇಲೆ ಡಿಸೈನ್ ಬರಬೇಡಿ ಅಂತ,
1: ಹೆಡೆ ಮೇಲೆ ಡಿಸೈನ್ ಇರ್ತದೆ, ಅದಕ್ಕೆ ಸ್ಪೆಕ್ಟಿಕಲ್ ಕೊಬ್ರ ಅಂತ ಕನ್ನಡಕದ ಒಂದು ಆಕೃತಿ ಇರ್ತದೆ. ಹಿಂದ್ಗಡೆ ನೋಡಿದ್ರೆ ಹಿಂದ್ಗಡೆಯಿಂದ ಇದರ ಆಕೃತಿ ಕಾಣುತ್ತೆ, ಮುಂದ್ಗಡೆ ಪಟ್ಟಿಗಳು ಕಾಣ್ತದೆ. ಅದು ಏನೋ ಒಂಥರ ಇದು ಮಾಡಿ ಭಯ ತೋರಿಸುತ್ತೆ. ಬಿಟ್ಟರೆ ಅದ್ರ ಭಯಕ್ಕೆ ಅದು ಇದು ಮಾಡೋದು ಬಿಟ್ಟರೆ ನಮ್ಮನ್ನು ಹೆದರ್ಸೋದಕ್ಕಾಗಲಿ ನಮ್ಮನ್ನು ಇದು ಮಾಡೋದಕ್ಕಾಗಲಿ ಮಾಡೋದೇ ಇಲ್ಲ. ನೀವು ಪುಂಗಿ ಉಸ್ದವು ಹಾವು ಹೆಡೆ ಬಿಚ್ಚದ್ ನೋಡಿದ್ದೀರಿ, ಆದ್ರೆ ಹಾವಿಗೆ ಕಿವಿನೇ ಇಲ್ಲ, ಕಿವಿ ತಮಟೆನೇ ಇಲ್ಲ.
0: ಹೇಗೆ ಕೇಳಿಸುತ್ತೆ?
1: ಹೇಗೆ ಕೇಳಿಸೋದು ಇಲ್ಲ, ಅದರ ಮುಂದೆ ಕೋಲಾಡಿಸ್ತಾನೆ ಅವನು. ಹೇಗೆ ಪುಂಗಿ ಆಡಿಸಿದವಾಗ ಹಾಡೇಳಿ ನೀವು ಯಾವುದೇ ಹೇಳಿ ಅದಕ್ಕೆ ಗ್ರಹಣ ಶಕ್ತಿ ಇಲ್ಲ, ಕಿವಿನೇ ಇಲ್ಲ. ಅದ್ರ ಮುಂದೆ ಯಾವ್ದಾದ್ರು ವಸ್ತುವನ್ನ ಆಡಿಸಿದವ ಮಾತ್ರ ನೀವು ಪುಂಗಿ ಅಲ್ಲ, ಯಾವ್ದಾದ್ರು ಲುಂಗಿ ಹಿಡ್ಕೊಂಡು ಆಡಿದ್ರು ಅದು ಅದೇ ತರ ಹೆಡೆ ಆಡಿಸುತ್ತೆ.
0: ಅಂದ್ರೆ ನೆಲದಲ್ಲಿ ಅದು ಸಂಚರಿಸುವಂತಹ ಸಂದರ್ಭದಲ್ಲಿ ಅದಕ್ಕೆ ಗ್ರಹಣ ಶಕ್ತಿ ಇರ್ತದೆ,
1: ಗ್ರಹಣ ಶಕ್ತಿ ಇರ್ತದೆ. ನಮ್ಗೆ ಹಂಗೆ ವೇಟ್ ಮಾಡಿದ್ರೆ ಹೆಂಗ್ ಗೊತ್ತಾಗುತ್ತೋ ಅದೇ ತರ ಅದಕ್ಕೆ ಒಂದು ಗ್ರಹಣ ಶಕ್ತಿ ಇದೆ.
0: ಆಮೇಲೆ ಈಗ ಹಾವುಗಳಿಗೆ ಸಂಬಂಧಪಟ್ಟ ಹಾಗೆ ಏನೇನು ಮೂಢನಂಬಿಕೆಗಳಿವೆ? ಈಗಾಗಲೇ ಕೆಲವೊಂದು ವಿಚಾರವನ್ನು ನೀವು ಹೇಳಿದ್ರಿ, ಇನ್ನಷ್ಟು ಮೂಢನಂಬಿಕೆಗಳಿವೆ ಇರಬೇಕಲ್ಲ.
1: ಮೂಢನಂಬಿಕೆ ನೋಡಿ, ಯಾರ್ದಾರು ಮನೆಯಲ್ಲಿ ಕಚ್ಚಿದ್ರೆ ಫಸ್ಟ್ ಅವರು ಹೋಗೋದು ಈ ದೇವಸ್ಥಾನದಲ್ಲಿ ಯಾರಿಗೋ ಮೈ ಮೇಲೆ ಬರ್ತದೆ ಆ ತರ ದೇವಿ ಮೇಲೆ ಹೋಗಿ ಅವರು ಇದು ಮಾಡುವಂಥದ್ದು ಅಲ್ಲಿ ಕೇಳ್ತಾರೆ. ಆಮೇಲೆ ಕೆರೆ ಯಾವಾಗ ಕದ್ದಾವಾಗ ಅವರು ಹೇಳಿರ್ಬೋದು ಏನೋ ಆಗೋದಿಲ್ಲ ಅಂತ. ಆದರೆ ಈ ಅವರ್ಸ ಅಂಕೋಲಾ ಮತ್ತು ಈ ಕಡೆಗೆ ಮೂರು ಕೇಸ್ಗಳು ಈ ನಂಬಿಯೇ ಸತ್ತವರಿದ್ದಾರೆ. ಅವ್ರದೇ ಮನೆಯಲ್ಲಿ ಕಚ್ಚಿದೆ ಬೊಬ್ರೋಡದಲ್ಲಿ, ಅವರು ತಮ್ಮ ಮೈದನಿಗೆ ಮೈ ಮೇಲೆ ದೇವ್ರು ಬಂದಿದೆ, ಇದು ನಾನಿದ್ದೀನಿ ನೀನು ಭಯ ಬೀಳ್ಬೇಡ ಅಂತ ಹೇಳಿದ್ದಕ್ಕೆ ಅವರು 5 ತಾಸು ಲೇಟ್ ಆಗಿ ಹೋಗಿದ್ದಕ್ಕೆ ಅದು ಕೋಮಾ ಸ್ಥಿತಿಯಲ್ಲಿದೆ. ಕಾರವಾರದಲ್ಲಿದ್ದು ಕಾರವಾರದಲ್ಲಿ ಸುಮಾರು 20 ದಿವಸ ಟ್ರೀಟ್ಮೆಂಟ್ ಆಗದೆ ಆಮೇಲೆ ಗೋವಾದಲ್ಲಿ ತಗೊಂಡೋಗಿ ಗೋವಾದಲ್ಲಿ ಮರಣ ಹೋಗಿ ಮನೆಗೆ ಬಂದಿದ್ದಾರೆ. ಅದು ಮೂಢನಂಬಿಕೆ ಅತಿರೇಕದ ಒಂದು ಇದನ್ನು. ಹಾವು ಕಚ್ಚಿದ ತಕ್ಷಣ ನಾವು ವಿದಿನ್ ಎಷ್ಟು ಬೇಕಾಗದಷ್ಟು ಕಟ್ಟುಗಳನ್ನು ಹಾಕಿಬಿಟ್ಟು ಆದಷ್ಟು ಹತ್ತಿರದ ಇದಕ್ಕೆ ಹೋಗಬೇಕು. ಅಷ್ಟು ಯಾವ ಹಾವು ಅದಕ್ಕೆ ಹೇಳಿದ್ದು, ಯಾವ ಹಾವನ್ನು ಯಾಕೆ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ದಕ್ಕೆ, ಯಾವ ಹಾವು ಕಚ್ಚಿದೆ ಅನ್ನೋದಕ್ಕೆ ನಾವು ಸ್ಪಷ್ಟವಾಗಿ ಅದನ್ನು ಗುರುತು ಮಾಡಿಕೊಂಡ್ರೆ ನಮಗೆ ಈ ತೊಂದರೆಗಳನ್ನು ತಪ್ಪಿಸಬಹುದು.
0: ಆಮೇಲೆ ಈಗ ಹಾವು ಕಚ್ಚುವ ಬಗ್ಗೆ ಹೇಳಿ, ಯಾಕೆ ನಮಗೆ ಕಚ್ಚುತ್ತವೆ?
1: ಹಾವು ತನ್ನಷ್ಟಕ್ಕೆ ತನಗೇನು ಮಾಡದೆ ಕಚ್ಚುವಂತಹ ಪ್ರಾಣಿ ಅದಲ್ವೇ ಅಲ್ಲ. ಅದಕ್ಕೆ ಅದ್ರ ಹತ್ರ ಹೋಗಿ ನಾವೇನಾದ್ರು ತೊಂದರೆ ಆಗತ್ತಂತ ಭಯದಿಂದನೇ ಕಚ್ಚುತ್ತೆ, ಬಿಟ್ಟರೆ ಬೇರೆ ಕಚ್ಚೋದಿಲ್ಲ. ಅದೇನಾದ್ರು ಕಟ್ಟಿಗೆ ಇದು ಮಾಡುವಾಗ ಕೈ ಹಾಕ ಹೋಗ್ತೀವಿ, ಆವಾಗ ಅದು ಹೊಡಿಬಹುದು. ಆಕಸ್ಮಿಕ ಕಚ್ಚೋದಂದ್ರೆ ಅದು ಆಹಾರ ಏನು ಬೆನ್ನಟ್ಟಿ ಬಂದಿರುತ್ತೆ, ಆ ಆಹಾರ ಮಧ್ಯದಲ್ಲಿ ನಾವು ಹೋಗ್ತೀವಿ ಆವಾಗ ಕಚ್ಚುತ್ತೆ, ಇಲ್ಲಾದ್ರೆ ಅದು ಕಚ್ಚೋದೇ ಇಲ್ಲ.
0: ಆಕಸ್ಮಿಕವಾಗಿ ನಡ್ಕೊಂಡು ಹೋಗುವಾಗಲೂ ಅಥವಾ ವಾಹನದಲ್ಲಿ ಹೋಗುವಾಗಲೂ ಏನಾದರೂ ಅಡ್ಡ ಬಂದರೆ ಏನು ಮಾಡಬೇಕು?
1: ನಾವು ನಿಂತಿರಬೇಕು, ಅದು ತನ್ನಷ್ಟಕ್ಕೆ ಹೋಗುತ್ತೆ, ಭಯ ಬೀಳಬಾರ್ದು. ಹತ್ರ ಬಂದರೂ ನೀವು ಮೈ ಮೇಲೆ ಆಕಸ್ಮಿಕವಾಗಿ ಮನೆ ಮೇಲಿಂದ ಮೈ ಮೇಲೆ ಬಿದ್ದರೂ ಕೂಡ ನಾವು ಗರಡುಗಂಬದ ಥರ ನಿಂತು ಬಿಟ್ರೆ, ನಾವೇನು ಕೈಕಾಲು ಆಡದೆ ನಿಂತು ಬಿಟ್ರೆ ನಮ್ಮ ಮೇಲಿಂದ ಹೋದ್ರೂ ಏನೂ ಅದು ಹಾವು ಮಾಡೋದಿಲ್ಲ. ಅದನ್ನು ಕೆಲವು ಉದಾಹರಣೆ ಟಿ ವಿ ಮೂಲಕ ನಾನು ತೋರಿಸಿದ್ದೀನಿ, ನನ್ನ ಕಾಲ ಮೇಲೆ ಹತ್ತು ಹೋಗಿದೆ ಆದರೂ ಏನೂ ಮಾಡೋದಿಲ್ಲ.
0: ಈಗ ಸಾಕಷ್ಟು ಹಾವುಗಳನ್ನು ಹಿಡಿದ ಅನುಭವ ನಿಮ್ಮದು, ಈ ಬಗ್ಗೆ ಹೇಳಿ. ಹಾವುಗಳನ್ನು ಯಾವ ಸಂದರ್ಭದಲ್ಲಿ ಹಿಡಿಬೇಕಾಗ್ತದೆ ಮತ್ತು ಸುರಕ್ಷಿತವಾಗಿ ಕಾಡಿಗೆ ಬಿಡಬೇಕಾಗ್ತದೆ?
1: ನಂಗೆ ಮೊದಲೆಲ್ಲ ದಿವಸಕ್ಕೆ 8-10 ಕಾಲ್ ಬರು, ಅವರಿಗೆಲ್ಲ ಈಗ ಗೊತ್ತಾಗಿದೆ ಹಿಡಿದ ಮೇಲೆ ಅದು ಕಂಪೌಂಡ್ ಇಲ್ಲಿರ್ಬೇಕಾದ್ರೆ ಯಾರ್ದೋ ಕಂಪೌಂಡ್ ಉಳಿದವಾಗ ಎಲ್ಲೋ ಅದಾವ ಹಾವು ನೋಡಿದ್ರೆ ಇಮಿಡಿಯೇಟ್ ಆಗಿ ಅವರು ಫೋನ್ ಮಾಡ್ತಾ ಇದ್ರು, ಅಣ್ಣ ಇಲ್ಲಿ ಹಾವು ಬಂದಿದೆ ಹಾವು ಇದು ಮಾಡಬೇಕು.
0: ಯಾಕೆ ಹಿಡಿಬೇಕು ಅಂತ
1: ಒಂದು ನೋಡಿ, ಒಂದು ಏರಿಯಾದಲ್ಲಿ ಒಂದು MLA ಹೋದಾದ್ರೆ ಮತ್ತೊಂದು MLA ಬರ್ತಾರೆ. ಅದೇ ಥರ ಎಷ್ಟೇ ಹಾವು ನೀವು ನಿಮ್ಮ ಕಂಪೌಂಡ್ ಹತ್ರ ಹಿಡೀರಿ ಅದು ಮತ್ತೊಂದಲ್ಲಿ ಬಂದು ವಾಸ ಆಗುತ್ತೆ. ಆ ಟೆಟರಿಯಂ ಏನಿದೆ ಅದರ ವಾಸಸ್ಥಾನ ಎಲ್ಲಿವರೆಗೆ ಆ ಇದ್ರವರೆಗೆ ಅದು ಒಂದು ಅಧಿಕಾರ ವಹಿಸಿ ಅದನ್ನು ಬಂದೇ ಬರ್ತಾವೆ ಹಾವುಗಳು. ಈ ಹಾವೆಲ್ಲ ಕೆರೆ ಹಾವು ಬರುತ್ತೆ, ಕೆರೆ ಹಾವೆಲ್ಲ ಮತ್ತೊಂದು ಹಾವು, ಮತ್ತೊಂದಿಲ್ಲ ಅಂದರೆ ಇನ್ನೊಂದು ಹಾವು ಬರ್ತವೆ. ಅದಕ್ಕೆ ಅದನ್ನು ನಾನು ಕಂಪೌಂಡಲ್ಲಿ ಹೊರಗಡೆ ಇದ್ರೆ ನೀವು ಬಿಟ್ಟುಬಿಡಿ ಅಂತ, ಅದ್ರ ಬಗ್ಗೆ ಅಷ್ಟೊಂದು ಇದು ಮಾಡಬೇಡಿ. ಮನೆ ಒಳಗಡೆ ಬಂತು, ಮನೆ ಒಳಗಡೆ ಇದೆ, ಮನೆ ಒಳಗಡೆ ಮೇಲ್ಗಡೆ ಇದ್ರೆ ಬಿಟ್ಟುಬಿಡಿ. ನಿಮ್ಮ ಅದನ್ನೇ ನಾವು ಲಕ್ಷ್ಮಿ ಅನ್ನೋದು, ಅದನ್ನೇ ದೇವರು ಅನ್ನೋದು. ಯಾಕೆ ಅಂದರೆ ನಿಮ್ಮ ಮನೆಯಲ್ಲಿ ಇಲಿ ಇದ್ರೆ ಇಲಿಯನ್ನು ಅದು ನೀವು ನೋಡಿ, ಗೋಡೆ ಈ ಮನೆ ಇದ್ರೆ ಮನೆ ಒಳಗಡೆ ಗೋಡೆ ಒಳಗಡೆ ಇದ್ರೆ ಗೋಡೆ ಹೊಡಿಬೇಕಾದಿತ್ತು, 10,000-20,000 ಖರ್ಚು ಮಾಡಿ ಆ ಅಂಕುಡೊಂಕುಗಳನ್ನು ಹುಡುಕಿ ಆ ಇಲಿ ಹೊರಗಡೆ ತೆಗಿಬೇಕಾದಿತ್ತು. ಇದು ಏನೂ ಸಾಧನಗಳಲ್ಲಿದೆ, ಆಟೋಮೆಟಿಕ್ ಆಗಿ ಅಲ್ಲಿ ಎಲ್ಲಿದೆ ಒಂದು ಇಲಿ ಮರಿ ಹಿಡಿದು ಇಲಿಯನ್ನು ಹೊರಗಡೆ ತೆಗೆಯುವಂಥ ಸಾಧನ ಅಂದರೆ ಈ ಹಾವು ಒಂದು. ಹಾಗಾಗಿ ಅದನ್ನು ನೀವು ಮನೆ ಮೇಲೆ ಇದ್ರೆ ಬೇಡ, ಬಿದ್ದರೆ ಅಥವಾ ಮನೆ ಹತ್ರ ಇದಾದರೆ ನೀವು ಧೈರ್ಯದಿಂದಿರಿ, ಅದಕ್ಕೇನು ಮಾಡಬೇಕು ಮಾಡಿ ಅದನ್ನು ಓಡಿಸಿ ಹೊರಗಡೆ ಹೋಗುತ್ತೆ.
0: ಹಾವು ಹಿಡಿಯುವ ಬಗ್ಗೆ ಹೇಳಿ, ಇದರಲ್ಲಿ ಎಷ್ಟರ ಮಟ್ಟಿಗೆ ನೀವು ಜಾಗರೂಕೃತರಾಗಿರಬೇಕು ಅಂತ
1: ನೋಡಿ. ಹಾವು ನಾವು ಒಂದೇ ಥರ ಅಲ್ಲ, ಒಂದು ಗಾಡಿ ಓಡ್ತಾ ಬ್ರೇಕ್ ಇಡಿ ಬ್ರೇಕು ಅಥವಾ ಕ್ಲಚ್ ಇಡಿ ಅಂತ ಹೇಳುವಂಥದ್ದಲ್ಲ. ಹಾವು ಯಾವ್ಯಾವ ಟೈಪ್ ಇರುತ್ತಂತ ನಮ್ಗೆ ಗೊತ್ತಾಗಲ್ಲ. ಒಂದ್ಸಲ ಬಾಗಿಲಲ್ಲಿ ಸಿಕ್ಕಾಕೊಂಡಿರ್ಬೋದು, ಒಂದು ಸಂಧಿಯಲ್ಲಿ ಹೋಗಿ ಅದು ಸಿಕ್ಕಾಕೊಂಡಿರುತ್ತೆ,
0: ಕಟ್ಟಿಗೆ
1: ರಾಶಿಯಲ್ಲಿ ಇರ್ಬೋದು. ಅದ ತೆಗೆಯುವಾಗ ನಾವು ಜಾಗ್ರತರಾಗಿಯೇ ಮಾಡಬೇಕು. ಎಷ್ಟೇ ನಾವು ಹಿಡಿದ್ರು ನಾವು ಹೊಸದಾಗೆ ಹಿಡಿತಾ ಇದ್ದೀವಿ,

0: ನನ್ನ ಒಂದು ಓವರ್ ಕಾನ್ಫಿಡೆನ್ಸ್ ಇದ್ರೆ ನಾವು ಅದರಿಂದ ಬೈಟ್ ಆಗೋದು ಸರ್ವೇ ಸಾಮಾನ್ಯ. ಅದಕ್ಕಾಗಿ ಜಾಗ್ರತೆಯಾಗಿ ಅದರ ಮುಖ ಎಲ್ಲಿ ನೋಡ್ತಾ ಇದೆ, ಅದರ ಕಣ್ಣುಗಳು. ಈಗ ಕೆಲವರು ನಾ ಈಗ ಏನಾದರೂ ಸಾಧಾರಣ ಒಂದು 1000 ಹಾವುಗಳನ್ನು ಬಲೆಯಿಂದ ಬಿಡಿಸಿದ್ದೀನಿ. ಬಲೆಯಿಂದ ಬಿಡಿಸುವಾಗ ಅದರ ತಲೆ ಮೇಲೆ ಕೋಲಿಟ್ಟು ಅದರ ಕಣ್ಣು ಅದನ್ನು ನಮಗೆ ನೋಡ್ದಿದಾಗ ಮಾಡಿ ನಾವು ಅದನ್ನು ಕಟ್ ಮಾಡಬೇಕು. ಅದನ್ನು ನೋಡ್ತಾ ಇದ್ರೆ ನಮ್ಮ ಬೈಟ್ ಮಾಡುತ್ತೆ. ಆವಾಗ ನಾವು ಜಾಗೃತರಾಗಬೇಕು. ಈಗ ತಬ್ಬುವಂಥ ಭಟ್ಕಳದಲ್ಲಿ ಹೊನ್ನಾವರದಲ್ಲಿ ಒಬ್ಬ ರಿಕ್ಷಾ ಡ್ರೈವರ್ ಇದಾಗಿ ತುಂಬ ಅದನ್ನು ಹಿಡಿಯುವಾಗಲೇ ಗೊತ್ತಾಗುತ್ತೆ ಅಜಾಗೃತಿಕಿಂದ ಹಿಡಿದಿದ್ದಾರೆ. ಆವಾಗ ನಾವು ಜಾಗ್ರತೆ ವಹಿಸ್ಬೇಕು. ಮತ್ತು ಹಾವು ಯಾರ್ದೋ ಮನೆಗೆ ಬಂದರೆ ನಮ್ಮ ಪ್ರಾಣ ಮುಖ್ಯ. ನಾವು ಬೈಕನ್ನು ಸ್ಲೋ ಆಗಿ, ಯಾಕಂದರೆ ನೀವು ಹಾವು ಹಿಡಿಯಕ್ಕೆ ಹೋದವರು ಎಷ್ಟೋ ಜನ ಆಕ್ಸಿಡೆಂಟ್ ಆಗಿ ಇದಾಗಿದೆ. ಅದಕ್ಕಾಗಿ ನಮ್ಮ ಜಾಗ್ರತೆ ನಾವು ಮಾಡಿ ಜಾಗೃತೆಯಿಂದ ಅದನ್ನು ಹಿಡಿಬೇಕೇ ಬಿಟ್ಟರೆ ಅಚಾತುರ್ಯದಿಂದ ಗಡಿಬಿಡಿ ಮಾಡಿ ಮಾಡಬಾರ್ದು.
1: ಹಾವು ಹಿಡಿಯೋರು ಸಾಮಾನ್ಯವಾಗಿ ಒಂದು ರೀತಿಯ ಒಂದು ಮಂತ್ರದಂಡದ ಹಾಗೆ ಒಂದು ಕೋಲನ್ನು ಹಿಡ್ಕೊಳ್ತಾರೆ, ಜೊತೆಗೆ ಒಂದು ಬ್ಯಾಗ್ ಕೂಡ ಇರ್ತದೆ ಅದರೊಳಗಡೆ ಹಾಕೋದು ಅಂತ. ಇದು ಹೇಗೆ ಕೆಲಸ ಮಾಡ್ತದೆ?
0: ಅಲ್ಲ, ಈಗ ನೋಡಿ, ಈಗ ಬೇಸಿಗೆಗಾಲದಲ್ಲೆಲ್ಲ ನಾವು ಈ ಕಾಟನ್ ಚೀಲದಲ್ಲಿ ಹಾಕ್ತೀವಿ, ದಪ್ಪದ ಚೀಲದಲ್ಲಿ ಹಾಕ್ತೀವಿ,
1: ಬಟ್ಟೆ ಚೀಲದಲ್ಲಿ
0: ಹಾಕ್ತೀವಿ. ಈ ಮಳೆಗಾಲ ಬಂದಾಗ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕ್ತೀವಿ.
1: ಯಾಕೆ ಅದು
0: ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿದ್ರೆ ಅದಕ್ಕೆ ಈ ಒದ್ದೆ ಆಗುತ್ತೆ ಚೀಲ ಒದ್ದೆ ಆದವಾಗ ಅದು ಅದಕ್ಕೆ ಅಸುರಕ್ಷಿತವಾಗಿ ಒಳಗಡೆ ಇದಾಗುತ್ತೆ. ಈ ಬೇಸಿಗೆ ಟೈಮಲ್ಲಿ ಅದರಲ್ಲಿ ಗಾಳಿ ಆಡುತ್ತೆ, ನೀವು ಬೇಕಾದ್ರೆ 2 ತಾಸು ಇಡ್ಬೋದು. ಬೇಸಿಗೆಗಾಲದಲ್ಲಿ ಇದೇ ಪ್ಲಾಸ್ಟಿಕ್ ಚೀಲದಲ್ಲಾಗ ನಾವು ಕಟ್ಕೊಂಡು ಹೋದರೆ ಬೇಸಿಗೆ ಬಿಸಿಲು ಬಿದ್ದರೆ 1/2 ಗಂಟೆ ಅದು ಬಿಸಿಲಲ್ಲಿ ಇದ್ದರೂ ಅದು ಆಟೋಮೆಟಿಕ್ಕಾಗಿ ನಾವು ಏನೂ ಮಾಡಬೇಕಾಗಿಲ್ಲ, ಚೀಲದಲ್ಲಿ ಆಟೋಮೆಟಿಕ್ಕಾಗಿ ಸತ್ತೋಗುತ್ತೆ. ಅದಕ್ಕಾಗಿ ಚೀಲಗಳನ್ನು ನಾವು ಹವಾಮಾನಕ್ಕೆ ತಕ್ಕ ಹಾಗೆ ನಾವು ಚೀಲಗಳನ್ನು ಬಳಸಬೇಕು. ಮತ್ತು ನಮ್ಮದೇನು ದಂಡ ಮಂತ್ರದಂಡ ಅಂತಿರಲ್ಲ, ಅದು ಯಾವ ಮಂತ್ರದಂಡ ಅಲ್ಲ, ಆರಾಮಾಗಿ ಅದನ್ನು ಕಂಟ್ರೋಲ್ ಮಾಡುವಂಥ ದಂಡ ಬಿಟ್ಟರೆ ಯು ಆಕಾರದಲ್ಲಿ ಏನಿರುತ್ತೆ. ನಾನು ಫಸ್ಟ್ ಟೈಮ್ ಇರಬೇಕು, ನಾನು ಎಲ್ಲೂ ನೋಡಿಲ್ಲ, ರಿಂಗನ್ನು ನಾನು ಒಬ್ಬನೇ ಯೂಸ್ ಮಾಡಿದ್ದು. ಬೆತ್ತದ ರಿಂಗಿಂದ ಈ ಕಿಂಗ್ ಕೋಬ್ರಾ ಆಗಲಿ ಅಥವಾ ನಿಮ್ಮ ಹೆಬ್ಬಾವಾಗಲಿ, ಆ ಬೆತ್ತದಿಂದಲೇ ರಿಂಗ್ ಮಾಡಿ ಅದರೊಳಗೆ ಹೋಗಿ ಅದನ್ನು ಎತ್ಕೊಂಡು ಆರಾಮಾಗಿ ಹಿಡಿದು ಅದರ ಮೊದಲೆಲ್ಲ ನಾನು ಹೆಡ್ ಪಿನ್ ಮಾಡಿದವನು. ಹೆಡ್ ಪಿನ್ ಮಾಡಿದ್ರೆ ಏನಾಗುತ್ತೆ, ಅದರ ನರಗಳೆಲ್ಲ ಇದಿರ್ತವೆ, ಒಂದು 6 ತಿಂಗಳಲ್ಲ ಅದು ಆಹಾರ ತಿಂದೇ ಸತ್ತೋಗ್ಬೋದು. ನಮಗೆ ಅದರ ಮೇಲೆ ಒತ್ತಡ ಬೀಳುತ್ತೆ, ಅದು ಬಾಯಿ ವಿಸ್ತಾರ ಇದು ಮಾಡೋಕ್ಕಾಗೋದಿಲ್ಲ, ಆಹಾರ ನುಗ್ಗೋ ಕಷ್ಟ ಆಗುತ್ತೆ. ಅದಕ್ಕಾಗಿ ಹೆಡ್ ಪಿನ್ ಮಾಡಿದೆ, ಅದನ್ನು ಆದಷ್ಟು ಕೈಯಿಂದ ಮುಟ್ಟದೆ ಆದಷ್ಟು ನಾವು ಅದೇ ಥರ ಹಾಕುವಾಗ ನೋಡಬೇಕು.
1: ಹಾವುಗಳನ್ನು ಬಾಲದಲ್ಲಿ ಹಿಡಿಯುವಂಥ
0: ಹಾವುಗಳು ಈ ಹೆಬ್ಬಾವುಗಳನ್ನು ಏನು ಮುಟ್ಟಬೇಕಂತಿಲ್ಲ, ಅದನ್ನು ಅದೇ ಥರ ಕಂಟ್ರೋಲ್ ಮಾಡಿ ಬಂದು ಇಲ್ಲೊಂದು ಚೀಲ ಇಟ್ಟು ಎಲ್ಲಿ ಹೆಡ್ಜಿಗೆ ಹೋಗುತ್ತೆ ಅಲ್ಲೇ ಹೆಡ್ಜಿಗೆ ಬಿಟ್ಬಿಟ್ರೆ ಆಟೋಮೆಟಿಕ್ಕಾಗಿ ಚೀಲದಲ್ಲಿ ಹೋಗುತ್ತೆ. ಈಗ ಹಂಗಾಗಿ ನಮ್ಮ ಕಡೆ ಆಲ್ಮೋಸ್ಟ್ ಒಂದು 20-25 ಜನ ಹುಡುಗರು ಹೆಬ್ಬಾವು ಬಂದರೆ ಆರಾಮಾಗಿ ಹಿಡಿತಾರೆ. ಆದರೆ ಹೆಬ್ಬಾವು ಮತ್ತು ರೆಸಲ್ವೇಪರನ್ನು ಕನ್ಫರ್ಮ್ ಮಾಡಿ ನೀವು ಹಿಡಿಯೋದು ಒಳ್ಳೆಯದು. ಕೆಲವು 2 ಹುಡುಗರು ರೆಸಲ್ವೇಪರ್ ಹಿಡಿದರೆ ಹೆಬ್ಬಾವು ಅಂತ ತೋರಿಸಿದರೆ ಅದು ಡೇಂಜರ್, ಅದರಿಂದ ಏನು ಬೈಟ್ ಆಗಿಲ್ಲ, ಬಚಾವ್.
1: ಸರ್, ಈಗ ಮಹೇಶ್ ಅವರು ನಿಮ್ಮ ಒಂದು ದೂರವಾಣಿ ಅಥವಾ ಒಂದು ಸಂಪರ್ಕ ವಿಳಾಸವನ್ನು ಹೇಳಿಬಿಟ್ರೆ ನಮಗೆ ನಮ್ಮ ಕೇಳುಗರಿಗೂ ಕೂಡ ಅನುಕೂಲ ಆಗ್ಬೋದು, ಅಕಸ್ಮಾತ್ ಅಂತ ಒಂದು ಸಂದರ್ಭ ಬಂದರೆ ನಿಮ್ಮನ್ನ ಸಂಪರ್ಕ ಮಾಡೋದಕ್ಕೆ.
0: ನಂದು ನೋಡಿ, ಅಂಕೋಲಾ ತಾಲೂಕಿನ ಅವರ್ಸದಲ್ಲೇ ನನ್ನ ವಾಸಸ್ಥಾನ, ಅಲ್ಲೇ ಇರ್ತೇನೆ. 24 ಗಂಟೆನೂ ನಾನು ಸೇವೆಗೆ ಯಾವಾಗಾದ್ರೂ ಯಾವ ಕರೆದು ಹೋಗ್ತೀನಿ, ಅದು ಸರೌಂಡ್ ಏರಿಯಾ ನೋಡ್ಬಿಟ್ಟು. ಹಾಗೇಳ್ಬಿಟ್ಟು ನೀವು ನಾನು ನನ್ನ ಸಂಪರ್ಕ ಸಂಖ್ಯೆ ತಗೊಂಡು
1: ಬೇರೆ
0: ಕುಮಟಾ ಅಥವಾ ಎಲ್ಲಾರು ಕರೆದ್ರೆ ಇರೋದಿಲ್ಲ. ನಾನಿಲ್ಲದವ ನನ್ನ ಈಗ ನನ್ನ ಮಗನು ಮಗಳು ಹಿಡಿತಾರೆ. ಯಾಕಂದ್ರೆ ಹೆಣ್ಣು ಮಕ್ಕಳು ನೋಡಬಾರ್ದು, ಹೆಣ್ಣು ಮಕ್ಕಳು ಹಿಡಿ ಇದ್ಬಾರ್ದು ಆ ಕಲ್ಪನೆಗೋಸ್ಕರ ನಾನು ಇರೋ ಒಂದು ಮಗಳಿಗೂ ಹಾವು ಹಿಡಿದನ್ನ ಕಲಿಸಿದ್ದೀನಿ. ಅವಳ ಬಗ್ಗೆ ನಾನು ಕಲಿತಿದ್ದು ಸ್ನೇಕ್ ಶಾ ಮೂಲಕ, ಅಂದರೆ ನನ್ನ ಬೆಂಗಳೂರಲ್ಲಿ ಒಂದು ವಕೀಲರ ಮನೆಯಲ್ಲಿ ಇದ್ದೆ. ಆವಾಗ ಹಾವಿನ ಬಗ್ಗೆ ತರಬೇತಿ ಏನಿಲ್ಲ, ಅವರು ಹಾವಿನ ಬಗ್ಗೆ ನಾನೇನು ಹೇಳಿದ್ದೀನಿ ಈಗ ಯಾವ ಹಾವಿಗೆ ವಿಷ ಇದೆ ಯಾವ ಹಾವಿ ವಿಷ ಇಲ್ಲ ಅಷ್ಟೇ ಹೇಳಿದ್ಬಿಟ್ರೆ, ಅವ್ರ ಜೊತೆಗೆ ಇದುವರೆಗೂ ನಾನು ಫೋನಲ್ಲಿ ಮಾತಾಡಿದ್ದು ಇಲ್ಲ ಏನೂ ಇಲ್ಲ. ಆದರೆ ಅವರು ನನ್ನ ಗುರು ಅಂತ ನಾನು ಹೇಳ್ತೀನಿ. ಯಾಕಂದರೆ ಹಾವಿನ ಬಗ್ಗೆ ಕಲ್ಪನೆ ಕೊಟ್ಟವರೇ, ಹಾವಿನ ಬಗ್ಗೆ ಜಾಗ್ರತೆ ಮೂಡಿಸಿದವರು ಅವರು ನನ್ನಲ್ಲಿ. ನನ್ನಲ್ಲಿ ಅದೊಂಥರ ಉತ್ಸಾಹ ಇತ್ತು, ಹಾವು ಹಿಡಿಬೇಕು, ಹಾವು ಇದು ಮಾಡಬೇಕು, ಹಾವು ಏನು ಅಂತ ಚಿಕ್ಕಿರುವಾಗ ಇತ್ತು. ಹಾಗಾಗಿ ಅದನ್ನು ನಾನು ಇಲ್ಲಿ ಈಗ ಅಂಕೋಲಾ ತಾಲೂಕಲ್ಲಿ ಯಾರು ಹಾವು ಹೊಡೆಯೋದಿಲ್ಲ, ಮೊದಲೆಲ್ಲ ಹೊಡೆಯೋರೇ ಜಾಸ್ತಿ ಇದೆ.
1: ನಿಮ್ಮ ದೂರವಾಣಿ ಸಂಪರ್ಕ
0: 9108136079.
1: ಇನ್ನು ಸರ್ ಹೇಳಿ,
0: 9108136079.
1: ಕೊನೆಯದಾಗಿ ನಮ್ಮ ಕೇಳುಗರಿಗೆ ಹಾವುಗಳ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ?
0: ಹಾವುಗಳ ಬಗ್ಗೆ ಅಂದ್ರೆ ಸರ್, ನಾನು ಹೇಳೋದಂದ್ರೆ ನಾವು ಈಗ ಲೋಕಲ್ ಏನಿದ್ದೀವಿ, ಸ್ವಲ್ಪ ಜನ ಇದ್ದೀವಿ. ಈಗ ಅದನ್ನು ಡಿಪಾರ್ಟ್ಮೆಂಟ್ಲಿ ಏನಿದೆ, ನಾನೇನು ಅನುಭವ ಕೊಡ್ತಾ ಇದ್ದೀನಿ, ಅವರು ಅದರಲ್ಲೇ ಹಾವು ಹಿಡಿಯೋ ತರುಣರಿಗೆ ಅಂತ ಅವಕಾಶ ತರಬೇತಿ ಕೊಡಬೇಕು. ತರಬೇತಿ ಕೊಟ್ಟವ್ರನ್ನ ತರಬೇತಿ ಯಾರು ಇದಾರೆ ಹೊರಗಡೆ, ಆ ಥರದಲ್ಲಿ ಈ ಕಡೆ ಕೋಸ್ಟಲ್ ಏರಿಯಾದಲ್ಲಿ, ಕೋಸ್ಟಲ್ ಬೆಲ್ಟ್ ಎಲ್ಲೆಲ್ಲಿ ಹಾವುಗಳು ಜಾಸ್ತಿ ಇದೆಯೋ, ಎಲ್ಲೆಲ್ಲಿ ಇದೆಯೋ ಅಂತ ಕಡೆಗೆ ನೀವು ರಕ್ಷಣೆ ಮಾಡ್ಬೇಕಂತೀರಿ. ರಕ್ಷಣೆ ಮಾಡೋದಕ್ಕೆ ನಿಮ್ಮಲ್ಲಿ ಯಾರು ಜನ ಇಲ್ಲ ಅರಣ್ಯ ಇಲಾಖೆಯಲ್ಲಿ. ಅರಣ್ಯ ಇಲಾಖೆಯವರು ಅದ್ರ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸ್ಬೇಕು. ಮತ್ತು ಗಾಯದ ಹಾವುಗಳನ್ನ ಎಲ್ಲಿಡಬೇಕು, ಎಲ್ಲಿ ನಾವು ರಕ್ಷಣೆ ಮಾಡ್ತೀವಿ, ಗಾಯ ಆಗಿರ್ತದೆ. ಈಗ ಬರುವಾಗ ಈಗ ಒಂದು ರೋಡ್ ಬೈಟ್ ರೋಡ್ ಇದಾಗಿದೆ ಹೆಬ್ಬಾವು, ಅದಕ್ಕೆ ಚರ್ಮ ಸುಲಿದಿದೆ, ಅಲ್ಲಿ ನಾವು ಎಲ್ಲಿಡಬೇಕು, ನಮ್ಗೆ ಇಟ್ಕೊಳ್ಳೋಕ್ಕೆ ಕಾನೂನು

0: ಇದೆ. ಮೇಡಮ್, ನಿಮ್ಮಲ್ಲೇ ಕಾನೂನು, ನಿಮ್ಮದೇ ಒಂದು ಸೆಟ್ ಮಾಡಿ ಅದಕ್ಕೆ
1: ಚಿಕಿತ್ಸೆ
0: ಕೊಡುವಂತ ವ್ಯವಸ್ಥೆ ಆಗಬೇಕು. ಉಳಿಸಿ ಉಳಿಸಿ ಅಂತೀರಾ ನೋಡಿ, ಇದೇನಾಗಿದೆ ಅಂದ್ರೆ, ನಾವು ಕನ್ನಡ ಉಳಿಸಿ ಕನ್ನಡ ಉಳಿಸಿ ಕನ್ನಡ ಉಳಿಸಿ ಹೋರಾಟಗಾರರೆಲ್ಲ ಮಕ್ಕಳು ಇಂಗ್ಲಿಷ್ ಕೂಲಿ ಕಲಿಸ್ತಾರೆ, ಈ ತಮ್ಮ ಬೇರೆ ಮಕ್ಕಳಿಗೆ ಮಾತ್ರ ಕನ್ನಡ ಕಲಿಸ್ತಾರೆ. ಅರಣ್ಯ ಇಲಾಖೆಯವರು ಎಲ್ಲ ಪ್ರಾಣಿಗಳು ಉಳಿಸಿ ಉಳಿಸಿ ಉಳಿಸಿ ಅಂತಾರೆ. ಅರಣ್ಯದೆಲ್ಲ ಪ್ರಾಣಿಗಳು ಇಲ್ಲಿ ಬರ್ತಾ ಇದ್ದಾವೆ, ಅವುಗಳಿಗೆ ತಕ್ಕನಾದ ಹಣ್ಣು ಹಂಪಲುಗಳನ್ನ ಗಿಡಗಳನ್ನ ನೀವು ಅರಣ್ಯದಲ್ಲಿ ಬೆಳೆಸಿ, ಅವುಗಳಿಗೆ ಬೇಕಾಗುವ ನೀರನ್ನ ನೀವು ಅಲ್ಲಿ ಇಂಗು ಗುಂಡಿ ಅಥವಾ ಕೆರೆಗಳನ್ನು ಮಾಡಿ ಅಲ್ಲಿ ತೊಟ್ಟಿ ಕಟ್ಟಿ, ಹಾ ಇವಾಗ ನಮ್ಗೆ ಹಂಗೆ ನೀರಿನ ಹಾಹಾಕಾರ ಇದೆಯೋ ಅದೇ ಥರ ಪ್ರಾಣಿಗಳಿಗೆ ಕೂಡ ಹಾಹಾಕಾರ ಇದೆ, ಅವುಗಳನ್ನು ಅಲ್ಲೆಲ್ಲ ಮಾಡುವ ವ್ಯವಸ್ಥೆ, ಉಳಿಸೋ ವ್ಯವಸ್ಥೆ ಮಾಡಿ. ಅದರಿಂದ ನಾವು ಹೇಳಬೇಕಂತಿಲ್ಲ, ಆಟೋಮೆಟಿಕ್ ಆಗಿ ಅದನ್ನು ನೀವು 50% ಅವುಗಳನ್ನು ಅವೇ ಉಳಿಸ್ಕೊಂಡಂಗೆ ಆಗುತ್ತೆ.
1: ಚಿಕಿತ್ಸಾ ಕ್ರಮದ ಬಗ್ಗೆ ಒಂದು ಮಾತು ಹೇಳಿ, ಹಾವು ಕಡಿತ ಆದವರಿಗೆ ಚಿಕಿತ್ಸೆ ಹೇಗೆ?
0: ಹಾವು ಕಡಿತ ಆದವಾಗ ಇಮಿಡಿಯೇಟ್ ಆಗಿ ನೀವು ಹಾಸ್ಪಿಟ್ಲಿಗೆ ಹೋಗಿಬಿಟ್ಟು ಆ ಹಾವುಗಳೆಲ್ಲ ನೋಡಿ ಡ್ರೈ ಬೈಟು ಆಗ್ಬೋದು. ಅಂದರೆ ವಿಷ ಹಾವು ಕಚ್ಚಿದ ತಕ್ಷಣ ಎಲ್ಲ ವಿಷ ಇದೆ ಅಂತಲೇ ಅರ್ಥ ಅಲ್ಲ, ಹಾವು ಕಚ್ಚಿದಾವಾಗಲೂ ವಿಷ ಹೋಗ್ಬೋದು, ಹೋಗದೇನೂ ಇರ್ಬೋದು ನಮ್ಮ ಹೃದಯಕ್ಕೆ ನಮ್ಮ ಮೈ ದೇಹಕ್ಕೆ. ಆವಾಗ ಅದನ್ನು ಟ್ರೀಟ್ಮೆಂಟ್ ನಮ್ಮ ಒಂದು ಅಬ್ಸರ್ವೇಷನ್ ಮಾಡ್ತಾರೆ ಅವರು 2-3 ತಾಸು, ಆ ಅಬ್ಸರ್ವೇಷನಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಹೋಗಿದೆಯಲ್ಲ, ಮತ್ತು ಅವರನ್ನು ಚಿಕಿತ್ಸೆಗೆ ಶಂಪಲ್ಲಿಗೆ ಕಳಿಸಿರ್ತಾರೆ, ಆವಾಗ ಗೊತ್ತಾಗುತ್ತೆ. ಹಾವು ಕಚ್ಚಿದವನು ಒಂದೇ ದಿವಸಲ್ಲೂ ಬರ್ಬೋದು, ಇಲ್ಲ 2-3 ದಿವಸ ಟ್ರೀಟ್ಮೆಂಟ್ ತಗೊಂಡು ಇಮಿಡಿಯೇಟ್ ಅವರು 2 ದಿವಸದಲ್ಲಿ ನೀವು ಆರಾಮಾಗಿ ಮನೆ ಸೇರ್ಬೋದು.
1: ಬಹಳ ಸಂತೋಷ ಮಹೇಶ್ ನಾಯ್ಕ ಅವರೇ. ಉರಗ ಪ್ರಪಂಚ, ಅದರಲ್ಲೂ ವಿಶೇಷವಾಗಿ ಹಾವುಗಳ ಒಂದು ವೈವಿಧ್ಯತೆ ಏನು, ವಿಷಕಾರಿ ಹಾವುಗಳನ್ನು ಯಾವ ರೀತಿ ಗುರುತಿಸಬೇಕು, ಹಾವು ಎನ್ನುವಂಥದ್ದು ರೈತ ಸ್ನೇಹಿ ಮಾತ್ರ ಅಲ್ಲ, ಹಾವು ಅವುಗಳ ಜೊತೆ ಜೊತೆಗೆ ನಮ್ಮ ಜೀವನವನ್ನು ಕೂಡ ನಾವು ಸಾಗಿಸಬೇಕು ಅನ್ನೋಂಥ ಮಾತನ್ನು ಹೇಳಿದಿರಿ. ಹಾವುಗಳ ಸಂರಕ್ಷಣೆಯ ಒಂದು ಅಗತ್ಯ ಏನು ಎನ್ನುವುದರ ಬಗ್ಗೆಯೂ ಕೂಡ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ತುಂಬ ಸಂತೋಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ನಮಸ್ಕಾರ.
2: ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಹಾವುಗಳ ಬಗ್ಗೆ ಜಾಗೃತವಾಗಿರಿ ಈ ಕುರಿತು ಅಂಕೋಲಾ ತಾಲೂಕಿನ ಉರಗ ತಜ್ಞ ಮಹೇಶ್ ನಾಯ್ಕ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್.
3: ಮಿಸ್ ಸೀಮಾ?
4: ಹೌದು.
3: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
4: ಯಾಕೆ ಆದ್ರೆ ನಾನು?
3: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
4: ಡಿಜಿಟಲ್ ಅರೆಸ್ಟ್?
3: 1 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
4: ಅಷ್ಟೊಂದ್ ಹಣ?
3: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
4: ಜೈಲಿಗೆ ನೀನ್ ಹೋಗ್ತೀಯ, ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
5: ಹಲೋ ಮಮ್ಮ.
4: ಹಾಯ್.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಈಗ ಜನಪದ ಸಂಗೀತ. ಇಂದಿನ ಜನಪದ ಸಂಗೀತದಲ್ಲಿ ಮಾರ್ಕಾಂಡೇಯ, ದೊಡಮನಿ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳುವಿರಿ.

0: ಇದುವರೆಗೆ ಜನಪದ ಸಂಗೀತದಲ್ಲಿ ಮಾರ್ಕಂಡೇಯ ದೊಡ್ಡಮನಿ ಮತ್ತು ಸಂಗಡಿಗರಿಂದ ತತ್ವ
1: ಆಕಾಶವಾಣಿ. ಇದೀಗ ಒಂದು ಸಂದೇಶ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
2: ಕಚ್ಚಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
3: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಇದೇ 14ರಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಜೆಸಿಡಿ ಪ್ರಭಾಕರ್, ಉಪಸಭಾಧ್ಯಕ್ಷರಾಗಿ ರವಿಶಂಕರ್ ಆಯ್ಕೆ. ದೇಶೀಯ ಎಲ್ಪಿಜಿ ಉತ್ಪಾದನೆ ದಿನಕ್ಕೆ 54,000 ಟನ್ಗಳಿಗೆ ಹೆಚ್ಚಳ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್.

0: ಪುರಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಭಾರತ ಈ ತಿಂಗಳ 14 ಮತ್ತು 15 ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಂದೀಪ್ ಜೈಸ್ವಾಲ್, ಬ್ರಿಕ್ಸ್ ವಿದೇಶಾಂಗ ಸಚಿವರು ಹಾಗೂ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ನಿಯೋಗಗಳ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ ಎಂದು ತಿಳಿಸಿದ್ದರು. ಸಭೆಯ ಸಮಯದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯು ಮೇ 3 ನಡೆಸಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಿದ್ದು ಮರುಪರೀಕ್ಷೆಯನ್ನು ಹೊಸ ದಿನಾಂಕಗಳಲ್ಲಿ ನಡೆಸಲಾಗುವುದು ಎಂದು ಘೋಷಿಸಿದೆ. ಪ್ರಶ್ನೆಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ಸಮಗ್ರ ತನಿಖೆಗಾಗಿ ಈ ಪ್ರಕರಣವನ್ನು ಕೇಂದ್ರ ತನಿಖಾ ದಳಕ್ಕೆ ಹಸ್ತಾಂತರಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಅಭ್ಯರ್ಥಿಗಳಿಗೆ ಯಾವುದೇ ಹೊಸ ನೋಂದಣಿ ಅಗತ್ಯವಿಲ್ಲ, ಯಾವುದೇ ಹೆಚ್ಚುವರಿ ಪರೀಕ್ಷಾ ಶುಲ್ಕವನ್ನು ವಿಧಿಸಲಾಗುವುದಿಲ್ಲ ಮತ್ತು ಅಸ್ತಿತ್ವದಲ್ಲಿರುವ ನೋಂದಣಿ ದತ್ತಾಂಶ ಮತ್ತು ಪರೀಕ್ಷಾ ಕೇಂದ್ರಗಳನ್ನು ಮುಂದುವರಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ತಿಳಿಸಿದೆ. ಬಿಜೆಪಿ ನಾಯಕ ಹಿಮಂತ ಬಿಸ್ವಾ ಶರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ 4 ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದರು. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ 2ನೇ ಅವಧಿಗೆ ಆಯ್ಕೆಯಾಗಿದ್ದಾರೆ. ಹಿಮಂತ ಬಿಸ್ವಾ ಶರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ್ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಗುವಾಹಟಿಯ ಖಾನಾಪರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಕೇಂದ್ರ ಸಚಿವರು, ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದರು. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಟಿವಿಕೆ ಶಾಸಕ ಜೆಸಿಡಿ ಪ್ರಭಾಕರ್ ಅವರನ್ನು ಇಂದು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಪ್ರಭಾಕರ್ ಹೆಸರನ್ನು ಪ್ರಸ್ತಾಪಿಸಿದ ನಂತರ ಹಂಗಾಮಿ ಸ್ಪೀಕರ್ ಎಂವಿ ಕರುಪ್ಪಯ್ಯ ಅವರು ಅವರ ಆಯ್ಕೆಯನ್ನು ಘೋಷಿಸಿದರು. ಸದನದ ನಾಯಕ ಕೆಎ ಸೆಂಗೋಟಯ್ಯನ್ ಅವರು ಅನುಮೋದಿಸಿದರು. ತೊರೈಯೂರ್ ಕ್ಷೇತ್ರದ ಟಿವಿಕೆ ಶಾಸಕ ರವಿಶಂಕರ್ ಉಪಸಭಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾದರು. ಇದೇ ವೇಳೆ ಹಲವು ಸದಸ್ಯರು ವಿಧಾನಸಭೆಯ ಕಲಾಪಗಳ ನೇರ ಪ್ರಸಾರಕ್ಕೂ ಒತ್ತಾಯಿಸಿದರು. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ನಾಳೆ ಸದನದಲ್ಲಿ ವಿಶ್ವಾಸಮತ ಸಾಬೀತುಪಡಿಸಲು ನಿರ್ಧರಿಸಿದೆ. ಪಶ್ಚಿಮ ಏಷ್ಯಾ ಸಂಘರ್ಷದ ನಡುವೆ ಭಾರತ ತನ್ನ ಎಲ್ಪಿಜಿ ಉತ್ಪಾದನೆಯನ್ನು ದಿನಕ್ಕೆ ಸುಮಾರು 36,000 ಟನ್ಗಳಿಂದ 54,000 ಟನ್ಗಳಿಗೆ ಹೆಚ್ಚಿಸಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಾರ್ಷಿಕ ವ್ಯವಹಾರ ಶೃಂಗಸಭೆ 2026 ಉದ್ದೇಶಿಸಿ ಮಾತನಾಡಿದ ಸಚಿವರು, ಕಳೆದ ಕೆಲವು ತಿಂಗಳಲ್ಲಿ ಅನೇಕ ರಾಷ್ಟಗಳು ಬೆಲೆ ಏರಿಕೆ ಮತ್ತು ಇಂಧನ ಕೊರತೆ ಎದುರಿಸುತ್ತಿದ್ದರೂ ದೇಶೀಯ ಮಾರುಕಟ್ಟೆಯಲ್ಲಿ ಬೆಲೆ ಸ್ಥಿರವಾಗಿಡುವಲ್ಲಿ ಭಾರತ ಯಶಸ್ವಿಯಾಗಿದೆ ಎಂದು ಹೇಳಿದರು. ದೇಶದಲ್ಲಿ ಪ್ರಸ್ತುತ ಕಚ್ಚಾ ತೈಲ, ಎಲ್ಎನ್ಜಿ ಮತ್ತು ಎಲ್ಪಿಜಿ ಕೊರತೆ ಇಲ್ಲ ಎಂದು ತಿಳಿಸಿದ ಅವರು, ಉದ್ಯಮ ಘಟಕಗಳು ಎಲ್ಪಿಜಿಯಿಂದ ಎಲ್ಎನ್ಜಿಗೆ ವರ್ಗಾವಣೆಯಾಗುವಂತೆ ಮನವಿ ಮಾಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸೈಬರ್ ಸುರಕ್ಷಿತ ಭಾರತವನ್ನು ನಿರ್ಮಿಸುವ ನಿಟ್ಟನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅವಿರತವಾಗಿ ಶ್ರಮಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಸೈಬರ್ ಸಕ್ರಿಯ ಆರ್ಥಿಕ ವಂಚನೆಗಳನ್ನು ಎದುರಿಸಲು ಮತ್ತು ಅಕ್ರಮ ಹಣ ವರ್ಗಾಯಿಸಲು ವಂಚಕರು ಬಳಸುವ ಬ್ಯಾಂಕ್ ಖಾತೆಗಳನ್ನು ನಿಯಂತ್ರಿಸಲು ಸಹಯೋಗವನ್ನು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಇಂದು ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ನೊಂದಿಗೆ ತಿಳುವಳಿಕಾ ಪತ್ರಕ್ಕೆ ಸಹಿ

0: ಹಾಕಿದೆ. ಈ ತಿಳುವಳಿಕಾ ಪತ್ರವು ವಂಚನೆ ಅಪಾಯದ ಮುನ್ಸೂಚನೆಯ ಗುಪ್ತಚರ ಮಾಹಿತಿ ಹಂಚಿಕೆ ವಿಶ್ಲೇಷಣಾತ್ಮಕ ಬೆಂಬಲ ಮತ್ತು ವಂಚನೆ ಪತ್ತೆ ಹಾಗೂ ತಡೆಗಟ್ಟುವ ಕಾರ್ಯವಿಧಾನಗಳನ್ನು ಬಲಪಡಿಸುವ ಕಾರ್ಯಾಚರಣೆಯ ಸಮನ್ವಯಕ್ಕೆ ಅನುವು ಮಾಡಿಕೊಡುವ ಗುರಿ ಹೊಂದಿದೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಮಾಹಿತಿ ನೀಡಿರುವ ಸಚಿವ ಅಮಿತ್ ಶಾ, ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರವು ಶಂಕಿತರ ನೋಂದಣಿಯ ದತ್ತಾಂಶವನ್ನು ಕೃತಕ ಬುದ್ದಿಮತ್ತೆ ಚಾಲಿತ ವಂಚನೆ ಪತ್ತೆ ವ್ಯವಸ್ಥೆಗೆ ನೀಡುವ ಮೂಲಕ ಈ ಕ್ರಮವು ಅಕ್ರಮ ಹಣವನ್ನು ವರ್ಗಾಯಿಸಲು ವಂಚಕರು ಬಳಸುವ ಬ್ಯಾಂಕ್ ಖಾತೆಗಳನ್ನು ತ್ವರಿತವಾಗಿ ಪತ್ತೆಹಚ್ಚಿ ರದ್ದುಗೊಳಿಸುತ್ತದೆ ಎಂದು ತಿಳಿಸಿದ್ದಾರೆ. ದೇಶಾದ್ಯಂತ ನ್ಯಾಯಾಲಯಗಳ ಆಧುನೀಕರಣಕ್ಕಾಗಿ ನೀಲನಕ್ಷೆಯನ್ನು ಸಿದ್ದಪಡಿಸಲು ಮತ್ತು ಈ ಉದ್ದೇಶಕ್ಕಾಗಿ 40-50 ಸಾವಿರ ಕೋಟಿ ರೂಪಾಯಿಗಳ ಸರ್ಕಾರಿ ಹಂಚಿಕೆಯನ್ನು ಪಡೆಯಲು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚಿಸುವುದಾಗಿ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಘೋಷಿಸಿದ್ದಾರೆ. ನ್ಯಾಯಾಂಗ ಮೂಲಸೌಕರ್ಯ ಸಲಹಾ ಸಮಿತಿಯು ಸರ್ಕಾರದಿಂದ ಗಣನೀಯ ಆರ್ಥಿಕ ನೆರವಿನ ಮೂಲಕ ನ್ಯಾಯಾಲಯಗಳಲ್ಲಿ ಮೂಲಸೌಕರ್ಯ ಕೊರತೆಗಳನ್ನು ನಿವಾರಿಸುತ್ತದೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರೊಂದಿಗೆ ಸಮಿತಿಯಲ್ಲಿ ಕೋಲ್ಕತ್ತಾ, ಪಂಜಾಬ್, ಹರಿಯಾಣ ಮತ್ತು ಬಾಂಬೆ ಹೈಕೋರ್ಟ್ಗಳ ನ್ಯಾಯಮೂರ್ತಿಗಳು ಇರಲಿದ್ದಾರೆ. ಕೇಂದ್ರ ಲೋಕೋಪಯೋಗಿ ಇಲಾಖೆಯ ಮಹಾನಿರ್ದೇಶಕರು ಮತ್ತು ಸುಪ್ರೀಂಕೋರ್ಟ್ನ ಪ್ರಧಾನ ಕಾರ್ಯದರ್ಶಿಗಳು ಸಹ ಸಮಿತಿಯ ಸದಸ್ಯರಾಗಿರುತ್ತಾರೆ ಎಂದು ಅವರು ತಿಳಿಸಿದರು. ರಾಷ್ಟೀಯ ಶಿಕ್ಷಣ ನೀತಿ 2020 ಮೂಲಕ ಸರ್ಕಾರ ಮಾತೃಭಾಷೆ, ಭಾರತೀಯ ಜ್ಞಾನ ಸಂಪ್ರದಾಯ ಮತ್ತು ಕೃತಕ ಬುದ್ದಿಮತ್ತೆ ಆಧಾರಿತ ಶಿಕ್ಷಣವನ್ನು ಆಧರಿಸಿದ ಸಂಶೋಧನೆ ಮತ್ತು ನಾವೀನ್ಯತೆಯನ್ನು ನಿರಂತರವಾಗಿ ಉತ್ತೇಜಿಸುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಮಂಡಳಿಯ 58ನೇ ಸಂಸ್ಥಾಪನಾ ದಿನಾಚರಣೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ಕಾರಣದಿಂದಾಗಿ ಜಾಗತಿಕ ದಕ್ಷಿಣವು ಭಾರತದ ಕಡೆ ನಂಬಿಕೆ, ಪರಿಹಾರ ಮತ್ತು ನಾಯಕತ್ವದ ನಿರೀಕ್ಷೆಗಳೊಂದಿಗೆ ನೋಡುತ್ತಿದೆ ಎಂದರು. ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಮಂಡಳಿಯು ನೀತಿ ನಿರೂಪಣೆಯನ್ನು ಬಲಪಡಿಸುತ್ತಿದೆ ಮತ್ತು ಜಾಗತಿಕ ವೇದಿಕೆಯಲ್ಲಿ ಭಾರತದ ಭೌತಿಕ ಸಂಪ್ರದಾಯವನ್ನು ಸ್ಥಾಪಿಸುತ್ತಿದೆ ಎಂದು ಅವರು ಶ್ಲಾಘಿಸಿದರು. 2047 ವಿಕಸಿತ ಭಾರತದ ಗುರಿಯನ್ನು ಸಾಧಿಸಲು ನಾಗರಿಕರು ಭಾರತದ 1000 ವರ್ಷಗಳ ಇತಿಹಾಸ, ಹೋರಾಟ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ತಿಳುವಳಿಕೆ ಮೂಲಕ ಆತ್ಮವಿಶ್ವಾಸದಿಂದ ಮುಂದುವರಿಯಬೇಕು ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಮನವಿ ಮಾಡಿದರು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತೀಯ ಶಟ್ಲರ್ಗಳಾದ ಸಾತ್ವಿಕ್ ಸಾಯಿರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿರುವ ಮಿನಿಬ್ರೂಟ್ ಕ್ರೀಡಾಂಗಣದಲ್ಲಿ ಥೈಲ್ಯಾಂಡ್ ಓಪನ್ 2026 ಬ್ಯಾಡ್ಮಿಂಟನ್ ಅಭಿಯಾನವನ್ನು ಗೆಲುವಿನೊಂದಿಗೆ ಪ್ರಾರಂಭಿಸಿದರು. ಇವರು ಇಂಡೋನೇಷ್ಯಾದ ಪುತ್ರ ಎರ್ವಿಯಾನ್ಯ ಮತ್ತು ಬಾಗಾಸ್ ಮೌಲಾನಾ ಅವರನ್ನು 21-19, 23-21, 21-10 ಸೆಟ್ಗಳಿಂದ ಸೋಲಿಸಿ ಎರಡನೇ ಸುತ್ತಿಗೆ ಪ್ರವೇಶಿಸಿದರು. ಭಾರತೀಯ ಜೋಡಿ ಮುಂದಿನ ಸುತ್ತಿನಲ್ಲಿ ಮಲೇಷ್ಯಾದ ಬ್ರಿಯಾನ್ ಜೆರೆಮಿ ಗೋಟಿಂಗ್ ಮತ್ತು ಮೊಹಮ್ಮದ್ ಹೈಕಲ್ ಅವರನ್ನು ಎದುರಿಸಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 1456 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 74,559 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 434 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,380 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.63 ರೂಪಾಯಿಯಷ್ಟಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಇದೇ 14ರಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಜೆಸಿಡಿ ಪ್ರಭಾಕರ್, ಉಪಸಭಾಧ್ಯಕ್ಷರಾಗಿ ರವಿಶಂಕರ್ ಆಯ್ಕೆ. ದೇಶೀಯ ಎಲ್ಪಿಜಿ ಉತ್ಪಾದನೆ ದಿನಕ್ಕೆ 54,000 ಟನ್ಗಳಿಗೆ ಹೆಚ್ಚಳ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಕಾರವಾರ, ಸಮಯ 7:45:28. ಈಗ ಗಜಲ್ಗಳನ್ನು ಕೇಳುವಿರಿ. ಆರಂಭದಲ್ಲಿ ಕೇಳಿ ಅನುರಾಧ ಪಡ್ವಾಲ್ ಹಾಡಿರುವ ಗಜಲ್.

ಇದುವರೆಗೆ ಗಜಲ್ಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಪ್ರಸಾರದಲ್ಲಿ ಕಾರ್ಯಕ್ರಮ ಸಿರಿಗಂಧ ಪ್ರಸಾರವಾಗುವುದು.

ಆಶಾ ಭೋಸ್ಲೆ, ಕುಮಾರ್ ಶಾನು ಅವರ ಧ್ವನಿಯಲ್ಲಿ ಜಾನ್ತೆರಿ ನಾಮ ಚಿತ್ರದ ಗೀತೆ ಕೇಳಿದಿರಿ. ಸಾಹಿತ್ಯ ಅಜೀಜ್ ಖಾನ್ ಹಾಗೂ ಸಂಗೀತ ನಿರ್ದೇಶಕರು ನದೀಮ್ ಶ್ರಮಣ್. ಇದುವರೆಗೆ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ, ಸಮಯ 9:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಪ್ರಸಾರದಲ್ಲಿ ಮನಿ ಟಾಕ್, ನಂತರ ಮಾಂತನ ಪ್ರಸಾರವಾಗುವುದು.

ಪ್ರತಾಪ್ ನಂದರಾಮನ್ ತಂ ದೆಹಲಿ ಕೇಂದ್ರದಿಂದ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು ಸಮಯ ಸರಿಗೆ 10 ಗಂಟೆ. ಮುಂದೆ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರ್ಚನಾ ಎಲ್ಲವರ ಹಾಡುಗಾರಿಕೆ, ವಯೋಲಿನ್ ಮೈಸೂರು ಆರ್ದಾಯ ಕರ್ಮೃದಂಗ ಎಂ ಗುರುರಾಜ್. ಮೊದಲಿಗೆ ಅಪರಾಧ ಮುಲ್ಲನೀವ ಲತಾಂಗಿರಾಗ, ಆದಿತಾಳದಲ್ಲಿ ಪಟ್ಟಂ ಸುಬ್ರಹ್ಮಣ್ಯ ಅಯ್ಯರವರ ರಚನೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಮಾಯೇತ್ವಂಯಾಗಿ ತರಂಗಿಣಿ ರಾಗ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆ.

ಕರ್ನಾಟಕ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಅರ್ಚನಾ ಎಲ್ಲವರ ಹಾಡುಗಾರಿಕೆ ಕೇಳಿದಿರಿ. ವಯಲಿನ್ ಮೈಸೂರು ಆರದಾಯಕರ್ ಮೃದಂಗ ಎಂ ಗುರುರಾಜ್. ಸಮಯ 10:30 ಇನ್ನು ಮುಂದೆ ಕೇಳಿ ಗೀತ ಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೆಲೋಡಿ ಟೈಮ್. ಮೊದಲಿಗೆ ಕೇಳಿ ಉಮ್ರಾವೋ ಜಾನ್ ಚಿತ್ರದ ಹಾಡು ಜಗಜೀತ್ ಕೌರ್ ಅವರ ಸ್ವರದಲ್ಲಿ.